ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 MHz. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 12ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣಪಕ್ಷದ ಬಿದಿಗೆ. 2026 ಇಸವಿ ಜೂನ್ ತಿಂಗಳ 2ನೇ ತಾರೀಖು ಮಂಗಳವಾರ. ಈಗ ಸಮಯ 5:58:35. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

FM 100.6, ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ದಿವಾಕರ್ ಡೋಂಗ್ರೆ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ TS ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ KSYO ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಬಹುದು. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. 7:30 ಸೇವಾ ವಾಹಿನಿ. 7:45 ಹಾಗೂ ಮಧ್ಯಾಹ್ನ 2:40 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ನಂತರ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕುನ್ನಕುಡಿ ವೈದ್ಯನಾಥನ್ ಅವರ ವೈಲಿನ್ ವಾದನ ಕೇಳಬಹುದು. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಪಡಿಸುತ್ತಾರೆ ಬಿಜಿ ಕವಿತಾ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಲೇಖಕಿ, ಅನುವಾದಕಿ, ವಿಶ್ರಾಂತ ಪ್ರೊಫೆಸರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗಿನ ಮಾತುಕತೆ ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ವೈಷ್ಣವಿ ದತ್ತ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು ಈ ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ್ದ ಭಾಷಣದ ಧ್ವನಿ ಮುದ್ರಣ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ಪತ್ರಕರ್ತ ಎಂ ರವಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡುಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ. 4:00 ಕಥಾಕಾಲಕ್ಷೇಪ ಶಬರಶಂಕರ ಲೀಲೆ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ KSYO ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ

0: In Uttarakhand, UNESCO World Heritage Site Valley of Flowers, located in Chamoli district, has been open to tourists. Forest Department has appealed to visitors to cooperate in the conservation of the valley's rich biodiversity and rare plant species. And that is the end of this news bulletin.
1: ಸಮಯ ಸರಿಯಾಗಿ 6:10. ಇದು ಆಕಾಶವಾಣಿಯ ಮೈಸೂರು FM 100.6. ಈಗ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುವ ಸಮಯ. ಎಂಎಸ್ ಶೀಲಾ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆಯನ್ನು ಮೊದಲಿಗೆ ಕೇಳೋಣ. ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ.

ಇನ್ನು ಮುಂದೆ ಕೇಳಿ ಶಾರದೆ ನೀರದೆ ಶುಕಪಾಣಿ ವೀಣಾಪಾಣಿ ಶ್ರೀವಾಣಿ ಹಾಡಿದ್ದಾರೆ ಶ್ರೀರಕ್ಷಾ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ವೃಂದಗಾನದಲ್ಲಿ ಎಎಸ್ ವೇಣುಗೋಪಾಲರಾವ್ ವಿರಚಿತ ದೇಶಭಕ್ತಿಗೀತೆ ಜಗದ್ಧಾತ್ರಿ ಭರತಮಾತೆ ನಮೋ ಸನಾತನೇ.

ಇದುವರೆಗೆ ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದಿರಿ. FM 100.6 ಇದು ಆಕಾಶವಾಣಿ ಮೈಸೂರು.

0: ಆಕಾಶವಾಣಿ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ.
1: ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರೂ ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿ ತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸು ಇರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ. ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ. ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
0: ಇದುವರೆಗೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಎಫ್ಎಸ್ ಕಲ್ಲಪ್ಪಣಮಠ ಅವರಿಂದ ಚಿಂತನವನ್ನ ಆಲಿಸುವಿರಿ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಇಂದು ರಾತ್ರಿ 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಕೇಳಬಹುದು. ಪ್ರಸ್ತುತಪಡಿಸುತ್ತಾರೆ ದಿಗ್ವಿಜಯ್ ಬಿ. ಪಾಲ್ಗೊಳ್ಳುವವರು ಆಹಿರಿಪುಟ್ಟಿ ಹಾಗೂ ಶೀತಲ್ ಬೆಳಗಲಿ. ರಾತ್ರಿ 8:00 ನಾಟಕ ವಿಧಿವಿಲಾಸ. ರಚನೆ ಎಂ ಶಿವಕುಮಾರ್, ನಿರ್ದೇಶನ ರಘು ಹೆಗಡೆ. 8:30 ಜಿ ಆರ್ ರಾಮಚಂದ್ರ ಅವರು ಹಾಡಿರುವ ರಂಗಗೀತೆಗಳನ್ನು ಕೇಳಬಹುದು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮವಿದೆ. 9:30 ಡಿ ಕೆ ಜಯರಾಮನ್ ಅವರ ಕರ್ನಾಟಕ ಶಾಸ್ತ್ರೀಯ ಗಾಯನ ಕೇಳಬಹುದು. 10:00 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನವಿದೆ. ಸಮಯ ಸರಿಯಾಗಿ 6:35.
3: ಮೈಸೂರು ಆಕಾಶವಾಣಿ ಮೈಸೂರು ಸಾಧಕರ ಸೋಪಾನ.
0: ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
3: ಗಿರೀಶ್ ಕಾರ್ನಾಡರು ಹುಟ್ಟಿದ್ದು ಮಹಾರಾಷ್ಟ್ರದ ಮಾಥೆರಾನ್ದಲ್ಲಿ, ಬೆಳೆದದ್ದು ಶಿರಸಿ, ಧಾರವಾಡ, ಪುಣೆ, ಮುಂಬೈಗಳಲ್ಲಿ. ಮನೆ ಮಾತು ಕೊಂಕಣಿ. ಶಿರಸಿಯನ್ನು ಹೊರತುಪಡಿಸಿದಂತೆ ಅಚ್ಚ ಕನ್ನಡವನ್ನು ಕೇಳಿದ್ದು, ಮಾತನಾಡುವ ಅವಕಾಶ ದೊರೆತದ್ದು ಕಡಿಮೆಯೇ. ಶಿರಸಿಯ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಕನ್ನಡವನ್ನು ಕಲಿತಿದ್ದ ಗಿರೀಶ ಮುಂದಿನ ವ್ಯಾಸಂಗಕ್ಕೆ ಇಂಗ್ಲಿಷ್ ಮತ್ತು ಗಣಿತಗಳನ್ನು ಆರಿಸಿಕೊಂಡಿದ್ದರು. ತಾನೊಬ್ಬ ಇಂಗ್ಲಿಷ್ ಬರಹಗಾರನಾಗಬೇಕು. ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ನೆಲೆಸಿ ಪ್ರಖ್ಯಾತ ಇಂಗ್ಲಿಷ್ ಕವಿಗಳಾದ ಎಲಿಯಟ್, ಆಡೆನ್ರವರಂಥವರೊಡನೆ ಮೆರೆದಾಡಬೇಕು. ಗಿರೀಶರಿಗೆ ರೋಡ್ಸ್ ವಿದ್ಯಾರ್ಥಿ ವೇತನ ಲಭಿಸಿ ಅವರ ಕನಸನ್ನು ನನಸು ಮಾಡಿಕೊಳ್ಳಲು ಸದವಕಾಶ ಒದಗಿತ್ತು. ಗಿರೀಶರು ರಾಜಾಜಿಯವರು ಬರೆದ ಮಹಾಭಾರತವನ್ನು ಓದಿದರು. ಆದಿಪರ್ವದಲ್ಲಿ ಬರುವ ಯಯಾತಿಯ ಉಪಾಖ್ಯಾನ ಅವರಿಗೆ ತುಂಬ ಇಷ್ಟವಾಯಿತು. ಯಯಾತಿ, ಪುರು, ದೇವಯಾನಿ ಮೊದಲಾದವರು ತಮ್ಮೆದುರಿನಲ್ಲೇ ಸಂಭಾಷಿಸುತ್ತಾ ಅಭಿನಯಿಸುತ್ತಿರುವಂತೆ ತೋರತೊಡಗಿದರು. ಆವೇಶ ಬಂದವರಂತೆ ಗಿರೀಶ್ ಆ ಸಂಭಾಷಣೆಗಳನ್ನೆಲ್ಲ ತಮಗೆ ತೋರಿದಂತೆ ಬರೆಯತೊಡಗಿದರು. 3 ವಾರ ಕಳೆಯುವುದರೊಳಗೆ ಯಯಾತಿ ನಾಟಕ ಸಿದ್ಧವಾಯಿತು. ಬರೆದದ್ದು ಮರಾಠಿಯಲ್ಲೋ, ಕೊಂಕಣಿಯಲ್ಲೋ, ಇಂಗ್ಲೀಷ್ನಲ್ಲೋ ಅಲ್ಲ, ಗಿರೀಶರಿಗೆ ಅಷ್ಟೇನೂ ಸಿದ್ಧಿಸಿರದೇ ಇದ್ದ ಕನ್ನಡದಲ್ಲಿ. ಮಿತ್ರನೊಡನೆ ತಾವು ನಾಟಕವನ್ನು ಬರೆದ ಸಡಗರವನ್ನು ಗಿರೀಶ್ ವರ್ಣಿಸತೊಡಗುತ್ತಿದ್ದಂತೆಯೇ ಅವನು ಅಚ್ಚರಿಯಿಂದ ಕೇಳಿಯೇ ಬಿಟ್ಟ, ನಾಟಕ ಬರೆದ್ಯಾ? ಅದು ಕನ್ನಡದಲ್ಲಿ, ಅದು ಹೇಗೆ ಬರೆದೆ? ಧಾರವಾಡಕ್ಕೆ ಬಂದವರೇ ಗಿರೀಶ ತಮ್ಮ ಮೊದಲ ಸಾಹಿತ್ಯ ಕೃತಿಯನ್ನು ಕೈಯಲ್ಲಿ ಹಿಡಿದು ನೇರವಾಗಿ ಮನೋಹರ ಗ್ರಂಥಮಾಲೆಯ GB ಜೋಶಿಯವರ ಮನೆಗೆ ಹೊರಟರು. ಜೋಶಿಯವರು ಹಸ್ತಪ್ರತಿಯನ್ನು ಓದಿ ಹಿಂತಿರುಗಿಸುವಾಗ, ನಾಟಕದ ಕೊನೆಗೆ ದಾಸಿ ತನಗೆ ತಾನೇ ಮಾತಾಡಿಕೊಳ್ತಾಳಲ್ಲ, ಆ ಭಾಗ ಚೆನ್ನಾಗಿದೆ ಎಂದಷ್ಟೇ ಹೇಳಿ ಕಳುಹಿಸಿದರು. ಗಿರೀಶರ ಸಂಭ್ರಮ ಅಷ್ಟಕ್ಕೆ ಕೊನೆಗೊಂಡಿತು. ಇನ್ನು ಕನ್ನಡದ ಸಂಬಂಧ ಅಷ್ಟೇ ಏಕೆ, ಭಾರತದ ಸಂಬಂಧವೂ ಮುಗಿದ ಹಾಗೆ ಎಂದು ನಿರ್ಧರಿಸಿಕೊಂಡೇ ಗಿರೀಶ ಇಂಗ್ಲೆಂಡಿನ ಹಡಗು ಹತ್ತಿದರು. ಕೆಲವು ತಿಂಗಳ ತರುವಾಯ ಗಿರೀಶರ ಆಕ್ಸ್ಫರ್ಡ್ ವಿಳಾಸಕ್ಕೆ ಒಂದು ಪತ್ರ ಬಂದಿತ್ತು. ಕೀರ್ತಿನಾಥ ಕುರ್ತಕೋಟಿಯವರು ಯಯಾತಿ ನಾಟಕವನ್ನು ಓದಲು ತಾವು ಉತ್ಸುಕರಾಗಿದ್ದು ಹಸ್ತಪ್ರತಿಯನ್ನು ಕಳುಹಿಸಿಕೊಡುವಂತೆ ಕೇಳಿದ್ದರು. ಗಿರೀಶರ ಉತ್ಸಾಹ ಮರಳಿ ಗರಿಗೆದರಿತ್ತು. ಕುರ್ತಕೋಟಿಯವರು ತಪ್ಪುಗಳನ್ನೆಲ್ಲ ತಿದ್ದಿ ಪರಿಷ್ಕರಿಸಿದರು. ಪರಿಷ್ಕಾರಗೊಂಡ ಪುಸ್ತಕವನ್ನು ಜೋಶಿ ತಮ್ಮ ಗ್ರಂಥಮಾಲೆಯಿಂದ ಪ್ರಕಟಿಸಿದರು. 1961 ಪ್ರಕಟವಾದ ನಾಟಕ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಯಯಾತಿ ಕನ್ನಡ ಸಾಹಿತ್ಯದ ಅತ್ಯುತ್ತಮ ಕೃತಿಗಳಲ್ಲಿ ಒಂದೆಂದು ವಿಮರ್ಶಕರು ಹೊಗಳಿದರು. ನಾಟಕವು ಹಿಂದಿ, ಇಂಗ್ಲಿಷ್ ಭಾಷೆಗಳಿಗೂ ಅನುವಾದಿತವಾಗಿ ಅನೇಕ ರಂಗಪ್ರಯೋಗಗಳನ್ನು ಕಂಡಿತ್ತು. ಈ ಹೊತ್ತಿಗೆ ಇಂಗ್ಲೆಂಡ್ನಲ್ಲಿ 1 ವರ್ಷ ಕಳೆದಿದ್ದ ಗಿರೀಶರಿಗೆ ವಿದೇಶಿ ಮೋಹ ಕುಂದಿತ್ತು. ಪ್ರತಿಭೆಗೆ ಇಂಗ್ಲೆಂಡ್ನಲ್ಲಿ ತೆರೆದ ಸ್ವಾಗತ ದೊರಕಿಬಿಡುತ್ತದೆ, ಪುರಸ್ಕಾರ ಲಭ್ಯವಾಗುತ್ತದೆ ಎಂಬ ನಿರೀಕ್ಷೆ ತಪ್ಪು ಎಂದು ಮನದಟ್ಟಾಗಿತ್ತು. ಇಂಗ್ಲಿಷರ ನಡುವೆ ತಾವು ಪರಕೀಯರೆನ್ನುವ ಭಾವನೆ ಉಳಿದೇ ಇತ್ತು. ಯಯಾತಿ ನಾಟಕವನ್ನು ಇಂಗ್ಲಿಷ್ನಲ್ಲಿ ಬರೆದಿದ್ದರೆ ಈಗ ಕನ್ನಡ ನೆಲದ ವಿಮರ್ಶಕರು ಮುಕ್ತಕಂಠದಿಂದ ಕೊಂಡಾಡಿದ ಹಾಗೆ ಇಂಗ್ಲಿಷರು ಹೊಗಳುತ್ತಿದ್ದರೆ ಎಂಬ ಪ್ರಶ್ನೆಯನ್ನು ಗಿರೀಶ ತಮಗೆ ತಾವೇ ಕೇಳಿಕೊಂಡರು. ಖಂಡಿತ ಇಲ್ಲ. ತನ್ನ ನಾಟಕವನ್ನು ಓದಿ ಇಷ್ಟರ ಮಟ್ಟಿಗೆ ಹೊಗಳಿ ಹಾರೈಸುವ, ಟೀಕಿಸಿ ಬೈದು ತಿದ್ದುವ ಆತ್ಮೀಯ ಜನರಿರುವ ಕನ್ನಡದ ನೆಲವನ್ನು ಬಿಟ್ಟು ಪರಕೀಯ ನಾಡಿನಲ್ಲಿ ಬೇರು ಬಿಡಲು ತಾನೇಕೆ ಒದ್ದಾಡಬೇಕು ಎಂಬ ತಿಳುವಳಿಕೆ ಮೂಡಿತು. ಆಕ್ಸ್ಫರ್ಡ್ನಲ್ಲಿ ವ್ಯಾಸಂಗ ಮುಗಿಯುತ್ತಿದ್ದಂತೆಯೇ ಭಾರತಕ್ಕೆ ಮರಳುವುದೇ ಲೇಸು ಎಂದು ಗಿರೀಶರು ನಿರ್ಧರಿಸಿಕೊಂಡರು. ಯಯಾತಿ ನಾಟಕ ಗಿರೀಶರ ಬಾಳಿಗೆ ಇನ್ನೂ ಒಂದು ಮಹತ್ವದ ತಿರುವು ನೀಡುವಲ್ಲಿ ಯಶಸ್ವಿಯಾಗಿತ್ತು.
0: ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326 ಸಹಬಾಳ್ವೆ ಬೆಂಗಳೂರು.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮವನ್ನು ಇಂದು ಸಂಜೆ 6:10 ಮತ್ತೆ ಕೇಳಬಹುದು. ಸಮಯ ಸರಿಯಾಗಿ 6:40. ಆಕಾಶವಾಣಿ.
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
6: ಸಿರಿಗನ್ನಡ ದೇವಿಯ ಮುಕುಟ
2: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಬಿವಿ ವಸಂತಕುಮಾರ್. ಪದಪರಿಚಯ.
7: ನಾವಿಂದು ಎರಡು ಪದಗಳ ಅವಲೋಕನವನ್ನು ಮಾಡೋಣ. ಒಂದು ಒಗತನ. ನೀನೇನು ಒಗತನ ಮಾಡಕ್ ಬಂದಿಯೋ, ಓಡೋಗಕ್ ಬಂದಿಯೋ, ಅವನು ಒಗತನ ನೋಡಿ ನೋಡಿ ಸಾಕಾಗಿದೆ ಎಂಬ ಮಾತುಗಳು ಸರ್ವೇ ಸಾಮಾನ್ಯ. ಇಲ್ಲಿ ಬಂದಿರುವ ಒಗತನ, ಒಗೆತನ, ಒಗ್ತನ ಎಂಬುದರ ಅರ್ಥ ಕೂಡಿ ಬಾಳುವೆ ಮಾಡುವುದು, ಸಂಸಾರ ಮಾಡುವುದು ಎಂಬುದಾಗಿದೆ. ಈ ಪದದ ಮೂಲ ಒಕ್ಕತನ, ಅದು ಒಕ್ಕಲ್ ಪ್ಲಸ್ ತನದಿಂದ ಬಂದಿರಬಹುದೆಂದು ಊಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟುಕಾರರು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ದಾರೆ. ಒಕ್ಕಲುತನ ಎಂಬ ಪದವೇ ಬೇರೆ ಇರುವುದರಿಂದ ಒಗತನ, ಒಗೆತನ, ಒಕ್ಕತನಗಳು ಒಕ್ಕಲು ಎಂಬ ಮೂಲದಿಂದ ನಿಷ್ಪನ್ನವಾಗಿಲ್ಲ. ಅದು ಒಗು ಎಂಬ ಕನ್ನಡ ಪದಕ್ಕೆ ಹೊಮ್ಮುವಿಕೆ, ಉತ್ಸಾಹ, ಸಂತೋಷ ಎಂಬ ಅರ್ಥಗಳಿವೆ. ಒಗುಮಿಗೆ, ಒಕ್ಕುಮಿಗೆ ಎಂಬ ಪದಗಳಿಗೆ ಆಧಿಕ್ಯ, ಹೆಚ್ಚಳ, ಅತಿಶಯ ಎಂಬ ಅರ್ಥಗಳಿವೆ. ಆದ್ದರಿಂದ ಒಗತನ ಮಾಡುವುದೆಂದರೆ ಸಂಸಾರದ ಉತ್ಸಾಹವನ್ನು, ಸಂತೋಷವನ್ನು ಹೆಚ್ಚು ಮಾಡುವುದು ಎಂದರ್ಥ. ಒಗುತನದ ವಿರುದ್ಧ ಬಳಸುವ ಪದ ಹಾಳುತನ. ಹಾಗಾಗಿ ಈ ಪದದ ಮೂಲವನ್ನು ಒಗು ಪ್ಲಸ್ ತನ ಇವುಗಳಿಂದಲೇ ನಿಷ್ಪನ್ನ ಮಾಡಬಹುದು. ಒಗುತನ, ಒಗತನ, ಒಗೆತನ, ಒಕತನ, ಒಕ್ಕತನ ಎಂದು ಬದಲಾಗಿದೆ. ಕೂಡಿ ಬಾಳುವುದೆಂದರೆ ಸಂಸಾರದ ಸುಖ ಸಂತೋಷಗಳನ್ನು ಹೆಚ್ಚಿಸುವುದು, ಅಗಲಿ ಬಾಳುವುದೆಂದರೆ ಸಂಸಾರದ ಸುಖ ಸಂತೋಷಗಳನ್ನು ನಾಶ ಮಾಡುವುದು ಎಂದರ್ಥ. ಒಗತನ ಬಿಟ್ಟು ಓಹಾಗ ಹಾಲಿಗೆ ಹೆಪ್ಪ ಮೊಗೆದು ಇಕ್ಕುವವರು ಆರುಂಟು ಎನ್ನುತ್ತಾರೆ ಕನಕದಾಸರು. ಪೀಡೆ. ಪಂಪನು ತನ್ನ ಆದಿಪುರಾಣದಲ್ಲಿ ಮರುದೇವಿಯ ಗರ್ಭದಲ್ಲಿದ್ದ ಆದಿದೇವನನ್ನು ಕುರಿತು ಬರೆಯುತ್ತಾ, ಜ್ಞಾನಮಯಂ ತೇಜೋನಿಧಿ ತಾನಿರ್ದು ತಾಯ ಗರ್ಭದೊಳ್ ಪೀಡೆಯನ್ ಅಂತೇನಂ ಮಾಡಿದನಿಲ್ಲ ಎಂದಿದ್ದಾನೆ. ಪೀಡೆ ಎಂಬುದು ಕನ್ನಡದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವ ಪದ. ಅದಕ್ಕೆ ನೋವು, ಬಾಧೆ, ಕಾಟ, ತೊಂದರೆ, ಅನಿಷ್ಟ, ಕಾಡುವ, ಹಿಂಸೆ ಕೊಡುವ ವ್ಯಕ್ತಿ, ಪಿಶಾಚಿ, ಭೂತ, ಹಾಳು, ನಾಶ, ಧ್ವಂಸ, ಒಂದು ಬಗೆಯ ಮರ ಅಂದರೆ ಸರಳ ದೇವದಾರು ಮೊದಲಾದ ಅರ್ಥಗಳಿವೆ. ಪೀಡೆ ಎಂಬುದು ಆಬಾಧ, ವೇದನ, ದುಃಖಂ, ಅರ್ತಿಹಿ, ಪೀಡಾ, ವ್ಯಥ ಎಂಬ ಆರು ರೀತಿಯ ದುಃಖಗಳಲ್ಲಿ ಒಂದು ಎನ್ನಲಾಗಿದೆ. ಈ ಪದವು ಸಂಸ್ಕೃತದ ಪೀಡಾ ಎಂಬ ಪದದಿಂದ ಬಂದಿದೆ. ಸಂಸ್ಕೃತದ ಆಕಾರಾಂತ ಪದಗಳು ಕನ್ನಡದಲ್ಲಿ ಇಕಾರಾಂತಗಳಾಗುತ್ತವೆ. ಶಾಲಾ, ಶಾಲೆ, ಮಾಲಾ, ಮಾಲೆ ಆದಂತೆ ಪೀಡಾ ಎಂಬುದು ಪೀಡೆ ಎಂದಾಗಿದೆ.
2: ತಪ್ಪು ಒಪ್ಪು.
7: ಬರಹ ಅಲ್ಲ, ಬರೆಹ. ನಾವು ಸಾಧಾರಣವಾಗಿ ಕನ್ನಡದಲ್ಲಿ ಬರಹ, ಬರವಣಿಗೆ ಎಂದು ಬಳಸುತ್ತೇವೆ. ಆದರೆ ಅದರ ಮೂಲ ರೂಪ ಬರೆಹ, ಬರವಣಿಗೆ ಎಂಬುದಾಗಿದೆ. ಉದಾಹರಣೆಗೆ, ಕುವೆಂಪು ಅವರ ಬದುಕು ಬರೆಹವನ್ನು ಕುರಿತು ಬರೆಯಿರಿ ಎಂದು ನಾವು ಪ್ರಯೋಗಿಸಬೇಕು.
2: ಸುಮಧುರ.
7: ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಜಿ ಎಸ್ ಶಿವರುದ್ರಪ್ಪನವರ ಕವಿತೆ.

0: ಹಣತೆಯ ಕವಿ ಜಿ ಎಸ್ ಶಿವರುದ್ರಪ್ಪ. ನಮ್ಮ ನಿಮ್ಮ ಮನಸ್ಸುಗಳು ಮರುಭೂಮಿಯಾಗುವುದನ್ನು ತಡೆಯುವುದು ಹೇಗೆ ಎಂದು ಚಿಂತಿಸುವ ಕವಿ, ದೇವರನ್ನು ಎಲ್ಲೋ ಕಲ್ಲು ಮಣ್ಣುಗಳ ಗುಡಿಯಲ್ಲಿ ಹುಡುಕುತ್ತೇವೆ, ಆದರೆ ಅಲ್ಲಿ ದೇವರಿಲ್ಲ ಎಂದು ದೃಢವಾಗಿ ಹೇಳುವ ಕವಿ, ಜಡದಲ್ಲಿ ದೇವರನ್ನು ಹುಡುಕುತ್ತಾ ನಾವು ಚೇತನವನ್ನು ಜೀವ ಜೀವನಗಳನ್ನು ಮರೆಯುವ ಬಗ್ಗೆ ಕನಿಕರಿಸುತ್ತಾರೆ. ಹುಡುಕಾಟದ ಧಾವಂತದಲ್ಲಿ ಇಲ್ಲೇ ನಮ್ಮ ಸಮೀಪದಲ್ಲೇ ನಮ್ಮ ಒಳಗೆ ಇರುವ ಪ್ರೀತಿ ಸ್ನೇಹಗಳನ್ನು ಗುರುತಿಸಲಾರದವರಾಗಿದ್ದೇವೆ, ಕಣ್ಣಿದ್ದು ಕುರುಡರಾಗಿದ್ದೇವೆ. ನಂದನ ಬಂಧನಗಳು ಎಲ್ಲಿದ್ದಾವೆ ಎಂದು ಪ್ರಶ್ನಿಸುತ್ತಲೇ ಅವು ನಮ್ಮ ನಿಮ್ಮೊಳಗೆ ಇವೆ ಎಂದು ಅವುಗಳ ಇರುವಿಕೆಯ ಗುಡಿಯನ್ನು ತೋರಿಸುತ್ತಾರೆ. ಆ ಗುಡಿ ನಮ್ಮ ನಿಮ್ಮ ಒಳಗೂ ಎಂಬುದಾಗಿದೆ. ಅಲ್ಲಿನ ದೇವರ ಅರ್ಥಾತ್ ಪ್ರೀತಿ ಸ್ನೇಹಗಳ ದರ್ಶನ ಅನುಭೂತಿ ಯಾವಾಗ ಸಾಧ್ಯವಾಗುತ್ತದೆ ಎಂದರೆ, ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಗಗೆ ಎನ್ನುವ ಮೂಲಕ ಅಮೃತವನ್ನು ಕಾಣುವುದಲ್ಲ, ಅನುಭವಿಸುವುದು. ಅದರ ಸವಿ ನಾಲಿಗೆಗೆ ದೊರಕಬೇಕು. ಒಳಗಿನ ತಿಳಿಯನ್ನು ಕಲಕಬಾರದು, ಆಗ ನಾಲಿಗೆಗೆ ಅಮೃತದ ಸವಿಯಿದೆ ಎನ್ನುವ ಕವಿ ನಮ್ಮ ಬಾಳು ಅಮೃತಮಯವಾಗಬಹುದಾದ ಬಗೆಯನ್ನಿಲ್ಲಿ ಬಣ್ಣಿಸಿದ್ದಾರೆ. ಒಳಗಿನ ತಿಳಿ ತಿಳಿಯಾಗಿದ್ದರೆ ಮಾತ್ರ ಅಮೃತದ ಸವಿ, ಒಳಗಿನ ತಿಳಿ ಕದಡಿ ಗಬ್ಬಡವಾದರೆ ಭಯ ದುಃಖ ಕೋಪಗಳಿಂದ ಉತ್ಪನ್ನವಾಗುವ ಆತಂಕ ಖಿನ್ನತೆ ವ್ಯಗ್ರತೆ ಅಗ್ರೆಷನ್ಗಳಿಂದ ಮೃತದ ಸವಿಯನ್ನು ಸವಿಯಬೇಕಾಗುತ್ತದೆ. ಅಮೃತದ ಸವಿಯನ್ನು ಸವಿಯಬೇಕಾದರೆ ಒಳಗಿನ ತಿಳಿ ಅಂದರೆ ಅಂತರಂಗದ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ ಎಂಬ ಬಸವಣ್ಣನವರ ಮಾತು. ಕಾಯಶುದ್ಧವಿಲ್ಲದವರ ಮಜ್ಜನವನ್ನು ಒಲ್ಲೆಯಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಪುಷ್ಪವನ್ನು ಒಲ್ಲೆಯಯ್ಯ ನೀನು ಎಂಬ ಅಕ್ಕಮಹಾದೇವಿಯ ಮಾತುಗಳು ಮನನೀಯವಾಗಿವೆ. ನಾವು ನಮ್ಮ ನಮ್ಮ ಅಹಂಕಾರಗಳ ಕೋಟೆಗಳಲ್ಲಿ ಬಂಧಿಯಾಗಿ ಹತ್ತಿರವಿದ್ದರೂ ದೂರ ದೂರ ನಿಂತಿದ್ದೇವೆ. ಸಂಬಂಧಗಳ ಸ್ನೇಹ ಪ್ರೇಮದ ಸವಿಯನ್ನು ಸವಿಯದವರಾಗಿದ್ದೇವೆ. ಅಹಂಕಾರದ ಕೋಟೆಯಿಂದ ನಿರಹಂಕಾರದ ಬಯಲಿಗೆ ಬರಬೇಕು. ಈ ಕವಿತೆಯಲ್ಲಿ ಬಳಕೆಯಾಗಿರುವ ತಿಳಿ ಎಂಬ ಶಬ್ದವು ಹಲವು ಅರ್ಥಗಳಿಂದ ಕೂಡಿದೆ. ತಿಳಿ ಎಂದರೆ ಅರಿವು ಎಂಬುದು ಒಂದರ್ಥವಾದರೆ ಅರಿಯುವುದು ತಿಳಿಯುವುದು ಎಂಬುದು ಮತ್ತೊಂದು ಅರ್ಥ. ಕದಡಿ ಗಬ್ಬಡವಾದ ನೀರು ತನ್ನ ಕಶ್ಮಲಗಳನ್ನೆಲ್ಲ ತಳದಲ್ಲಿ ಕೂರಿಸಿ ತಿಳಿಯಾಗುವುದು ಪರಿಶುದ್ಧವಾಗುವುದು ಎಂಬುದು ಮಗದೊಂದು ಅರ್ಥ.
1: ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಬಿವಿ ವಸಂತಕುಮಾರ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಈ ಬೆಳಿಗ್ಗೆ 7:15 ಕೆಎಸ್ಒಯು ಮುಕ್ತವಾಣಿ ಪ್ರಾಯೋಜಿತ ಕಾರ್ಯಕ್ರಮವಿದೆ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಬಹುದು. ಈ ಕಾರ್ಯಕ್ರಮದ ಎರಡನೇ ಭಾಗ 5:40 ಪ್ರಸಾರವಾಗಲಿದೆ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50 ಈಗ ಕೇಳಿ ರೈತರಿಗೆ ಸಲಹೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮುಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದಾದಂತಹ ಪ್ರಧಾನವಾದ ಗಡ್ಡೆ ತರಕಾರಿ ಬೆಳೆಗಳಲ್ಲಿ ಆಲೂಗೆಡ್ಡೆ ಮುಖ್ಯವಾದ್ದು. ಹಾಸನ ಜಿಲ್ಲೆಯಲ್ಲಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಆಲೂಗೆಡ್ಡೆಯನ್ನು ವಿಶೇಷವಾಗಿ ಬೆಳೀತಾರೆ. ಆ ಕಡೆ ಗೆಡ್ಡೆ ಅಂತಲೇ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇತ್ತೀಚೆಗೆ ಆಲೂಗೆಡ್ಡೆಯನ್ನು ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆಯುವ ಬೇಸಾಯ ವಿಧಾನ ಕೂಡ ಜನಪ್ರಿಯವಾಗಿದೆ. ಇತ್ತೀಚೆಗೆ ಆಲೂಗೆಡ್ಡೆ ಬೇಸಾಯದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿರುವಂತಹ ತಂತ್ರಜ್ಞಾನ ಅಂತಂದರೆ ARC ತಂತ್ರಜ್ಞಾನ, ಎಪಿಕಲ್ ರೂಟ್ ಕಟಿಂಗ್ ಅಂತ. ಅಂದರೆ ಸಾಮಾನ್ಯವಾಗಿ ಆಲೂಗೆಡ್ಡೆಯನ್ನು ಬಿತ್ತನೆ ಗಡ್ಡೆಗಳಿಂದ ಬಿತ್ತನೆ ಮಾಡಲಾಗುತ್ತೆ. ಪಂಜಾಬ್, ಹರಿಯಾಣ, ಜಲಂಧರ್ ಈ ಭಾಗದಿಂದ ಬಿತ್ತನೆ ಗಡ್ಡೆಗಳನ್ನು ತಂದು ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಅದನ್ನು ಮಾರಾಟ ಮಾಡಲಾಗುತ್ತೆ. ಈ ARC ತಂತ್ರಜ್ಞಾನ ಏನಪ್ಪ ಅಂತಂದರೆ, ಅಂಗಾಂಶ ಕೃಷಿ ತಂತ್ರಜ್ಞಾನದಿಂದ ಆಲೂಗೆಡ್ಡೆಯ ಸಸಿಗಳನ್ನು ಉತ್ಪಾದನೆ ಮಾಡಿ ಅದನ್ನು ಬೇರು ಬರೆಸೋದಕ್ಕೆ ಸಾಮಾನ್ಯವಾಗಿ ನೆರಳು ಮನೆಗಳು ಅಥವಾ ಪಾಲಿ ಮನೆಗಳಲ್ಲಿ ಬಿತ್ತನೆ ಮಾಡಲಾಗುತ್ತೆ. ಬೇರು ಬಂದು ಬೆಳೀತಾ ಇರುವಂತಹ ಸಸಿಗಳನ್ನು ಮೇಲ್ಭಾಗದ ತುಂಡುಗಳನ್ನು, ಅವೇನಾಗ್ತವೆ, ಸಸಿಗಳು ಟಿಸಿಲುಡಿತವೆ, ಈ ಟಿಸಿಲುಗಳನ್ನು ಕತ್ತರಿಸಿ ಮತ್ತೆ ಅದನ್ನು ಬೇರೆ ಕಡೆ ನಾಟಿ ಮಾಡಲಾಗುತ್ತೆ. ಈ ತರಹ ಕತ್ತರಿಸಿದಂತಹ ಮೇಲ್ಭಾಗದ ತುಂಡುಗಳನ್ನು ಅಥವಾ ಸಸಿಗಳನ್ನು ARC ಅಂತ, ಎಪಿಕಲ್ ರೂಟ್ ಕಟಿಂಗ್ ಅಂತ. ಆದರೆ ನಿಜವಾಗಿ ಹೇಳಬೇಕು ಅಂತಂದರೆ ಇದು ಎಪಿಕಲ್ ಸ್ಟೆಮ್ ಕಟಿಂಗ್, ಅಂದರೆ ಕಾಂಡವನ್ನು ಕತ್ತರಿಸಿ ನಾಟಿ ಮಾಡಿದಂತಹ ಸಸಿಗಳು. ಇವನ್ನು ಮುಖ್ಯ ಜಮೀನಿನಲ್ಲಿ ನಾಟಿ ಮಾಡಿಕೊಂಡಾಗ ಪ್ರತಿ ಬೊಡ್ಡೆಯಲ್ಲಿ 10-20-30 ಗಡ್ಡೆಗಳು ಬರ್ತವೆ. ಇವು ಬಿತ್ತನೆ ಗಡ್ಡೆಗಳು. ಈ ಗಡ್ಡೆಗಳನ್ನು ಬರೋ ಹಂಗಾಮಿನಲ್ಲಿ ಬಿತ್ತನೆಗೆ ಬಳಕೆ ಮಾಡ್ಕೋಬೋದು. ಇಲ್ಲಿ ಅವಕಾಶ ಹೇಗಿದೆ ಅಂತಂದರೆ, ARC ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಹಿಂಗಾರಿನಲ್ಲಿ ಆಲೂಗೆಡ್ಡೆ ಬಿತ್ತನೆ ಗಡ್ಡೆಗಳನ್ನು ಉತ್ಪಾದನೆ ಮಾಡಿ ಮುಂಗಾರಿನಲ್ಲಿ ಇದೇ ಬಿತ್ತನೆ ಗಡ್ಡೆಗಳನ್ನು ನೀವು ಬಿತ್ತನೆ ಮಾಡಿಕೊಂಡ್ರೆ ಅತ್ಯಧಿಕವಾದಂತಹ ಇಳುವರಿಯನ್ನು ಪಡೆದುಕೋಬೋದು. ಈಗ ಹಾಸನ ಜಿಲ್ಲೆ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ರೈತರು ಈ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಭಾಗದಲ್ಲೂ ಮುಂಗಾರು ಮಳೆ ಚೆನ್ನಾಗಾಗೋ ಪ್ರದೇಶಗಳಲ್ಲಿ ಜೂನ್ ತಿಂಗಳಲ್ಲಿ ಆಲೂಗೆಡ್ಡೆಯನ್ನು ಅದ್ಭುತವಾಗಿ ಬೆಳ್ಕೋಬೋದು. ಕುಫ್ರಿ ಜ್ಯೋತಿ ಲಗಾಯತ್ತಿಂದ ನಮ್ಮ ಬೆಳೆಗಾರರು ಬಳಸ್ತಾ ಇರುವಂತಹ ತಳಿ, ಮಾರುಕಟ್ಟೆಯಲ್ಲಿ ಇದಕ್ಕೆ ಬೇಡಿಕೆ ಕೂಡ ಇದೆ. ಈಗ ಕುಫ್ರಿ ಹಿಮಾಲಿನಿ, ಕುಫ್ರಿ ಚಂದ್ರಮುಖಿ ಹೀಗೆ ಬಹಳಷ್ಟು ಹೊಸ ತಳಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾವೆ. ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ತಳಿಗಳನ್ನು ಬಿತ್ತನೆಗೆ ಅಳವಡಿಕೆ ಮಾಡ್ಕೋಬೋದು. ಆಳವಾದ ಉಳುಮೆ ಬೇಕು, ಹಟ್ಟಿಗೊಬ್ಬರವನ್ನು ಚೆನ್ನಾಗಿ ಹಾಕಬೇಕು, ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಕೆ ಮಾಡ್ಕೋಬೋದು. 90 ದಿನದ ಬೆಳೆ, ಬಹಳ ವೇಗವಾಗಿ ಬೆಳೆದ್ಬಿಡುತ್ತೆ. ಆಲೂಗೆಡ್ಡೆ ಬೇಸಾಯದಲ್ಲಿ ಬಹಳ ಪ್ರಧಾನವಾದ ಪಾತ್ರ ವಹಿಸೋದು ಮೊದಲನೇದು ಬಿತ್ತನೆ ಗಡ್ಡೆ, ರೋಗರಹಿತವಾಗಿರಬೇಕು. ಇಲ್ಲಾಂದರೆ ಗಡ್ಡೆ ಕೊಳೆಯೋ ರೋಗ ಮತ್ತು ಬ್ಲೈಟ್ ರೋಗಕ್ಕೆ ಬೆಳೆ ತುತ್ತಾಗುತ್ತೆ. ಇನ್ನು ಎರಡನೇದು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಏರು ಮಡಿಗಳಲ್ಲಿ ಆಲೂಗೆಡ್ಡೆಯನ್ನು ಬೆಳಿಬೇಕು. ಇನ್ನು ಮೂರನೇದು 45 ದಿನದೊಳಗಾಗಿ ವ್ಯಾವಸಾಯಿಕ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡಬೇಕು. ಆಲೂಗೆಡ್ಡೆ ಗಿಡದ ಬೊಡ್ಡೆಗೆ ಮಣ್ಣನ್ನು ಏರ್ ಹಾಕ್ಬಿಟ್ರೆ ಯಾವುದೇ ವ್ಯಾವಸಾಯಿಕ ಕೆಲಸ ಇರೋದಿಲ್ಲ. ಗಡ್ಡೆಗಳು ಮಣ್ಣಿನಾಳಕ್ಕೆ ಇಳಿಯುತ್ತೆ. ಉತ್ತಮವಾದ ಇಳುವರಿಯನ್ನು ಕೊಡೋದಕ್ಕೆ ಈ ವ್ಯಾವಸಾಯಿಕ ವಿಧಾನ ನೆರವಾಗುತ್ತೆ.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಹಾರ ಧಾನ್ಯ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರಾದ HS ಲಕ್ಷ್ಮೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿಃ ಯು ಮಿನ್ ಆಂಗ್ ಲೈಂಗ್ ಇತ್ಯಶಶ್ಚ ಹ್ಯಃ ನವದಿಲ್ಯಾಂ ದ್ವಿಪಕ್ಷೀಯೋಪವೇಶನಂ ಕೃತವಂತೌ. ಉಭಯೋಃ ಮಧ್ಯೆ ಐತಿಹಾಸಿಕ ಸಭ್ಯತಾಗತ ಸಂಬಂಧಾನ್ ಇತೋಪಿ ಸುದೃಢೀಕರ್ತುಂ ವಾರ್ತಾ ಅಭವತ್. ಸಂವಾದೆ ಮ್ಯಾನ್ಮಾರ ಭಾರತ ದೇಶಯೋಃ ಮಿಥಃ ಸುರಕ್ಷಾಂ ಸಂಪರ್ಕಂ ಚ ಸಮೇತ್ಯ ದೇಶದ್ವಯೋಃ ಸಂಬಂಧಾನಾಂ ಸಮೇಪಿ ಪಕ್ಷಾಃ ಚರ್ಚಿತಾಃ. ಉಪವೇಶನಸ್ಯಾನಂತರಂ ವಿದೇಶ ಸಚಿವಃ ವಿಕ್ರಮ ಮಿಸರಿ ಅವೋಚತ್ ಯತ್ ದೇಶದ್ವಯೇನ ವಿದೇಶ ವ್ಯವಹಾರ ವಿಕಾಸ ಶಿಕ್ಷಾ ಸ್ವಾಸ್ಥ್ಯಾದಿ ವಿಷಯೇಷು ಕಾರ್ಯಾಚರಣಾಯ ಸಹಮತ್ಯಂ ಪ್ರಕಟಿತಂ.
6: Both sides underscored the
7: दोनों पक्षों ने अपने सुरक्षा हितों के प्रतिकूल गतिविधियों के लिए क्षेत्र के दुरुपयोग को रोकने के महत्व पर बल दिया. कुल मिलाकर राष्ट्रपति की इस यात्रा ने दोनों पक्षों के दीर्घकालिक साझेदारी को और गहरा करने तथा क्षेत्र में पारस्परिक लाभ विकास और समृद्धि के लिए मिलकर काम करने की साझा प्रतिबद्धता की एक बार फिर पुष्टि की है.
6: ग्रोथ एंड प्रॉस्पेरिटी इन द रीजन.
5: ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಅವದತ್ ಯತ್ ಭಾರತಸ್ಯ ನೇಬರ್ಹುಡ್ ಫಸ್ಟ್ ಆಕ್ಟ್ ಈಸ್ಟ್ ಮಹಾಸಾಗರಾದಿ ನೀತಿಷು ಮ್ಯಾನ್ಮಾರ ದೇಶಃ ಮಹತ್ವಪೂರ್ಣಃ ಸಹಭಾಗಿ ಅಸ್ತಿ. ಹ್ಯಃ ರಾಷ್ಟ್ರಪತಿ ಭವನೆ ಮ್ಯಾನ್ಮಾರ ದೇಶಸ್ಯ ರಾಷ್ಟ್ರಪತ್ಯುಃ ಯು ಮಿನ್ ಆಂಗ್ ಲೈಂಗ್ ವರ್ಯಸ್ಯ ಸ್ವಾಗತಂ ಕುರ್ವಂತಿ ರಾಷ್ಟ್ರಪತಿಃ ಮುರ್ಮುಃ ಅವದತ್ ಯತ್ ಉಭಯೋಃ ದೇಶಯೋಃ ಮಧ್ಯೆ ಪುರಾತನಃ ಸಂಬಂಧಾಃ ಸಂತಿ. ರಾಷ್ಟ್ರಪತಿ ಅವದತ್ ಯತ್ ಮ್ಯಾನ್ಮಾರ ದೇಶ ಭಾರತಸ್ಯ ದಕ್ಷಿಣ ಪೂರ್ವ ಏಷ್ಯಾ ದೇಶಸ್ಯ ಪ್ರವೇಶದ್ವಾರ ಅಸ್ತಿ. ಅಪಿ ಚ ಏಕಮಾತ್ರ ಆಸಿಯಾನ ದೇಶ ಅಸ್ತಿ ಯಸ್ಯ ಭೂಸೀಮಾ ಭಾರತೇನ ಸಹ ಸಂಲಗ್ನ ಅಸ್ತಿ. ಭಾರತ ಒಮಾನ ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧಿ CEPA ಇತಿ ಹ್ಯಃ ಕ್ರಿಯಾನ್ವಿತ ಅಭವತ್. ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಅವೋಚತ್ ಯತ್ ಅಯಂ ಸಂಧಿ ದೇಶದ್ವಯೋಃ ಆರ್ಥಿಕ ರಣನೀತಿಕ ಸಂಬಂಧಾನ್ ದೃಢಯಿಷ್ಯತಿ. ವಾರ್ತಾಹರಾನ್ ಸಂಬೋಧಯನ್ ಶ್ರೀ ಗೋಯಲ ಅವೋಚತ್ ಯತ್ ಅಯಂ ಸಂಧಿ ನೂತನಾಪಣಂ ಉದ್ಘಾಟಯಿಷ್ಯತಿ. ಅನೇನ ನಿರ್ಯಾತೆ ವೃದ್ಧಿ ಭವಿಷ್ಯತಿ, ನಿವೇಶ ಅಪಿ ವೃದ್ಧಿಂ ಯಾಸ್ಯತಿ. ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧೇ ಅಂತರ್ಗತಂ ಭಾರತೀಯ ನಿರ್ಯಾತಕೇಭ್ಯಃ ಒಮಾನೆ ಉತ್ಪಾದ ಸಮೂಹೇಷು ವಿಪಣೌ ಪ್ರತಿಶತ 98% ಶುಲ್ಕ ಮುಕ್ತ ಕಾರ್ಯಾನುಮತಿಃ ಭವಿಷ್ಯತಿ. ಶ್ರೀಗೋಯಲೇನ ಉಕ್ತಂ ಯತ್ ಅನೇನ ಆಜೀವಿಕಾ ಸಂವರ್ಧನಾಯ ವಿದ್ಯಾರ್ಥಿಭ್ಯಃ ಶ್ರಮಿಕೇಭ್ಯಃ ಮಹಿಳಾಭ್ಯಃ ಕೃಷಕೇಭ್ಯಃ ಮತ್ಸ್ಯಜೀವಿಭ್ಯಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಃ ಚ ಮಹತ್ವಪೂರ್ಣ ರೂಪೇಣ ಲಾಭೋ ಭವಿಷ್ಯತಿ.
8: I am confident that this comprehensive agreement.
9: हमें विश्वास है कि व्यापक समझौता ओमान के साथ हमारे संबंधों को नई गति प्रदान करेगा. पहले दिन से ही भारत को ओमान की 98% उत्पाद श्रेणियों में शुल्क मुक्त पहुंच प्राप्त होगी और इससे भारत के ओमान को होने वाले 99% से अधिक निर्यात को लाभ मिलेगा. व्यापक आर्थिक साझेदारी समझौता CEPA हमारे साझा भविष्य की रूपरेखा है.
8: Of our shared future.
5: ಭಾರತ ಆಸ್ಟ್ರೇಲಿಯಾ ದೇಶಯೋಃ ರಕ್ಷಾಮಂತ್ರಿಣೋಃ ದ್ವಿತೀಯ ಸಂವಾದೋಪವೇಶನಂ ಹ್ಯಃ ನವದಿಲ್ಯಾಂ ಅಭವತ್. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅಥ ಚ ಆಸ್ಟ್ರೇಲಿಯಾ ದೇಶಸ್ಯ ಉಪಪ್ರಧಾನಮಂತ್ರಿ ರಕ್ಷಾಮಂತ್ರಿಶ್ಚ ರಿಚರ್ಡ್ ಮಾಲ್ಸಃ ಉಪವೇಶನಸ್ಯ ಅಧ್ಯಕ್ಷತಾಂ ಕೃತವಂತೌ. ಶ್ರೀಸಿಂಹೇನ ಪ್ರೋಕ್ತಂ ಯತ್ ಉಪವೇಶನಾವಧೌ ಭಾರತ ಆಸ್ಟ್ರೇಲಿಯಾ ದೇಶಯೋರ್ಮಧ್ಯೆ ಸುರಕ್ಷಾ ಸಂಬಂಧಃ ಸುದೃಢಃ ಅಭವತ್. ಶ್ರೀ ಮಾಲ್ಸ್ ಅವಾದೀತ್ ಯತ್ ಆಸ್ಟ್ರೇಲಿಯಾ ಭಾರತ ದೇಶೌ ರಕ್ಷಾ ಸಹಭಾಗಿತಾಂ ಸುದೃಢಃ ಅಕುರುತಾಂ. ದೇಶದ್ವಯಂ ಸಾಮುದ್ರಿಕ ಕ್ಷೇತ್ರೆ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ. ವಾರ್ತಾಯಾಂ ದ್ವಿಪಕ್ಷೀಯ ರಕ್ಷಾ ಸಹಯೋಗ ವಿಷಯೆ ಪ್ರಗತಿಃ ಸಮೀಕ್ಷಿತಾ. ಯಯಾ ಸಹಭಾಗಿತಾಯಾಃ ನೂತನ ಮಾರ್ಗಸ್ಯ ಅನ್ವೇಷಣಂ ಭವಿಷ್ಯತಿ. ಭಾಜಪೇತಿ ದಲಸ್ಯ ರಾಷ್ಟ್ರೀಯಾಧ್ಯಕ್ಷ ನಿತಿನ ನವೀನಃ ಹ್ಯಃ ನವದಿಲ್ಯಾಂ ದಲಸ್ಯ ವರಿಷ್ಠೈಃ ಪದಾಧಿಕಾರಿಭಿಃ ಕಾರ್ಯಕರ್ತೃಭಿಃ ಚ ಸಹ ಉಪವೇಶನಂ ಕೃತವಾನ್. प्रसारमाध्यमैः सह वार्तालापं कुर्वन् दलस्य सांसदः प्रवक्ता च डॉक्टर संवितपात्रवर्यः नरेन्द्रमोदी प्रशासनस्य 12 वर्षाणां सेवायाः विषये, संघटनात्मकविस्तारस्य विषये तथा च समाजस्य विभिन्नेषु वर्गेषु दलस्य प्रसारस्य विषये विवरणानि विनिमयीकृतवान् इति वार्ताः।
0: ಸಮಯ ಸರಿಯಾಗಿ 7 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
10: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
11: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
10: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
11: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
12: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೆಎಸ್ಒಯು ಮುಕ್ತವಾಣಿ.
13: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
14: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
14: ಕೆಎಸ್ಒಯು ಮುಕ್ತವಾಣಿ.
13: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
13: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
14: ಕೆಎಸ್ಒಯು ಮುಕ್ತವಾಣಿ.
13: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ. ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ

0: ರೈತರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ. ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ದ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು ತೋರಣ ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಡೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿಬದಿ ವ್ಯಾಪಾರಿಗಳ ಜೀವನಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು

0: ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿ ಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿ ಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ ಒಂದು ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು, ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಇಂಧನ ಅಕ್ರಮ ದಾಸ್ತಾನು ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 ಎಫ್ಐಆರ್ ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು, 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು, 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೇ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆ ಕಾರ್ಯದ ಬಗ್ಗೆ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
1: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂತ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂತ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನ ಹೊರತರುವಂತ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಆಂಡ್ ಇಂಡಸ್ಟ್ರೀಸ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಂಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಹೆಚ್ಚಳದಿಂದ ವ್ಯಾಪಾರ ಕೈಗಾರಿಕೆ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು, ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿ ಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಸಮಯ 7:15:20. ಆಕಾಶವಾಣಿ ಮೈಸೂರು.
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
3: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
4: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಶಿಕ್ಷಣಶಾಸ್ತ್ರ ಸಂಶೋಧನೆ ಮತ್ತು ಅಧ್ಯಯನ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರನ್ನು ಮುಟ್ಟಿದ್ದಾರೆ. ಅವರನ್ನು ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರಗಳು.
2: ಸರಿಗ ಸಾಮಾನ್ಯವಾಗಿ ಶಿಕ್ಷಣ ಶಾಸ್ತ್ರವನ್ನು ಅಧ್ಯಯನ ಮಾಡೋದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡತಕ್ಕಂಥ ಶಿಕ್ಷಕರು ಸಾಮಾನ್ಯವಾಗಿ ಇದನ್ನು ಕಲಿತಾರೆ. ಈ ಶಿಕ್ಷಣ ಶಾಸ್ತ್ರ ಅಂದರೆ ಏನು, ಅದರ ಮಹತ್ವ ಹೇಗಿದೆ ಅನ್ನೋದನ್ನು ನಮ್ಮ ಶ್ರೋತೃಗಳಿಗೊಂಚೂರು ತಿಳಿಸ್ಕೊಡಿ ಸರ್.
3: ಖಂಡಿತ. ಸಾಮಾನ್ಯವಾಗಿ ಶಿಕ್ಷಣ ಶಾಸ್ತ್ರ ಅಂದರೆ ಜನ ಏನು ಅನ್ಕೊಳ್ತಾರೆ ಅಂದರೆ ಒಂದು ಶಾಲೆ ಇರಬಹುದು ಅಂದ್ಕೊಳ್ತಾರೆ. ಉದಾಹರಣೆಗೆ ಎಂಎಡ್ ಮಾಡ್ತಾ ಇದ್ದೀವಿ ಅಂತ ಯಾರಾದರೂ ಹುಡುಗ ಹೇಳಿದ್ರೆ ಎಂಎಡ್ ಅಂದರೆ ಏನು, ಶಿಕ್ಷಣ ಶಾಸ್ತ್ರದಲ್ಲಿ ನಾನು PG ಮಾಡ್ತಾ ಇದ್ದೀನಿ ಅಂದರೆ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಶಿಕ್ಷಣ ಶಾಸ್ತ್ರ ವಿಭಾಗ ಅಂದರೆ ಪರಿಕಲ್ಪನೆ ಬರೋದಿಲ್ಲ. ಎಲ್ಲರಿಗೂ ಏನಾಗಿದೆ, ಎಂಎಡ್ ಅಂದರೆ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಮೈಂಡಿಗೆ ಬರುತ್ತೆ, ಜನಕ್ಕೆ ಎಲ್ಲರಿಗೂ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗುತ್ತೆ.
2: ಸರಿಗೆ ಸಾಮಾನ್ಯವಾಗಿ ಅದೇ ಈಗ ನಾವು ಕೆಲವು ಕಡೆ ಎಲ್ಲ ಆಂಗ್ಲ ಭಾಷೆಯನ್ನು ಬಳಸೋದ್ರಿಂದ ಅದೇ ಫೆಮಿಲಿಯರ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ, ಹಾಗಾಗಿ BEd ಎಂಎಡ್ ಅಂದ್ರೆ ತಕ್ಷಣ ಗೊತ್ತಾಗುತ್ತೆ. ಶಿಕ್ಷಣ ಶಾಸ್ತ್ರ ಅಂದ್ರೆ ಒಂದ್ಸಲ ಆಲೋಚನೆ ಮಾಡೋ ತರ ಆಗುತ್ತೆ.
3: ಖಂಡಿತ.
2: ಸರಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ಶಿಕ್ಷಣ ಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ, ವಿಭಾಗದಲ್ಲಿ ಯಾವ್ಯಾವ ವಿಷಯದಲ್ಲಿ ನೀವು ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ?
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 1996 ಪ್ರಾರಂಭವಾದಾಗಿನಿಂದ ಶಿಕ್ಷಣ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಆಗ BA ಕಾರ್ಯಕ್ರಮದಲ್ಲಿ ಐಚ್ಛಿಕ ವಿಷಯವಾಗಿ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಈಗಲೂ ನಾವು ಅದನ್ನು ನೀಡ್ತಾ ಇದ್ದೇವೆ. ಆದರೆ 2014 NCTE ನಿಯಮಾವಳಿಗಳ ಪ್ರಕಾರ ದೂರ ಶಿಕ್ಷಣದಲ್ಲಿ ಎಂಎಡ್ ಕಾರ್ಯಕ್ರಮವನ್ನು NCTE ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕ್ಲೋಸ್ ಮಾಡಿರುವುದರಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲೂ ಸಹ ಎಂಎಡ್ ಕಾರ್ಯಕ್ರಮವನ್ನು ಈಗ ನಾವು ನಡೆಸುತ್ತಿಲ್ಲ. ಕಾರಣ 2014 NCTE ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಅನ್ನುವ ಒಂದು ಇದೊಂದು ಸ್ವಾಯತ್ತ ಸಂಸ್ಥೆ. ಇದು ಶಿಕ್ಷಕರ ಶಿಕ್ಷಣದ ಗುಣಮಟ್ಟವನ್ನು ನಿರ್ಧರಿಸುವ ಮತ್ತು ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಒಂದು ಕಾಲೇಜು ನಡೆಸಬೇಕಾದರೆ, ಉದಾಹರಣೆಗೆ DED, BED, MED, ಫಿಸಿಕಲ್ ಎಜುಕೇಷನ್ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ BPED ಇರಬಹುದು ಅಥವಾ MPED ಇರಬಹುದು, ಯಾವುದೇ ಒಂದು ಕಾಲೇಜು ಇರಬಹುದು ಅಥವಾ ವಿಶ್ವವಿದ್ಯಾನಿಲಯ ಇರಬಹುದು, ಈ ಕಾರ್ಯಕ್ರಮಗಳನ್ನು ನಡೆಸಬೇಕಾದರೆ NCTE ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ನವದೆಹಲಿ ಇವರ ಮಾನ್ಯತೆಯನ್ನು ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಆದರೆ 2014 ನಿಯಮಾವಳಿಗಳಲ್ಲಿ ನಾಟ್ ಓನ್ಲಿ KSOU ಅಥವಾ ಕರ್ನಾಟಕ ಅಲ್ಲದೆ ರಾಷ್ಟ್ರದಾದ್ಯಂತ ದೂರ ಶಿಕ್ಷಣದಲ್ಲಿ ನಡೀತಿದ್ದ ಎಂಎಡ್ ಕಾರ್ಯಕ್ರಮವನ್ನು
2: ಹಿಂಪಡ್ಕೊಂಡಿದ್ದಾರೆ.
3: ಹಿಂಪಡೆದ ಕಾರಣ ಈ ರಾಷ್ಟ್ರಾದ್ಯಂತ ಎಂಎಡ್ ಕಾರ್ಯಕ್ರಮವನ್ನು ಎಲ್ಲೂ ನಾವು ದೂರ ಶಿಕ್ಷಣದಲ್ಲಿ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಇದು ಒಂದು ಎಂಎಡ್ ಸಂಬಂಧಪಟ್ಟಂಗೆ ವಿಷಯ. ಎರಡನೇದು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 1996 ಪ್ರಾರಂಭದಾದ್ರಿಂದ ನಮ್ಮಲ್ಲಿ BA ಶಿಕ್ಷಣಶಾಸ್ತ್ರ, BEd, ಎಂಎಡ್ ಕಾರ್ಯಕ್ರಮಗಳು ನಡೀತಾ ಇದ್ವು ಅಂತ ಹೇಳಿದೆ. BAಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಬೇರೆ ವಿಷಯವನ್ನು, ಉದಾಹರಣೆಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಕನ್ನಡ, ಇಂಗ್ಲಿಷ್, ಹೀಗೆ ಐಚ್ಛಿಕ ವಿಷಯವಾಗಿ ವಿಷಯಗಳನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ, ಶಿಕ್ಷಣಶಾಸ್ತ್ರವನ್ನು ಸಹ ಅದೇ ರೀತಿ ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅವಕಾಶವಿದೆ. BA ನಲ್ಲಿ ಶಿಕ್ಷಣಶಾಸ್ತ್ರ

0: ಅವನ್ನು ಏಕೆ ಆಯ್ಕೆ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳೆಂದರೆ, ಮುಂದೆ ಅವರು ಪ್ರೌಢಶಾಲಾ ಶಿಕ್ಷಕರಾಗಿ ಅಥವಾ ಬಿ ಎಡ್ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ಒಂದು ಬಯಕೆಯಿದ್ದಂಥ ವಿದ್ಯಾರ್ಥಿಗಳು ಅವರ ಪದವಿ ಹಂತದಲ್ಲಿ ಶಿಕ್ಷಣ ಶಾಸ್ತ್ರವನ್ನು ಒಂದು ಐಚ್ಛಿಕವಾಗಿ ಆಯ್ಕೆ ಮಾಡಿಕೊಳ್ಳುವುದು ಒಂದು ಉತ್ತಮ ಎಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಬಿ ಎ ಶಿಕ್ಷಣ ಶಾಸ್ತ್ರದಲ್ಲಿ ನಾವು ಏನು ಮಾಡ್ತೀವಿ, ಪ್ರಥಮ ವರ್ಷದಲ್ಲಿ ಒಂದು ವಿಷಯ, ದ್ವಿತೀಯ ವರ್ಷದಲ್ಲಿ ಒಂದು ವಿಷಯ, ತೃತೀಯ ವರ್ಷದಲ್ಲಿ ಮೂರು ವಿಷಯಗಳನ್ನು ನಾವು ಬೋಧನೆ ಮಾಡ್ತೀವಿ. ದೂರ ಶಿಕ್ಷಣದಲ್ಲಿ ನಾವು ವಿಷಯ ಅಂತ ಹೇಳುವುದಿಲ್ಲ, ಒಂದು ವಿಷಯವನ್ನು ಒಂದು ಕೋರ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಬಿ ಎ ಪದವಿಯನ್ನು ನಾವು ಒಂದು ಕೋರ್ಸ್ ಅಂತ ಕರೆಯೋದಿಲ್ಲ, ಒಂದು ಕಾರ್ಯಕ್ರಮ ಅಂತ ಕರಿತೀವಿ. ಕನ್ವೆನ್ಷನ್ ಯೂನಿವರ್ಸಿಟಿ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ಪತ್ರಿಕೆ ಅಂತ ಅವ್ರು ಕರೀತಾರೆ. ಆ ಪತ್ರಿಕೆಯನ್ನ ನಾವು ದೂರ ಶಿಕ್ಷಣದಲ್ಲಿ ಒಂದು ಕೋರ್ಸ್ ಅಂತ ಕರಿತೀವಿ. ಅದೇ ರೀತಿ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ಕೋರ್ಸ್ನಲ್ಲಿ ವಿವಿಧ ಪತ್ರಿಕೆಗಳು ಅಂತ ಕರೀತಾರೆ. ಆದರೆ ದೂರ ಶಿಕ್ಷಣದಲ್ಲಿ ವಿವಿಧ ಪತ್ರಿಕೆಗಳು ಅಂತ ನಾವು ಕರೆಯೋದಿಲ್ಲ, ಬದಲಾಗಿ ನಾವು ಅವುಗಳನ್ನು ಕೋರ್ಸ್ ಅಂತ ಕರಿತೀವಿ. ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳುವಾಗ ವ್ಯತ್ಯಾಸಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ.
1: ಪ್ರವೇಶ ಪಡ್ಕೊಳ್ಳಿಕ್ಕಿಂತ ಮುಂಚೆ ಇದನ್ನೆಲ್ಲ ಗಮನಿಸ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ.
0: ಬಿ ಎ ಶಿಕ್ಷಣ ಶಾಸ್ತ್ರದಲ್ಲಿ ನಾವು ಪ್ರಥಮ ವರ್ಷದಲ್ಲಿ ಒಂದು ಕೋರ್ಸ್ ಇದೆ, ದ್ವಿತೀಯ ವರ್ಷದಲ್ಲಿ ಒಂದು ಕೋರ್ಸ್ ಇದೆ, ತೃತೀಯ ವರ್ಷದಲ್ಲಿ ಮೂರು ಕೋರ್ಸ್ಗಳಿದೆ. ಪ್ರಥಮ ವರ್ಷದಲ್ಲಿ ನಾವು ಫೌಂಡೇಶನ್ ಸಂಬಂಧಪಟ್ಟ ಹಾಗೆ, ಅಂದರೆ ಭೂನಾದಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ನಾವು ಪಠ್ಯಕ್ರಮದಲ್ಲಿ ರೂಪಿಸಿದ್ದೀವಿ. ದ್ವಿತೀಯ ವರ್ಷದಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ರೂಪಿಸಿದ್ದೀವಿ. ತೃತೀಯ ವರ್ಷದಲ್ಲಿ ಮೂರು ಕೋರ್ಸ್ಗಳಿರುತ್ತೆ. ಒಂದು ಕೋರ್ಸ್ನಲ್ಲಿ ಪಠ್ಯಕ್ರಮ, ಬೋಧನೆ ಮತ್ತು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೋರ್ಸ್ ಇದೆ. ಇನ್ನೊಂದು ಕೋರ್ಸು ಕರ್ನಾಟಕ ರಾಜ್ಯದಲ್ಲಿ ಅಥವಾ ವಿವಿಧ ರಾಜ್ಯಗಳಲ್ಲಿರುವ ಶಿಕ್ಷಣ ಪದ್ಧತಿಗಳು ಹೇಗೆ ಇವೆ, ಯಾವ ರೀತಿಯ ಶಿಕ್ಷಣ ಪದ್ಧತಿಗಳನ್ನು ನಾವು ಕಾಣಬಹುದು ಎಂಬುದರ ಬಗ್ಗೆ ಒಂದು ಪತ್ರಿಕೆಯನ್ನು ನೀಡ್ತೀವಿ. ಮೂರನೇ ಕೋರ್ಸ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆ ಪಠ್ಯಕ್ರಮ ಬೆಳಕು ಚೆಲ್ಲುತ್ತೆ. ಅಂದರೆ ಬಿ ಎ ಕಾರ್ಯಕ್ರಮದಲ್ಲಿ ಶಿಕ್ಷಣವನ್ನು ಒಂದು ಐಚ್ಛಿಕ ವಿಷಯಕ್ಕೆ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಹೇಳೋದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದರೆ, ಮುಂದೆ ಶಿಕ್ಷಕರಾಗಿ ಬಿ ಎಡ್ ಕಾರ್ಯಕ್ರಮ ಮಾಡಬೇಕು ಅಂತ ಮನಸ್ಸಲ್ಲಿ ಇರುವವರಿಗೆ ಬಿ ಎಡ್ನಲ್ಲಿ ಏನು ನಾವು ಬೇಸಿಕ್ ಸಬ್ಜೆಕ್ಟ್ಸ್ ಇರುತ್ತೆ, ಮೂಲ ಸಬ್ಜೆಕ್ಟ್ಸ್ ಇರುತ್ತೆ, ಆ ಮೂಲ ವಿಷಯಗಳನ್ನು ವಿದ್ಯಾರ್ಥಿಗಳು ಬಿ ಎ ಹಂತದಲ್ಲಿಯೇ ಅಧ್ಯಯನ ಮಾಡ್ತಾರೆ. ಅಂದರೆ ತಳಪಾಯಕ್ಕೆ ಬೇಕಾದ ವಿಷಯಗಳನ್ನು ವಿದ್ಯಾರ್ಥಿಗಳು ಬಿ ಎ ಹಂತದಲ್ಲಿ ಅಧ್ಯಯನ ಮಾಡೋದ್ರಿಂದ ಅವರು ಮುಂದಿನ ತರಗತಿಗೆ ಅಥವಾ ಮುಂದಿನ ಒಂದು ಕಾರ್ಯಕ್ರಮ ಏನಿದೆ, ಬಿ ಎಡ್ ಕಾರ್ಯಕ್ರಮ ಅಂತೂ ವಿದ್ಯಾರ್ಥಿಗಳು ಮಾಡಬೇಕು ಅಂತ ಇರ್ತಾರೆ, ಅವರಿಗೆ ಅದು ಸುಲಭವಾಗುತ್ತೆ. ಆಲ್ರೆಡಿ ಬಿ ಎನಲ್ಲಿ ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿವಿಧ ಭೂನಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಫಿಲಾಸಫಿ ಇರಬಹುದು, ತತ್ವಜ್ಞಾನದ ಭೂನಾದಿಗಳಿರಬಹುದು, ಮನೋವೈಜ್ಞಾನಿಕ ಭೂನಾದಿಗಳಿರಬಹುದು ಅಥವಾ ಸಮಾಜಶಾಸ್ತ್ರ ಭೂನಾದಿಗಳಿರಬಹುದು, ಇವರು ಬಿ ಎ ಹಂತದಲ್ಲಿ ಶಿಕ್ಷಣ ಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಅವರಿಗೆ ಇದು ಮೊದಲೇ ಅಧ್ಯಯನ ಮಾಡಿರೋದ್ರಿಂದ ಮುಂದೆ ಅವರಿಗೆ ಬಿ ಎಡ್ ಕಾರ್ಯಕ್ರಮವನ್ನು ಮಾಡುವಾಗ ಅವರಿಗೆ ಇದು ಸುಲಭವಾಗಿ ಅನುಕೂಲವಾಗುತ್ತೆ, ಅಥವಾ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಸುಲಭವಾಗಿ ಆ ಪರಿಕಲ್ಪನೆಗಳೇನಿರುತ್ತೆ ಅಲ್ಲಿ ಕಲಿಕೆ ಅವರಿಗೆ ಕಠಿಣ ಅನಿಸೋದಿಲ್ಲ, ಸರಳವಾಗುತ್ತೆ. ಎರಡನೇದು, ಬಿ ಎಡ್ ಕಾರ್ಯಕ್ರಮವನ್ನು ನಾವು ಶಿಕ್ಷಣ ಶಾಸ್ತ್ರ ವಿಭಾಗದಲ್ಲಿ ನೀಡ್ತಾ ಇದ್ದೀವಿ. ಅಂಚೆ ಮತ್ತು ತಿರುಪಿನ ಶಿಕ್ಷಣ ಏನಿತ್ತು, ಅಂಚೆ ಮತ್ತು ತಿರುಪಿನ ಶಿಕ್ಷಣ ಸಂಸ್ಥೆ ಇದ್ದಾಗಲೂ ಬಿ ಎಡ್ ಕಾರ್ಯಕ್ರಮ ಇತ್ತು, ಎಂ ಎಡ್ ಕಾರ್ಯಕ್ರಮ ಇತ್ತು, ಬಿ ಎ ಒಂದು ಐಚ್ಛಿಕ ವಿಷಯವಿತ್ತು, ಅದನ್ನು ವಿಶ್ವವಿದ್ಯಾನಿಲಯ ಆದ ನಂತರವೂ ಅದನ್ನು ಮುಂದುವರಿಸಲಾಯಿತು. ಎನ್ ಸಿ ಟಿ ಏನು ಹೇಳುತ್ತೆ, ದೂರ ಶಿಕ್ಷಣದಲ್ಲಿ 500 ವಿದ್ಯಾರ್ಥಿಗಳಿಗೆ ಬಿ ಎಡ್ ಕಾರ್ಯಕ್ರಮವನ್ನು ಅಧ್ಯಯನ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದೆ. 2014 ರೆಗ್ಯುಲೇಷನ್ಸ್ಗಿಂತ ಮೊದಲು ದೂರ ಶಿಕ್ಷಣದಲ್ಲಿ ಬಿ ಎಡ್ ಮಾಡಬೇಕೆಂಬ ಆಕಾಂಕ್ಷಿಗಳಿಗೆ ಅಥವಾ ಅಭ್ಯರ್ಥಿಗಳು ಕನಿಷ್ಠ ಪಕ್ಷ 2 ಸೇವಾ ಅನುಭವ ಕಡ್ಡಾಯವಾಗಿತ್ತು. ಆದರೆ 2014 ನಿಯಮಾವಳಿಗಳ ಪ್ರಕಾರ ಎನ್ ಸಿ ಟಿ ಏನು ಮಾಡಿದೆ, ಕೆಲವು ನಿಬಂಧನೆಗಳು ಬದಲಾವಣೆ ಮಾಡಿದೆ. ಈಗ ದೂರ ಶಿಕ್ಷಣದಲ್ಲಿ ಬಿ ಎಡ್ ಮಾಡಬೇಕೆಂಬ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಅವರು ಎನ್ ಸಿ ಟಿಯಿಂದ ಮಾನ್ಯತೆ ಪಡೆದಿರುವ ಡಿ ಇ ಡಿ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಪಡೆದಿರಬೇಕು, ಆ ಪದವಿ ಪಡೆದಿದ್ದರೆ ಮಾತ್ರ. ಅದರ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರಬೇಕು, ಜೊತೆಗೆ ಡಿಗ್ರಿ ಹೊಂದಿರಬೇಕು, ಅಂದರೆ ಯಾವುದೇ ಒಂದು ಮಾನ್ಯತೆ ಪಡೆದ ಒಂದು
1: ವಿಶ್ವವಿದ್ಯಾನಿಲಯದ
0: ಪದವಿಯನ್ನು ಪಡೆದಿರಬೇಕು. ಈ ಮೂರು ದೂರ ಶಿಕ್ಷಣದಲ್ಲಿ ಬಿ ಇ ಡಿ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು, ಈ ಮೂರು ಅವರಿಗೆ ಕಂಪಲ್ಸರಿ ಇರ್ತೇವೆ.
1: ಸರ್, ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಿರಬೇಕು ಅಂತ ಹೇಳಿದ್ರಿ, ಅದು ಯಾವುದು ಮಾನ್ಯತೆ ಪಡೆದ ಸರ್ಕಾರಿನ ಅಥವಾ ಖಾಸಗಿ ಶಾಲೆಗಳದ್ದು ಆಗ್ಬಹುದಾ, ಅವರ ಗೊಂದಲನ ನಿವಾರಣೆ ಮಾಡ್ಲಿಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರು ಯಾವುದೇ ರೀತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೆಲಸ ಮಾಡ್ತಿದ್ರು ಈ ನಿಬಂಧನೆಗೆ ಒಳಪಡ್ತಾರಂತ?
0: ಖಂಡಿತ. ಅಂದರೆ ರೆಗ್ಯುಲರ್ ಮೋಡ್ ಅಲ್ಲಿ ಡಿ ಎಡ್ ಟಿ ಸಿ ಎಚ್ ಅಥವಾ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಪ್ರೋಗ್ರಾಮ್ಸ್ ಇದೆ, ಆ ಪ್ರೋಗ್ರಾಮ್ ಮಾಡಿರಬೇಕು. ನಂತರ ತಾವು ಕೇಳಿದ ಹಾಗೆ ಅವರು ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಯಾವುದೇ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ
1: ಕೆಲಸ
0: ಕಾರ್ಯನಿರ್ವಹಿಸುತ್ತಿರಬೇಕು.
1: ಆ ಶಾಲಾ ಮುಖ್ಯಸ್ಥರಿಂದ
0: ಸೇವಾ ದೃಢೀಕರಣ ಪತ್ರವನ್ನು, ಪ್ರವೇಶಾತಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಎಲ್ಲಾ ಮೂಲ ದಾಖಲಾತಿಗಳನ್ನು ಅವರು ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಮೊದಲೇನಾಗ್ತಿತ್ತು, ಬಿ ಎಡ್ ಮಾಡಬೇಕಾದ್ರೆ 2014 ರೆಗ್ಯುಲೇಷನ್ಸ್ ಮೊದಲು ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಯಾವುದೇ ಹಂತದಲ್ಲಿ ಪ್ರಾಥಮಿಕ ಅಂತ ಅಲ್ಲ, ಪ್ರಾಥಮಿಕ ಇರಬಹುದು, ಪ್ರೌಢಶಾಲೆ ಇರಬಹುದು, ಪಿ ಯು ಲೆವೆಲ್ ಇರಬಹುದು, ಯಾರಾದರೂ ಆಗಲಿ ಮೊದಲು ಅಪ್ಲೈ ಮಾಡೋದಕ್ಕೆ ಅವಕಾಶಗಳಿತ್ತು. ಆದರೆ ಈಗ ಎನ್ ಸಿ ಟಿ 2014 ರೆಗ್ಯುಲೇಷನ್ಸ್ ಅಲ್ಲಿ ಏನು ಮಾಡಿದೆ, ಯಾಕೆಂದ್ರೆ ಈಗ ಪ್ರೈಮರಿ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಟೀಚರ್ಸ್, ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಕಾರ್ಯನಿರ್ವಹಿಸುವ ಶಿಕ್ಷಕರು ಉನ್ನತ ಪದವಿ ಪಡಿಬೇಕಾದ್ರೆ, ಅವರು ಪ್ರೌಢಶಾಲೆಗೆ ಪದೋನ್ನತಿ ಪಡಿಬೇಕಾದ್ರೆ ಅವರಿಗೆ ಬಿ ಎಡ್ ಅತ್ಯಗತ್ಯ. ಸಂಬಳರಹಿತ 2 ವರ್ಷಗಳು ಬಿ ಎಡ್ ಕಾರ್ಯಕ್ರಮಕ್ಕೆ ಹೋಗುವುದು ಕಷ್ಟ ಸಾಧ್ಯ. ಆದ್ದರಿಂದ ಎನ್ ಸಿ ಟಿ ಏನ್ ಮಾಡಿದೆ 2014 ರೆಗ್ಯುಲೇಷನ್ಸ್ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಶಿಕ್ಷಕರಿಗೆ ಮಾತ್ರ ದೂರ ಶಿಕ್ಷಣದಲ್ಲಿ ಬಿ ಎಡ್ ಪದವಿ ಪಡೆಯಲು ಒಂದು ಅವಕಾಶ ನೀಡುವುದರಿಂದ ಕರ್ನಾಟಕ ಅಲ್ಲದೆ ರಾಷ್ಟ್ರದಲ್ಲಿರುವ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇದೊಂದು ವರದಾನವಾಗಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ.
1: ಸರಿಗ ಬಿ ಎಡ್ ಕಾರ್ಯಕ್ರಮಗಳು ಮುಗೀತು, ನೀವು ಅದಕ್ಕಿಂತ ಮುಂಚೆ ಬಿ ಎ ನಲ್ಲಿ ಎಜುಕೇಶನ್ ಮಾಡಬಹುದು ಅಂತ ಹೇಳಿದ್ರಿ. ಈ ಬಿ ಎ ನಲ್ಲಿ ಎಜುಕೇಶನ್ ಮಾಡಬೇಕಾದ್ರೆ ಅವ್ರಿಗೆ ಅಡ್ಮಿಷನ್ ಆಗೋಕೆ ಪೂರ್ವ ಅರ್ಹತೆಗಳು ಏನಿರಬೇಕು? ಪಿ ಯು ಸಿ ಲೆವೆಲ್ ನಲ್ಲಿ ಅವರು ಬಂದು ಪಾಸ್ ಮಾಡ್ಕೊಂಡು ಬಂದು ಅರ್ಜಿ ಸಲ್ಲಿಸುವಾಗ ಇದರಲ್ಲಿ ಎಜುಕೇಶನಲ್ ಪೇಪರ್ ಇರೋದ್ರಿಂದ ಒಂದು ಅವ್ರಿಗೇನಾದ್ರೂ ಪ್ರೀ ಕ್ವಾಲಿಫಿಕೇಶನ್ ಏನಾದರೂ ಎಕ್ಸ್ಟ್ರಾ ಏನಾದರೂ ಕೇಳ್ತೀರಾ?
0: ಇಲ್ಲ ಸರ್, ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಪದವಿ ಕಾರ್ಯಕ್ರಮಕ್ಕೆ ಪ್ರವೇಶಾತಿ ಪಡಿಬೇಕಾದರೆ ಪಿ ಯು ಸಿ ಕನಿಷ್ಠ 10+2. ಅದರಿಂದ ಶಿಕ್ಷಣ ಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ್ರೂ ಸಹ ಅದಕ್ಕೆ ನಾವು ಏನು ಎಕ್ಸ್ಟ್ರಾ ಯಾವುದು ಕ್ವಾಲಿಫಿಕೇಶನ್ ಇರೋದಿಲ್ಲ. ಬಿ ಎಗೆ ಏನು ಮಾನದಂಡಗಳಿದೆ ಆ ಮಾನದಂಡಗಳಲ್ಲಿ ಅವರು ಪ್ರವೇಶತೆ ಪಡೆದರೆ, ಆದರೆ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ, ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಶಿಕ್ಷಣ ಶಾಸ್ತ್ರ ವಿಷಯವನ್ನು ಏಕೆ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ಆಗಲೇ
1: ಹೇಳಿದ್ರಿ,
0: ಚರ್ಚೆ ಮಾಡಿದ್ದೀವಿ. ಅಂದರೆ ಶಿಕ್ಷಕರಾಗಬೇಕು ಅಥವಾ ಈಗ ಮನೆಯಲ್ಲಿ ಇರುವ ಗೃಹಿಣಿಯರು ಅವರು ಯಾವುದೇ ಉದ್ಯೋಗ ಅಪೇಕ್ಷೆ ಇಲ್ಲದಿದ್ದರೂ ಶಿಕ್ಷಣದ ಬಗ್ಗೆ ಜ್ಞಾನವನ್ನು ಪಡೆಯಬೇಕು ಎಂಬ ಅಭಿಲಾಷೆ ಹೊಂದಿರುವವರು ಉದ್ಯೋಗವನ್ನು ಅರಸದೇ ಇರುವ, ಜ್ಞಾನವನ್ನು ಪಡೆಯಬೇಕೆಂಬ ಹಂಬಲವಿರುವ ಯಾವುದೇ ವಿದ್ಯಾರ್ಥಿಯು ಶಿಕ್ಷಣ ಶಾಸ್ತ್ರವನ್ನು ಒಂದು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳಬಹುದು.
1: ಒಳ್ಳೆಯದು ಸರ್, ಸಾಕಷ್ಟು ವಿಷಯಗಳನ್ನು ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸಂಜೆ 5:40. ಕೆಎಸ್ಒಯು ಮುಕ್ತವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
1: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
3: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
2: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್,
1: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ,
2: ಸಂಕಲನ ಎಸ್ ಲಕ್ಷ್ಮೀನಾರಾಯಣ,
1: ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಸಮಯ 7:30:10 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಸೇವಾ ವಾಹಿನಿ.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246369.
3: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಸೇವಾ ವಾಹಿನಿಯಲ್ಲಿ ಪ್ರಕಟಣೆ. ರುಟ್ಸೆಟ್ ಸಂಸ್ಥೆ ಮೈಸೂರು ಇವರು ಎನ್ಆರ್ಎಲ್ಎಂ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ಹಲವು ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಿದ್ದಾರೆ. ಆಡು ಮತ್ತು ಕುರಿ ಸಾಕಾಣಿಕೆ, ಹೈನುಗಾರಿಕೆ ಈ ತಿಂಗಳ 5-16 ಒಟ್ಟು 12 ದಿನಗಳು. ಬ್ಯೂಟಿ ಪಾರ್ಲರ್ ನಿರ್ವಹಣೆ ಈ ತಿಂಗಳ 17 ಜುಲೈ 21 35 ದಿನಗಳು. ಎಂಬ್ರಾಯ್ಡರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಈ ತಿಂಗಳ 18 ಜುಲೈ 18 ಒಟ್ಟು 31 ದಿನಗಳು. ಕಂಪ್ಯೂಟರ್ ಟ್ಯಾಲಿ ಈ ತಿಂಗಳ 24 ಜುಲೈ 31 ಒಟ್ಟು 38 ದಿನಗಳು. ಅಭ್ಯರ್ಥಿಗಳು 18-50 ವಯೋಮಿತಿಯೊಳಗಿರಬೇಕು. ಕನ್ನಡ ಓದು ಬರಹಬಲ್ಲವರಾಗಿರಬೇಕು. ಸ್ವ ಉದ್ಯೋಗ ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ವುಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್ ಇವುಗಳ ಜೆರಾಕ್ಸ್ ಪ್ರತಿಗಳನ್ನು ತರಬೇತಿ ಪ್ರಾರಂಭವಾಗುವ ದಿನಾಂಕದೊಳಗಾಗಿ ಸಂಪರ್ಕಿಸಿ ರುಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಗೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ. ತರಬೇತಿಗೆ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 08211-259-9663 ಮತ್ತೊಮ್ಮೆ ಕೇಳಿ 08211-259-9663 ಈ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಸೇವಾ ವಾಹಿನಿಯಲ್ಲಿ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು. ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:35 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಮ್ಯಾನ್ಮಾರ್ ಅಧ್ಯಕ್ಷ ಯು ಮೀನ್ ಆಂಗ್ ಲೇಂಗ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ವ್ಯಾಪಾರ ರಕ್ಷಣೆ, ಗಡಿ ನಿರ್ವಹಣೆ ಹಾಗೂ ಸಂಸ್ಕೃತಿ ಸೇರಿದಂತೆ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಎಲ್ಲಾ ಪ್ರಮುಖ ವಿಷಯಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಸಹಕಾರ, ಆರೋಗ್ಯ, ಶಿಕ್ಷಣ ಹಾಗೂ ಇಂಧನ ವಲಯದಲ್ಲಿ ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸಲು ಒಲವು ತೋರಿವೆ ಎಂದು ತಿಳಿಸಿದರು. ಇದೇ ವೇಳೆ ಉಭಯ ದೇಶಗಳ ಭದ್ರತಾ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ಪರಸ್ಪರ ಭೂಪ್ರದೇಶವನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ಅಂಶವನ್ನು ಇಬ್ಬರೂ ನಾಯಕರು ದೃಢವಾಗಿ ಒತ್ತಿ ಹೇಳಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ವಿವರಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡ ಸಂಸದ ಹಾಗೂ ಪಕ್ಷದ ವಕ್ತಾರ ಡಾ ಸಂಬಿತ್ ಪಾತ್ರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 12 ವರ್ಷಗಳ ಸೇವೆ, ಪಕ್ಷದ ಸಾಂಸ್ಥಿಕ ವಿಸ್ತರಣೆ ಮತ್ತು ಸಮಾಜದ ವಿವಿಧ ವರ್ಗಗಳಿಗೆ ಪಕ್ಷದ ವ್ಯಾಪ್ತಿಯನ್ನು ತಲುಪಿಸುವ ಭವಿಷ್ಯದ ಕಾರ್ಯಕ್ರಮಗಳ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನೇತೃತ್ವದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ಅಭಿವೃದ್ಧಿ ಹೊಂದಿ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಎಂಬುದಕ್ಕೆ ದೇಶವೇ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮೈತ್ರಿಕೂಟ ದೇಶದ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಜನಸೇವೆ ಮಾಡುವ ಸುವರ್ಣ ಅವಕಾಶವನ್ನು ಪಡೆದುಕೊಂಡಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೇ 4 ಮತ್ತು 5 2 ಬ್ರಿಂಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಭಾರತದ ಬ್ರಿಕ್ಸ್ 2026 ಘೋಷವಾಕ್ಯವಾದ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಕ್ಕೆ ಅನುಗುಣವಾಗಿ ಈ 2 ದಿನಗಳ ಸಭೆಯು ಸಾಂಸ್ಕೃತಿಕ ಸಹಕಾರದ ಕುರಿತು ಬಹುಪಕ್ಷೀಯ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದರು. ಈ ಬಾರಿಯ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಯ ವಿಷಯಗಳ ಸುತ್ತ ನಡೆಯಲಿದ್ದು, ಅದರಲ್ಲಿ ಸೃಜನಾತ್ಮಕ ಆರ್ಥಿಕತೆ ಮತ್ತು ಕೃತಕ ಬುದ್ಧಿಮತ್ತೆ, ಪರಂಪರೆಯ ಸಂರಕ್ಷಣೆ ಹಾಗೂ ಸಂಸ್ಕೃತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿವೆ ಎಂದು ಅವರು ವಿವರಿಸಿದರು. ಈ ಸಭೆಯು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ವಿಶ್ವ ಆರ್ಥಿಕ ವೇದಿಕೆಯ ಸಹಯೋಗದೊಂದಿಗೆ ನವದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಸ್ಕಿಲ್ಸ್ ಎಕ್ಸಲರೇಟರ್ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಒಳನೋಟದಿಂದ ಕ್ರಮದವರೆಗೆ ಪ್ರಗತಿಗಾಗಿ ಕೌಶಲ್ಯದ ಕೊರತೆ ನೀಗಿಸುವುದು ಎಂಬ ಘೋಷವಾಕ್ಯದಡಿಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ, ಉದ್ಯಮದ ಇಂದಿನ ಬೇಡಿಕೆಗಳಿಗೆ ತಕ್ಕಂತೆ ಯುವಜನರ ಕೌಶಲ್ಯಗಳನ್ನು ರೂಪಿಸಿದರೆ ಭಾರತದ ಜನಸಂಖ್ಯಾ ಬಲ ಜಾಗತಿಕ ಪ್ರಗತಿಯ ಪ್ರೇರಕ ಶಕ್ತಿಯಾಗಲಿದೆ ಎಂದರು. ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಕಾರ್ಯಪಡೆಯ ನಿರ್ಮಾಣಕ್ಕೆ ಸರ್ಕಾರ, ಉದ್ಯಮ ವಲಯ ಮತ್ತು ಶೈಕ್ಷಣಿಕ ವಲಯಗಳ ಜಂಟಿ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಹಮೀರಪುರ ಜಿಲ್ಲೆಯ ಬೆತ್ವಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕುಸಿದು 6 ಜನರು ಮೃತಪಟ್ಟ ದುರಂತದ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರವು 2 ಪ್ರತ್ಯೇಕ ಉನ್ನತ ಮಟ್ಟದ ತನಿಖಾ ಸಮಿತಿಗಳನ್ನು ರಚಿಸಿದೆ. ಜಿಲ್ಲಾಡಳಿತ ಹಾಗೂ ಉತ್ತರ ಪ್ರದೇಶ ಸೇತುವೆ ನಿಗಮದ ಅಡಿಯಲ್ಲಿ ರಚನೆಯಾಗಿರುವ ಈ ಸಮಿತಿಗಳು ಈಗಾಗಲೇ ಘಟನೆಯ ಕುರಿತು ಸಮಗ್ರ ತನಿಖೆಯನ್ನು ಆರಂಭಿಸಿವೆ. ಈ ಕುರಿತು ಮಾಹಿತಿ ನೀಡಿರುವ ಅಮೀರಪುರ ಜಿಲ್ಲಾಧಿಕಾರಿ ಅಭಿಷೇಕ್ ಗೋಯಲ್ ಅವರು, ಜಿಲ್ಲಾಡಳಿತವು ಅಪರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯು ದುರಂತಕ್ಕೆ ಸಂಬಂಧಿಸಿದ ಎಲ್ಲ ಆಡಳಿತಾತ್ಮಕ, ತಾಂತ್ರಿಕ ಹಾಗೂ ಕಾರ್ಯವಿಧಾನವಾದ ಅಂಶಗಳ ಬಗ್ಗೆ ವಿವರವಾದ ಪರಿಶೀಲನೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇವರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ತಾವು ನಡೆಸಿದ ಸುದೀರ್ಘ ಮಾತುಕತೆ ಮತ್ತು ಮಧ್ಯಸ್ಥಗಾರರ ಮುಖಾಂತರ ಹೆಜ್ಬುಲ್ಲಾ ಸಂಘಟನೆಯೊಂದಿಗೆ ನಡೆಸಿದ ಸಂವಹನದ ಬಳಿಕ ಉಭಯ ಬಣಗಳು ಸಂಘರ್ಷವನ್ನು ತಗ್ಗಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಮುಂದೆ ಉಭಯ ಕಡೆಯಿಂದಲೂ ಯಾವುದೇ ದಾಳಿಗಳು ನಡೆಯುವುದಿಲ್ಲ ಮತ್ತು ಬೈರುತ್ಗೆ ಹೊರಟಿದ್ದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ನ ಭೂಸೇನೆ ನುಗ್ಗಿದ ಮರುದಿನವೇ ಮತ್ತು ಇಸ್ರೇಲ್ ನಗರಗಳ ಮೇಲೆ ಹೆಜ್ಬುಲ್ಲಾ ನಡೆಸಿದ ಕ್ಷಿಪಣಿ ದಾಳಿಯ ಬೆನ್ನಲ್ಲಿ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ದಾಳಿ ನಡೆಸಲು ಇಸ್ರೇಲ್ ಸರ್ಕಾರ ಆದೇಶಿಸಿತ್ತು. ಹೆಜ್ಬುಲ್ಲಾ ಕದನ ವಿರಾಮನ್ನು ಉಲ್ಲಂಘಿಸುತ್ತಿರುವುದೇ ಈ ದಾಳಿಗೆ ಕಾರಣ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವರು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದರು. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಗುಂಪಿನ ಉನ್ನತ ಅಧಿಕಾರಿ ಅಮಿತಾಭ್ ಜುನ್ಜುನ್ವಾಲಾ ಅವರನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ಬಂಧಿಸಿದೆ. ಅವರು ಆರ್ಕಾಮ್ ಗುಂಪಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಕಾರ್ಪೊರೇಟ್ ಹಣಕಾಸು, ಬ್ಯಾಂಕಿಂಗ್ ಮತ್ತು ನಿಧಿ ಬಳಕೆಯಂತಹ ಪ್ರಮುಖ ವಿಭಾಗಗಳನ್ನು ನಿಯಂತ್ರಿಸುತ್ತಿದ್ದರು ಎಂದು ಸಂಸ್ಥೆ ತಿಳಿಸಿದೆ. ಬ್ಯಾಂಕ್ಗಳಿಂದ ಪಡೆದ ಸಾಲದ ಹಣವನ್ನು ದುರುಪಯೋಗಪಡಿಸಿಕೊಂಡು ಬ್ಯಾಂಕ್ಗಳಿಗೆ ಭಾರಿ ಪ್ರಮಾಣದ ನಷ್ಟ ಉಂಟು ಮಾಡಿದ ಆರೋಪ ಇವರ ಮೇಲಿದೆ. ಜಪಾನ್ನ ಕಾಕಾ ಮಿಗಹಾರದಲ್ಲಿ ನಿನ್ನೆ ನಡೆದ ಪುರುಷರ 18 ಏಷ್ಯಾಕಪ್ನಲ್ಲಿ ಭಾರತದ ಹಾಕಿ ತಂಡವು 3ನೇ ಎ ಗುಂಪಿನ ಪಂದ್ಯದಲ್ಲಿ ಕೊರಿಯಾ ವಿರುದ್ಧ 4-1 ಅಂತರದ ಜಯ ಸಾಧಿಸಿತು. ನಾಯಕ ಕೇತನ್ ಕುಶ್ವಾಹ 3ನೇ ಮತ್ತು 36ನೇ ನಿಮಿಷಗಳಲ್ಲಿ 2 ಗೋಲು ಗಳಿಸುವ ಮೂಲಕ ಮುನ್ನಡೆ ಸಾಧಿಸಿದರು. 5ನೇ ನಿಮಿಷದಲ್ಲಿ ವರಿಂದರ್ ಸಿಂಗ್ ಮತ್ತೊಂದು ಗೋಲು ಗಳಿಸಿದರೆ ಶಾರುಖ್ ಅಲಿ 54ನೇ ನಿಮಿಷದಲ್ಲಿ ಮತ್ತೊಂದು ಗೋಲು ಗಳಿಸುವ ಮೂಲಕ ಜಯ ಸಾಧಿಸಿದರು. ಈ ಗೆಲುವಿನೊಂದಿಗೆ ಭಾರತವು ಎ ಗುಂಪಿನಲ್ಲಿ ಕೊರಿಯಾ ಮತ್ತು ಜಪಾನ್ ಜೊತೆ 6 ಅಂಕಗಳನ್ನು ಗಳಿಸಿ ಸಮಬಲ ಸಾಧಿಸಿದೆ. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಮುನ್ನಡೆಯುತ್ತವೆ. ಭಾರತವು ನಾಳೆ ತನ್ನ ಕೊನೆಯ ಗುಂಪಿನ ಪಂದ್ಯದಲ್ಲಿ ಚೈನೀಸ್ನ ತೈಪೇಯನ್ನು ಎದುರಿಸಲಿದೆ. 2026 ಏಷ್ಯನ್ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ಟಾರ್ಗೆಟ್ ಒಲಿಂಪಿಕ್ ಫೋಡಿಯಂ ಸ್ಕೀಮ್ TOPS ಅಭಿವೃದ್ಧಿ ಗುಂಪಿಗೆ 22 ರೋವರ್ಗಳನ್ನು ಸೇರಿಸಿಕೊಳ್ಳಲಾಗಿದೆ. 6 ದೋಣಿಗಳಲ್ಲಿ ಒಟ್ಟು 22 ರೋವರ್ಗಳು TOPS ಅಭಿವೃದ್ಧಿ ಗುಂಪಿನ ಭಾಗವಾಗಿದ್ದಾರೆ. ಈ ರೋವರ್ಗಳ ಸೇರ್ಪಡೆಯು ಹಲವಾರು ದೋಣಿ ವಿಭಾಗಗಳಲ್ಲಿ ಸುಸ್ಥಿರ ಸಾಮರ್ಥ್ಯ ನಿರ್ಮಿಸುವ ಮತ್ತೊಂದು ಪ್ರಯತ್ನವಾಗಿದೆ ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಏಷ್ಯನ್ ಕ್ರೀಡಾಕೂಟ ಮತ್ತು ವಿಶ್ವಕಪ್ ಸೇರಿದಂತೆ ರೋಯಿಂಗ್ ಒಳಗೊಂಡ ಪ್ರಮುಖ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಇವರು ತಯಾರಿ ನಡೆಸಲಿದ್ದಾರೆ. ಸೇರ್ಪಡೆಗೊಂಡ ಹೆಚ್ಚಿನ ಕ್ರೀಡಾಪಟುಗಳನ್ನು ಏಷ್ಯನ್ ಕ್ರೀಡಾಕೂಟ 2026 ಪಂದ್ಯಾವಳಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ಧತೆ ಪಡಿಸಲಾಗುತ್ತಿದ್ದರು. ಕೆಲವು ಸಿಬ್ಬಂದಿ ದೇಶದಲ್ಲಿ ಆಯೋಜಿಸಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟ 2030 ನಂತರದ ಭವಿಷ್ಯದ ಸ್ಪರ್ಧೆಗಳನ್ನು ಗುರಿಯಾಗಿಟ್ಟುಕೊಂಡು ಭಾರತದ ವಿಶಾಲ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಮಾರ್ಗದ ಭಾಗವಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಹಾಗೂ ಪುರುಷರ 18 ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
3: ಸಮಯ 7:45:15 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ.

0: ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಶ್ರೀ ಕನ್ಯಕಾ ಪರಮೇಶ್ವರಿ ಕಥೆ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಮಾಧವಪೆಡ್ಡಿ ಸತ್ಯಂ ಅವರು ಹಾಡಿರುವ ಗೀತೆ. ಹುಣಸರು ಕೃಷ್ಣಮೂರ್ತಿಗಳ ಸಾಹಿತ್ಯವನ್ನು ಸಂಗೀತ ಕೆಳಬಡಿಸಿರುವ ಜೋಡಿ ರಾಜನ್ ಮತ್ತು ನಾಗೇಂದ್ರ.

0: ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್.

0: ಅಜ್ಜ ಕರ್ಣ ಸೈಬಾಲ್ ಕೆಸರು ಹುಣ್ಣ
1: ಸೈಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್
3: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್ ಬಾಡಿ ಅಂಡ್ ಫ್ಯೂಚರ್
4: At JSS AHER, deemed to be university accredited A++ by NAC, admissions open for BSc in Yoga. MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
5: Shri Chamundeshwari Pooja Mahime Chitrakagi, Jayachandran avaru hadiruva geete. Geeta baradavaru Sora Tashwat, Sangeeta Vijaya Krishnamurthy avarinda.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಕವಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆಯನ್ನು ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೈಸೂರು ಮಲ್ಲಿಗೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಜಾನಕಿ.

ವಿವಿಧ ಶಾಸ್ತ್ರಗಳ ಆಧಾರದಲ್ಲಿ ಹೇಳಲಾಗುತ್ತದೆ. ಯೋಗಶಾಸ್ತ್ರದ ಪ್ರಕಾರ ಯೋಗ ಎಂದರೆ ನಮ್ಮ ಚಿತ್ತವೃತ್ತಿಗಳನ್ನು ನಿರೋಧಿಸಿ ಕೇವಲ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುವುದು. ಇನ್ನು ಸಾಮಾನ್ಯ ಅರ್ಥದಲ್ಲಿ ಯೋಗ ಎಂದರೆ ಅದೃಷ್ಟ ಅಂದರೆ ಕಣ್ಣಿಗೆ ಕಾಣದ ಫಲ ಎಂದು, ಯಾವುದಾದರೂ ಎರಡು ವಸ್ತುಗಳು ಸೇರುವುದೇ ಯೋಗ ಎಂದು ಅರ್ಥ. ಇದಕ್ಕಿಂತ ಭಿನ್ನವಾದ ಅಧ್ಯಾತ್ಮಶಾಸ್ತ್ರಗಳಲ್ಲಿ ಮೇರುಗ್ರಂಥವಾದ ಭಗವದ್ಗೀತೆಯಲ್ಲಿ ಭಗವಂತನು ಯೋಗ ಎಂದರೆ ವ್ಯಕ್ತಿಯೊಬ್ಬನು ಮಾಡುವ ಕೆಲಸಗಳಲ್ಲಿ ಕುಶಲತೆ ಎಂದು ಹೇಳಿದ್ದಾನೆ. ಭಗವದ್ಗೀತೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಯೋಗ ಗ್ರಂಥ. ಇಂತಹ ಯೋಗಶಾಸ್ತ್ರದ ಎರಡನೇ ಅಧ್ಯಾಯವಾದ ಸಾಂಖ್ಯಯೋಗದ 50ನೇ ಶ್ಲೋಕದಲ್ಲಿ ಪರಮಾತ್ಮನಾದ ಶ್ರೀಕೃಷ್ಣನು ಯೋಗ ಕರ್ಮಸು ಕೌಶಲಂ ಎಂದು ಬೋಧಿಸಿದ್ದು, ಈ ಶ್ಲೋಕದ ಪೂರ್ಣ ಪಾಠ ಹೀಗೆ ಇರುವುದನ್ನು ನಾವು ಕಾಣಬಹುದು. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತವಾಗಿ ಮಾಡುವ ಕೆಲಸಗಳಿಂದ ಸುಕೃತ ದುಷ್ಕೃತಗಳನ್ನು ಮೀರಿ ಅದನ್ನು ಬಿಡಬಹುದು. ಆದ್ದರಿಂದ ಬುದ್ಧಿಯುಕ್ತವಾದ ಯೋಗದ ಕಡೆಗೆ ಶ್ರಮಿಸು. ಏಕೆಂದರೆ ಯೋಗವೆಂದರೆ ಕರ್ಮಗಳಲ್ಲಿ ಕುಶಲತೆ ಎಂದು ಹೇಳಿದ್ದಾನೆ. ಇಲ್ಲಿ ಕರ್ಮ ಎಂದರೆ ನಾವು ಮಾಡುವ ಕೆಲಸಗಳು, ಕುಶಲತೆ ಎಂದರೆ ಬುದ್ಧಿಯನ್ನು ಉಪಯೋಗಿಸಿ ಪರಿಪೂರ್ಣತೆಯನ್ನು ಉಳ್ಳಂತಹ ಕೆಲಸವನ್ನು ಮಾಡುವುದು. ಹೀಗೆ ನಾವು ಮಾಡುವ ಕೆಲಸಗಳನ್ನು ಕುಶಲತೆಯಿಂದ ಮಾಡಿ ಪರಿಪೂರ್ಣವಾಗಿಸಿದಾಗ ಅದೇ ಯೋಗವಾಗುತ್ತದೆ, ಮತ್ತು ಆ ಯೋಗವು ನಮಗೆ ಅಧ್ಯಾತ್ಮದ ಸಂಬಂಧವನ್ನು ಉಂಟು ಮಾಡಿ ಮಾಡುವ ಚಿಕ್ಕ ಕೆಲಸವಾದರೂ ಅದರಲ್ಲಿಯೂ ಪರಮಾತ್ಮನ ಅನುಭೂತಿಯನ್ನು, ಅಧ್ಯಾತ್ಮದ ಸೆಲೆಯನ್ನು ಉಂಟು ಮಾಡುತ್ತದೆ. ಉದಾಹರಣೆಗೆ, ಮನೆಯಲ್ಲಿ ಇರುವ ಗೃಹಿಣಿಯು ಅತ್ಯಂತ ಕುಶಲತೆಯಿಂದ, ಅಂದರೆ ಮನೆಯಲ್ಲಿ ಇರುವ ಎಲ್ಲರ ಆರೋಗ್ಯಕ್ಕೆ ಅನುವಾಗುವ ದೃಷ್ಟಿಯಿಂದ ಯಾವ ಪದಾರ್ಥಗಳನ್ನು ಉಪಯೋಗಿಸಬೇಕು, ಯಾವ ಪದಾರ್ಥಗಳನ್ನು ಉಪಯೋಗಿಸಬಾರದು ಎಂದು ಯೋಚಿಸಿ ರುಚಿ ಮತ್ತು ಶುಚಿಯುಕ್ತವಾಗಿ ಅಡುಗೆಯನ್ನು ಮಾಡುತ್ತಾಳೆ. ಅಡುಗೆಯು ಆಗುವವರೆಗೆ ಅವಳು ಅದರಲ್ಲಿಯೇ ತನ್ನ ಮನಸ್ಸನ್ನು ಇಟ್ಟಿರುತ್ತಾಳೆ, ನೆಟ್ಟಿರುತ್ತಾಳೆ, ಮತ್ತು ಬಡಿಸುವಾಗಲೂ ಸಹ ಇತರರ ಸಂತೋಷಕ್ಕಾಗಿ ತನ್ನ ಸಮಯವನ್ನು ವ್ಯಯ ಮಾಡುತ್ತಾಳೆ. ಅಲ್ಲಿಗೆ ಅವಳು ಮಾಡಿದ ಅಡುಗೆಯು ಸಾರ್ಥಕತೆಯನ್ನು ಪಡೆಯುತ್ತದೆ. ಬುದ್ಧಿಯುಕ್ತವಾಗಿ ಕುಶಲತೆಯಿಂದ ಮಾಡಿದ್ದರಿಂದ ಅವಳಿಗೆ ಅದರಲ್ಲಿಯೇ ಬ್ರಹ್ಮಾನುಭವ ದೊರೆಯುತ್ತದೆ. ಇದನ್ನೇ ಪರಿಪೂರ್ಣ ಯೋಗ ಎಂದು ಹೇಳಲಾಗುತ್ತದೆ, ಮತ್ತು ಇದೇ ಪರಿಪೂರ್ಣ ಯೋಗ ಎನಿಸಿಕೊಳ್ಳುತ್ತದೆ. ಅವಳು ಕೇವಲ ಶಾರೀರಿಕ ಆಸನಗಳನ್ನು ಹಾಕುವುದರಿಂದ ಅದು ಯೋಗವಾಗುವುದಿಲ್ಲ. ಅಷ್ಟೇ ಅಲ್ಲದೆ ನಾವು ಗಮನಿಸಬೇಕಾಗಿದ್ದು,

0: ಅಲ್ಲದಿರಬಹುದು, ಆದರೆ ಜನಸೇವೆಯಾಗಿರಬಹುದು. ಅಂತಹ ಜನಸೇವೆಯಾದರೂ ಸಹ ಅದು ಜನಾರ್ದನನ ಸೇವೆಯೇ ಆಗಿರುವುದರಿಂದ ಅದೂ ಸಹ ಪರಮ ಅಥವಾ ಶ್ರೇಷ್ಠ ಯೋಗ ಎನಿಸಿಕೊಳ್ಳುತ್ತದೆ. ಒಂದು ವಿಮಾನವು ಆಕಾಶದಲ್ಲಿ ಹಾರಾಡಬೇಕಾದರೆ ಅದಕ್ಕೆ ಪೂರಕವಾಗಿ ಆಕಾಶದಲ್ಲಿ ಹಾರಾಟವನ್ನು ನಿಯಂತ್ರಿಸುವ ಸಿಬ್ಬಂದಿಗಳಿಗಿಂತ ಭೂಮಿಯಲ್ಲಿ ಅದನ್ನು ನಿರ್ವಹಿಸುವ ಸಿಬ್ಬಂದಿಗಳು ಅಧಿಕ ಸಂಖ್ಯೆಯಲ್ಲಿ ಇರಬೇಕಾಗುತ್ತದೆ. ಇದು ತಮ್ಮೆಲ್ಲರಿಗೂ ತಿಳಿದ ವಿಷಯ. ಭೂಮಿಯಲ್ಲಿ ಇರುವ ಸಿಬ್ಬಂದಿಗಳು ಒಂದು ವೇಳೆ ಬುದ್ಧಿಯುಕ್ತರಾಗಿ ಪರಿಪೂರ್ಣವಾಗಿ ಕೆಲಸ ನಿರ್ವಹಿಸದೆ ಅಕುಶಲತೆಯಿಂದ ಅಂದರೆ ಅಪರಿಪೂರ್ಣವಾದ ಕೆಲಸಗಳನ್ನು ಮಾಡಿದ್ದರೆ ಮುಂದೆ ವಿಮಾನದ ಹಾರಾಟದ ವೇಳೆ ಆಗುವ ಎಲ್ಲ ತೊಂದರೆಗಳಿಗೆ ಇವರೇ ಜವಾಬ್ದಾರಿಯಾಗುತ್ತಾರೆ. ಆದ್ದರಿಂದ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಕುಶಲತೆಯಿಂದ ಮಾಡಿದರೆ ಹಾರಾಟದ ನಂತರ ಸಿಗುವ ಆತ್ಮಸಂತೋಷ ಮತ್ತು ಅದಕ್ಕೆ ಸಿಗುವ ಸಂಭಾವನೆಯು ಇವರನ್ನು ಅಧ್ಯಾತ್ಮದ ಅನುಭೂತಿಗೆ ಕರೆದೊಯ್ಯುತ್ತದೆ. ಇದೇ ಪರಮಯೋಗವಾಗುತ್ತದೆ. ಹೀಗೆ ನಾವು ಮಾಡುವ ಯಾವುದೇ ಕೆಲಸವಾದರೂ ಆಗಿರಲಿ, ಅದು ಶಿಕ್ಷಕನಾಗಿರಬಹುದು, ಕಸಗುಡಿಸುವವನಾಗಿರಬಹುದು, ಸೈನಿಕನಾಗಿರಬಹುದು, ರೈತನಾಗಿರಬಹುದು, ವಿಜ್ಞಾನಿ, ವೈದ್ಯ ಅಥವಾ ಇನ್ನಾವುದೇ ಕೆಲಸವನ್ನು ಮಾಡುವವನಾಗಿರಲಿ, ಅದನ್ನು ಕುಶಲತೆಯಿಂದ ಅಂದರೆ ಬುದ್ಧಿಯನ್ನು ಉಪಯೋಗಿಸಿ ಪರಿಪೂರ್ಣತೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಿದರೆ ಅದೇ ಯೋಗ ಎನಿಸಿಕೊಳ್ಳುತ್ತದೆ ಎಂಬುದು ಯೋಗ ಕರ್ಮಸು ಕೌಶಲಂ ಎಂಬ ಕೃಷ್ಣ ಪರಮಾತ್ಮನ ಮಾತಿನ ಸಾರವಾಗಿದೆ. ಇನ್ನು ಮುಂದೆ ನಾವೆಲ್ಲರೂ ನಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ನಿರ್ವಹಿಸೋಣ, ನಾವೂ ಸಹ ಪರಮಯೋಗಿಗಳಾಗೋಣ.
1: ಯೋಗ ಕರ್ಮಸು ಕೌಶಲಂ ಮಾತನಾಡಿದವರು ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗಾರ್.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ
1: ನಡೆಯುವ ಮುಂದೆ ಮುಂದೆ ನಡೆಯುವ ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:40.
3: ಆಕಾಶವಾಣಿ ಮೈಸೂರು.
4: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ,
6: ನಿಮ್ಮ ಅಪೇಕ್ಷೆಯ ಗೀತೆಗಳು
2: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
4: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30.
8: ಗುಡ್ ಮಾರ್ನಿಂಗ್, ಶುಭ ದಿನ, ಸುಪ್ರಭಾತ.
6: ಕರೆ ಮಾಡಿ
2: 2512582
6: ಅಥವಾ 2515089.
4: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
6: ನಿಮ್ಮ ಮೆಚ್ಚಿನ ಗೀತೆ
2: ಕೇಳಿ
4: ಆನಂದಿಸಿ.
2: ಶ್ರೋತೃಗಳೇ, ಇವತ್ತಿನ ಕರೆಗೊಂದು ಗೀತೆ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮೊದಲ ಕರೆ ಯಾರ್ದು ಸ್ವೀಕರಿಸೋಣ. ಹಲೋ, ನಮಸ್ತೆ, ಹೇಳಿ, ತಮ್ಮ ಹೆಸರು?
10: ಶಂಕರಪ್ಪ ಸರ್.
2: ಶಂಕರಪ್ಪ?
10: ಹೌದು, ಶಂಕರ್ ಅಂತ ಸರ್.
2: ಎಲ್ಲಿಂದ ಕರೆ ಮಾಡ್ತಿದ್ರಿ ಶಂಕರ್ ಅವರು?
10: ಸರ್, ನಾವು ಕೆನಗುಂಡಿಯಿಂದ, ಸರ್ಗೂರು ತಾಲೂಕು.
2: ಸರ್ಗೂರು ತಾಲೂಕು ಕೆರಗೋಡ?
10: ಇಲ್ಲ ಸರ್, ಸರ್ಗೂರು ತಾಲೂಕು ಚನ್ನಗುಂಡಿ.
2: ಚನ್ನಗುಂಡಿ,
10: ಹೌದು ಸರ್.
2: ಏನ್ ಮಾಡ್ಕೊಂಡಿದ್ರಿ ಶಂಕರ್ ಅವರು?
10: ಸರ್, ನಾವು ವ್ಯವಸಾಯ ಸರ್. ನಮ್ದು
2: ವ್ಯವಸಾಯ ಮಾಡ್ತೀರಾ? ಏನ್ ಬೆಳಿತೀರಿ?
10: ಹತ್ತಿ, ರಾಗಿ, ಸೊಪ್ಪು. ಮಳೆ ಇಲ್ಲ ಸರ್ ನಮ್ ಕಡೆ.
2: ಹೊಲನಾ?
10: ಹೌದು ಸರ್, ಜಮೀನು.
2: ಮಳೆ ಆಶ್ರಿತ, ನೀರಾವರಿ ಇಲ್ಲ.
10: ಇಲ್ಲ ಇಲ್ಲ ಸರ್. ತಿಂಡಿ ಮಾಡಿದೆ ಸರ್.
2: ಹ್ಮ್, ತಿಂಡಿ ಆಯ್ತು. ನಿಮ್ದಾಯ್ತಾ?
10: ನಿಮ್ ಫೋರಂ ಕೇಳ್ತಿದ್ದೆ.
2: ವ್ಯವಸಾಯದ ಜೊತೆಗೆ ಏನೇನ್ ಹವ್ಯಾಸಗಳು ಇಟ್ಕೊಂಡಿದ್ರಿ ವ್ಯವಸಾಯದ ಜೊತೆಗೆ?
10: ಮಾಮೂಲಿ ಸರ್, ರೈತಗಳು ನಾವು.
2: ಹ್ಮ್,
10: ತ್ಯಾಕೋಡು ಕೆಲಸ ಮಾಡ್ತೇವೆ. ಆಮೇಲೆ ಕೂಲಿ ಕೆಲಸಕ್ಕೆ ಹೋಯ್ತೀವಿ. ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆ ಆಯ್ತಾ ಬರೋದು.
2: ನಿಮ್ದೇ ಸ್ವಂತ ಜಮೀನ್ ಇದೆಯಾ?
10: ಹೌದು ಸರ್.

0: ಮೂರು ಎಕರೆ ಇದೆ ಸರ್.
1: ಮಳೆ ಬಂದ್ರೆ ಒಳ್ಳೆ ಬೆಳೆ ಬರುತ್ತೆ.
0: ಹೌದು ಸರ್, ಮಳೆ ಎಲ್ಲ ಹದಿನೈದು ಪಕ್ಕಿ ಮೇಲೆ ಆಗೋಯ್ತು. ನಮ್ಮ ಬ್ಯಾಲ್ ಗುಪ್ ಹೋಯ್ತು, ನೆನ್ನೆ ಆಯ್ತು ಈ ಪರ್ಲೆ ಎಲ್ಲ.
1: ಈ ಸಲ ಮಳೆ ಕಡಿಮೆ ಅಂತ ಹೇಳ್ತಿದಾರೆ.
0: ಹೌದೌದು ಸರ್. ಸರ್ ನೀವು ಬ್ಯಾಲ್ ಗುಪ್ ಬಂದಿಲ್ಲ ಸರ್? ನಿಮಗೆ
1: ಬ್ಯಾಲ್ ಕುಪ್ಪೆಗೆ ಇಲ್ಲ, ನಾನು ಬಂದಿಲ್ಲ.
0: ಬನ್ನಿ ಸರ್ ಬ್ಯಾಲ್ ಕುಪ್ಪೆ ಮಹದೇಶ್ವರ ದೇವಸ್ಥಾನ ಕಾಣೋದಿರೋದು.
1: ಆಗ್ಲಿ ಆಗ್ಲಿ,
0: ಮುಂದೆ ಸರ್. ಬನ್ನಿ,
1: ಆಗ್ಲಿ ಬರೋಣ. ನಿಮ್ಗೆ ಯಾವ ಗೀತೆ ಬೇಕಿತ್ತು ಈಗ ಶಂಕರ್ ಅವ್ರಿಗೆ?
0: ಸರ್ ನನಗೆ ಬೇಟೆಯಿಂದ ಅಮೃತ ಬೇಕಾಯ್ತು, ಹಾಕ್ತೀರಿ ಸರ್?
1: ಬೇಟೆ ಫಿಲಮ್ ಯಾವ ಹಾಡು
0: ಅದು? ಚಳಿ ಜನಡಕ ಒಡೆದ ಒಳಗೆ ಆ ಸಾಂಗ್ ಬೇಕಾಯ್ತು ಸರ್.
1: ಆಯ್ತು ಆಯ್ತು, ಪ್ರಸಾರ ಮಾಡೋಣ. ನೋಡಿದ್ದೀರಾ ಚಿತ್ರ?
0: ಹಾಂ, ಅಂಬರೀಶ್ ಸೀದಾರ.
1: ಆಗ್ಲಿ, ಪ್ರಸಾರ ಮಾಡ್ತೀವಿ, ಕೇಳಿ ನಿಮ್ಮ ಮೆಚ್ಚಿನ ಗೀತೆಯನ್ನ.
0: ಥ್ಯಾಂಕ್ಸ್ ಸರ್.
1: ಬೇಟೆ ಚಿತ್ರದ ಈ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ನೀಡಿದ್ದಾರೆ.

0: Build a career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
5: ಹಲೋ.
6: ಹಲೋ, ನಮಸ್ಕಾರ ಸರ್.
5: ನಮಸ್ತೆ, ಹೇಳಿ, ತಮ್ಮ ಹೆಸರು?
6: ನನ್ನ ಹೆಸರು ಕುಮಾರ್ ನಾಯಕ್ ಅಂತ ಹೇಳಿ ಸರ್. ನಾನು ಜಯನಗರ ಮೈಸೂರಿಂದ ಮಾತಾಡ್ತಿದ್ದೀನಿ.
5: ಹೇಳಿ ಕುಮಾರ್ ನಾಯಕ್ ಅವರು, ಏನ್ ಮಾಡ್ಕೊಂಡಿದ್ದೀರಿ?
6: ನಾನು ಪ್ರಸ್ತುತ SBI ಬ್ಯಾಂಕ್ ನಲ್ಲಿ, ಭಾರತೀಯ ಸ್ಟೇಟ್ ಬ್ಯಾಂಕ್ ನಲ್ಲಿ ಜೂನಿಯರ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್.
5: ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ?
6: 2024 ಅಂದ್ರೆ ಈಗ ಹೆಚ್ಚು ಕಡಿಮೆ 2 ವರ್ಷ ಆಯ್ತು ಸರ್.
5: 2 ವರ್ಷ ಆಯ್ತು.
6: ನಾನು ಆಕಾಶವಾಣಿಯ ಖಾಯಂ ಹೇಳುಗ.
5: ಯಾವೆಲ್ಲ ಕಾರ್ಯಕ್ರಮ ಕೇಳ್ತೀರಿ ನಮ್ದು?
6: ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀನಿ ನಾನು. ಶಾಸ್ತ್ರೀಯ ಸಂಗೀತ ಇಂದ ಹಿಡಿದು ಕಿಸಾನ್ ವಾಣಿ, ಮತ್ತೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ನಾನು ರೇಡಿಯೋನ ಜಾಸ್ತಿ ಕೇಳೋದು. ರೇಡಿಯೋನಲ್ಲಿ ಪ್ರಕಟ ಆಗೋದಂತ ವಾರ್ತೆಗಳು 2013 ಇಲ್ಲಿವರೆಗೂ ಸತತವಾಗಿ ಆಕಾಶವಾಣಿಯನ್ನ ಕೇಳ್ಕೊಂಡೇ ಬಂದಿದ್ದೀನಿ. ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ವಾರ್ತೆಗಳನ್ನ ನಾನು ಕ್ರೆಡಿಬಲ್ ನ್ಯೂಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಮೇಲಾಗಿ ಬಹಳ ಜ್ಞಾನ ಪೂರ್ವಕವಾದಂತ ಕಾರ್ಯಕ್ರಮಗಳು ಬರ್ತಾ ಇತ್ತು. ಅವಾಗೆಲ್ಲ ಆಕಾಶವಾಣಿಯಲ್ಲಿ ಕ್ವಿಜ್ ಪ್ರಕಟ ಆಗ್ತಾ ಇತ್ತು, ಪ್ರತಿ ವಾರ ಮಂಗಳವಾರ ಬರ್ತಾ ಇತ್ತು. ಈಗ 1 ಒಂದ್ಸಲ ಏನೋ ಮಾಡಿದಿರಿ ಅಂತ
5: ಅನ್ಸ್ತಾ.
6: ಸಾಧ್ಯವಾದ್ರೆ ಕಂಟಿನ್ಯೂ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ನಾವು ರೆಫರ್ ಮಾಡಿದ್ದೀವಿ
5: ಖಂಡಿತವಾಗ್ಲೂ.
6: ಹಲವಾರು ಬಾರಿ ಲೈವ್ ಕಾರ್ಯಕ್ರಮಗಳಲ್ಲಿ ತಮಗೆ ಮನವಿ ಮಾಡಿದ್ದೀನಿ ಸರ್.
5: ಹೌದು, ಖಂಡಿತವಾಗ್ಲೂ ನಿಮ್ಮ ಸಲಹೆ ನಮ್ಮ ಗಮನದಲ್ಲಿರುತ್ತೆ. ಮುಂದಿನ ಕಾರ್ಯಕ್ರಮ ಯೋಜನೆಯನ್ನು ರೂಪಿಸುವಾಗ ಇದ್ರ ಬಗ್ಗೆ ಗಮನ ಕೊಡ್ತೀವಿ ನಾವು ಅಂತ ಹೇಳೋಣ. ಯಾವ ಗೀತೆ ಬೇಕಿತ್ತು ನಿಮ್ಗೀಗ?
6: ನನಗೆ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಅಂತ ಹೇಳಿ ಜಯಸ್ ಜಾನಕಿ ಅವರು ಹಾಡಿದಾರಲ್ಲ, ಅದೇ ಸಾಂಗ್ ಇದ್ರೆ ದಯಮಾಡಿ. ಅದನ್ನ
5: ಹೃದಯ ಗೀತೆ ಚಿತ್ರದ್ದು.
6: ಹೌದು ಸರ್, ಹೌದು.
5: ಹೃದಯ ಗೀತೆ ಚಿತ್ರದ್ದು ಅದು, ಜಾನಕಿಯವರಲ್ಲ, ಚಿತ್ರ ಅವರು ಹಾಡಿರೋದು. ಪ್ರಸಾರ ಮಾಡ್ತೀವಿ, ಕೇಳಿ. ಆಗ್ಲಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕುಮಾರ ನಾಯ್ಕ ಅವರೇ.
6: ಧನ್ಯವಾದಗಳು ಸರ್.
5: ನಮಸ್ತೆ. ಹೃದಯ ಗೀತೆ ಚಿತ್ರದ ಗೀತೆ, ಗಾಯಕಿ ಚಿತ್ರ, MN ವ್ಯಾಸರಾವ್ ಅವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ ಗೆ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ?
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಲೋ.
6: ಹಲೋ ಸರ್.
5: ನಮಸ್ತೆ, ಹೇಳಿ, ತಮ್ಮ ಹೆಸರು?
6: ಚಿನ್ನಣ್ಣ, ಬಿಳಕೆರೆಯಿಂದ ಸರ್.
5: ಚಿನ್ನಣ್ಣ ಅವ್ರು ಏನ್ ಮಾಡ್ಕೊಂಡಿದ್ದೀರಿ?
6: ನಾವು ವ್ಯವಸಾಯ ಸರ್.
5: ವ್ಯವಸಾಯ ಮಾಡ್ತೀರಾ? ಏನ್ ಬೆಳಿತೀರಾ?
6: ನಾವು ರಾಗಿ, ಹುಳ್ಳಿ,
5: ಹಾ,
6: ಸ್ವಲ್ಪ ಮಾವು ಹಾಕಿದೀವಿ.
5: ಹೊಲ ಹಂಗಾದ್ರೆ?
6: ಹಾ, ಹೊಲ ಸರ್.
5: ಮಳೆ ಬಂದ್ರೆ ಬೆಳೆ ಉಂಟು ಅಲ್ವಾ?
6: ಹೌದು, ಮಳೆ ಬಂದ್ರೆ ಬೆಳೆ ಸರ್.
5: ಎಷ್ಟು ಎಕರೆ ಇದೆ ಜಮೀನು?
6: 4 ಎಕರೆ ಇದೆ ಸರ್.
5: ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀರಿ?
6: ಇದು ನಮ್ಮ ತಂದೆ ಕಾಲದಿಂದ ಸರ್, ಒಂದು 50-60 ವರ್ಷ ಆಯ್ತು ಸರ್.
5: ಅಂದ್ರೆ ಪಿತ್ರಾರ್ಜಿತವಾಗಿ ವ್ಯವಸಾಯನೇ ನಿಮ್ದು?
6: ಹೌದು ಸರ್.
5: ಇದ್ರ ಜೊತೆಗೆ ಏನ್ ಹವ್ಯಾಸಗಳು ಇಟ್ಕೊಂಡಿದ್ದೀರಿ?
6: ಹವ್ಯಾಸ ಏನಿಲ್ಲ ಸರ್, ಹೋಗ್ತೀನಿ ಬರ್ತೀನಿ, ಹಾಗಾಗಿ ನೋಡ್ತಾ ಇರ್ತೀನಿ. ಜಮೀನು ಉಳಿಸ್ತೀನಿ, ಹಾಗೆ ನೋಡ್ಕೊಂಡ್ ಬರ್ತಾ.
5: ಜೊತೆಗೆ ಚಿತ್ರ ಎಲ್ಲ, ಫಿಲಮ್ ಎಲ್ಲ ನೋಡೋ ಹವ್ಯಾಸ ಇದೆಯಾ?
6: ಹಳೆ ಕಾಲದ ನೋಡ್ತಿದ್ದೆ ಸರ್, ಸ್ಕೂಲ್ ಮಾಸ್ಟರ್ ಒಂದು ಪಿಕ್ಚರ್ ಮೊದಲು ಇವ್ರದ್ದು, ಅದೊಂದು ರೆಕಾರ್ಡ್ ಹಾಕಿ ಸರ್. ಒಂದು
5: ಯಾವ ಸ್ಕೂಲ್ ಮಾಸ್ಟರ್ ಚಿತ್ರದ?
6: ಹೌದು ಸರ್, ಆಗ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ ಕೆಆರ್ ನಗರಕ್ಕೆ.
5: ಓಹೋಹೋ, ಕೆಆರ್ ನಗರಕ್ಕೆ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ರಾ ಬಿಳಕೆರೆಯಿಂದ?
6: ಹೌದು ಸರ್.
5: ಸರಿ ಸರಿ ಸರಿ, ಯಾವ ಗೀತೆ ಬೇಕು ಅದರಲ್ಲಿ?
6: ಯಾವುದೋ ಒಂದು ಹಳೆ ಹಾಡು ಸಹ ಹಾಕಿ.
5: ಆಯ್ತು, ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ.
6: ಆಯ್ತು ಸರ್.
5: ಸ್ಕೂಲ್ ಮಾಸ್ಟರ್ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಗೂ ಟಿ ಜಿ ಲಿಂಗಪ್ಪ ಅವರು ಹಾಡಿರುವ ಗೀತೆ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದಿರುವ ಸಾಹಿತ್ಯವನ್ನು ಸಂಗೀತ ಕೇಳಬಿಡಿಸಿದ್ದಾರೆ ಟಿ ಜಿ ಲಿಂಗಪ್ಪ.

0: ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
4: ಹಲೋ ಹಲೋ, ನಮಸ್ತೆ ಹೇಳಿ, ತಮ್ಮ ಹೆಸರು?
5: ನಾವು ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣ ಮುತ್ತಣ್ಣ ಚಿತ್ರಗಾರ ಸರ್.
4: ಮುತ್ತಣ್ಣ ಅವ್ರು ಏನ್ ಮಾಡ್ಕೊಂಡಿದ್ದೀರಿ?
5: ನಮ್ದು ಕಟ್ಟಿಗೆ ಶಾಪ್ ಇದೆ ಸರ್, ಮತ್ತೆ ಕಿರಣಿ ಸ್ಟೋರ್ ಇದಾರೆ.
4: ಎಂತ ಶಾಪ್ ಅಂದ್ರಿ?
5: ಕಿರಣಿ ಸ್ಟೋರ್ ಐತ್ರಿ, ಮತ್ತೆ ಕಟ್ಟಿಗೆ ಶಾಪ್ ಐತ್ರಿ.
4: ಕಿರಣಿ ಅಂಗಡಿ ಜೊತೆಗೆ ಕಟ್ಟಿಗೆ ಅಂಗಡಿ ಕೂಡ ಇಟ್ಕೊಂಡಿದ್ದೀರಿ?
5: ಇದೆ ಸರ್.
4: ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ?
5: ಸುಮಾರು 10 ವರ್ಷ ಮೇಲೆ ಆಯ್ತು ಸರ್.
4: ವ್ಯಾಪಾರ ಎಲ್ಲ ಚೆನ್ನಾಗಿದೆಯಾ?
5: ಕಟ್ಟಿಗೆ
4: ವ್ಯಾಪಾರ ಏನು, ಯಾವ್ದಕ್ಕೋಸ್ಕರ ಬಳಸ್ತಾರೆ ಕಟ್ಟಿಗೆ?
5: ಇದೆ ಸರ್, ಕಿಟಕಿ, ಡೋರ್, ಕಿಟಕಿ, ಬಾಕ್ಲ, ಚೌಕಟ್ಟು ಎಲ್ಲ.
4: ಆತರದ್ದು ಮನೆ?
5: ಆತರದ
4: ಮನೆ ಕನ್ಸ್ಟ್ರಕ್ಷನ್ ಬೇಕಾದಂತ ಸಾಮಾನುಗಳನ್ನೆಲ್ಲ ಪೂರೈಸ್ತೀರಿ?
5: ಖಂಡಿತ ಸರ್, ಅಂತದೆಲ್ಲ ಮಾಡ್ತೀವಿ ಸರ್.
4: ವ್ಯಾಪಾರ ಎಲ್ಲ ಚೆನ್ನಾಗಿದೆಯಾ?
5: ಚೆನ್ನಾಗಿದೆ ಸರ್.
4: ಯಾವ ಗೀತೆ ಬೇಕಿತ್ತು ನಿಮ್ಗೆ?
5: ಇವತ್ತು ನಮಗಾಗಿ ಇದು ರವಿವರ್ಮ ಇದೆ ಸರ್, ವಿಷ್ಣುವರ್ಧನ್. ಅದರಲ್ಲಿ ಸೊಗಸ ಕಣ್ಣ ಸೆಳೆದಿದೆ ಅಂತಂದ ಎಸ್ ಜನಕಿ ಅವ್ರ ಹಾಡಿದ ಗೀತೆ ಇದೆ.
4: ಪ್ರಸಾರ ಮಾಡೋಣ. ಚಿತ್ರ ನೋಡಿದೀರಾ?
5: ಚಿತ್ರ ನಾವು ಸಣ್ಣದ ನೋಡಿದ್ದೆ, ನೆನಪುಂಟು ಸರ್. ಗೀತೆ ಬಹಳ ಇಷ್ಟ ಸರ್.
4: ಆಗ್ಲಿ, ಪ್ರಸಾರ ಮಾಡೋಣ. ನಮ್ಮ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
5: ನಮಸ್ಕಾರ ಸರ್.
4: ರವಿವರ್ಮ ಚಿತ್ರದ ಈ ಗೀತೆಯನ್ನ ಇದೀಗ ಕೇಳೋಣ. ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
1: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
2: ಹಲೋ ಹಲೋ,
3: ನಮಸ್ತೆ ಸರ್.
2: ನಮಸ್ತೆ, ಹೇಳಿ, ತಮ್ಮ ಹೆಸರು?
3: ನಾನು ವೇದ ಹಾಸನದಿಂದ.
2: ವೇದ ಹಾಸನದಿಂದನಾ?
3: ಹೌದು
2: ಸರ್. ಏನ್ ಮಾಡ್ಕೊಂಡಿದ್ದೀರಿ ಮೇಡಮ್?
3: ಸರ್, ನಾನು ವೃತ್ತಿಯಲ್ಲಿ ಗೃಹಿಣಿ. ಪ್ರವೃತ್ತಿ ಬಂದು ರಂಗಭೂಮಿ ಕಲಾವಿದೆ.
2: ಮೇಡಮ್ ಕೇಳಿಸ್ತಿಲ್ಲ, ವೃತ್ತಿಯಲ್ಲಿ ಏನಂದ್ರಿ?
3: ಗೃಹಿಣಿ ಸರ್.
2: ಗೃಹಿಣಿ, ಹೇಳಿ ಹೇಳಿ.
3: ಪ್ರವೃತ್ತಿ ನಂದು ರಂಗಭೂಮಿ ಕಲಾವಿದೆ. ಹಾಡುವ ಮತ್ತೆ ಕವನ ಬರೆಯೋ ಹವ್ಯಾಸ ಇದೆ. ಹಾಸನದ ವಿದ್ವಾನ್ ಗಣೇಶ್ ಉಡುಪ ಅವರಲ್ಲಿ ಗಮಕ ಅಭ್ಯಾಸ ಮಾಡ್ತಾ ಇದ್ದೀನಿ.
2: ಓಹೋ, ಒಂದ್ ಯಾವ್ದಾದ್ರು ಒಂದ್ ಸಣ್ಣ ಜಲಕ್ ಕೊಡ್ಬೋದಾ ನಮ್ಗೆ?
3: ಗಮಕ
2: ಗಮಕದ್ದು ಹೇಳಿ.
3: ಅಲ್ಲ ಸರ್. ಶ್ರೀ ವಿಮಲ ರಾಜೀವ ಪೀಠನ ಪಿತನೇ ಜಗಪತಿ ಪಾವನನೇ ಜಗತೆ ಅತಿ ಪಾವನನೇ ಸನಕಾದಿ ಸಜ್ಜನ ನಿಚರ ರಾವಣಾಸುರಮಥನ ಶ್ರವಣ ಸುಧಾ ವಿನೋತನ

0: ಆನದಗಣವಿನ
1: ಚೆನ್ನಾಗಿ ಹಾಡಿದ್ರಿ ಮೇಡಮ್, ಧನ್ಯವಾದಗಳು. ಹಾಂ ಮೇಡಮ್, ಈ ರಂಗಭೂಮಿ ಕಡೆ ಆಸಕ್ತಿ ಅಂದ್ರಲ್ಲ, ಹೇಗೆ ಯಾವ್ಯಾವ್ದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಿ?
0: ನಾವು ಸರ್ ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ಎಲ್ಲ ನಾಟಕಗಳನ್ನು ಮಾಡ್ತೀವಿ.
1: ನೀವು ಪಾಲ್ಗೊಂಡಿದ್ದೀರಿ ಹಾಸನದಲ್ಲಿ ಹಾಗಾದ್ರೆ?
0: ಹೌದು ಸರ್, ಹಾಸನ, ಬೆಂಗಳೂರು, ಚಿಕ್ಕಮಂಗ್ಳೂರು ಎಲ್ಲ ಕಡೆ ಹೋಗ್ತಾ ಇರ್ತೀವಿ.
1: ಅಂದ್ರೆ ಟ್ರೂಪ್ ಇದೆಯಾ ನಿಮ್ದು?
0: ನಾನು ಅಂದ್ರೆ ಎಲ್ಲ ಗುಂಪುಗಳಲ್ಲೂ ಮಾತಾಡ್ತೀನಿ ಸರ್, ಭಾಗವಹಿಸ್ತೀನಿ. ಮತ್ತೆ ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಅಂತ ಒಂದು ಹಾಸನದಲ್ಲಿ ಮಾಡ್ಕೊಂಡಿದೀವಿ,
1: ಹಾಗಾಗಿ ಅದರ ಮೂಲಕ ಹೋಗ್ತಾ ಇರ್ತೀರಿ.
0: ಎಲ್ಲ ತಂಡಗಳಲ್ಲೂ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್. ಟೀಮ್ ಅಂತ ಏನಿಲ್ಲ.
1: ಯಾವ ಗೀತೆ ಬೇಕಿತ್ತು ಮೇಡಮ್ ಈಗ?
0: ಸರ್ ನಂಗೆ ಉಪಾಸನೆ ಚಿತ್ರದಿಂದ ಭಾರತ ಭೂಷಿರ ಮಂದಿರ.

0: ಪ್ರಸಾರ ಮಾಡೋಣ. ಚಿತ್ರ ನೋಡಿದ್ದೀರಾ?
1: ಹ್ಞೂ ಸರ್ ನೋಡಿದ್ದೀನಿ. ಆ ಹಾಡಂತೂ ಹಾಕೊಂಡು ಯೂಟ್ಯೂಬಲ್ಲಿ ಕೇಳ್ತಾರೆ, ನೋಡ್ತಾ ಇರ್ತೀನಿ ವಿಡಿಯೋ.
0: ಈಗ ನಮ್ಮ ಆಕಾಶವಾಣಿಯಿಂದ ಪ್ರಸಾರ ಮಾಡ್ತೀವಿ, ಕೇಳಿ.
1: ಧನ್ಯವಾದಗಳು ಸರ್.
0: ನಮಸ್ತೆ. ಉಪಾಸನೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ವಿಜಯ ನರಸಿಂಹ ಅವರು ಬರೆದಿರುವ ಗೀತೆಗೆ ಸಂಗೀತ ವಿಜಯ ಭಾಸ್ಕರ್ ಅವರಿಂದ.

0: ತಪ್ಪದೆ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಹಲೋ
3: ಸರ್, ನಮಸ್ಕಾರ.
2: ನಮಸ್ಕಾರ, ಹೇಳಿ. ತಮ್ಮ ಹೆಸರು?
3: ಮೂರ್ತಿ ಅಂದ್ಬಿಟ್ಟು ಚಾಮರಾಜಪುರದಿಂದ. ಸರ್
2: ಹೇಳಿ. ಮೂರ್ತಿ ಅವರೇ, ಯಾವ ಗೀತೆ ಬೇಕಿತ್ತು?
3: ಸರ್, ನನಗೆ ತಂದೆ ಮಕ್ಕಳ ಚಿತ್ರದಿಂದ ಪಿ ಸುಶೀಲ್ ಅವರು ಆಡಿದ್ರಲ್ಲ,
2: ಹ್ಮ್,
3: ಸಂಜೆ ಕೆಂಪು ಮೂಡಿತು ಸಿರುಳು ಸೆರಗು ಆಸಕ್ತಿ ಆಡ್ಬೇಕಾಯ್ತು. ಆರೆಂಜ್ ಜಯಗೋಪಾಲ್ ಅವ್ರ ಗೀತೆಗೆ ಜಿ ಕೆ ವೆಂಕಟೇಶ್ವರ ಸಂಗೀತ ನಿರ್ದೇಶನ ನೀಡಿದ್ದಾರೆ. ತುಂಬಾ ದಿವಸಗಳಾಯ್ತು ಇಂತ ಹಾಡುಗಳು ಕೇಳಿ, ಅದಕ್ಕೋಸ್ಕರ ಪ್ರಚಾರ ಮಾಡಿ ಸರ್.
2: ಅದನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೂಡ ಹಾಡಿದಾರಲ್ವಾ?
3: ಹೌದು. ಆಮೇಲೆ ಹಿಂದಿಲ್ಲಿ ಇದು ಬೇಟಾ ಬೇಟಿ ಅಂದ್ಬಿಟ್ಟು ಬಂದಿದೆ ಸರ್. ಅದು ರಾಜಕೀಯದಿಂದ ಸರಸ್ವತಿ ಎಸ್ ಪಿ
2: ಬಾಲಸುಬ್ರಹ್ಮಣ್ಯಂ
3: ಅವರು, ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ. ತುಂಬಾ ಅದ್ಭುತವಾದ ಗೀತೆಗಳು ಸರ್.
2: ಹೌದು ಹೌದು. ಚಿತ್ರಗಳು ನೋಡ್ತಾ ಇರ್ತೀರಿ ಹಳೆ ಚಿತ್ರಗಳ?
3: ಹೌದು ಸರ್, ಹಳೆ ಚಿತ್ರಗಳು ನೋಡ್ತಾ ಇರ್ತೀನಿ, ಹಳೆ ಚಿತ್ರಗಳ ಹಾಡ್ ಕೇಳ್ತಾ ಇರ್ತೀನಿ, ಹಳೆ ಫಿಲಂ ಬಂದ್ರೆ ಟಿವಿನಲ್ಲಿ ನೋಡ್ತಾ ಇರ್ತೀನಿ. ಹೊಸದಕ್ಕೆ ಯಾವುದಕ್ಕೂ ಗಮನ ಕೊಡೋದಿಲ್ಲ.
2: ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.
3: ಧನ್ಯವಾದ ಸರ್, ನಮಸ್ಕಾರ.
2: ನಮಸ್ತೆ. ತಂದೆ ಮಕ್ಕಳು ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜೆ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ. ಈ ತಿಂಗಳ 10ರಂದು ಬೆಳಿಗ್ಗೆ 9 ಗಂಟೆಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು, ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಲಿ 2026ನೇ ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪ ಪ್ರಾಚಾರ್ಯರ ದೂರವಾಣಿ ಸಂಖ್ಯೆ 9945711787. ಮತ್ತೊಮ್ಮೆ ಕೇಳಿ, 9945711787 ಹಾಗೂ ತರಬೇತಿಯ ಅಧಿಕಾರಿ ಅವರ ದೂರವಾಣಿ ಸಂಖ್ಯೆ 9945616088. ಮತ್ತೊಮ್ಮೆ ಕೇಳಿ, 9945616088. ಈ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ. ಕರಗುಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ,
1: ನಮಸ್ಕಾರ ಸ್ವಾಮಿ. ನಮಸ್ಕಾರ.
0: ನಮಸ್ಕಾರ, ಹೇಳಿ, ತಮ್ಮ ಹೆಸರು?
1: ಚೆನ್ನಾಗಿದ್ದೀರಾ? ನನ್ನ ಹೆಸರು ಪುಟ್ಸ್ವಾಮಿ, ಪರಿಸರ ಪ್ರೇಮ ಪುಟ್ಸ್ವಾಮಿ ಅಂತ.
0: ಪುಟ್ಸ್ವಾಮಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನಾನು ಮಂಡ್ಯ ತಾಲೂಕು ಬಸರಾಳ ಹೋಬಳಿ ಮುತ್ತೇಗೆರೆ ಗ್ರಾಮ. ಹಾಗಾಗಿ ನೋಡಿ, ಭಗವಂತ ಇವತ್ತು ನಿಮ್ಮ ನಿಮ್ಮ ಜೊತೆಲಿ ಮಾತಾಡುವಂತ ಭಾಗ್ಯ ಸಿಕ್ತು.
0: ಹೌದು ನೋಡಿ,
1: ಪರಮಾತ್ಮ ಒಳ್ಳೇದ್ ಮಾಡ್ಲಿ
0: ಆಗ್ಲಿ. ನಿಮಗಿಂತ
1: ಕೈಲಾಸದಲ್ಲಿ ದ್ವಾರಪಾಲರ ಮರಳಿ ಬಲಿಗೈವ ಕೃಪೆಯೋ, ಜಾರತನ ಸದೆ ಬಡೆವ ಸಂಭ್ರಮದ ನೆಪವೋ, ರಾಮನ ಅವತಾರ ಪ್ರಭು ಕುಲ ಸೋಮನ ಅವತಾರ.
0: ನೋಡಿ ಎಷ್ಟು ಚೆನ್ನಾಗಿ ಆಡ್ತೀರಿ. ನಿಮ್ಗೆ ಎಷ್ಟು ವರ್ಷ ಈಗ?
1: ಈಗ 78 ವರ್ಷ ಗುರುಗಳೇ.
0: ನೋಡಿದ್ರ ಈ ವಯಸ್ಸಲ್ಲೂ ಇಷ್ಟು ಚೆನ್ನಾಗಿ ಹಾಡ್ತಿರಲ್ಲ ಇನ್ನು ವಯಸ್ಸಿನಲ್ಲಿ.
1: ಹಾಗಾಗಿ ಹಾಡ್ತೀನಿ ಗುರುಗಳೇ, ಬೇರೆಯವರು ಫೋನ್ ಮಾಡಿ ಕೇಳ್ತಾರೆ ಹಾಡ್ಗಳನ್ನ, ಹಾಡ್ತಾ ಇರ್ತೀನಿ.
0: ಅಲ್ಲ, ನೀವು ವಯಸ್ಸಿನಲ್ಲಿ ಇದ್ದಾಗ ನಿಮ್ ಕಂಠ ಇನ್ನೇಗಿರ್ಬೋದು ಅಲ್ವಾ? ತುಂಬಾ ಚೆನ್ನಾಗಿ ಹಾಡ್ತೀರಿ.
1: ನಾಟಕ ಮಾಡಿವಿನಿ, ಹಾಗಾಗಿ ಕೊನೆಯಲ್ಲಿ ಸತ್ಯಮೂರ್ತಿ ಮಾಡಿದೆ ಸ್ವಾಮಿ 98ರಲ್ಲಿ. ಬಹಳ ಬಹಳ ಕಷ್ಟದ ಪಾತ್ರ ಮಾಡಿದ್ದೆ ದೇವ್ರು ನಾನು.
0: ಹೌದು, ತುಂಬಾ ಹಿಂದೆ ನನ್ನ ಹತ್ರ ಒಂದ್ಸಲ ಮಾತಾಡಿದ್ರಿ ನೀವು.
1: ಜನವರಿ 20ನೇ ತಾರೀಕು ದೇವ್ರು.
0: ನೋಡಿ, ನೆನ್ಪಿಟ್ಕೊಂಡು
1: ಜನವರಿ 20ನೇ ತಾರೀಕಲ್ಲಿ ನಿಮ್ ಜೊತೆ ನಾನು ಮಾತಾಡಿದ್ದೆ.
0: ನೀವು ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೀನೆಲ್ಲ ನೆನ್ಪ್ ಮಾಡ್ಕೊಂಡಿದ್ರಿ ಅವಾಗ?
1: ಎಲ್ಲ ನೆನ್ಕೊಂಡಿದ್ದೀರಿ ದೇವ್ರು. ಈ ಫಿಲಮ್ ನಾನು ಸುಮಾರು ಸಾರಿ ನೋಡಿದ್ದೀನಿ. ಹಾಗಾಗಿ ಇದು ಕಲ್ಯಾಣ್ ಕುಮಾರ್ ಆ ಸಾರು ಪಾತ್ರ ಮಾಡಿರೋದು ಇದು. ಹಾಗಾಗಿ ನಾನು ಇವತ್ತು ಜ್ಞಾಪಿಸಿ ನಿಮ್ಮೆಲ್ಲ ಇದೊಂದು ಮಾಡ್ಬೇಕು ಅಂತ ನನ್ನ ಆಸೆ ಬಂತು.
0: 1977ರಿಂದ
1: ಪರಿಸರ ಪ್ರೇಮಿ ಸ್ವಾಮಿ ನಾನು.
0: ಆಗ್ಲಿ, ಒಳ್ಳೇದಾಗ್ಲಿ. ನಿಮ್ಮಿಂದ
1: ಬೆಳೆಸಿ ನಾನು ಅಮೆರಿಕದವರೆಗೂ ಪೇಪರ್ಲೆಲ್ಲ ಹೋಗಿದ್ದೀನಿ, ಟಿವಿಲೆಲ್ಲ ಹೋಗಿದ್ದೀನಿ.
0: ಒಳ್ಳೇದಾಗ್ಲಿ, ನಿಮ್ಮಿಂದ ಪರಿಸರಕ್ಕೆ ಇನ್ನಷ್ಟು ಕೊಡುಗೆ ಸಿಕ್ಲಿ. ಈ ವಯಸ್ಸಿನಲ್ಲಿ ಇಷ್ಟೊಂದು ಶ್ರಮ ಪಡ್ತಿರಲ್ಲ, ಹಾಗಾಗಿ ಎಲ್ಲೋ ನಮ್ಮಂತ ಯುವಕರಿಗೆ ಅದು ಮಾರ್ಗದರ್ಶನವಾಗ್ಲಿ ಅಂತ ಹೇಳ್ತಾ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ತೆ.
1: ನಮಸ್ಕಾರ. ನಮಸ್ಕಾರ.
0: ಭೂಕೈಲಾಸ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದಾರಿ ಶೀರ್ಗಾಳಿ ಗೋವಿಂದರಾಜನ್, ಕೋರ ಸೀತಾರಾಮ್ ಶಾಸ್ತ್ರಿಗಳು ಬರೆದಿರುವ ಗೀತೆಗೆ ಸಂಗೀತ ಆರ್ ಸುದರ್ಶನಂ ಹಾಗೂ ಆರ್ ಗೋವರ್ಧನಂ ಅವರದ್ದು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಲೋ, ನಮಸ್ತೆ, ಹೇಳಿ, ತಮ್ಮ ಹೆಸರು? ಬೆಲವತ್ತ ಗ್ರಾಮದಿಂದ ಲೋಕೇಶ್ ಅವರು. ಏನ್ ಮಾಡ್ಕೊಂಡಿದ್ದೀರಿ ಲೋಕೇಶ್ ಅವರೇ?
4: ಟೈಲರ್ ಕೆಲಸ ಮಾಡ್ತಾ ಇದ್ದೀವಿ.
3: ಟೈಲರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ?
4: ನಾವೊಂದು 35 ವರ್ಷದಿಂದ ಮಾಡ್ತಾ ಇದ್ದೀವಿ.
3: 35 ವರ್ಷದಿಂದ ಮಾಡ್ತಾ ಇದ್ದೀರಿ. ಏನೇನೆಲ್ಲ ಹೊಲಿತೀರಿ? ಜೆಂಟ್ಸ್ ತಾ, ಲೇಡೀಸ್ ತಾ? ಜೆಂಟ್ಸ್ ಮಾತ್ರ. ಏನ್ ವೆರೈಟಿ ನಿಮ್ದು, ಏನ್ ವಿಶೇಷ, ಏನು ಹೊಲಿತೀರಿ?
4: ನಾವು ಮಾಮೂಲಿ ಶರ್ಟ್ ಪ್ಯಾಂಟ್.
3: ಶರ್ಟ್ ಪ್ಯಾಂಟ್ ಅಂದ್ರೆ ಯಾವ ಡಿಸೈನ್ ಬೇಕಾದ್ರೂ ಹೊಲ್ಕೊಡ್ತೀರಿ?
4: ಯಾವ ಡಿಸೈನ್ ಬೇಕಾದ್ರೂ ಹೊಲಿತೀವಿ.
3: ಈಗ ಯಾವ ಗೀತೆ ಬೇಕಿತ್ತು ಲೋಕೇಶ್ ಅವರಿಗೆ?
4: ಸಂಧ್ಯಾ ರಾಗದಿಂದ ದೀನ ನಾ ಬಂದಿರುವೆ.
3: ಚಿತ್ರ ನೋಡಿದ್ದೀರಾ?
4: ನೋಡಿದ್ದೀವಿ ಸರ್.
3: ಶಾಸ್ತ್ರೀಯ ಸಂಗೀತ ಆಧಾರಿತ ಗೀತೆ. ಆಯ್ತು, ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
4: ನಮಸ್ತೆ.
3: ಲೋಕೇಶ್ ಅವರಿಗಾಗಿ ಸಂಧ್ಯಾರಾಗ ಚಿತ್ರದ ಈ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ

0: ನನ್ನ ಹಕ್ಕು ನನ್ನ ಜವಾಬ್ದಾರಿ.
1: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಹಲೋ.
3: ಹಲೋ,
2: ನಮಸ್ತೆ, ಹೇಳಿ, ತಮ್ಮ ಹೆಸರು?
3: ನಮಸ್ತೆ ಸರ್, ನಾನು ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
2: ಹೇಳಿ ಸುರೇಶ್ ಬೆಣ್ಣೆ ಅವರೇ, ಯಾವ ಗೀತೆ ಬೇಕಿತ್ತು?
3: ಮೌನ ಸಂಗ್ರಾಮ ಸರ್, ಫಿಲಮ್.
2: ಚಿತ್ರ ನೋಡಿದಿರಾ?
3: ಇಲ್ಲ ಸರ್, ನೋಡಿಲ್ಲ. ಗೀತೆಗಳು ಆಕಾಶವಾಣಿ ಕೇಳ್ತಿರ್ತೇನೆ. ಮಲ್ಲಿಗೆ ಮಲ್ಲಿಗೆ ಅಂತ ಐತೆ ನೋಡ್ತಾ
2: ಗೀತೆ.
3: ಎಸ್ಪಿಜಿ ಮತ್ತು ಎಸ್ಎನ್ಸಿ ಅವರ ಅಡಿ.
2: ಹೌದು ಹೌದು, ಪ್ರಸಾರ ಮಾಡೋಣ. ಹೇಗಿದೆ ನಿಮ್ಮ ದಾವಣಗೆರೆ ಕಡೆ ಎಲ್ಲ ಮಳೆ?
3: ಮಳೆ ಏನು ಸರ್, ಒಂದು 12 ದಿನದಿಂದ ಆಗಿತ್ತು, ಮಳೆ ಆಗಿಲ್ಲ ಸರ್. ನಿನ್ನೆ ಮಳೆ ಆಗ ಲಕ್ಷಣ ಸರ್ ಆಗ್ಲಿಲ್ಲ. ಬಿಸಿಲು ಇದೆ ಸರ್.
2: ನೋಡಿ, ಎಲ್ಲ ಕಡೆನೂ ಹಾಗೆ ಆಗ್ತಿದೆ. ಮಳೆ ಬರೋ ಲಕ್ಷಣ ಕಾಣುತ್ತೆ, ಮಳೆ ಬರೋದಿಲ್ಲ. ಸರಿ ಸುರೇಶ್ ಬೆಣ್ಣೆ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.
3: ಓಕೆ ಸರ್, ನಮಸ್ತೆ ಸರ್.
2: ನಮಸ್ತೆ. ಮೌನ ಸಂಕ್ರಾಮ ಚಿತ್ರದ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ.
4: ಝುಮ್ ಝುಮ್

0: Empower your ambitions with quality education.
1: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: Hello. Namaste, heli. Tama hesru?
3: ನಾನು ಗಣೇಶ್ ಕಲ್ಯಾಣಗಿರಿಯಿಂದ.
2: ಗಣೇಶ್ ಕಲ್ಯಾಣಗಿರಿ ನಗರದಿಂದ?
3: ಹೌದು ಸರ್.
2: ಏನು ಮಾಡ್ಕೊಂಡಿದ್ದೀರಿ ಗಣೇಶ್ ಅವರು?
3: ಸರ್, ನಾವು ಟೈಲರ್.
2: ಟೈಲರು. ಮುಂಚೆ ಮಾತಾಡಿದ್ರಿ ಅನ್ಸುತ್ತಲ್ವಾ?
3: ತುಂಬ ತಿಂಗಳಾಯ್ತು.
2: ಹೌದು ಹೌದು ಹೌದು ಹೌದು. ಹೇಗಿದೆ ವ್ಯಾಪಾರ ಎಲ್ಲ?
3: ಸರ್, ಈಗ ಸ್ವಲ್ಪ ಅಧಿಕ ಮಾಸ ಇದೆಯಲ್ಲ,
2: ಹಾಗಾಗಿ ಸ್ವಲ್ಪ ಕಡಿಮೆ ಅಲ್ವಾ?
3: ಸ್ವಲ್ಪ ಕಮ್ಮಿ ಇರುತ್ತೆ. ಈಗ ಪುನಃ ಸ್ಟಾರ್ಟ್ ಆಗುತ್ತೆ ಈಗ.
2: ಈ ತರ ವ್ಯಾಪಾರ ಕಮ್ಮಿ ಇದ್ದ ಟೈಮಲ್ಲಿ ಏನ್ ಮಾಡ್ತೀರಿ?
3: ಸರ್, ಬೇರೆ ಏನ್ ಕೆಲಸ ಮಾಡಕ್ ಆಗಲ್ಲ. ಈಗ ಯಾರು ಸ್ವಲ್ಪ ಲೇಟ್ ಹಾಕೊಡಿ ಅಂತ ಹೇಳಿರ್ತಾರಲ್ಲ, ಅವ್ರು ಬಟ್ಟೆ ಮಡಿಕೊಂಡಿರ್ತೇವೆ, ಅದು ಈ ಟೈಮಲ್ಲಿ ಹೊಲಿತಾ ಇರ್ತೇವೆ.
2: ಅಂದ್ರೆ ಆರ್ಡರ್ ಜಾಸ್ತಿ ಇದ್ದದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋತೀರಿ ಆ ಟೈಮಲ್ಲಿ?
3: ಅಂದ್ರೆ ಯಾವ ಮದ್ವೆ ಅದು ಆತರ ಮಡ್ಕಕ್ ಆಗಲ್ಲ ಸರ್. ಯಾರು ಮಾಮೂಲಿ ಆಗಿ ಹೊಲ್ಸ್ಕೊಂಡಿರ್ತಾರಲ್ಲ, ಆರಾಮಾಗಿ ಕೊಡಿ ಅಂತ ಹೇಳ್ತಾರೆ, ಅವ್ರ ಮೇಲಾಗ ಹಾಕೋಬೇಕು ಅಂತ ಅವ್ರು ಮಡಿಕೊಂಡಿರ್ತೀವಿ. ಈ ಟೈಮಲ್ಲಿ ಅದನ್ನ ರೆಡಿ ಮಾಡಿ
2: ಅರ್ಜೆಂಟ್ ಇದ್ದವ್ರದ್ದು ಕೊಟ್ಬಿಟ್ಟಿರ್ತೀರಿ, ಉಳಿದವ್ರದ್ದು ಇಂಥ ಟೈಮಲ್ಲಿ
3: ಯಾವುದು ಬ್ಯಾಲೆನ್ಸ್ ಮರಗಕ್ಕೆ ಆಗಲ್ಲ.
2: ಹೌದು,
3: ಕೊಡ್ಲೇಬೇಕು.
2: ಹೌದು, ಹೇಳಿ ಗಣೇಶ್ ಅವರು, ಯಾವ ಗೀತೆ ಬೇಕಿತ್ತು
3: ನಂಗೆ? ಇದು ಕರೆದವರು ಕೇಳದೇ ಇದಿಲ್ಲ ಸಂ.
2: ಹ್ಮ್, ಸನಾದಿಯಪ್ಪಣ್ಣ.
3: ಸನಾದಿಯಪ್ಪಣ್ಣ ಅವರು.
2: ಹ್ಮ್, ಚಿತ್ರ ನೋಡಿದಿರಾ?
3: ನೋಡಿದೀನಿ ಸರ್.
2: ರಾಜ್ಕುಮಾರ್ ಮತ್ತೆ
3: ಹೌದು,
2: ರಾಜ್ಕುಮಾರ್
3: ತುಂಬಾ ಚೆನ್ನಾಗಿದೆ.
2: ಹೌದು ಹೌದು, ರಾಜ್ಕುಮಾರ್ ಮತ್ತೆ ಜಯಪ್ರದಾ ಅವ್ರದ್ದು. ಹೌದು, ಆಗ್ಲಿ, ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸನಾದಿ ಅಪ್ಪಣ್ಣ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಉಡುಪಿ ಜಯರಾಮ್. ಚಿ ಉದಯಶಂಕರ್ ಅವರ ಸಾಹಿತ್ಯ, ಜೆ ಕೆ ವೆಂಕಟೇಶ್ ಸ್ವರ ಕಲ್ಪಿಸಿದ್ದಾರೆ.

0: हेलो हेलो नमस्कार
1: ಹಲೋ,
0: ಹೇಳಿ, ತಮ್ಮ ಹೆಸರು?
1: ನಮಸ್ಕಾರ. ಬದಿಯ ಲಕ್ಷ್ಮೀಪುರ ಚಂದ್ರರಾಜು.
0: ಚಂದ್ರರಾಜು ಅವರು, ಯಾವ ಗೀತೆ ಬೇಕಿತ್ತು? ಹಾಂ,
1: ಚಂದ್ರರಾಜು ಲಕ್ಷ್ಮೀಪುರದಿಂದ.
0: ಗೊತ್ತಾಯ್ತು. ಚಂದ್ರರಾಜು ಅವರು, ಯಾವ ಗೀತೆ ಬೇಕಿತ್ತು?
1: ನಮ್ಗೆ ಬೋದೂರ್ಗಂಡಿಂದ
0: ಹ್ಮ್
1: ಅಣ್ಣರಾಡಿರಾಡು
0: ಹ್ಮ್
1: ನೋಡು, ಆಡುವ ದನಿಯೆಲ್ಲ ಶ್ರುತಿ ಸೇರಬೇಕು, ನೋಡುವ ನೋಟದಲ್ಲಿ ಚಿತ್ತ ಕಾಡಬೇಕು, ಆಡುವ ಮಾತಿನಲ್ಲಿ ಪ್ರೀತಿ ಇರಬೇಕು.
0: ಚಿತ್ರ ನೋಡಿದಿರಾ?
1: ನೋಡಿ ಬಿದ್ದೀವಿ, ಶೂಟಿಂಗ್ ನೋಡಿ ಮಾದೇವಪುರದಲ್ಲಿ.
0: ಹೌದಾ? ರಾಜ್ಕುಮಾರ್ ಜಯಂತಿಯವರ ಅಮೋಘ ಅಭಿನಯ ಇರುವಂಥ ಚಿತ್ರ.
1: ಅಭಿನಯ ಇದು ಅದು ಅದೇ ಬದಿ.
0: ಆಗಲಿ, ಪ್ರಸಾರ ಮಾಡೋಣ. ನಿಮ್ಮ ಮೆಚ್ಚಿನ ಗೀತೆಯನ್ನು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಆಯಿತು ಬುದಿ, ನಮಸ್ತೆ.
0: ನಮಸ್ತೆ. ಚನ್ನರಾಜು ಅವರಿಗಾಗಿ ಬಹದ್ದೂರ್ ಗಂಡು ಚಿತ್ರದ ಈ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಸ್ವರ ಜೋಡಿಸಿದ್ದಾರೆ.

0: ಇದುವರೆಗೆ ಕರೆಗೊಂದು ಗೀತೆ, ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಸಮಯ 10 ಗಂಟೆಯಾಗಲಿದೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಅವರ ವಯಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಮೃದಂಗ ನುಡಿಸಿರುವವರು ಸೇಲಂ ಪಿ ರಾಘವನ್, ಘಟ ನುಡಿಸಿರುವವರು ಸೇಲಂ ಟಿವಿ ವಯಾಪುರಿ, ಮೋರ್ಚಿಂಗ್ ನುಡಿಸಿದ್ದಾರೆ ಮಾಯಾವರಂ ಟಿ ಎಸ್ ರಾಜಾರಾಮ್. ಕಾರ್ಯಕ್ರಮದ ಆರಂಭಕ್ಕೆ ಕೇಳೋಣ ತ್ಯಾಗರಾಜರ ಕೃತಿ ತತ್ವಮೆರುಗ ತರಮ ಪರ, ಗರುಡಧ್ವನಿ ರಾಗ ರೂಪಕ ತಾಳ.

ಇನ್ನು ಮುಂದೆ ಕೇಳಿ ತ್ಯಾಗರಾಜರ ಕೃತಿ ರಾರ ಮಾಯಿಂಟಿದಕ ರಘುವೀರ ಸುಕುಮಾರ ಅಸಾವೇರಿರಾಗ ಆದಿತಾಳ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ತ್ಯಾಗರಾಜರ ಕೃತಿ ಮಾನ್ ಜಾನಕಿ ಚೆಟ್ಟಿಭಟ್ಟಗ ಮಹಾರಾಜ ವೈತವಿ ಕಾಂಭೋದಿರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಅವರ ವಯಲಿನ್ ವಾದನವನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ಮೃದಂಗ ನುಡಿಸಿದ್ದವರು ಸೇಲಂ ಪಿ ರಾಘವನ್, ಘಟ ನುಡಿಸಿದ್ದವರು ಸೇಲಂ ಟಿ ವಿ ವಯ್ಯಾಪುರಿ, ಮೋರ್ಚಿಂಗ್ ನುಡಿಸಿದ್ದವರು ಮಾಯಾವರಂ ಟಿ ಎಸ್ ರಾಜಾರಾಮ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳ ಗಮನಿಸಿ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಬಹುದು. ರಾತ್ರಿ 9:30 ಬಿತ್ತರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತೇವೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಮೊದಲ ಗೀತೆ ಬ್ರಹ್ಮಚಾರಿ ಚಿತ್ರದಿಂದ ಆರಿಸಲಾಗಿದೆ. ಮೊಹಮ್ಮದ್ ರಫಿಯವರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ. ಹಸರತ್ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈಕಿಶನ್ ಸಂಗೀತ ನೀಡಿದ್ದಾರೆ.

0: shape a successful career with world-class education.
1: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಮುಂದಿನ ಗೀತೆ ಏಪ್ರಿಲ್ ಫೂಲ್ ಚಿತ್ರದಿಂದ ಆರಿಸಲಾಗಿದೆ. ಸುಮನ್ ಕಲ್ಯಾಣ್ಪುರ್ ಅವರೊಂದಿಗೆ ದನಿಗೂಡಿಸಿದ್ದಾರೆ ಮೊಹಮ್ಮದ್ ರಫಿ. ಹಸರತ್ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ಸಂಯೋಜನೆ ಇದೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಸಾಥಿ ಚಿತ್ರಕ್ಕಾಗಿ ಮುಕೇಶ್ ಅವರೊಂದಿಗೆ ಸುಮನ್ ಕಲ್ಯಾಣ್ಪುರ್ ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮಜರು ಸುಲ್ತಾನ್ಪುರಿಯವರದ್ದು, ನೌಶಾದ್ ಅವರ ಸಂಗೀತವಿದೆ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇನ್ನು ಮುಂದೆ ಕೇಳಿ, ಬೇಟಿ ಬೇಟೆ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿಯವರೊಂದಿಗೆ ಹಾಡಿರುವ ಗೀತೆ. ಹಸರತ್ ಜೈಪುರಿ ಗೀತೆ ಬರೆದಿದ್ದಾರೆ, ಶಂಕರ್ ಜೈಕಿಶನ್ ಅವರ ಸಂಗೀತವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ರಾಜ್ಕುಮಾರ್ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಅವರೊಂದಿಗೆ ಹಾಡಿರುವ ಗೀತೆ ಮಜ್ರು. ಗೀತೆಗೆ ಸಾಹಿತ್ಯ ಹಜರತ್ ಜೈಪುರಿಯವರದ್ದು, ಶಂಕರ್ ಜೈಕಿಶನ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಮಮತಾ ಚಿತ್ರದ ಹಾಡು. ಮಜ್ರು ಸುಲ್ತಾನ್ಪುರಿ ಗೀತೆ ಬರೆದಿದ್ದಾರೆ, ರೋಷನ್ ಅವರ ಸಂಗೀತವಿದೆ.

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿದ ಕೆಲವು ಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ವೇಳೆ 11 ಗಂಟೆ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಎಸ್ ಲಕ್ಷ್ಮೀನಾರಾಯಣ.

0: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಜೂನ್ 5 ವಿಶ್ವ ಪರಿಸರ ದಿನ. ಪರಿಸರದಲ್ಲಿ ಹಸಿರು ಉಸಿರಾಡಿದ್ರೆ ಮಾತ್ರ ಮಾನವ ನಿರಾತಂಕವಾಗಿ ಉಸಿರಾಡೋದಿಕ್ಕೆ ಸಾಧ್ಯ ಆಗೋದು. ಇದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ಸತ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಒಂದಷ್ಟು ಮಾತನಾಡೋಣ, ಮಾಹಿತಿಯನ್ನು ಹಂಚಿಕೊಳ್ಳೋಣ. ನಿಮ್ಮ ಚಿಕ್ಕದಾದ ಚೊಕ್ಕವಾದ ಸಂದೇಶಗಳನ್ನು ಕಳಿಸೋದಿಕ್ಕೆ ನಮ್ಮ ವಿಷಯ. ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ತ್ಯಾಜ್ಯ ಕಡಿಮೆ ಮಾಡಲು ಮನೆಯಿಂದಲೇ ಶುರು ಮಾಡಬಹುದಾದ ಮಾರ್ಗಗಳು ಯಾವುವು? ಅಥವಾ ಪರಿಸರ ದಿನಾಚರಣೆನ ನೀವು ಆಚರಿಸೋದು ಹೇಗೆ? ಈ ಎರಡು ಪ್ರಶ್ನೆಗಳಲ್ಲಿ ಯಾವುದಕ್ಕಾದರೂ ನೀವು ಸಂದೇಶವನ್ನು ಕಳಿಸಬಹುದು. ಸಂದೇಶಗಳನ್ನು ಕಳಿಸಲು ಬಳಸಬಹುದಾದ ಮೊಬೈಲ್ ಸಂಖ್ಯೆ 9408585853.
1: ಸ್ನೇಹಿತರೆ, ಮೊದಲಿಗೆ ಒಂದು ಗೀತೆಯ ತುಣುಕನ್ನು ಕೇಳಿ ಬರೋಣ, ನಂತರ ಮಾತನಾಡೋಣ.

ಕೇಳುಗರೆ, 1973 ವಿಶ್ವಸಂಸ್ಥೆ ಒಂದೇ ಭೂಮಿ ಎನ್ನುವ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆರಂಭಿಸೋದಕ್ಕೆ ಪ್ರಾರಂಭ ಮಾಡಿತು. ಪ್ರಪಂಚದಾದ್ಯಂತ ಗಿಡ ನೆಡುವ ಸಂಭ್ರಮ, ನೆಲ, ಮಣ್ಣು, ಬೆಳೆ, ಹಣ್ಣು, ಹಂಪಲಿನ ಮರಗಿಡಗಳು ಉಳಿಯುವಂತಾಗಬೇಕು ಅನ್ನೋ ದೃಷ್ಟಿಯಿಂದ ವನ ಮಹೋತ್ಸವದ ಆಚರಣೆ ಪ್ರಾರಂಭ ಆಯಿತು. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ಮಾಡುವ ಪ್ರಯುಕ್ತ ಅವಿರತವಾಗಿ ಶ್ರಮಿಸುತ್ತಿರುವ ಸೇವಾ ಸಂಸ್ಥೆ ವೆಂಕಟೇಶ್ ಖರೀದಿ ಕ್ಲೀನ್ ಮೈಸೂರು ಮತ್ತು ಕ್ಲೀನ್ ಅಂಡ್ ಗ್ರೀನ್ ಮೈಸೂರು ತಂಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೆಂಕಟೇಶ್ ಹಾಗೂ ಲೀಲಾ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಂಕಟೇಶ್ ಅವರು, ಲೀಲಾ ಮತ್ತು ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ

0: ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂಡ್ ಫಾರ್ ಅವರ್ ಫ್ಯೂಚರ್ ಅಂತಂದ್ಬಿಟ್ಟು ಅದನ್ನೇ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಅಂತ. ಇದರ ವಿವರಣೆ ಏನು ಅಂದ್ರೆ 26ರ ಧ್ಯೇಯ ವಾಕ್ಯವು ಹವಾಮಾನ ಬದಲಾವಣೆಯನ್ನು ಕೇಂದ್ರೀಕರಿಸಿದೆ. ಅಂದ್ರೆ ಭೂಮಿ ನಮಗೆ ಕಳುಹಿಸುತ್ತಿರುವ ತುರ್ತು ಸಂಕೇತಗಳು, ಏರುತ್ತಿರುವ ಸಮುದ್ರ ಮಟ್ಟ, ಕಾಡ್ಗಿಚ್ಚು, ಶಾಖದ ಅಲೆಗಳು, ಕರಗುತ್ತಿರುವ ಹಿಮ ನದಿಗಳು, ಇನ್ನೊಂದು ಕಡೆ ಸೌರ ಫಲಕಗಳು, ಪವನ ವಿದ್ಯುತ್, ವಿದ್ಯುತ್ನಿಂದ ತಯಾರಾಗುವ ವಿದ್ಯುತ್, ನಗರಗಳ ಮರುವಿನ್ಯಾಸ, ಅರಣ್ಯೀಕರಣದಂತಹ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತಿವೆ. ಪ್ರಕೃತಿಯೇ ಹವಾಮಾನ ಸಮಸ್ಯೆಗೆ ಪರಿಹಾರ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ. ಈಗಾಗಲೇ ಹವಾಮಾನ ಕ್ರಿಯೆ ಎಂಬುದು ಇದರ ಕರೆ.
1: ಓಕೆ, ಈ ವರ್ಷ ಯಾವ ಧ್ಯೇಯ ವಾಕ್ಯ ಕೊಟ್ಟಿದ್ದಾರೆ ಅಂತ ಏನಾದರೂ ಮಾಹಿತಿ ಉಂಟಾ ಸರ್? ಈ ವರ್ಷ ಕೊಟ್ಟಿರೋದು
0: 2025ರಲ್ಲಿ ಇದ್ದಂತಹ ಧ್ಯೇಯ ವಾಕ್ಯ ಬಂದು ನಮ್ಮ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಇದ್ದಿದ್ದು, ಅದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ಹೇಳ್ಬೇಕಾಗತ್ತೆ. ಜನಗಳಿಗೆ ಇದರ ಅವಶ್ಯಕತೆ ಮತ್ತು ಇದರ ಧ್ಯೇಯ ಸರಿಯಾಗಿ ತಿಳಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇಲ್ಲ. ನಮ್ಮ ಮೈಸೂರಿನ ಬಗ್ಗೆನೆ ನಾನು ಹೇಳಬೇಕು ಅಂತಂದ್ರೆ, ಮೈಸೂರಲ್ಲಿ ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ ಸಾಕಷ್ಟು ಜಾಗಗಳಲ್ಲಿ ನಾಮಫಲಕ ಇರುತ್ತೆ, ಆದ್ರೆ ಅದು ನಡೀತಾ ಇಲ್ಲ. ಉದಾಹರಣೆಗೆ ಚಾಮುಂಡಿ ಬೆಟ್ಟ, ಇದು ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ ಮಾಡಿ ಅದು ಹೈಕೋರ್ಟ್ ಇಂದ ಕೂಡ ಆರ್ಡರ್ ಆಗಿ ಸುಮಾರು 6 ವರ್ಷಗಳಾಯಿತು, ಆದ್ರೆ ಇವತ್ತಿಗೂ ಅಲ್ಲಿ ಆ ಕೆಲಸ ಸರಿಯಾಗಿ ನಡೀತಾ ಇಲ್ಲ. ಸೊ ಇದು ಹೋದ ವರ್ಷ ಅಂದ್ರೆ ಈಗ ಇನ್ನ ಪ್ರೆಸೆಂಟ್ ಇದು 5ನೇ ತಾರೀಕು ತನಕ ಇದೇ ಇರುವಂತ ಧ್ಯೇಯ 2025ರಲ್ಲಿ ಇದ್ದಂತದ್ದು ಪ್ಲಾಸ್ಟಿಕ್ ಮುಕ್ತ ವಲಯ ಅನ್ನೋದನ್ನ ಮಾಡಬೇಕಾಗಿತ್ತು ನಾವು, ಆದ್ರೆ ಮಾಡಿಲ್ಲ ಅದನ್ನ. ಸೊ ಅದೇ ಕೆಲಸ ಬರುವ ವರ್ಷದಲ್ಲೂ ಆಗ್ಬಾರದು. ಈಗ ನಮ್ದೇನು ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂಡ್ ಫಾರ್ ಅವರ್ ಫ್ಯೂಚರ್ ಅನ್ನೋದು ಏನು ಒಂದು ಧ್ಯೇಯ ವಾಕ್ಯ ಇದೆ, ಇದು ಅಜರ್ಬೈಜಾನ್ ಇಂದ ಬಂದಿರುವಂತ ಒಂದು ಪ್ರೇರಣೆ. ಅವರು ಇದನ್ನ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿಶ್ವ ದಿನಾಚರಣೆಯ ದಿನ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಇದನ್ನ ವಿಶ್ವಸಂಸ್ಥೆ ಮೂಲಕ ಹೇಳಿಸ್ತಾ ಇದ್ದಾರೆ. ಇದನ್ನ ನಾವು ಆದಷ್ಟು ಇದಕ್ಕೆ ಮಹತ್ವ ಕೊಡಬೇಕು ಅನ್ನೋದು ನನ್ನ ಉದ್ದೇಶ.
1: ಓಕೆ, ಈ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಗಿಡ ಮರ ಬೆಳೆಸೋದಕ್ಕೆ ಮತ್ತೆ ಅದಕ್ಕಾಗಿ ನಾವು ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳು ಯಾವುದು?
2: ಗಿಡ ಮರ ಬೆಳೆಸಬೇಕು ಅಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಜಾಗವನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ಬೇಕು, ಅದು ಸರಿಯಾದ ಸಸಿಗಳ ಆಯ್ಕೆ. ಅದರಲ್ಲಿ ನಮ್ಮ ಮೈಸೂರಿಗೆ ಸ್ಥಳೀಯ ಹವಾಮಾನಕ್ಕೆ ಹೊಂದುವಂತ ಸ್ಥಳೀಯ ಪ್ರಭೇದಗಳನ್ನೇ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಮೈಸೂರಿಗೆ ಹೊಂಗೆ, ಬೇವು, ಆಲ, ಅರಳಿ ಮರಗಳು ಸೂಕ್ತ. ಮತ್ತೆ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ಅದು ನೆಡುವುದು ಮುನ್ನ ಮಳೆಗಾಲದ ಆರಂಭ, ಜೂನ್ ಮತ್ತು ಜುಲೈ ಉತ್ತಮ ಕಾಲ. ಅದಕ್ಕೆ ಮೊದಲು 2x2 ಗುಂಡಿ ತಗೊಂಡು ಮೇಲ್ಮಣ್ಣು ಮತ್ತೆ ಕೊಟ್ಟಿಗೆ ಗೊಬ್ಬರ ಮಿಶ್ರಣ ತುಂಬಿಸ್ಕೊಳ್ಬೇಕು. ಕನಿಷ್ಠ ಒಂದು ಗಿಡದಿಂದ ಒಂದು ಗಿಡಕ್ಕೆ 10 ಅಡಿ ಅಂತರ ಇರಬೇಕು. ಗಿಡ ನೆಟ್ಟ ನಂತರ ಮೊದಲು 2 ವರ್ಷ ಕಾಲಕಾಲಕ್ಕೆ ಸರಿಯಾಗಿ ನೀರು ಕೊಡೋದು ಕಡ್ಡಾಯ. ದನ ಕರುಗಳಿಂದ ರಕ್ಷಣೆಗೆ ಟ್ರೀ ಗಾರ್ಡ್ ಹಾಕೊಳ್ಬೇಕಾಗುತ್ತೆ. ಮತ್ತೆ ಅದನ್ನ ನೋಡಿಕೊಂಡು ಸಂರಕ್ಷಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ.
1: ಇದು ಈ ಪರಿಸರ ಸ್ನೇಹಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಹಮ್ಮಿಕೊಳ್ಬಹುದು?
0: ಮೇಡಮ್, ನಾನು ಕೆಲವು ಪಾಯಿಂಟ್ಗಳನ್ನ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನವೀಕರಿಸಬಹುದಾದ ಇಂಧನ ಅಂತ ಒಂದು, ಅಂದ್ರೆ ರಿನ್ಯೂವಬಲ್ ಎನರ್ಜಿ ಅಂತ ಹೇಳ್ತೀವಿ. ಅದರಲ್ಲಿ ಸೌರಶಕ್ತಿ, ಪವನ ವಿದ್ಯುತ್ ಬಳಕೆ, ಈ ತರದ್ದೆಲ್ಲದನ್ನು ನಾವು ನವೀಕರಿಸಬಹುದಾದ ಇಂಧನ ಅಂತ ಅನ್ಕೊಳ್ತೀವಿ. ಇದು ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಬಹಳ ಮುಖ್ಯ. ಅದರ ಜೊತೆ ಹಸಿರು ಕಟ್ಟಡ ಅಂದ್ರೆ ಗ್ರೀನ್ ಹೌಸ್ ಅಂತ ಹೇಳ್ತೀವಿ, ಮಳೆ ನೀರು ಕೊಯ್ಲು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಮೇಲ್ಛಾವಣಿ ತೋಟ ಅಂದ್ರೆ ಇವಾಗ ರೂಫ್ ಗಾರ್ಡನ್ ಅಂತ ಮನೆಗಳಲ್ಲೆಲ್ಲನೂ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಈ ತರದ್ದು ಮಾಡಿದ್ರೆ ಪರಿಸರನು ತಣ್ಣಗಿರುತ್ತೆ, ಜೊತೆಯಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ, ಜೊತೆಯಲ್ಲಿ ಒಳ್ಳೆ ವಾಯು ಇರುತ್ತೆ. ಈ ತರ ಮಾಡ್ಕೊಂಡು ಹೋಗ್ಬೋದು. ನೈಸರ್ಗಿಕ ಬೆಳಕು ಗಾಳಿ ಇದೆಲ್ಲವನ್ನು

0: ಈ ಮೇಲ್ಛಾವಣಿ ತೋಟದಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಲಿ ಶೂನ್ಯ ತ್ಯಾಜ್ಯ ಅಂದ್ರೆ ಪ್ಲಾಸ್ಟಿಕ್ ಕಡಿಮೆ ಮಾಡುವಂತದ್ದು, ಕಾಂಪೋಸ್ಟ್ ಮಾಡುವಂತದ್ದು, ಮರುಬಳಕೆ ಅಂದ್ರೆ ರಿನ್ಯೂವಬಲ್ ಎನರ್ಜಿ ಅಂತ ಹೇಳ್ತೀವಿ, ಈ ತರದ್ದೆಲ್ಲ ಮಾಡಿದ್ರೆ ನಮ್ಗೆ ಡೆಫಿನೆಟ್ಲಿ ಇದೆಲ್ಲ ಒಂದು ಸ್ನೇಹಾಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ಬೋದು. ಇನ್ನೊಂದು ಸುಸ್ಥಿರ ಕೃಷಿ ಮಾಡ್ಬೋದು ನಾವು, ಅಂದ್ರೆ ಸಾವಯವ ಆರ್ಗ್ಯಾನಿಕ್ ಅಗ್ರಿಕಲ್ಚರ್, ಆಮೇಲೆ ರಾಸಾಯನಿಕ ಕಡಿಮೆ ಮಾಡುವಂತದ್ದು, ಮಣ್ಣಿನ ಆರೋಗ್ಯ ಕಾಪಾಡುವಂತದ್ದು, ಈ ತರದ್ದೆಲ್ಲದೂ ನಮ್ಮ ಪರಿಸರ ಸ್ನೇಹಿ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ನನ್ನ ಅಭಿಪ್ರಾಯ. ಜೊತೆಲಿ ಸಾರಿಗೆ, ಈಗ ಏನೇ ಸಾರಿಗೆ ಕೆಲಸಗಳು ನಡೀತಾ ಇದ್ರು ಅದರಲ್ಲಿ ಕಾರ್ಬನ್ ಜಾಸ್ತಿ ಎಮಿಟ್ ಆಗಿ ಪರಿಸರನ ಹಾಳು ಮಾಡ್ತಾ ಇದೆ. ಅದನ್ನ ಆದಷ್ಟು ನಾವು ಸಾರಿಗೆ ಸೈಕಲ್ ಇರ್ಬೋದು ಅಥವಾ ಈಗ ಬಂದಿರುವಂತಹ ಎಲೆಕ್ಟ್ರಿಕ್ ಅಡಾಪ್ಟೆಡ್ ವೆಹಿಕಲ್ಸ್ ಇರ್ಬೋದು, ಈ ತರದ್ದೆಲ್ಲದೂ ನಮ್ಗೆ ಪರಿಸರಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ. ಆಮೇಲೆ ಕಾಗದನ ಕಡಿಮೆ ಮಾಡ್ಕೊಳ್ಳುವಂತದ್ದು ಇನ್ನೊಂದು ಮುಖ್ಯ ಪಾಯಿಂಟ್. ಇಲ್ಲಿ ಕ್ಲಿಕ್ ಡೋಂಟ್ ಪ್ರಿಂಟ್ ಅಂತ ಒಂದು ಡಿಜಿಟಲ್ ಕಾನ್ಸೆಪ್ಟ್ ಬಿಲ್ಡಪ್ ಆಗ್ತಾ ಇದೆ. ಆದಷ್ಟು ನಾವು ಇವಾಗಿರುವಂತ ಅನುಕೂಲಗಳಲ್ಲಿ ಪ್ರತಿಯೊಂದನ್ನು ನಾವು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಕಾಗದನ ಕಡಿಮೆ ಮಾಡಿದ್ರೆ ಅದರಿಂದಲೂ ಪರಿಸರಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
1: ಓಕೆ, ಇದು ಈ ಜನರಲ್ಲಿ ಪರಿಸ್ಥಿತಿ ಜಾಗೃತಿ ಮತ್ತೆ ಸಮಸ್ಯೆಗಳ ಅರಿವು ಮೂಡಿಸೋದ್ರ ಬಗ್ಗೆ ಏನ್ ಹೇಳ್ತೀರಿ?
2: ಮೊದಲನೇದಾಗಿ ಶಾಲಾ ಕಾಲೇಜುಗಳಲ್ಲಿ ಒಂದು ಪರಿಸರ ಕ್ಲಬ್ ಅಂತ ಮಾಡ್ಕೊಳ್ಬಹುದು. ಸಸಿ ನೀಡುವ ಕಾರ್ಯಕ್ರಮನ ಮಕ್ಕಳ ಕೈಯಿಂದಾನೇ ಮಾಡಿಸ್ಬೇಕು. ಛಾಯಾಚಿತ್ರ ಸ್ಪರ್ಧೆಗಳನ್ನ ಮಾಡಿಸ್ಬಹುದು. ಮತ್ತೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಪರಿಸರದ ಬಗ್ಗೆ ಒಂದು ಪಾಠವನ್ನ ಪಠ್ಯದಲ್ಲಿ ಕಡ್ಡಾಯವಾಗಿ ಸೇರಿಸುವಂತ ಆಗ್ಬೇಕು. ಇದರಲ್ಲಿ ಯುವಕರ ಪಾತ್ರ ಅಂದ್ರೆ, ಭಾರತದ ಯುವಕರು ಹವಾಮಾನ ಜಾಗೃತಿ ಅಭಿಯಾನಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಅದು ಒಂದು ಖುಷಿ ಪಡುವಂತ ವಿಷಯ. ಇನ್ನು ಸಾಮಾಜಿಕ ಮಾಧ್ಯಮ, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನೌ ಫಾರ್ ಕ್ಲೈಮೇಟ್ ಬಳಸಿ ಮಾಹಿತಿಗಳನ್ನ ಹಂಚಿಕೊಳ್ಬಹುದು. ಪ್ರಮುಖ ಸಮಸ್ಯೆಗಳು ಹವಾಮಾನ ಬದಲಾವಣೆ, ಮಾಲಿನ್ಯ, ಜೈವಿಕ ವೈವಿಧ್ಯ ನಷ್ಟ, ಇದನ್ನೆಲ್ಲ ನಾವು ನೋಡ್ತಾ ಇದೀವಿ. ಮೈಸೂರಿನಲ್ಲಿ ಈಗ May 30-31 ವಿಪರೀತ ಮಳೆಯಾಗಿದೆ, ಇದು ಹವಾಮಾನದ ವೈಪರೀತ್ಯದ ಸೂಚನೆ. ಇದ್ರ ಜೊತೆಗೆ ಬಿಸಿಲು ಕೂಡ ನಮ್ಗೆ ತುಂಬಾ ಜಾಸ್ತಿ ಬಂದಿದೆ, ಅದರಿಂದನೂ ಗೊತ್ತಾಗ್ತಾ ಇದೆ ಹವಾಮಾನದಲ್ಲಿ ಎಷ್ಟು ವೈಪರೀತ್ಯ ಬದಲಾವಣೆಗಳಾಗಿದೆ ಅಂತ.
1: ಓಕೆ, ಇದು ಈ ಪರಿಸರ ಕಾಪಾಡೋ ನಿಟ್ಟಿನಲ್ಲಿ ತಮ್ಮ ಸಂಸ್ಥೆ ಮೂಲಕ ನಡೆಸ್ತಾ ಇರೋ ಕಾರ್ಯಕ್ರಮಗಳ ಬಗ್ಗೆ ಹೇಳೋಕ್ಕಾಗತ್ತಾ?
0: ಹೇಳ್ತೀನಿ ಮೇಡಮ್. ನಮ್ಮ ಸಂಘದ ಉದ್ದೇಶಗಳು ಕೆಲವನ್ನ ಹೇಳ್ತೀನಿ. ಮೈಸೂರು ನಗರನ ಸ್ವಚ್ಛವಾಗಿಡುವಂತದ್ದು, ಹಸಿರು ಮತ್ತು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡುವಂತದ್ದು, ಜನರಲ್ಲಿ ಸ್ವಚ್ಛತೆ, ಕಸ ವಿಂಗಡಣೆ, ಮರುಬಳಕೆ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು. ಆಮೇಲೆ ನಾವು ಮಾಡಿರುವಂತಹ ಕೆಲವು ಮುಖ್ಯವಾದ ಕೆಲಸಗಳನ್ನ ಹೇಳ್ತೀನಿ. ಸ್ವಚ್ಛತಾ ಅಭಿಯಾನ ಸಾಕಷ್ಟು ಕಡೆ ಮಾಡ್ತಾಲೇ ಇದೀವಿ, ಇನ್ನೂ ಮುಂದಕ್ಕೆ ಮಾಡ್ತೀವಿ. ಚಾಮುಂಡಿ ಬೆಟ್ಟ ಇರ್ಬೋದು, ಕುಕ್ರಳ್ಳಿ ಕೆರೆ ಇರ್ಬೋದು, ಲಿಂಗಾಂಬುದಿ ಕೆರೆ, ಇದರ ಸುತ್ತಲುಮುತ್ತಲು ಪ್ಲಾಸ್ಟಿಕ್ ತೆರವು ಮಾಡುವಂತ ಅಭಿಯಾನ, ಚಾಮುಂಡಿ ಬೆಟ್ಟದ ಮೇಲೆ ಮೆಟ್ಟಿಲುಗಳ ಮೇಲೆ ಭಕ್ತರು ಬಿಸಾಡುವ ಕಸದಿಂದ ಉಂಟಾಗುವ ಮಾಲಿನ್ಯ ತಡೆಗೆ ಶ್ರಮ, ಅಂದ್ರೆ ನಾವು ಹೋಗಿ ಕ್ಲೀನ್ ಮಾಡೋದಕ್ಕಿಂತ ಅದ್ರ ಜೊತೆನಲ್ಲಿ ಅಲ್ಲಿ ಯಾರಾದ್ರೂ ಆತರ ಹಾಕ್ತಾ ಇದ್ರೆ ಅವ್ರಿಗೆ ಅದ್ರ ಅರಿವು ಮೂಡಿಸುವಂತ ಕೆಲಸಗಳನ್ನು ಸಾಕಷ್ಟು ಮಾಡ್ತಾ ಇದೀವಿ. ಹೌದು ಮೇಡಮ್. ಆಮೇಲೆ ತಾವು ಹೇಳಿದಾಗೆ ಸಸಿ ನೆಡುವ ಮತ್ತೆ ಹಸಿರೀಕರಣದ ಬಗ್ಗೆ ನಾವು ಸಾಕಷ್ಟು, ಹೇಗೆ ಅಂದ್ರೆ ಸುಮ್ನೆ ಹೋಗಿ ಗಿಡಗಳು ನೆಡುವಂತದ್ದು ಮುಖ್ಯ ಅಲ್ಲ, ಇಲ್ಲಿ ಅದನ್ನ ಹೇಗೆ ಪೋಷಿಸ್ತೀವಿ, ಹೇಗೆ ಅದನ್ನ ಮುಂದುವರಿಸಿ ಅದ್ರ ಆ ಜಾಗದಲ್ಲಿ ಸುತ್ತಮುತ್ತಲು ಇರೋಂತವ್ರಿಗೆ ಅದ್ರ ಮಾಡಿ ಅವರು ಅದನ್ನ ನೋಡ್ಕೊಳ್ಳೋ ತರ ಮಾಡುವಂತದ್ದು ಕೆಲಸಗಳು ನಡೀತಾ ಇದೆ. ಅದ್ರ ಜೊತೆಲಿ ಟ್ರೀ ಗಾರ್ಡ್ಗಳನ್ನ ಅಡಾಪ್ಟ್ ಮಾಡುವಂತದ್ದು, ಅಟ್ಲೀಸ್ಟ್ ಮಿನಿಮಮ್ 2 ವರ್ಷನಾದ್ರೂ ಗಿಡಗಳಿಗೆ ನೀರು ಉಣಿಸುವಂತದ್ದು, ಆಮೇಲೆ ವಿಶ್ವ ಪರಿಸರ ದಿನ ವಿಶೇಷ ಸಸಿ ನೆಡುವ ಕಾರ್ಯಕ್ರಮ, ಈ ತರದ್ದೆಲ್ಲ ನಾವು ಮಾಡ್ಕೊಂಡು ಬಂದಿದೀವಿ. ಆಮೇಲೆ ಮುಂದಿನ ಆಕ್ಟಿವಿಟಿ ಏನು ಅಂದ್ರೆ ಪ್ಲಾಸ್ಟಿಕ್ ಮುಕ್ತ ಮೈಸೂರು ಅಂತ ಸಾಕಷ್ಟು ಕೆಲಸಗಳು ಮಾಡಿದೀವಿ. ತುಂಬಾ ವರ್ಷದಿಂದ ಅಂಗಡಿ ಮಾರುಕಟ್ಟೆಗಳು, ಬಟ್ಟೆ ಅಲ್ಲೆಲ್ಲಾನು ಬಟ್ಟೆ ಬ್ಯಾಗ್ಗಳನ್ನ ವಿತರಣೆ ಮಾಡುವಂತದ್ದು, ಶಾಲಾ ಮಕ್ಕಳಿಗೆ ನೋ ಪ್ಲಾಸ್ಟಿಕ್ ಪ್ರತಿಜ್ಞೆ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನ ಸಾಕಷ್ಟು ಸಂಘ ಸಂಸ್ಥೆಗಳ ಮೂಲಕ ಮಾಡಿಸ್ತಾ ಇದೀವಿ. ಆಮೇಲೆ ಏಕ ಬಳಕೆ ಪ್ಲಾಸ್ಟಿಕ್ ಬದಲು ಪರ್ಯಾಯ ಬಗ್ಗೆ ಮಳಿಗೆದಾರರಿಗೆ ತರಬೇತಿ ಮತ್ತು ಅವರಿಗೆ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದ್ರ ಬಗ್ಗೆ ನಾವು ಮಾತಾಡಿಸ್ತಾ ಇದೀವಿ. ಆಮೇಲೆ ಅದ್ರ ಬಗ್ಗೆ ಶಿಕ್ಷಣ, ಶಾಲಾ ಕಾಲೇಜುಗಳಲ್ಲಿ ಕಸದಿಂದ ರಸ, ತ್ಯಾಜ್ಯ ವಿಂಗಡಣೆ, ಕಾಂಪೋಸ್ಟ್ ಮಾಡೋ ವಿಧಾನ, ಈ ತರದ್ದೆಲ್ಲದೂ ಒಂದು ಜಾಗೃತಿ ಮೂಡಿಸಿ ಶಿಕ್ಷಣ ಕೊಡೋದಕ್ಕೂ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಅವ್ರ ಜೊತೆ ನಾವು ಕೆಲಸಗಳು ಮಾಡ್ತಾ ಇದೀವಿ. ಆಮೇಲೆ ಮನೆ ಮನೆಗೆ ತೆರಳಿ ಹಸಿ ಕಸ ಒಣ ಕಸ ಇದ್ರ ವಿಂಗಡಣೆ ಬಗ್ಗೆ ತಿಳುವಳಿಕೆ ಕೊಡುವಂತದ್ದು ಕಾರ್ಪೊರೇಷನ್ ಅವ್ರ ಜೊತೆ ಸೇರ್ಕೊಂಡು ಅವರ ಟೀಮ್ ಅಲ್ಲಿ ನಾವು ಒಬ್ಬರಾಗಿ ಕೆಲಸಗಳು ಮಾಡುವಂತದ್ದು ಸಾಕಷ್ಟು ಕೆಲಸಗಳು ಮಾಡಿದೀವಿ. ಕೆರೆ ಮೂಲ ಜಲ ಸಂರಕ್ಷಣೆ ಕೂಡ ಮಳೆಗಾಲದಲ್ಲಿ ಕೆರೆಗಳಲ್ಲಿ ಹೂಳು ತೆಗೆಸಿದ್ರೆ ಅದರಿಂದ ಹೇಗೆ ಕೆರೆಗಳು ಚೆನ್ನಾಗಿ ನೀರು ತುಂಬಿಕೊಳ್ಳುತ್ತೆ ಅದ್ರ ಬಗ್ಗೆ ಸಾಕಷ್ಟು ಸ್ವಯಂ ಸೇವಕರಾಗಿ ಕೆಲಸಗಳು ಮಾಡಿದೀವಿ. ಮಳೆ ನೀರು ಕೊಯ್ಲು ಬಗ್ಗೆ ಮನೆ ಮನೆಗಳಿಗೆ ಜಾಗೃತಿ ಅಂದ್ರೆ ಪ್ರತಿಯೊಬ್ರು ರೈನ್ ವಾಟರ್ ಹಾರ್ವೆಸ್ಟಿಂಗು ನೀರನ್ನ ಹೇಗೆ ಸದ್ಬಳಕೆ ಮಾಡ್ಕೋಬಹುದು ಅದನ್ನೇ ಮತ್ತೆ ಪುನರ್ ವಿನಿಯೋಗ ಮಾಡಿಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಬಳಕೆ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಸಾಕಷ್ಟು ಅಭಿಯಾನಗಳು ಮಾಡ್ತಾ ಇದೀವಿ. ಆಮೇಲೆ ಮಾಸ್ ಕಾಂಪಿಟೇಷನ್ ಅಂಡ್ ಮಾಸ್ ಪಾರ್ಟಿಸಿಪೇಷನ್ ಸಮುದಾಯ ಭಾಗವಹಿಕೆ ನಮ್ಮ ಮೈಸೂರು ನಮ್ಮ ಜವಾಬ್ದಾರಿ ಅನ್ನೋಂತ ಒಂದು ಘೋಷಣೆ. ಆಮೇಲೆ ಹಸಿರೆ ಉಸಿರು ಅನ್ನೋಂತ ಒಂದು ಕಾನ್ಸೆಪ್ಟ್, ಈ ಮಹಿಳಾ ಸಂಘ ನಿವೃತ್ತರನ್ನ ಸೇರಿಸ್ಕೊಳ್ಳುವಂತದ್ದು ಇವ್ರನ್ನೆಲ್ಲ ಸೇರಿಸ್ಕೊಂಡು ಕೆಲಸಗಳು ಮಾಡ್ತಾ ಇದೀವಿ. ಸರ್ಕಾರದೊಂದಿಗೆ ಸಹಕಾರ ಮೈಸೂರು ನಗರ ಮಹಾನಗರ ಪಾಲಿಕೆ ಮತ್ತು ಅರಣ್ಯ ಇಲಾಖೆ ಜೊತೆ ಕೆಲಸ ಮಾಡ್ತಾ ಇದೀವಿ. ನಿರಂತರವಾಗಿ ಸಸಿ ನೆಟ್ಟು ಕೈ ತೊಳೆಯದೆ 2-3 ವರ್ಷ ನೀರುಣಿಸಿ ಪೋಷಿಸುವಂತ ಅಡಾಪ್ಟೆಡ್ ಟ್ರೀ ಅನ್ನೋ ಒಂದು ಕಾನ್ಸೆಪ್ಟ್ ಅದನ್ನ ನಡೆಸ್ತಾ ಇದೀವಿ. ಇದಿಷ್ಟು ನಮ್ಮ ಕಡೆಯಿಂದ ನಡೀತಾರಂತ ಸಾಕಷ್ಟು ವರ್ಷಗಳಿಂದ ನಡೀತಾರಂತ ಒಂದು ಅಭಿಯಾನ. ಅದ್ರ ಜೊತೆಯಲ್ಲಿ ಯಾದವಗಿರಿಯಲ್ಲಿ ತಮ್ಮ ಆಕಾಶವಾಣಿ ಬಳಿ ಇರುವಂತ ಒಂದು ಗುಲಾಬಿ ವನ ಇದೆ. ಅಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಗಿಡಗಳನ್ನ ವಿವಿಧ ಜಾತಿ ಗಿಡಗಳನ್ನ ಸಸಿಗಳಿಂದ ಬೆಳೆಸಿ ಸುಮಾರು 5 ವರ್ಷಗಳಿಂದ ಅದನ್ನ ಒಂದು ಟ್ರೀ ಪಾರ್ಕ್ ಆಗಿ ಬೆಳೆಸ್ತಾ ಇದೀವಿ ಮೇಡಮ್. ನಮ್ಮ ಸಂಘದಿಂದ ನಡೆಯುತ್ತ
1: ತುಂಬಾ ತುಂಬಾ ದೊಡ್ಡ ಮಟ್ಟದಲ್ಲಿ ನೀವು ಪರಿಸರ ಸಂರಕ್ಷಣೆ ಕೆಲಸ ಮಾಡ್ತಾ ಇದ್ರಿ. ನೀವು ಮಾಡ್ತಿರೋ ಕೆಲಸಗಳಿಂದ ನಾವು ಏನೇನ್ ಮಾಡಬಹುದು ಅನ್ನೋ ಐಡಿಯಾ ಕೂಡ ಬರುತ್ತೆ ನೀವು ಮಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ರೇನೆ. ನಾವು ಪರಿಸರ ಸಂರಕ್ಷಣೆ ಎಷ್ಟು ಮುಖ್ಯ ಅಂತ ಹೇಳ್ತೀರಿ? ಆಯ್ತು ಆಯ್ತು.
0: ಇಲ್ಲಿ ಒಂದು ನವೀಕರಿಸಬಹುದಾದ ಒಂದು ಇಂಧನ ಸೌರಶಕ್ತಿ ಮತ್ತು ಪವನ ವಿದ್ಯುತ್ ಬಳಕೆ, ಹಸಿರು ಕಟ್ಟಡ, ಮಳೆ ನೀರು ಕೊಯ್ಲು ಈ ತರದ್ದೆಲ್ಲವನ್ನು ಮಾಡಬಹುದು. ಹಾಗೇನೆ ಸುಸ್ಥಿರ ಕೃಷಿ, ಇದೆಷ್ಟು ನಾನು ತಮಗೆ ಮೊದಲೇ ತಿಳಿಸಿದಾಗೆ ನಾವು ಮಾಡುವಂತ ಆಕ್ಟಿವಿಟೀಸ್. ಜೊತೆಯಲ್ಲಿ ಇಲ್ಲಿ ಜೀವನಾಧಾರ ಕಾಡುಗಳ ಇಂಗಾಲ ಹೀರಿಕೊಂಡು ಹವಾಮಾನ ಸಮತೋಲನ ಮಾಡುತ್ತವೆ. ನೀರು, ಗಾಳಿ, ಆಹಾರ ಎಲ್ಲವೂ ಪ್ರಕೃತಿಯಿಂದಲೇ ಬರುವಂತದ್ದು. ಹವಾಮಾನ ಸ್ಥಿರತೆ ಇಲ್ಲಿ ಸುಮಾರು 1.5 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆದ್ರೂ ಅದು ಒಂದು ಇಂಬ್ಯಾಲೆನ್ಸ್ ಆಗುತ್ತೆ. ಅಲ್ಲಿ ಆ ಲೆವೆಲ್ಗೆ ನಮ್ಮ ಪರಿಸರನ ಹೋಗ್ದಲೇ ಇರತ್ರ ನೋಡ್ಕೊಳ್ಳುವಂತದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಜೊತೆಯಲ್ಲಿ ಮಾಲಿನ್ಯದಿಂದ ರೋಗಗಳು ಮೈಸೂರಿನಲ್ಲಿ ಇವಾಗ ಆಕ್ಚುಲ್ ಆಗಿ ದೇರ್ ಇಸ್ ಎ ಸ್ಟ್ಯಾಂಡರ್ಡ್ ಆಫ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ ಮೇಡಮ್, ಅದು 32 ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಅದು ಒಳ್ಳೆ ಪರಿಸರ ಅಂತ. ಮೈಸೂರು ಆ ಮೇಂಟೈನ್ ಸ್ಥಿತಿಯಲ್ಲಿ ಮೇಂಟೈನ್ ಆಗಿದೆ ಈಗ ಅಟ್ ಪ್ರೆಸೆಂಟ್. ಆಮೇಲೆ ಮುಂದಿನ ಪೀಳಿಗೆಗೆ ಬದುಕಲು ಯೋಗ್ಯ ಭೂಮಿ ಉಳಿಸ್ಬೇಕು, ಫಾರ್ ಅವರ್ ಫ್ಯೂಚರ್ ಅನ್ನೋದು ಈ ಸರಿ ಕಾನ್ಸೆಪ್ಟ್, ಅದಕ್ಕೆ ನಾವು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ಇನ್ನೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಹೇಳ್ತಾರೆ ವಿಶ್ವಸಂಸ್ಥೆಯವರು. ಸುಸ್ಥಿರ ಅಭಿವೃದ್ಧಿ ಗುರಿ ಹವಾಮಾನ ಕ್ರಿಯೆಯನ್ನ ಒಂದು ಗುರಿಯಾಗಿಸ್ಕೊಂಡು ಈ SDG 13 ಅಂತ ಮಾಡಿದರೆ ಅದಕ್ಕೆ ನಾವು ಕೆಲಸ ಮಾಡಿದ್ರೆ ಎಲ್ಲ ಪರಿಸರ ಸಂರಕ್ಷಣೆಗೆ ಇದಿಷ್ಟು ಮುಖ್ಯ ಅನ್ನೋದು ನಮ್ಮ ಅಭಿಪ್ರಾಯ.
1: ಓಕೆ, ಲೀಲಾ ಅವರೇ, ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಹೇಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳ್ತೀರಿ ನೀವು?
2: ಇದನ್ನ ಮೊದಲನೇದಾಗಿ ಮನೆಯಿಂದನೇ ಅಭ್ಯಾಸ ಮಾಡ್ಬೇಕು ಮಕ್ಕಳಿಗೆ. ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಕೊಳ್ಳೋದು, ಅದಕ್ ಬದಲಾಗಿ ಪರಿಸರ ಸ್ನೇಹಿ ವಸ್ತುಗಳನ್ನೇ ಬಳಸುವಂತದ್ದು. ಮತ್ತೆ ಇವಾಗ ಪಾರ್ಸೆಲ್ ತರಿಸ್ತಾರೆ, ಊಟ ಆಗ್ಲಿ ತಿಂಡಿಗಳಾಗ್ಲಿ, ಅದರಲ್ಲಿ ಒಂದು ಒಂದು ಪಾರ್ಸೆಲ್ ಬಂದ್ರೆ ಅದ್ರಲ್ಲಿ 10 ಕವರ್ಗಳಿರುತ್ತೆ. ಅದನ್ನ ಡಿಸ್ಪೋಸ್ ಮಾಡೋದು, ಡಿವೈಡ್ ಮಾಡೋದು, ಎಲ್ಲ ಫುಡ್ ಸಮೇತನೆ ಬಿಸಾಕಿರ್ತಾರೆ. ಅದ್ರಲ್ಲಿ ಏನ್ ಆಹಾರ ತಂದಿರ್ತಾರೋ ಸೊ ಅದು ಹಸುಗಳು ತಿನ್ನುತ್ತೆ. ಅದು ಯಾವ್ಯಾವ ತರ ಮಾರಕ ರೋಗಗಳು ಬರಕ್ ಕಾರಣ ಆಗುತ್ತೆ ಅನ್ನೋದ್ರೆ ಮಕ್ಕಳಿಗೆ ತಿಳುವಳಿಕೆ ಮೂಡಿಸ್ಬೇಕು.
1: ಹೌದು,
2: ಪೋಷಕರು ಅದನ್ನ ಕಲಿಬೇಕಾಗುತ್ತೆ. ಸೊ ಅದೇ ರೀತಿ ಅದನ್ನ ಹೊರಗಡೆನೂ ಪಾಲಿಸ್ಬೇಕು, ಅನುಸರಿಸೋದನ್ನ ಕಲಿಸ್ಕೊಡ್ಬೇಕು. ನಾವೀಗ ಸಮ್ಮರ್ ಕ್ಯಾಂಪ್ ಮಾಡಿದ್ವಿ, ಬೇಸಿಗೆ ಶಿಬಿರ ಅಂತ ಚಿನ್ಮಯ ಸ್ಕೂಲ್ ಅಲ್ಲಿ. ಅದರಲ್ಲಿ ಜೀರೋ ವೇಸ್ಟ್ ಅಂತ ಮಾಡ್ಕೊಂಡು ಥೀಮ್ ಇಟ್ಕೊಂಡು ಪ್ಲಾಸ್ಟಿಕ್ ಫ್ರೀ ಸಮ್ಮರ್ ಕ್ಯಾಂಪ್ ಮಾಡಿದ್ವಿ. ಅದರಲ್ಲಿ ನಾವು ಹೇಳಿದ್ದು, ನಮ್ಗೆ ಎರಡು ಟೈಮ್ ಅವ್ರಿಗೆ ಒಂದು ಜ್ಯೂಸ್, ಒಂದು ಏನಾದ್ರು ಸ್ನಾಕ್ಸ್ ಕೊಡ್ತೀವಿ, ಮತ್ತೆ ಮಧ್ಯಾಹ್ನಕ್ಕೆ ಒಂದು ಪ್ರಸಾದ ಅಂತ ಒಂದು ಊಟ ಕೊಡ್ತೀವಿ. ಅದಕ್ಕೆ ಎಲ್ರಿಗೂ ಹೇಳಿದ್ವಿ, ಪ್ರತಿಯೊಬ್ಬರು ನಿಮ್ ನಿಮ್ದು ತಟ್ಟೆ ಗ್ಲಾಸ್ ಸ್ಪೂನ್ ತರಬೇಕು, ತಿನ್ನಕ್ ಇಷ್ಟ ಪಡದೇ ಇರೋರು ಬಾಕ್ಸ್ ಹಾಕೊಂಡು ಹೋಗ್ಬೋದು ಅಂತ. ಸೊ 65-70 ಮಕ್ಳು ಬಂದಿದ್ರು, ಮತ್ತೆ ಅಲ್ಲಿರೋ ಟೀಚರ್ಸ್ ಗಳಿಗೂ ಹೇಳಿದ್ವಿ ನೀವು ಅದನ್ನೇ ಫಾಲೋ ಮಾಡ್ಬೇಕು ಅಂತ. ಅಲ್ಲಿ ಒಂದು 20 ಟೀಚರ್ಸ್, ಮತ್ತೆ ನಾವು ವಾಲಂಟಿಯರ್ಸ್, ಬಾಲ ಸೇವಿಕಾಸ್ ಎಲ್ಲರೂ ಇದನ್ನೇ ಫಾಲೋ ಮಾಡಿದೀವಿ. ಅವಾಗ ಏನಾಗುತ್ತೆ, 65-70 ಮಕ್ಳು ಅಂದ್ರೆ ಅವ್ರ ಪೇರೆಂಟ್ಸ್ ಗಳು ಕಲಿತಾರಲ್ಲ ಇದನ್ನ ಫಾಲೋ
1: ಮಾಡ್ತಾರೆ.
2: ಆ ರೀತಿ ನಾವು ಇದೀಗ ನಾವೇನ್ ಗೋಲ್ ಇಟ್ಕೊಂಡಿರ್ತೀವಿ ಅದನ್ನ ಮುಟ್ಟಬೇಕು ಅಂದ್ರೆ ನಾವು ಬೇಸಿಕ್ ಇಂದಾನೇ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ.
1: ಹೌದು, ಅವರು ಉಪಯೋಗಿಸೋದನ್ನ ಹೇಗೆ ಡಸ್ಟ್ಬಿನ್ ತಗೊಂಡೋಗ್ ಹಾಕ್ಬೇಕು, ಯಾವ ರೀತಿ ನಾವು ಪರಿಸರ ತ್ಯಾಜ್ಯ ಮುಕ್ತವಾಗಿ ಮಾಡಬೇಕು ಅಂತ ನಾವು ಬಾಲ್ಯದಿಂದನೇ ಹೇಳ್ಕೊಡ್ಬೇಕು.
2: ಹೌದು ಮೇಡಮ್, ನಾವ್ ಸ್ಕೂಲಲ್ಲಿ ಎರಡು ಸ್ಕೂಲಲ್ಲಿ ಅದೇ ತರ ಮಾಡ್ಕೊಂಡಿದೀವಿ. ಯಾವಾಗ ನಾವು ಬೇಸಿಗೆ ಶಿಬಿರದಲ್ಲಿ ಇದು ಮಾಡಿದ್ವಿ, ನಮ್ಗೆ ಹೊರಗಡೆ ಇಲ್ಲಾಂದ್ರೆ ಪೇಪರ್ ಪ್ಲೇಟ್ಸ್ ತರ್ತಾ ಇದ್ರು ಮೊದಲು, ಮತ್ತೆ ಎರಡು ಟೈಮ್ಗೂ 100-150 ಪೇಪರ್ ಕಪ್ಗಳು ಬರ್ತಾ ಇತ್ತು. ಅದನ್ನ ಇವಾಗ ಅವಾಯ್ಡ್ ಮಾಡಿದೀವಿ ನಾವಿವಾಗ.
1: ಓಕೆ, ಬಹಳ ಸಂತೋಷ ವೆಂಕಟೇಶ್ ಮತ್ತೆ ಲೀಲಾ ಅವರೇ, ನಿಮ್ಮ ಹತ್ರ ಮಾತಾಡೋದಕ್ಕೆ ಸಮಯ ಸಾಲದು ಅನ್ಸುತ್ತೆ. ತುಂಬ ವಿಶದವಾಗಿ ಕಾರ್ಯಕ್ರಮ ಮಾಡಬಹುದು. ಆಗಲಿ, ನಿಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಪರಿಸರ ಕಾಳಜಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡ್ರಿ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ನಿಲಯ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್.
1: ನಮಸ್ತೆ. ನಮಸ್ತೆ.
0: ನಮಸ್ತೆ.
3: ಒಂದಷ್ಟು ಸಂದೇಶಗಳು ಬಂದಿವೆ. ಬೆಮೆಲ್ ನಗರದಿಂದ ಕಲಾಪ್ರಸಾದ್ ಅವರು ಹೇಳ್ತಿದ್ದಾರೆ, ಮೊದಲಿಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳನ್ನು ತುಂಬುವುದನ್ನು ಬಿಡಬೇಕು, ಪಾರ್ಸಲ್ ಆಹಾರವನ್ನು ವರ್ಜಿಸಬೇಕು, ಮನೆಯ ಸುತ್ತಮುತ್ತಲಿನಲ್ಲಿ ತ್ಯಾಜ್ಯ ಎಸೆಯುವುದನ್ನು ಬಿಡಬೇಕು, ಮನೆಗೊಂದು ಗಿಡ ನೆಡಬೇಕು ಅಂತ ಇವರು ಹೇಳ್ತಾರೆ. ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ ಹೇಳ್ತಾರೆ, ಮಾರುಕಟ್ಟೆಗೆ ಹೋಗುವಾಗ ಬಟ್ಟೆ ಚೀಲ ತೆಗೆದುಕೊಂಡು ಹೋಗುವುದನ್ನು ಆದಷ್ಟು ನಾವು ಮಾಡಬೇಕು, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರೀದಿಸಿದರೆ ಒಳ್ಳೆಯದು ಅಂತ ಇವರು ಹೇಳ್ತಾರೆ. ಈ ಸಂದೇಶವನ್ನು ಕೃಪಾ ಮೈಸೂರಿನಿಂದ ಕಳಿಸಿದ್ದಾರೆ. ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ಮತ್ತು ಧನಾತ್ಮಕ ಕ್ರಮಗಳನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯು 1973 ಈಗ ಜಾಗತಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ. ಮಾಲಿನ್ಯ ನಿಯಂತ್ರಣ, ಹವಾಮಾನ ಬದಲಾವಣೆ, ಜೀವ ವೈವಿಧ್ಯತೆಯ ರಕ್ಷಣೆಯಂತಹ ಗಂಭೀರ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಪ್ರತಿ ವರ್ಷವೂ ನಿರ್ದಿಷ್ಟವಾದ ಧ್ಯೇಯವಾಕ್ಯ ಮತ್ತು ಘೋಷಣೆಯೊಂದಿಗೆ ಪರಿಸರ ಸಂರಕ್ಷಣೆಗಾಗಿ ಹೊಸ ಗುರಿಗಳನ್ನು ಹಾಕಿಕೊಳ್ಳಲಾಗುತ್ತೆ. ಪ್ರಪಂಚದಾದ್ಯಂತ ಮರಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛತಾ ಅಭಿಯಾನಗಳನ್ನು ಹಮ್ಮಿಕೊಳ್ಳುವುದು ಒಳ್ಳೆಯದು. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಅಂತ ಇವರು ಹೇಳ್ತಾರೆ. ಜಯಶ್ರೀ ರಾಮಕೃಷ್ಣನಗರದಿಂದ ಹೇಳ್ತಾರೆ, ಪರಿಸರ ದಿವಸ ಮಾತ್ರವಲ್ಲದೆ ನಾನು ಪ್ರತಿದಿನ ತರಕಾರಿ ಸಾಮಾನು ತರಲು ಬಟ್ಟೆ ಬ್ಯಾಗ್ ತೆಗೆದುಕೊಂಡು ಹೋಗ್ತೇನೆ. ಅಂಗಡಿಗೆ ಬರುವವರು ಕೆಲವರು ಕೈ ಬೀಸ್ಕೊಂಡು ಬರ್ತಾರೆ, ಅವರಿಗೆ ಅಂಗಡಿಯವರು ಕವರ್ನಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ದಯಮಾಡಿ ಸಾಮಾನು ತರಕ್ಕೆ ಹೋಗುವಾಗ ಬಟ್ಟೆ ಬ್ಯಾಗ್ ಹಿಡ್ಕೊಂಡು ಹೋಗಿ, ನಾನು ಸಾಧ್ಯ ಆದಷ್ಟು ಬಟ್ಟೆ ಬ್ಯಾಗು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಇವರು ಹೇಳ್ತಾ ಇದ್ದಾರೆ. ವೀಣಾ ಶ್ರೀಕಾಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ಸರಸ್ವತಿ ಪ್ರೇಮ್ನಿಂದ, ಹಸಿರು ಮರಗಳ ನೆರಳಲ್ಲಿ ಜೀವನದ ಸಿಹಿನಗು, ಪರಿಸರವನ್ನು ಕಾಪಾಡೋಣ, ಇದು ನಮ್ಮೆಲ್ಲರ ಹೊಣೆಗಾರಿಕೆ. ಮರ ನೆಟ್ಟು ಬೆಳೆಸೋಣ, ಭೂಮಿಗೆ ಹಸಿರು ಹೊದಿಸೋಣ, ನೀರು ಗಾಳಿ ಶುದ್ಧವಾಗಿರಲಿ, ಸುಂದರ ನಾಳೆ ನಿರ್ಮಿಸೋಣ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪ್ರಕೃತಿಗೆ ಪ್ರೀತಿ ತೋರಿಸೋಣ, ಪಕ್ಷಿ ಪ್ರಾಣಿಗಳ ಬದುಕಿಗಾಗಿ ಅರಣ್ಯಗಳನ್ನು ಉಳಿಸೋಣ, ಭೂಮಿ ನಮ್ಮ ತಾಯಿ ಎಂದೆಣಿಸಿ ಆಕೆಯ ಕಣ್ಣೀರು ಒರೆಸೋಣ, ಪರಿಸರ ಸಂರಕ್ಷಣೆಯ ದಾರಿಯಲ್ಲಿ ಹೊಸ ಭವಿಷ್ಯ ಕಟ್ಟೋಣ, ಹಸಿರು ಉಳಿದರೆ ಜೀವ ಉಳಿಯುವುದು, ಇದು ಸತ್ಯದ ಸಂದೇಶ, ಪರಿಸರ ಕಾಪಾಡುವ ಪ್ರತಿಜ್ಞೆಯೊಂದಿಗೆ ಬೆಳೆಯಲಿ ಸುಂದರ ದೇಶ ಅಂತ ಕಳಿಸಿದ್ದಾರೆ. ಟೈಲರ್ ಸುರೇಶ್ ಹಗಿನವಳ್ಳಿಂದ ಹೇಳ್ತಾರೆ, ಪರಿಸರ ಸ್ವಚ್ಛವಾಗಿಡಲು ಗಿಡಮರಗಳನ್ನು ಬೆಳೆಸಬೇಕು, ಪೋಷಿಸಬೇಕು. ಪರಿಸರಕ್ಕೆ ಪ್ಲಾಸ್ಟಿಕ್ ಒಂದು ಮಾರಕವಾಗಿರುವುದು ದೊಡ್ಡ ದುರಂತ, ಅದನ್ನು ಮೊದಲು ನಿಷೇಧಿಸಬೇಕು ಅಂತ ಇವರು ಹೇಳ್ತಾರೆ. ಪರಿಸರ ಪ್ರಜ್ಞೆ ಮೊದಲು ಮನೆಯಿಂದಲೇ ಶುರುವಾಗಬೇಕು. ಹಸಿ ಹಾಗೂ ಒಣ ಕಸವನ್ನು ನೀಟಾಗಿ ವಿಂಗಡಿಸಿ ವಿಲೇವಾರಿ ಮಾಡಬೇಕು ಅಂತಾರೆ ಪುಷ್ಪಾ ಅವರು ಹೂಟಗಳ್ಳಿಯಿಂದ. ಗುಂಡ್ಲುಪೇಟೆ ತಾಲೂಕು ಹೊಸಪುರದ ಮರಿನಂಜ ಅವರು ಹೇಳ್ತಾರೆ, ಇಂದಿನ ಹೊಂಗರಣ ಕಾರ್ಯಕ್ರಮ ಬಹಳ ಸೊಗಸಾಗಿದೆ. ವಿಶ್ವ ಪರಿಸರದ ದಿನದ ಅಂಗವಾಗಿ ಮಾಡ್ತಾ ಇದ್ರಿ, ಅದಕ್ಕಾಗಿ ಧನ್ಯವಾದಗಳು. ನಮ್ಮ ಹಳ್ಳಿಯಲ್ಲಿ ನಮ್ಮ ಜಮೀನಿನಲ್ಲಿ ಒಂದು ಮರ ನೆಡಿಸಿ ಮುತ್ತೈದರನ್ನು ಕರೆದು ಅವರ ಕೈಗೆ ಬಳೆ, ರವಿಕೆ ಪೀಸ್, ಹಣೆಗೆ ಅರಿಶಿನ ಕುಂಕುಮ, ಮಲ್ಲಿಗೆ ಹೂ ಎಲ್ಲವನ್ನು ಕೊಟ್ಟು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ನಾವು ಅಂತ ಇವರು ಹೇಳ್ತಾರೆ. ಇನ್ನು ಈ ಸಂದೇಶವನ್ನು ಸೌಮ್ಯ SBM ಲೇಔಟ್ನಿಂದ ಕಳಿಸಿದ್ದಾರೆ. ಮನೆ ಚಿಕ್ಕದಾದರೂ ಪರವಾಗಿಲ್ಲ, ಮನೆಯ ಮುಂದೆ ಗಿಡ ಮರಗಳಿಗೆ ಜಾಗವಿರಲಿ. ಎಷ್ಟು ಸಾಧ್ಯವೋ ಅಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು. ಇ ವೇಸ್ಟ್ ಅಂದರೆ ಮೊಬೈಲ್ ಮತ್ತು ಕೆಲವು ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ಸುಮ್ಮನೆ ಹೆಚ್ಚಾಗಿ ಖರೀದಿಸುವುದು, ಹಳೆಯದನ್ನು ಬಿಸಾಡುವುದನ್ನು ಮಾಡಬೇಡಿ. ಪರಿಸರ ವಿನಾಶದ ಅಂಚಿಗೆ ಹೋದರೆ ಅದು ಕೇವಲ ಪರಿಸರದ ವಿನಾಶವಲ್ಲ, ಮಾನವನ ವಿನಾಶ ಶುರುವಾಗುತ್ತೆ ಅಂತ ಅದನ್ನು ತಿಳ್ಕೋಬೇಕು. ಹಸಿರೇ ಉಸಿರು, ನೀವು ಉಸಿರಾಡಬೇಕೆಂದರೆ ಹಸಿರನ್ನು ಕಾಪಾಡಿಕೊಳ್ಳಿ ಅಂತ ಇವರು ಹೇಳ್ತಾರೆ.

0: ಸ್ನೇಹಿತರೆ, ಸೌರಶಕ್ತಿ ಸೋಲಾರ್ ಎನರ್ಜಿ ಪರಿಸರ ಸ್ನೇಹಿ ಇಂಧನ ಮೂಲ ಆಗಿದೆ. ಇದನ್ನು ಬಳಸೋದ್ರಿಂದ ಪರಿಸರವನ್ನು ಹೇಗೆ ಸಂರಕ್ಷಿಸಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೌರ್ಯಶಕ್ತಿ ಪ್ರೈವೇಟ್ ಲಿಮಿಟೆಡ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರೋ ರಕ್ಷಿತ್ ಅನ್ನೋರನ್ನ ಸ್ವಾಗತಿಸೋಣ. ರಕ್ಷಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸರ್, ಯಾವ ರೀತಿ ಸೌರಶಕ್ತಿ ಬಳಕೆ ಪರಿಸರಕ್ಕೆ ಮುಖ್ಯ ಅನ್ನೋದನ್ನ ಹೇಳ್ತೀರಿ? ಪರಿಸರ ಮಾಲಿನ್ಯ ತಡೆಗಟ್ಟೋದಕ್ಕೆ ಸೌರಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಿ?
1: ಓಕೆ, ಖಂಡಿತ ಮೇಡಮ್. ಸೌರಶಕ್ತಿ ಅನ್ನುವಂಥದ್ದು ಒಂದು ಪ್ರಕೃತಿಯಿಂದ ದೊರೆಯಬಹುದಾದಂತ ಒಂದು ಶುದ್ಧ ಮತ್ತೆ ನವೀಕರಿಸಬಹುದಾದಂತ ಶಕ್ತಿ ಅಂತ ಕರಿತೇವೆ. ಕಲ್ಲಿದ್ದಲಾಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅಥವಾ ಮುಂತಾದ ಇಂಧನಗಳೇನಿರ್ತಾವಲ್ಲ, ಅದು ವಿದ್ಯುತ್ ಉತ್ಪಾದಿಸುವಾಗ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಸಲ್ಫರ್ ಡೈಆಕ್ಸೈಡ್ ಅಥವಾ ಇತರ ಹಾನಿಕಾರಕ ಅನಿಲಗಳೇನಿರ್ತಾವಲ್ಲ, ಅವು ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ. ಇದರಿಂದ ವಾಯು ಮಾಲಿನ್ಯ ಅಥವಾ ಹವಾಮಾನ ಬದಲಾವಣೆಗೆ ಪ್ರಮುಖ ಕಾರಣಗಳಾಗ್ತವೆ. ಆದ್ರೆ ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವಾಗ ಯಾವುದೇ ರೀತಿಯಾದಂತ ಹೊಗೆ ಅಥವಾ ವಿಷಕಾರಿ ಅನಿಲಗಳು ಹೊರಗೆ ಬರುವುದಿಲ್ಲ. ಇದರಿಂದ ವಾಯು ಮಾಲಿನ್ಯ ಕಡಿಮೆ ಆಗ್ಬಹುದು. ಅದೇ ರೀತಿಯಾಗಿ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಅಥವಾ ಜಾಗತಿಕ ತಾಪಮಾನ ಏರಿಕೆ ಅಂತ ಏನ್ ಕರಿತೀವಲ್ಲ, ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಸೌರಶಕ್ತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಾಗಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಕೂಡ ನೆರವಾಗ್ತದೆ. ಒಂದು ಅಂದಾಜಿನ ಪ್ರಕಾರ 1 kW ಸೌರ ವ್ಯವಸ್ಥೆ ಒಂದು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಸುಮಾರು ವರ್ಷಕ್ಕೆ 1-1.5 ಟನ್ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಏನಿದೆ ಅಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ಈ ಒಂದು ಸೌರಶಕ್ತಿ ಬಳಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ.
0: ಈ ಸೌರಶಕ್ತಿ ಬಳಕೆಯಿಂದ ನೀರಿನ ಉಳಿತಾಯ ಹೇಗೆ ಸಾಧ್ಯ ಆಗುತ್ತೆ ಸರ್?
1: ಖಂಡಿತವಾಗಲು ಮೇಡಮ್. ಸೌರಶಕ್ತಿ ಅನ್ನುವಂಥದ್ದು ಸಾಮಾನ್ಯವಾಗಿ ಕಲ್ಲಿದ್ದಲು ಅಥವಾ ಅಣು ವಿದ್ಯುತ್ ಘಟಕಗಳೇನಿರ್ತಾವಲ್ಲ, ಅದನ್ನ ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ಅತಿ ಹೆಚ್ಚಿನ ಪ್ರಮಾಣದ ನೀರು ಬಳಕೆ ಆಗ್ತದೆ. ಯಂತ್ರಗಳನ್ನ ತಂಪಾಗಿಸ್ಲಿಕ್ಕೆ ಆಗಿರ್ಬೋದು ಅಥವಾ ವಿವಿಧ ಪ್ರಕ್ರಿಯೆಗಳಿಗೆ ನೀರನ್ನ ಜಾಸ್ತಿಯಾಗಿ ಬಳಕೆ ಮಾಡ್ತಾರೆ. ಆದ್ರೆ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ನೀರಿನ ಬಳಕೆ ತುಂಬಾ ಕಡಿಮೆ ಇರುತ್ತೆ. ಇದರ ಜೊತೆಗೆ ಸೌರ ಪಂಪ್ ಗಳ ಮೂಲಕ ರೈತರು ನೀರನ್ನು ಸಮರ್ಥವಾಗಿ ಬಳಕೆ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿಯಾಗಿ ಡ್ರಿಪ್ ಮತ್ತೆ ಸ್ಪ್ರಿಂಕ್ಲರ್ ಇರಿಗೇಷನ್ ವ್ಯವಸ್ಥೆ ಏನಿದೆ ಅದರಲ್ಲೂ ಕೂಡ ಸೌರಶಕ್ತಿಯನ್ನ ಬಳಸಿಕೊಂಡು ನೀರಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದು. ಸೊ ಅದೇ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರನ್ನ ಪೂರೈಕೆಗೆ ಸೌರ ಪಂಪ್ ಗಳನ್ನ ಬಳಕೆ ಮಾಡೋದ್ರಿಂದ ಮಿತವಾಗಿ ನೀರನ್ನ ಬಳಕೆ ಮಾಡೋದ್ರಿಂದ ವಿದ್ಯುತ್ ಮತ್ತು ನೀರನ್ನ ಎರಡನ್ನೂ ಕೂಡ ಉಳಿತಾಯ ಮಾಡ್ಕೋಬಹುದಾಗಿದೆ.
0: ಓಕೆ, ಇದು ಈ ದಿನನಿತ್ಯದ ಜೀವನದಲ್ಲಿ ಸೌರಶಕ್ತಿಯನ್ನ ಯಾವ ರೀತಿ ಬಳಸಬಹುದು ಮತ್ತೆ ಇದಕ್ಕಾಗಿ ಆಗೋ ಖರ್ಚು ವೆಚ್ಚ ಎಷ್ಟಾಗತ್ತೆ ಸರ್?
1: ಅಂದಾಜು ಪ್ರಕ್ರಿಯೆ, ನಾವು ಸೌರಶಕ್ತಿಯನ್ನ ಈಗ ನಾವು ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡ್ತೀವಿ. ಅಂದ್ರೆ ಮನೆಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಅಥವಾ ಕೃಷಿ ಚಟುವಟಿಕೆಗಳಾಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಕೈಗಾರಿಕೆಯ ಪ್ರದೇಶಗಳಲ್ಲಿ ನಾವು ಅತಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಅಂದಾಜೀಗ ಮನೆಗಳಿಗೆ ಹೇಳೋದಾದ್ರೆ ಸೌರ ಚಾಲಿತ ರೂಫ್ ಟಾಪ್ ವ್ಯವಸ್ಥೆಗಳಿದೆ. ಸೊ ಅದೇ ರೀತಿಯಾಗಿ ನೀರಿನ ಬಿಸಿನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಸೌರ ದೀಪಗಳ ವ್ಯವಸ್ಥೆ ಆಗಿರ್ಬೋದು, ಅಥವಾ ಸೌರ ಇನ್ವರ್ಟರ್ಗಳ ವ್ಯವಸ್ಥೆ ಆಗಿರ್ಬೋದು, ಇದನ್ನ ಮನೆಗಳಲ್ಲಿ ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಕೃಷಿ ಬಳಕೆಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆಯಾಗುವಂತದ್ದು ಸೌರ ಚಾಲಿತ ನೀರಿನ ಪಂಪು. ಅದೇ ರೀತಿಯಾಗಿ ಸೋಲಾರ್ ಡ್ರೈಯರ್ ಗಳಾಗಿರ್ಬೋದು ಅಥವಾ ಸೌರ ಒಣಗಿಸುವ ಯಂತ್ರ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಕಾಡಂಚಿನ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನ ಹಾವಳಿಗಳನ್ನ ತಡೆಗಟ್ಟಬೇಕಾದ್ರೆ ಈ ಸೌರ ಚಾಲಿತ ಸೋಲಾರ್ ಫೆನ್ಸಿಂಗ್ ಅನ್ನ ಅಳವಡಿಕೆ ಮಾಡುವಂತದ್ದು ಆಗಿರ್ಬೋದು. ಸೊ ಈ ಆಸ್ಪತ್ರೆಗಳಂತ ಬಂದಾಗ ಈ ಪ್ರಾಥಮಿಕ ಆರೋಗ್ಯಗಳಲ್ಲಿ ಕೇಂದ್ರಗಳಲ್ಲಿ ಸೌರ ಚಾಲಿತ ಇನ್ವರ್ಟರ್ ವ್ಯವಸ್ಥೆಯನ್ನು ಕೊಡುವಂತದ್ದಾಗಿರ್ಬೋದು, ಅಥವಾ ಲಸಿಕೆಗಳನ್ನ ಸ್ಟೋರೇಜ್ ಮಾಡೋದಕ್ಕೆ ಡೀಪ್ ಫ್ರೀಜರ್ ಗಳನ್ನು ಕೊಡುವಂತದ್ದಾಗಿರ್ಬೋದು. ಸೊ ಎಲ್ಲದೂ ಕೂಡ ಸೌರಶಕ್ತಿಯಿಂದ ಬಳಕೆ ಮಾಡಬಹುದಾಗಿರತ್ತೆ. ಈಗ ಮನೆಗಳಂತ ಬಂದಾಗ, ಸೊ ಈಗ ನಾವು ಒಂದ್ ಅಂದಾಜಿನ ಪ್ರಕಾರ ಒಂದು ಕಿಲೋವ್ಯಾಟ್ ಆನ್ಗ್ರಿಡ್ ವ್ಯವಸ್ಥೆಯನ್ನು ಅಳವಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 50-70 ರೂಪಾಯಿ ವರೆಗೂ ತಗೊಳ್ಬಹುದಾಗತ್ತೆ. ಅದೇ ರೀತಿ 5 kW ವೆಚ್ಚ ನೀವು ಬಳಕೆ ಮಾಡ್ತೀರಂತ ಹೇಳಿದ್ರೆ 2.5-3 ಲಕ್ಷದವರೆಗೂ ಕೂಡ ಬಳಕೆ ಮಾಡಬಹುದು. ಇದೊಂದು ಅಂದಾಜಿನ ಲೆಕ್ಕಾಚಾರ. ಇದೇನಿದ್ರು ನಾವು ಒಂದು 100% ಅವರಿಗೆ ಹೇಳ್ಬೇಕಂತ ಹೇಳಿದ್ರೆ ಗ್ರಾಹಕರಿಗೆ ಅವರ ಮನೆಯ ಅಸೆಸ್ಮೆಂಟ್ ಮಾಡ್ಬಿಟ್ಟು ಅವರ ಲೋಡ್ ಯಾವ ರೀತಿ ಕನೆಕ್ಟ್ ಮಾಡಿದೆ, ಸೊ ಅವರ ಕನ್ಸಂಪ್ಷನ್ ಎಷ್ಟು, ಅವ್ರ ಬಳಕೆ ಎಷ್ಟು ಅಂತ ಅದರ ಆಧಾರಿತವಾಗಿ ನಾವು ಫೈನಲ್ ಮಾಡಿ ಹೇಳ್ಬೇಕಾಗತ್ತೆ ಮೇಡಮ್.
0: ಓಕೆ, ಈ ಸೋಲಾರ್ ಬ್ಯಾಟರಿಗಳ ವೆಚ್ಚ ಮತ್ತೆ ಇವುಗಳ ಸಂರಕ್ಷಣೆ ಬಗ್ಗೆ ಮಾಹಿತಿ ನೀಡಕ್ ಸಾಧ್ಯನಾ?
1: ಖಂಡಿತ ಮೇಡಮ್. ಈಗ ಸೌರಶಕ್ತಿ ಈಗ ಬ್ಯಾಟರಿಗಳನ್ನ ಸೌರಶಕ್ತಿಯಿಂದ ಸಂಗ್ರಹಿಸಿ ಈಗ ರಾತ್ರಿ ಅಥವಾ ವಿದ್ಯುತ್ ಸಮಯದಲ್ಲಿ ಬಳಸಲಿಕ್ಕೆ ನಾವು ಸಹಾಯ ಮಾಡುತ್ತೆ ಸೌರ ಚಾಲಿತ ಬ್ಯಾಟರಿಗಳು. ಬ್ಯಾಟರಿಗಳಲ್ಲಿ 2 ಟೈಪ್ ಬರುತ್ತೆ, ಒಂದು ಟ್ಯೂಬ್ಲರ್ ಅಥವಾ ಲೆಡ್ ಆಸಿಡ್ ಬ್ಯಾಟರಿ ಅಂತ ಕರಿತೀವಿ, ಮತ್ತೊಂದು ಲಿಥಿಯಂ ಅಯಾನ್ ಬ್ಯಾಟರಿ ಅಂತ ಕರಿತೀವಿ. ಟ್ಯೂಬ್ಲರ್ ಲೆಡ್ ಆಸಿಡ್ ಬ್ಯಾಟರಿಗಳು ಹೆಂಗಂತ ಹೇಳಿದ್ರೆ ಅದು ಮೇಂಟೆನೆನ್ಸ್ ಮುಖಾಂತರ ಹೋಗುತ್ತೆ, ಅದಕ್ಕೆ ಡಿಸಲ್ ವಾಟರ್ ಫಿಲ್ ಮಾಡಬೇಕಾಗತ್ತೆ, ಅದನ್ನ ನಿಯಮಿತವಾಗಿ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಆದ್ರೆ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ. ಇದಕ್ಕೆ ಒಂದ್ ಅಂದಾಜು ಈಗ 150 Ah ನೀವು ಸಾಮರ್ಥ್ಯದ ಒಂದು ಬ್ಯಾಟರಿ ತಗೊಳ್ತೀನಿ ಅಂತ ಹೇಳಿದ್ರೆ ಒಂದು 12-18 ಸಾವಿರವರೆಗೂ ಕೂಡ ತಗೊಳ್ಬಹುದು. 200 Ah ಬ್ಯಾಟರಿ ತಗೊಳ್ತೀನಿ ಅಂತ ಹೇಳಿದ್ರೆ 18 25,000 ರೂಪಾಯಿವರೆಗೂ ಕೂಡ ಬಳಕೆ ಮಾಡ್ಕೋಬಹುದು. ಅದೇ ಇನ್ನೊಂದು ಬ್ಯಾಟರಿ ನಾನು ಹೇಳಿ ಆಗಲೇ ಹೇಳಿದಾಗೆ ಲಿಥಿಯಂ ಬ್ಯಾಟರಿಗಳು, ಇದು ನಿಮ್ಗೆ ಖರ್ಚು ತುಂಬಾನೇ ಜಾಸ್ತಿ ತಗೊಳತ್ತೆ ಕಂಪಾರಿಟಿವ್ಲಿ ಲೆಡ್ ಆಸಿಡ್ ಬ್ಯಾಟರಿ ಅಂತ ಹೇಳಿದಾಗ. ಬಟ್ ಇದರಲ್ಲಿ ಯಾವುದೇ ರೀತಿಯಾದ ಮೇಂಟೆನೆನ್ಸ್ ಇರಲ್ಲ, ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಇದ್ರ ಖರ್ಚು ನಿಮ್ಗೆ ಅರೌಂಡ್ 40-100,000 ಕೂಡ ಹೋಗುತ್ತೆ, ಡಿಪೆಂಡಿಂಗ್ ಅಪಾನ್ ಒಂದು ಸೈಜ್ ನ ಬ್ಯಾಟರಿ ಏಜ್ ಕೆಪಾಸಿಟಿ ಮೇಲೆ ಹೋಗುತ್ತೆ. ಇದನ್ನ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, ಬ್ಯಾಟರಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಒಳಗಡೆ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಅಥವಾ ಗಾಳಿ ಆಡದೇ ಇರೋ ಪ್ರದೇಶದಲ್ಲಿ ಇಡಲೇಬಾರದು. ಯಾಕಂದ್ರೆ ಹೀಟ್ ಎಕ್ಸ್ಪ್ಲೋರ್ ಆದಾಗ ಎಕ್ಸ್ಪ್ಲೋರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ ಕಾರಣಕ್ಕೋಸ್ಕರ ತಂಪಾದ ಮತ್ತೆ ಗಾಳಿ ಸಂಚಾರ ಇರುವಂತ ಪ್ರದೇಶದಲ್ಲಿ ಇಡಬೇಕಾಗತ್ತೆ. ಅದೇ ರೀತಿಯಾಗಿ ಬ್ಯಾಟರಿ ಟರ್ಮಿನಲ್ ಗಳನ್ನ ಆಗಾಗ ಸ್ವಚ್ಛ ಮಾಡ್ಬೇಕಾಗತ್ತೆ. ಸೊ ಲೆಡ್ ಆಸಿಡ್ ಬ್ಯಾಟರಿ ಅಂತ ಹೇಳಿದಾಗ ಅದ್ರ ನೀರಿನ ಪ್ರಮಾಣವನ್ನ ಆಗಾಗಿ ಪರಿಶೀಲನೆ ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಉತ್ತಮ ಗುಣಮಟ್ಟದ ಚಾರ್ಜ್ ಕಂಟ್ರೋಲ್ ಇನ್ವರ್ಟರ್ಗಳನ್ನ ಬಳಸೋದ್ರಿಂದ ಒಂದು ಲೆಡ್ ಆಸಿಡ್ ಬ್ಯಾಟರಿಗಳು ಒಂದು 5-7 ವರ್ಷದವರೆಗೂ ಕೂಡ ಬಳಕೆ ಬರುತ್ತೆ. ಇಲ್ಲ ಲಿಥಿಯಂ ಬ್ಯಾಟರಿಗಳು ನಿಮ್ಗೆ 10-15 ವರ್ಷದವರೆಗೂ ಕೂಡ ಬಳಕೆ ಬರಬಹುದು. ಸೊ ಈ ಎಲ್ಲ ವ್ಯವಸ್ಥೆಯಿಂದ ಬ್ಯಾಟರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತ
0: ಜಾಸ್ತಿ ಇರುತ್ತೆ. ಈ ಸೌರ ಶಕ್ತಿ ಬಳಕೆಗೆ ಸರ್ಕಾರದಿಂದ ಕೂಡ ಸಬ್ಸಿಡಿ ಯೋಜನೆಗಳೇನಾದ್ರೂ ಲಭ್ಯ ಇದೆಯಾ?
1: ಹೌದು ಮೇಡಮ್, ಖಂಡಿತವಾಗ್ಲು. ಈಗಾಗಲೇ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಸೌರಶಕ್ತಿ ಉತ್ತೇಜನ ಹಲವಾರು ಈ ಒಂದು ಕಾರ್ಯಕ್ರಮಗಳನ್ನ ಈಗಾಗಲೇ ತಂದಿದೆ. ಅದಕ್ಕೆ ಮುಖ್ಯವಾಗಿ ಹೇಳುವಂತಂದ್ರೆ ಎರಡು ಕಾರ್ಯಕ್ರಮ. ಒಂದು ಕಳೆದ 2 ವರ್ಷದ ಹಿಂದೆ ಒಂದು ಅನುಷ್ಠಾನವಾಗಿರುವಂತಹ PM ಸೂರ್ಯ ಮಸ್ತ್ ಬಿಜಲಿ ಯೋಜನಾ ಅಂತ ಕರಿತೀವಿ. ಸೊ ಮತ್ತೊಂದು PM ಕುಸುಮ್ ಯೋಜನಾ ಅಂತ ಕರಿತೀವಿ. ಸೊ ಮೊದಲನೇದಾಗಿ PM ಸೂರ್ಯ ಮಸ್ತ್ ಬಿಜಲಿ ಯೋಜನಾ ಅನ್ನೋ ಒಂದು ಕಾನ್ಸೆಪ್ಟ್ ಸಬ್ಸಿಡಿ ಯೋಜನೆ ಮುಖಾಂತರವಾಗಿ ಈಗ 1 ಕಿಲೋವ್ಯಾಟ್ ನೀವು ಸಾಮರ್ಥ್ಯದ ಒಂದು ಸೋಲಾರ್ ನ ಅಳವಡಿಕೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಸರ್ಕಾರದಿಂದ ನಿಮ್ಗೆ ನೇರವಾಗಿ ಗ್ರಾಹಕರ ಖಾತೆಗೆ 30,000 ರೂಪಾಯಿ ಸಬ್ಸಿಡಿ ಬರುತ್ತೆ. ಅದೇ ರೀತಿಯಾಗಿ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಹಾಕೊಂಡ್ರೆ 60,000 ರೂಪಾಯಿ ಸಬ್ಸಿಡಿ ಬರುತ್ತೆ. ಅದು 3-10 ಕಿಲೋವ್ಯಾಟ್ ತನಕನು ಏನು ಬಳಕೆ ಮಾಡ್ತಾರೆ ಅದಕ್ಕೆ 78,000 ರೂಪಾಯಿ ಕೂಡ ಸಬ್ಸಿಡಿಯನ್ನ ಕ್ಲೈಮ್ ಮಾಡ್ಕೋಬಹುದು. ಸೊ ಇದು ಪರ್ಟಿಕ್ಯುಲರ್ಲಿ ಮನೆಗಳಿಗೆ ಮಾತ್ರ, ಸೂರ್ಯಕರ್ ಮನೆಗಳಿಗೆ ಮಾತ್ರ ಈ ಒಂದು ಯೋಜನೆ ಸುಟೇಬಲ್ ಆಗುವಂತದ್ದು. ಯಾವುದೇ ರೀತಿಯಾದ ಕಮರ್ಷಿಯಲ್ ಆಗಿರ್ಬೋದು ಅಥವಾ ಇಂಡಸ್ಟ್ರೀಸ್ ಗಳಿಗೆ ಈ ಒಂದು ಯೋಜನೆ ಸುಟೇಬಲ್ ಆಗಲ್ಲ. ಸರಿನಾ? ಈಗಾಗಲೇ ಎಂಟೈರ್ ಇಂಡಿಯಾದಲ್ಲೇ ಇದು 34 ಲಕ್ಷ ಇಂಪ್ಲಿಮೆಂಟೇಷನ್ ಆಗಿದೆ. ಇದರಲ್ಲಿ ಅತಿ ಹೆಚ್ಚು ಬಳಕೆ ಮಾಡಿರುವಂತ ರಾಜ್ಯ ಬಂದು ಗುಜರಾತ್, 5 ಲಕ್ಷ ಇಂಪ್ಲಿಮೆಂಟೇಷನ್ ಆದರೆ. ಸೊ ಕರ್ನಾಟಕದಲ್ಲಿ 14ನೇ ಪ್ಲೇಸ್ ಅಲ್ಲಿ ಇದೆ. ಈಗ 14,000 ಚಿಲ್ಡ್ರೆ ಇಂಪ್ಲಿಮೆಂಟೇಷನ್ ಈಗಾಗಲೇ ಆಗಿದೆ. ಇದು ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿದ್ರೆ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬೇಸ್ ಮೇಲೆ ಅವ್ರು ಎಷ್ಟು ಬಳಕೆ ಸೋಲಾರ್ ಎಷ್ಟು ಜನರೇಷನ್ ಆಗುತ್ತೆ, ಕರೆಂಟ್ ಅಲ್ಲಿ ಎಷ್ಟು ಬಳಕೆ ಮಾಡ್ತಾರೆ, ಸೊ ಅದ್ರ ಎರಡರ ಕ್ಯಾಲ್ಕುಲೇಷನ್ ಬೇಸ್ ಮಾಡ್ಕೊಂಡು ಎಕ್ಸೆಸ್ ಆಫ್ ಎನರ್ಜಿನ ಗ್ರಿಡ್ ಗೆ ಸಪ್ಲೈ ಮಾಡುವಂತದ್ದು. ಸೊ KEB ಅವರು ಡಿಸ್ಕಾಮ್ ಅವರು ಇದಕ್ಕೆ ಎಷ್ಟು ಹೆಚ್ಚುವರಿ ಕರೆಂಟ್ ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೆ 2.42 ರೂಪಾಯಿ ಸಮಥಿಂಗ್ ಅವರ ಯೋಜನೆ ತಕ್ಕಂಗೆ ಅವರು ರಿಟರ್ನ್ ಮಾಡ್ತಾರೆ. ಸೊ ಈ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ PM ಕುಸುಮ್ ಯೋಜನೆ ಕೂಡ ಹಾಗೆ 60% ವರೆಗೆ ಕೂಡ ಸೌರ ಚಾಲಿತ ಪಂಪ್ ಕೃಷಿ ಆಧಾರಿತ ಚಟುವಟಿಕೆಗಳಿಗೆ ಪಂಪ್ ವ್ಯವಸ್ಥೆಗೆ 60% ವರೆಗೂ ಕೂಡ ಸಬ್ಸಿಡಿ ವ್ಯವಸ್ಥೆನ ಈಗಾಗಲೇ ನೀಡ್ತಾ ಇದೆ. 40% ಏನ್ ರೈತರು ಇರ್ತಾರೆ ಬ್ಯಾಂಕ್ ಲೋನ್ ಮುಖಾಂತರವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಅವರು ಬಳಕೆ ಮಾಡ್ಕೋಬಹುದು. ಇದು ಮೈನ್ ಆಗಿ ಸರ್ಕಾರ ಸಬ್ಸಿಡಿ ಯೋಜನೆಯ ಬಗ್ಗೆ ಮಾಹಿತಿ ಮೇಡಮ್.
0: ಓಕೆ, ಈಗ

0: ಸೌರಶಕ್ತಿ ಬಳಕೆ ಮಾಡೋ ಜನಸಂಖ್ಯೆ ಹೆಚ್ಚಾಗಿದೆಯಾ ಮೊದಲಿಗಿಂತ? ಇವಾಗ ತುಂಬ ಜನ
1: ಖಂಡಿತ ಮೇಡಮ್,
0: ಉಪಯೋಗಿಸ್ತಾರೆ ಅಂತ ಅನ್ಸುತ್ತೆ.
1: ಖಂಡಿತ. ಈಗಾಗಲೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಹಲವಾರು ಈ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ಮಾಹಿತಿಗಳ ಇರೋದ್ರಿಂದ ಸುಮಾರು ಹೆಚ್ಚು ಕಮ್ಮಿ ಜಾಸ್ತಿ ಜಿಗಾವ್ಯಾಟ್ ಉತ್ಪಾದನೆ ಜಾಸ್ತಿ ಆಗಿದೆ. ಕಂಪಾರಿಟಿವ್ಲಿ ಹಿಂದೆ ಒಂದು 10 ವರ್ಷಕ್ಕಿಂತ ಈಗ ವಿದ್ಯುತ್ ಉತ್ಪಾದನೆ ಪ್ರಮಾಣ ಜಾಸ್ತಿ ಆಗಿದೆ. ಪರ್ಟಿಕ್ಯುಲರ್ಲಿ ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಮಸ್ತ್ ಬಿಜಲಿ ಯೋಜನೆಯಿಂದ ಈಗ 11 ಜಿಗಾವ್ಯಾಟ್ಸ್ ಅಷ್ಟು ವಿದ್ಯುತ್ ಈಗಾಗಲೇ ಉತ್ಪಾದನೆ ಆಗಿದೆ ಈ ಒಂದು ಯೋಜನೆ ಮುಖಾಂತರವಾಗಿ. ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗ್ಲೂ ಸೌರಶಕ್ತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಅಂತ ಹೇಳಿ ನಮ್ದೊಂದು ಅನಿಸಿಕೆ.
0: ಮನೆಗಳಲ್ಲೂ ಕೂಡ ಸೌರಶಕ್ತಿ ಬಳಕೆ ಜಾಸ್ತಿ ಆಗಿದೆ ಅಂತ ಹೇಳ್ತೀರಿ?
1: ಹೌದು ಹೌದು ಮೇಡಮ್, ಖಂಡಿತ.
0: ಓಕೆ, ಆಗಲಿ ಸರ್. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಅತಿ ಮುಖ್ಯವಾದ ಸೌರಶಕ್ತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದಿರಿ. ಅದಕ್ಕಾಗಿ ನಿಲಯ ಹಾಗೂ ಕೇಳುಗರ ಪರವಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್,
0: ಧನ್ಯವಾದಗಳು. ನಮಸ್ತೆ.
1: ನಮಸ್ತೆ ನಮಸ್ತೆ.
2: ಮತ್ತಷ್ಟು ಸಂದೇಶಗಳು ಬಂದಿವೆ. ಟಿನರ್ಸಿಪುರದಿಂದ ಗೀತಾ ರೇವಣ್ಣ ಸಂದೇಶ ಕಳಿಸಿದ್ದಾರೆ. ನಮ್ಮ ಸುತ್ತಲಿನ ಪರಿಸರ ಎಷ್ಟು ಸ್ವಚ್ಛವಾಗಿ ಇರುತ್ತದೆಯೋ ಅಷ್ಟೇ ಆರೋಗ್ಯಕರ ಜೀವನ ನಮ್ಮದಾಗಿರುತ್ತದೆ. ಇಷ್ಟೆಲ್ಲ ಸಾಮಾಜಿಕವಾಗಿ ಎಚ್ಚರಿಕೆ ನೀಡಿದರೂ ಸಹ ಜನ ಪ್ಲಾಸ್ಟಿಕ್ ಬಳಸುವುದನ್ನು ನಿಲ್ಲಿಸುವುದಿಲ್ಲ. ಹಾಗಾಗಿ ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಎಂಬಂತೆ ಎಲ್ಲ ಪರಿಸರ ಸ್ನೇಹಿ ಕಾರ್ಯಗಳನ್ನು ನಾವು ನಮ್ಮ ಮನೆಯಿಂದಲೇ ಶುರು ಹಚ್ಚಿಕೊಂಡರೆ ಸಮಾಜಕ್ಕೂ ಇದರಿಂದ ಒಳಿತಲ್ಲವೇ? ಉತ್ತಮ ಕಾರ್ಯಕ್ರಮ ನೀಡುತ್ತಿರುವ ನಿಮಗೆಲ್ಲ ಧನ್ಯವಾದಗಳು ಅಂತ ಅವರು ತಿಳಿಸ್ತಾ ಇದ್ದಾರೆ. ಗೋವಿಂದರಾಜು 4ನೇ ಹಂತ ವಿಜಯನಗರದಿಂದ ಸಂದೇಶ ಕಳಿಸಿದ್ದಾರೆ. ಇಂದಿನ ಹೊಂಗಿರಣದ ವಿಷಯ ವಿಶ್ವ ಪರಿಸರ ದಿನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವತ್ತ ಇದೆ. ಎಲ್ಲರಿಗೂ ಪರಿಸರ ಚೆನ್ನಾಗಿ ಸ್ವಚ್ಛತೆಯಿಂದ ಕೂಡಿರಲಿ ಅಂತ ಆಸೆ ಇದೆ. ಆದರೆ ಯಾರೂ ಅದನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ನಾವು ವಾಕಿಂಗ್ ಮಾಡುವಾಗ ರಸ್ತೆ ಪಕ್ಕ ಇರುವ ಹಾದಿಯಲ್ಲಿ ಬಿದ್ದ ಗಿಡಗಳನ್ನು ನೇರವಾಗಿ ನಿಲ್ಲಿಸಿ ಕಟ್ಟುತ್ತೇವೆ. ಇದು ನಮ್ಮ ಪರಿಸರಕ್ಕೆ ನಾವು ಮಾಡುವ ಅಳಿಲು ಸೇವೆ ಅಂತ ಅವರು ಹೇಳ್ತಾರೆ. ಎಂಡಿ ಕೃಷ್ಣ ಶ್ರೀರಾಮ್ಪುರದಿಂದ ಹೇಳ್ತಾರೆ, ಹೊಂಗಿರಣದ ವಿಷಯ ಅಮೋಘವಾಗಿದೆ. ಪರಿಸರ ಸಂರಕ್ಷಣೆ ಹಾಗೂ ಆಚರಣೆ ಬಗ್ಗೆ ಹೇಳುವುದಾದರೆ, ನಾನು ಪರಿಸರ ಕಾನೂನನ್ನು ಸುಮಾರು 2 ದಶಕಗಳ ಕಾಲ ಸ್ನಾತಕೋತ್ತರ ಕಾನೂನು ವಿಭಾಗದಲ್ಲಿ ಪಾಠ ಮಾಡಿದ್ದೇನೆ. ನಾನು ಕೂಡ ಪರಿಸರ ಕುರಿತು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಮಾಡಿಸಿದ್ದೇನೆ. ನನ್ನ PhD ಮಹಾಪ್ರಬಂಧ ಕೂಡ ಜಲಮಾಲಿನ್ಯ ನಿಯಂತ್ರಣ ಹಾಗೂ ಜಲ ಸಂರಕ್ಷಣೆಯಾಗಿತ್ತು. ನಾನು ನಮ್ಮ ಮನೆಯ ಸುತ್ತ ಪರಿಸರ ಕಾಳಜಿ ಮಾಡಿದ್ದೇನೆ. ಇವತ್ತಿನ ಮಾತುಗಳು ಚೆನ್ನಾಗಿ ಮೂಡಿಬಂದಿವೆ. ಹಸಿರೇ ಉಸಿರು ನಮ್ಮ ಮಂತ್ರವಾಗಬೇಕು. ಆಕಾಶವಾಣಿಗೆ ಧನ್ಯವಾದಗಳು ಅಂತ ಇವರು ಹೇಳ್ತಿದ್ದಾರೆ.
0: ಸ್ನೇಹಿತರೆ, ಪರಿಸರ ಮಾಲಿನ್ಯ ಮತ್ತು ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗದೇ ಇರೋ ಹಾಗೆ ತಡೆಯೋದಕ್ಕೆ ತ್ಯಾಜ್ಯ ನಿರ್ವಹಣೆ ಬಹಳ ಮುಖ್ಯ. ಮೈಸೂರು ನಗರ ಪಾಲಿಕೆಯ ಪರಿಸರ ವಿಭಾಗದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರೋ KS ಮೃತ್ಯುಂಜಯ್ ಅವರು ಇವಾಗ ನಮ್ಮ ಜೊತೆಗಿದ್ದಾರೆ. ಇವರನ್ನ ಹೊಂಗಿರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮೃತ್ಯುಂಜಯ್ ಸರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ ಮೇಡಮ್, ಎಲ್ಲಾ ಶ್ರೋತೃ ಮಿತ್ರರಿಗೂ ನನ್ನ ನಮಸ್ಕಾರಗಳು.
0: ಸರ್, ತ್ಯಾಜ್ಯ ನಿರ್ವಹಣೆ ವಿವಿಧ ಹಂತದ ಬಗ್ಗೆ ಮಾಹಿತಿ ಕೊಡೋದಕ್ಕಾಗತ್ತಾ?
3: ಖಂಡಿತ ಮೇಡಮ್. ಮೈಸೂರದ್ದು ನಾವು ಒಂದು ಎಕ್ಸಾಂಪಲ್ ತಗೊಂಡ್ರೆ, ಮೈಸೂರಲ್ಲಿ ಅಂದಾಜು 550 ಟನ್ ಅಷ್ಟು ಪ್ರತಿನಿತ್ಯ ಘನತ್ಯಾಜ್ಯ ಉತ್ಪತ್ತಿ ಆಗತ್ತೆ. ಸೊ ಇದು ವೈಜ್ಞಾನಿಕವಾಗಿ ಇದು ನಿರ್ವಹಣೆ ಮಾಡೋದು ಬರೀ ಒಂದು ಸ್ವಚ್ಛತೆ ವಿಷಯ ಅಷ್ಟೇ ಅಲ್ಲ, ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ, ಪರಿಸರ ಸಂರಕ್ಷಣೆಯಿಂದ ಮತ್ತು ನಗರದ ಸುಸ್ಥಿರ ಅಭಿವೃದ್ಧಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇರತ್ತೆ. ವೈಜ್ಞಾನಿಕವಾಗಿ ನಾವು ತ್ಯಾಜ್ಯವನ್ನು ನಿರ್ವಹಿಸ್ತಿದ್ರೆ ನಾವು ಉಸಿರಾಡುವ ವಾಯು ಇರ್ಬೋದು ಮತ್ತು ಕುಡಿಯುವ ನೀರ್ ಇರ್ಬೋದು, ಮಣ್ಣು, ಎಲ್ಲದಕ್ಕೂ ಮಲಿನ ಉಂಟಾಗತ್ತೆ. ಹಂಗಾಗಿ ಇದನ್ನ ತುಂಬಾ ವೈಜ್ಞಾನಿಕವಾಗಿ ನಾವು ಇದನ್ನ ಸಂಸ್ಕರಣೆ ಮಾಡ್ಬೇಕಾಗತ್ತೆ ಮತ್ತೆ ಒಂದು ವಿಲೇವಾರಿನ ನಾವು ಮಾಡ್ಬೇಕಾಗತ್ತೆ.
0: ಇದು ಈ ತ್ಯಾಜ್ಯ ವಿಂಗಡಣೆ, ಮರುಬಳಕೆ, ಗೊಬ್ಬರ ತಯಾರಿಕೆ ಅಂತ ಹೇಳ್ತಾರಲ್ಲ, ಆ ರೀತಿನಲ್ಲೂ ನೀವು ಇದನ್ನ ನಿರ್ವಹಣೆ ಮಾಡ್ತೀರಾ?
3: ಖಂಡಿತ ಮೇಡಮ್, ನಮಗೆ ಘನತ್ಯಾಜ್ಯ ನಿರ್ವಹಣೆಯ ನಿಯಮಗಳಿರುತ್ತೆ. ಸೊ ಇವಾಗ ರೀಸೆಂಟ್ ಆಗಿ 2026 ಕೂಡ ನಮ್ಗೆ ಈ ಘನತ್ಯಾಜ್ಯ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಅಂತ ಕರಿತೀವಿ. ಅದರಲ್ಲಿ ನಾವು 4 ಟೈಪ್ ಕಸವನ್ನ ಮೂಲದಲ್ಲೇ ವಿಂಗಡಣೆ ಮಾಡ್ಬೇಕಾಗತ್ತೆ. ಒಂದು ಹಸಿ ತ್ಯಾಜ್ಯ ಇರ್ಬೋದು, ಒಣ ತ್ಯಾಜ್ಯ ಇರ್ಬೋದು, ಮತ್ತೆ ನಾವು ಸ್ಯಾನಿಟರಿ ವೇಸ್ಟ್ ಅಂತ ಏನ್ ಕರಿತೀವಿ ಅದು, ಮತ್ತೆ ಸ್ಪೆಷಲ್ ವೇಸ್ಟ್ ಅಂತ. ಸೊ ಈ 4 ಭಾಗವಾಗಿ ವಿಂಗಡಣೆ ಮಾಡ್ಬೇಕು ಮತ್ತೆ ಅದನ್ನ 4 ಏನು ಸಾರ್ವಜನಿಕರು ಮೂಲದಲ್ಲೇ ವಿಂಗಡಣೆ ಮಾಡಿಕೊಡ್ತಾರೆ, ಅದನ್ನ ನಾವು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿ ಅದನ್ನ ಸಾಗಾಣಿಕೆ ಮಾಡಿ ಅದನ್ನ ವೈಜ್ಞಾನಿಕವಾಗಿ ಸಂಸ್ಕರಿಸಬೇಕು ಮತ್ತೆ ಅದನ್ನ ವಿಲೇವಾರಿ ಮಾಡ್ಬೇಕಾಗತ್ತೆ.
0: ಓಕೆ, ಈ ತ್ಯಾಜ್ಯ ವಿಲೇವಾರಿ ಮತ್ತೆ ನಿರ್ವಹಣೆಗಾಗಿ ಬಳಸೋ ಯಂತ್ರೋಪಕರಣಗಳು ಮತ್ತೆ ಇದಕ್ಕಾಗಿ ಬೇಕಾಗೋ ಸಮಯ, ಹಾಗೆ ಇದಕ್ಕೆ ಎದುರಾಗುವಂತ ಸಮಸ್ಯೆಗಳು ಏನು ಅಂತ ಹೇಳಕ್ಕಾಗತ್ತಾ?
3: ಖಂಡಿತ.

0: ಮೇಡಮ್, ನಿಮ್ ಎರಡನೇ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಡ್ತೀನಿ ನಾನು. ಇದು ವೈಜ್ಞಾನಿಕವಾಗಿ ಯೂಶಲಿ ಏನಾಗುತ್ತೆ ನಮ್ಮ ಸಾರ್ವಜನಿಕರಲ್ಲಿ, ಇದು ನಗರ ಪಾಲಿಕೆಯ ಕರ್ತವ್ಯ, ಒಂದು ತ್ಯಾಜ್ಯ ವಿಂಗಡಣೆ ಮಾಡೋದಾಗ್ಲಿ ಅಥವಾ ಅದನ್ನು ಸಂಸ್ಕರಣೆ ಮಾಡೋದಾಗ್ಲಿ ನಗರ ಪಾಲಿಕೆಯ ಕರ್ತವ್ಯ ಅಂತ ತುಂಬಾ ಸಾರ್ವಜನಿಕರು ತಿಳಿದಿರ್ತಾರೆ. ಬಟ್ ಮೂಲದಲ್ಲಿ ಅವರು ಯಾರು ಈ ತ್ಯಾಜ್ಯವನ್ನ ಉತ್ಪತ್ತಿ ಮಾಡ್ತಾರೆ ಅವರ ಕರ್ತವ್ಯಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಸಾರ್ವಜನಿಕರು ಅದನ್ನ ಮೂಲದಲ್ಲೇ ತ್ಯಾಜ್ಯವನ್ನ ವಿಂಗಡಣೆ ಮಾಡಿ ಕೊಡ್ಬೇಕು. ವಿಂಗಡಣೆ ಮಾಡಿ ಕೊಟ್ಟಾಗ ನಮ್ಗೆ ಸಂಸ್ಕರಣೆ ಮಾಡೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಸೊ ಇಲ್ಲಿ ಈಗ ಮೈಸೂರಲ್ಲಿ ನಾ ಆವಾಗ್ಲೇ ಹೇಳಿದೆ ನಿಮ್ಗೆ 550 ಟನ್ ಅಷ್ಟು ತ್ಯಾಜ್ಯ ಉತ್ಪತ್ತಿ ಆಗತ್ತೆ ಅಂತ. ಇದನ್ನ ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿ ಸಾಗಾಣಿಕೆ ಮಾಡಿ ಸಂಸ್ಕರಣೆ ಮಾಡಿ ಮತ್ತೆ ಡಿಸ್ಪೋಸ್ ಮಾಡೋದಕ್ಕೆ ಸುಮಾರು 1,000 ಜನ ಇದರಲ್ಲಿ ಪ್ರತಿನಿತ್ಯ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಗೆ ಇವಾಗ ತುಂಬಾ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಕೂಡ ಬಂದಿದೆ ಈ ಸಂಸ್ಕರಣೆ ಮಾಡೋದ್ರಲ್ಲಿ. ಸೊ ಯೂಶಲಿ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಮೈಸೂರು ಮಹಾಪಾಲಿಕೆ ವತಿಯಿಂದ ಅಂದ್ರೆ, ಹಸಿ ತ್ಯಾಜ್ಯ ಏನ್ ಬರುತ್ತೆ ನಮ್ಗೆ, ಹಸಿ ತ್ಯಾಜ್ಯದಿಂದ ನಾವು ಕಾಂಪೋಸ್ಟ್ ಅಥವಾ ಗೊಬ್ಬರ ತಯಾರಿಕೆನೂ ಮಾಡ್ತಾ ಇದೀವಿ. ಅದಾದ್ಮೇಲೆ ಈ ಡ್ರೈ ವೇಸ್ಟ್ ಏನ್ ಬರುತ್ತೆ, ಒಣ ತ್ಯಾಜ್ಯ ಏನ್ ಬರುತ್ತೆ, ಒಣ ತ್ಯಾಜ್ಯದಲ್ಲಿ ನಾವು ವಿಂಗಡಣೆಗಳು ಮಾಡ್ತೀವಿ, ಪ್ಲಾಸ್ಟಿಕ್ಸ್ ಇರ್ಬೋದು, ರಬ್ಬರ್ ಇರ್ಬೋದು, ಟೆಕ್ಸ್ಟೈಲ್ ವೇಸ್ಟ್ ಇರ್ಬೋದು, ಪೇಪರ್ ಇರ್ಬೋದು, ಗ್ಲಾಸಸ್ ಇರ್ಬೋದು, ಈ ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಅದನ್ನ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಕರೀತಾರೆ. ಸೊ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ನಾವು ಇದನ್ನ ಒಣ ತ್ಯಾಜ್ಯವನ್ನು ಕೂಡ ವಿಂಗಡಣೆ ಮಾಡ್ತೀವಿ. ಮತ್ತೆ ಹಸಿ ತ್ಯಾಜ್ಯವನ್ನ ನಾವು ನಮ್ಮ ವೇಸ್ಟ್ ಕಾಂಪೋಸ್ಟ್ ಪ್ಲಾಂಟ್ಸ್ ಅಂತ ಏನ್ ಕರಿತೀವಿ, ಅಲ್ಲಿ ನಾವು ವೈಜ್ಞಾನಿಕವಾಗಿ ಅದನ್ನ ಸಂಸ್ಕರಣೆ ಮಾಡಿ ಕಾಂಪೋಸ್ಟ್ ಅನ್ನ ಜನರೇಟ್ ಮಾಡ್ತೀವಿ. ಸೊ ಕಾಂಪೋಸ್ಟ್ ಜನರೇಷನ್ ಏನ್ ಇದು ನಮ್ಮಲ್ಲಿ ಆಗ್ತಾ ಇದೆ, ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ನಮಗೆ ಸಿಗ್ತಾ ಇದೆ. ಸುತ್ತಮುತ್ತಲಿನ ರೈತರು ಇರ್ಬೋದು, ಮತ್ತೆ ನಮ್ಮ ಮಹಾನಗರ ಪಾಲಿಕೆಯ ಏನ್ ಉದ್ಯಾನವನಗಳಿದೆ ಅಲ್ಲೂ ಕೂಡ ನಾವು ಅದನ್ನ ಬಳಸ್ತಾ ಇದೀವಿ. ಸೊ ಇಲ್ಲಿ ಆಧುನಿಕ ಯಂತ್ರಗಳು ತುಂಬಾ ಬಳಸ್ತಾ ಇದೀವಿ ನಾವು. ಈಗ ಮೆಕನೈಸೇಷನ್ ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೀವಿ, ಬಿಕಾಸ್ ಲೇಬರ್ ಇಂಟೆನ್ಸಿವ್ ಕೆಲಸ ಆಗಿರೋದ್ರಿಂದ ಅದನ್ನ ಆದಷ್ಟು ಮೆಕನೈಸೇಷನ್ ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ನಮ್ಮ ಕಾರ್ಮಿಕರ ಒಂದು ಆರೋಗ್ಯತ ದೃಷ್ಟಿಯಿಂದ ಆದಷ್ಟು ಮೆಕನೈಸೇಷನ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೀವಿ. ಇದರಲ್ಲಿ ಟ್ರಾಮಲ್ಸ್ ಅಂತ ಬರುತ್ತೆ, ವಿಂಡೋ ಟರ್ನರ್ಸ್ ಅಂತ ಬರುತ್ತೆ, ಅದಾದ್ಮೇಲೆ ನಮ್ಗೆ ಎಕ್ಸ್ಕವೇಟರ್ಸ್, ನಮ್ಮ ಬೇಸಿಕ್ ವೆಹಿಕಲ್ಸ್, ಟಿಪ್ಪರ್ಸ್, ಆ ರೀತಿಯಾಗಿ ಯಂತ್ರಗಳನ್ನ ನಾವು ಬಳಸ್ತೇವೆ.
1: ಓಕೆ, ಈ ಹಸಿ ಕಸ, ಒಣಕಸ, ಈ ವೈದ್ಯಕೀಯ ಕಸದ ಜೊತೆಗೆ ಸೇರ್ಪಡೆ ಆಗಿರೋದು ಈಗ ಹೊಸದಾಗಿ ಇ ವೇಸ್ಟ್, ಇ ತ್ಯಾಜ್ಯ, ಇದರ ನಿರ್ವಹಣೆ ಬಗ್ಗೆ ಏನ್ ಹೇಳ್ತೀರಿ?
0: ವೆರಿ ಇಂಪಾರ್ಟೆಂಟ್ ಕೈಂಡ್ ಆಫ್ ವೇಸ್ಟ್ ಮೇಡಮ್. ಈಗ ತಾವು ನೋಡ್ತಾ ಇರ್ಬೋದು ಈ ಡಿಜಿಟಲ್ ಯುಗದಲ್ಲಿ ತುಂಬಾ ಇ ವೇಸ್ಟ್ ಕೂಡ ಜನರೇಟ್ ಆಗ್ತಾ ಇದೆ. ಸೊ ಬಳಕೆಗೆ ಏನ್ ಅಸಮರ್ಥವಾಗಿರುತ್ತೆ ಅಥವಾ ಅದನ್ನ ಈಗ ಉಪಯೋಗಿಸ್ತಾ ಇರತಕ್ಕಂತ ವಿದ್ಯುತ್ ಮತ್ತೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ನಾವು ಇ ವೇಸ್ಟ್ ಅಂತ ಕರಿತೀವಿ. ಸೊ ಮೊಬೈಲ್ ಫೋನ್ಸ್ ಇರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ಟಿವಿ, ಫ್ರಿಡ್ಜ್, ಆ ರೀತಿಯಾಗಿ ಬ್ಯಾಟರಿಗಳು, ಚಾರ್ಜರ್ಗಳು, ಎಲ್ಇಡಿ. ಈಗ ಈಗಿನ ಆಧುನಿಕ ಯುಗದಲ್ಲಿ ರಿಪೇರ್ ಕಲ್ಚರ್ ಗಿಂತ ಸ್ವಲ್ಪ ಡಿಸ್ಕಾರ್ಡ್ ಕಲ್ಚರ್ ತುಂಬಾ ಬೆಳೀತಾ ಇರೋದ್ರಿಂದ ಇ ವೇಸ್ಟ್ ಜನರೇಷನ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಏನಾಗತ್ತೆ ಅಂತಂದ್ರೆ, ಯೂಶಲಿ ಏನಾಗತ್ತೆ, ಸಾರ್ವಜನಿಕರು ಇದನ್ನ ನಮ್ಮ ಘನತ್ಯಾಜ್ಯ ಏನ್ ತ್ಯಾಜ್ಯ ಬರುತ್ತೆ ಅದರಲ್ಲೇ ಮಿಕ್ಸ್ ಮಾಡಿ ಕೊಡ್ತಾರೆ. ಅದು ಸಮಸ್ಯೆಗಳಾಗತ್ತೆ. ಸೊ ಇದರಲ್ಲಿ ಹೆವಿ ಮೆಟಲ್ಸ್ ಇರುತ್ತೆ, ತುಂಬಾ ಕಾರ್ಸಿನೋಜೆನಿಕ್ ಇರುತ್ತೆ. ಮತ್ತೆ ಇದನ್ನ ವೈಜ್ಞಾನಿಕವಾಗಿ ಸಂಸ್ಕರಣೆ ಕೂಡ ನಾವು ಮಾಡಬೇಕು. ಸೊ ಇದು ನಾವು ಪಾಲಿಕೆ ವತಿಯಿಂದ ಇದನ್ನ ಮಾಡಕ್ಕಾಗೋದಲ್ಲ, ಹಾಗಾಗಿ ನಾವು ಆಥರೈಸ್ ರೀಸೈಕ್ಲರ್ಸ್ ಮತ್ತೆ ರಿಫರ್ಬರ್ಷರ್ಸ್ ಗೆ ಕೊಡ್ತೀವಿ. ಸೊ ಇದರಲ್ಲಿ ಸಾರ್ವಜನಿಕರು ಏನ್ ಮಾಡ್ಬೇಕು, ಇ ವೇಸ್ಟ್ ಅನ್ನ ಸಪರೇಟ್ ಆಗಿ ಕೊಟ್ಟಲ್ಲಿ ನಮಗೆ ಅನುಕೂಲ ಆಗತ್ತೆ. ನಾವು ಅದನ್ನ ಯಾರು ಆಥರೈಸ್ಡ್ ರೀಸೈಕ್ಲರ್ಸ್ ಇರ್ತಾರೆ ಅವರು ಮತ್ತೆ ರಿಫರ್ಬಿಷರ್ಸ್ ಇರ್ತಾರೆ, ಅವ್ರಿಗೆ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಅಗೇನ್ ಇದು ಇ ವೇಸ್ಟ್ ನಿರ್ವಹಣೆದು ತುಂಬಾ ಎಲ್ಲಾ ರೇರ್ ಅರ್ತ್ ಮೆಟೀರಿಯಲ್ಸ್ ಇರೋದ್ರಿಂದ ಅದು ಮೆಟೀರಿಯಲ್ಸ್ ರಿಕವರ್ ಮಾಡೋದ್ರಿಂದ ತುಂಬಾ ಲಾಭ ಆಗತ್ತೆ. ಸೊ ಹಾಗಾಗಿ ಒಂದು ಪರಿಸರದ ಪರ್ಸ್ಪೆಕ್ಟಿವ್ ಆಗ್ಲಿ ಮತ್ತೆ ಸಾರ್ವಜನಿಕ ರೈತರ ದೃಷ್ಟಿಯಿಂದ ಕೂಡ ಇದನ್ನ ತ್ಯಾಜ್ಯವನ್ನ ಬೇರೆ ಮಾಡಿ ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ. ಸೊ ಇದರಲ್ಲಿ ಹೆವಿ ಮೆಟಲ್ಸ್ ಇರೋದ್ರಿಂದ ಲೆಡ್, ಕ್ಯಾಡ್ಮಿಯಂ, ಕ್ರೋಮಿಯಂ, ಆ ರೀತಿಯಾಗಿ ಹೆವಿ ಮೆಟಲ್ಸ್ ಇರೋದ್ರಿಂದ, ಮತ್ತೆ ಇವೆಲ್ಲವೂ ಕಾರ್ಸಿನೋಜನಕ ಆಗಿರೋದ್ರಿಂದ ಇದು ನಮ್ಮ ರೆಗ್ಯುಲರ್ ತ್ಯಾಜ್ಯದಲ್ಲಿ ಮಿಕ್ಸ್ ಆದ್ರೆ ಇದು ತುಂಬಾ ಸಮಸ್ಯೆ ಆಗೋ ಚಾನ್ಸಸ್ ಕೂಡ ಇರುತ್ತೆ.
1: ಓಕೆ, ಇದಕ್ಕೆ ನೀವು ಜನಗಳ ಸಹಕಾರ ಕೇಳ್ತೀರಿ ಈ ತ್ಯಾಜ್ಯನ ನಿರ್ವಹಣೆ ಮಾಡೋದ್ರಲ್ಲಿ? ಸಾಕಷ್ಟು
0: ಖಂಡಿತ ಮೇಡಮ್, ಈ ಎಲ್ಲಾ ತ್ಯಾಜ್ಯದಲ್ಲೂ ನಮ್ಗೆ
1: ಸಾರ್ವಜನಿಕ ಸಹಕಾರ ಬೇಕೇ ಬೇಕು. ಈ ತ್ಯಾಜ್ಯ ನಿರ್ವಹಣೆ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರಲ್ಲ, ಅವರಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದಲ್ವಾ? ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಮತ್ತೆ ಅದರ ಪರಿಹಾರ ಏನು ಮಾಡ್ತಾ ಇದ್ದೀರಿ?
0: ಆದಷ್ಟು ಮೈಸೂರು ಮಹಾನಗರ ಪಾಲಿಕೆಯಿಂದ ನಾವು ಪ್ರಿವೆಂಟಿವ್ ಮೆಜರ್ಸ್ ನ ತುಂಬಾ ತಗೊಂಡಿರ್ತೀವಿ ಮೇಡಮ್. ಅವ್ರಿಗೆ ಪ್ರೊಟೆಕ್ಟಿವ್ ಗೇರ್ಸ್ ನ ಕೊಟ್ಟಿರ್ತೀವಿ, ಗ್ಲೌಸ್ ಇರ್ಬೋದು, ಮಾಸ್ಕ್ ಇರ್ಬೋದು. ಆದ್ರೂ ಕೂಡ ಈಗ ಅವರು ಈಗ ಆಕ್ಯುಪೇಷನಲ್ ಹಜಾರ್ಡ್ ಅಂತ ಕರಿತೀವಿ, ಹಾಗೆ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಂದ್ ಟೈಮ್ ಏನಾಗುತ್ತೆ, ಈ ಸ್ಮೆಲ್ ಇಂದ ಮತ್ತೆ ಈ ದುರ್ವಾಸನೆಯಿಂದ ಉಸಿರಾಟ ತೊಂದರೆಗಳು ಕೆಲವೊಂದ್ ಬರ್ತಾ ಇರುತ್ತೆ. ಮತ್ತೆ ಈ ತ್ಯಾಜ್ಯ ಅವರು ಮುಟ್ಟೋದ್ರಿಂದ ಕೆಲವೊಂದ್ ಟೈಮ್ ಅಲರ್ಜಿಕ್ ಆಗಿರ್ತಾರೆ, ಕೆಲವೊಂದ್ ಟೈಮ್ ಚರ್ಮದ ರೋಗಗಳು ಕಾಣಿಸ್ಕೊಂತವೆ. ಅದನ್ನ ಸೂಕ್ತ ಚಿಕಿತ್ಸೆ ಕೊಡಿಸೋದಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ. ಮತ್ತೆ ಅವ್ರಿಗೂ ಇನ್ಶೂರೆನ್ಸಸ್ ನ ವಿಮೆ ಕೂಡ ಮಾಡಿಸಿದೀವಿ, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಅವ್ರಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇರ್ಬೋದು. ಆ ರೀತಿಯಾಗಿ ಎಲ್ಲಾ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ.
1: ಅವ್ರಿಗೆ ನಿಯಮಿತ ಕಾಲದಲ್ಲಿ ಆರೋಗ್ಯ ತಪಾಸಣೆ ಕೂಡ ನಡೀತಾ ಇರುತ್ತೆ.
0: ಹೌದೌದು ಮೇಡಮ್, ವರ್ಷದಲ್ಲಿ ಒಂದು ವರ್ಷದಲ್ಲಿ ಎರಡ್ ಸಲ ನಾವು ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಮಾಡ್ತೀವಿ. ಅದರ ಜೊತೆಗೆ ರೂಟೀನ್ ಆಗಿ ಹೆಲ್ತ್ ಚೆಕಪ್ಸ್ ಕೂಡ ಇರುತ್ತೆ, ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇರುತ್ತೆ, ಮತ್ತೆ ಅವ್ರಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕೂಡ ಇರುತ್ತೆ. ಸೊ ರೆಗ್ಯುಲರ್ ಚೆಕಪ್ಸ್ ಕೂಡ ಆಗ್ತಾ ಇರುತ್ತೆ.
1: ತ್ಯಾಜ್ಯ ನಿರ್ವಹಣೆ ಒಂದು ಘಟ್ಟ ಆದ್ರೆ, ಈ ತ್ಯಾಜ್ಯ ಕಡಿಮೆ ಮಾಡೋದಿಕ್ಕೆ ಸಾರ್ವಜನಿಕರಲ್ಲಿ ನೀವು ನೀಡುವಂತಹ ಸಲಹೆ ಸೂಚನೆಗಳು ಏನು ಸರ್?
0: ಬಹಳ ಪ್ರಮುಖ ಅಥವಾ ಇಂಪಾರ್ಟೆಂಟ್ ಪ್ರಶ್ನೆ ಮ್ಯಾಮ್ ಇದು. ಸೊ ವೇಸ್ಟ್ ಜನರೇಷನ್ ತುಂಬಾ ಈಸಿ, ಬಟ್ ಅದನ್ನ ಸಂಸ್ಕರಣೆ ಮಾಡೋದಾಗ್ಲಿ ಅಥವಾ ಅದನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಎಲ್ಲಾ ಸಾರ್ವಜನಿಕರು ನಾವು 5 R's ಪ್ರಿನ್ಸಿಪಲ್ಸ್ ಅಂತ ಏನ್ ಅಂತೀವಿ ಅದನ್ನ ಪಾಲಿಸೋದಕ್ಕೆ ಎಲ್ಲರಲ್ಲೂ ನಾವು ಮನವಿ ಮಾಡ್ತೀವಿ. ಸೊ ಈ 5 R's ಏನಂತಂದ್ರೆ ರೆಡ್ಯೂಸ್, ರಿಯೂಸ್, ರೀಸೈಕಲ್ ಮತ್ತೆ ರೀಪರ್ಪಸ್ ಅಂತ ಕರಿತೀವಿ.
1: ಇನ್ನೊಂದ್ಸರ್ತಿ ಹೇಳ್ಬಿಡಿ.
0: ರೆಫ್ಯೂಸ್, ರೆಡ್ಯೂಸ್, ರಿಯೂಸ್, ರೀಸೈಕಲ್ ಅಂಡ್ ರಿಕವರ್. ಈ ಒಂದು 5 R's ನ ಜನರು ಸಾರ್ವಜನಿಕರು ಅಳವಡಿಸಿಕೊಂಡಿದ್ದಲ್ಲಿ ಪರಿಸರಕ್ಕೆ ಮತ್ತೆ ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಂದು ಒಳ್ಳೆಯ ಕಾರ್ಯ ಆಗತ್ತೆ. ಫಸ್ಟ್ ಪ್ರಿವೆನ್ಷನ್ ಅಂದ್ರೆ ವೇಸ್ಟ್ ಜನರೇಷನ್ ಅನ್ನೇ ನಾವು ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಬೇಕಾಗತ್ತೆ. ಮತ್ತೆ ಸಾರ್ವಜನಿಕರು ಅಷ್ಟೇ, ಹಸಿ ತ್ಯಾಜ್ಯವನ್ನ ಅವ್ರ ಗಾರ್ಡನ್ ಅಲ್ಲಿ ಇರುತ್ತೆ ಅಥವಾ ಮನೆಯಲ್ಲಿ ಒಂದು ಸ್ವಲ್ಪ ಜಾಗ ಆದ್ರೂ ಕೂಡ ಕಾಂಪೋಸ್ಟಿಂಗ್ ಎಲ್ಲ ಮಾಡ್ಕೋಬಹುದು, ಗೊಬ್ಬರನ ಮಾಡ್ಕೋಬಹುದು. ಆ ರೀತಿಯಾಗಿ ಅವರು ಕ್ರಮ ಕೈಗೊಂಡಲ್ಲಿ ಪಾಲಿಕೆಗೆ ಅಥವಾ ಮತ್ತೆ ಯಾವುದೇ ನಗರ ಸಂಸ್ಥೆಗೂ ಕೂಡ ಅನುಕೂಲ ಆಗತ್ತೆ.
1: 5 R's ಹೇಳಿದ್ರಲ್ಲ, ಅದನ್ನ ಒಂದೊಂದು R's ಸಂಕ್ಷಿಪ್ತವಾಗಿ ಹೇಳಕ್ಕಾಗತ್ತಾ?
0: ಖಂಡಿತ ಮೇಡಮ್. ಈಗ 5 R's ಅಲ್ಲಿ ರೆಫ್ಯೂಸ್ ಅಂತ ಕರಿತೀವಿ, ನಿರಾಕರಿಸೋದು, ಅಗತ್ಯವಿಲ್ಲದ ವಸ್ತುಗಳನ್ನ ಖರೀದಿಸೋದೇ ಬೇಡ ಅಥವಾ ಈಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಏನ್ ಕರಿತೀವಿ ಅದನ್ನ ಬಳಕೆಯನ್ನ ನಿರಾಕರಿಸಬಹುದು ಅಥವಾ ಅದನ್ನ ಬಳಕೆ ಮಾಡಲಿಲ್ದೇ ಇರಬಹುದು. ಸೊ ಬೇಸಿಕಲಿ ಏನು ನಮಗೆ ನೆಸೆಸಿಟಿ ಇಲ್ಲ ಅದನ್ನ ತಗೊಳ್ಳೋದೇ ಬೇಡ ಅನ್ನೋದು ಒಂದು ಉದ್ದೇಶ ರೆಫ್ಯೂಸ್ ಅಂತ ಅಂದ್ರೆ. ಸೊ ಇನ್ನೊಂದು 2nd R's ರೆಡ್ಯೂಸ್ ಅಂತ ನಾವೇನ್ ಕರಿತೀವಿ, ಕಡಿಮೆ ಮಾಡೋದು. ಸೊ ತ್ಯಾಜ್ಯ ಉತ್ಪತ್ತಿನ ಕಡಿಮೆ ಮಾಡೋದು, ಅನಗತ್ಯವಾಗಿ ಖರೀದಿಸೋದಿರ್ಬೋದು, ಈ ಪ್ಯಾಕೇಜಿಂಗ್ ಅನ್ನ ತೆಗೆಸೋದಿರ್ಬೋದು ಅಥವಾ ಫುಡ್ ವೇಸ್ಟ್ ಅನ್ನ ಮಾಡ್ತಿರೋದಂತದಿರ್ಬೋದು, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕಾಗತ್ತೆ. ಇನ್ನು 3rd R ಅಂದ್ರೆ ರಿಯೂಸ್ ಅಂತ ಹೇಳ್ತೀವಿ, ಮರುಬಳಕೆ ಮಾಡೋದು. ಸೊ ಇದೆಲ್ಲ ನಾವು ಚಿಕ್ಕವರಿದ್ದಾಗ ನಾವು ಮನೆಯಲ್ಲೆಲ್ಲ ನೋಡಿರ್ತೀವಿ, ಬಟ್ಟೆ ಚೀಲಗಳದ್ದು, ನೀರಿನ ಬಾಟ್ಲುಗಳು ನಾವು ಹೇಗೆ ರೀತಿಯಾಗಿ ಮರುಬಳಕೆ ಮಾಡ್ತಾ ಇದ್ವಿ. ಸೊ ಲೈಫ್ ಸೈಕಲ್ ಆಫ್ ದಟ್ ಏನ್ ಒಂದು ವಸ್ತು ಇರುತ್ತೆ ಅದನ್ನ ಆ ಎಕ್ಸ್ಟೆಂಟ್ ಗೆ ಬಳಸುವಂತದ್ದಿರ್ಬೋದು, ಬಿಸಾಡೋದಕ್ಕಿಂತ ಮುಂಚೆ ಪೂರ್ತಿಯಾಗಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಆ ರಿಯೂಸ್ ಅನ್ನ ಅಥವಾ ಮರುಬಳಕೆಯನ್ನ ಮಾಡ್ಬೇಕು 3rd R. ಸೊ ರೀಸೈಕಲ್ ಅಂತ ನಾವು 4th R ಏನ್ ಹೇಳ್ತೀವಿ, ಅದು ಮರು ಸಂಸ್ಕರಣೆ ಮಾಡೋದು. ಕಸವನ್ನ ಒಂದು ಕಸವನ್ನ ಸಂಪೂರ್ಣವಾಗಿ ಮಾಡೋದು. ಸೊ ಯೂಶಲಿ ಇಂಗ್ಲಿಷ್ ಅಲ್ಲಿ ಒಂದಿದೆ, 1 man's ಟ್ರಾಶ್ ಇಸ್ ಅನದರ್ ಮ್ಯಾನ್ಸ್ ಟ್ರೆಷರ್ ಅಂತ. ಸೊ ಆ ರೀತಿಯಾಗಿ ನಾವು ಅದನ್ನ ಮರು ಸಂಸ್ಕರಣೆ ಮಾಡೋದಿರ್ಲಿ, ರೀಸೈಕಲ್ ಅನ್ನ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನು 5th R ಅಥವಾ 5 R ಅಲ್ಲಿ ಕೊನೆಯದೇನು ಅಂದ್ರೆ ರಿಕವರ್ ಅಂತ ಏನ್ ನಾವು ಕರಿತೀವಿ. ಸೊ ರಿಕವರ್ ಅನ್ನ ಕೂಡ ಮಾಡ್ಬೇಕಾಗತ್ತೆ, ಇದಕ್ಕೆ ಸಂಪನ್ಮೂಲವನ್ನ ಮರು ಪಡೆಯೋದು. ಸೊ ಫಾರ್ ಎಕ್ಸಾಂಪಲ್, ನಾವೇನ್ ಮನೆಯಲ್ಲಿ ಹಸಿ ತ್ಯಾಜ್ಯವೇನ ಉತ್ಪತ್ತಿ ಆಗತ್ತೆ ಅದರಿಂದ ಗೊಬ್ಬರ ತಯಾರಿಸೋದಿರ್ಬೋದು, ಅಥವಾ ನಾವು ಯಾವ ರೀತಿಯಾಗಿ ರಿಸೋರ್ಸ್ ರಿಕವರಿ ಮಾಡ್ತೀವಿ ಅಂದ್ರೆ, ನಮ್ಗೆ ಈಗ ನಾವಾಗ್ಲೇ ಹೇಳ್ದಂಗೆ 550 ton ತ್ಯಾಜ್ಯ ಬರ್ತದೆ ಅಂತ ಹೇಳಿದೆ. ಸೊ ಅದರಲ್ಲಿ ನಾವು ರಿಸೋರ್ಸ್ ರಿಕವರಿನೂ ಮಾಡ್ತೀವಿ, ತಮಗೆ ಅವಾಗ್ಲೇ ಹೇಳ್ದಂಗೆ ಪ್ಲಾಸ್ಟಿಕ್ ಗ್ಲಾಸ್ ಸಪ್ರೇಟ್ ಎಲ್ಲ ಏನ್ ಮಾಡ್ತೀವಿ, ಆ ರೀತಿಯಾಗಿ ನಾವು ರಿಸೋರ್ಸ್ ಅನ್ನ ರಿಕವರಿ ಮಾಡ್ತೀವಿ. ಮತ್ತೆ ಅದನ್ನ ಫ್ಯೂಯಲ್ ಆಗಿ ಕೂಡ ಬಳಸ್ತೀವಿ, ಈಗ ಪ್ಲಾಸ್ಟಿಕ್ ನ ನಾವು ರೆಫ್ಯೂಸ್ ಡಿರೈವ್ ಫ್ಯೂಯಲ್ ಅಂತ ಕರಿತೀವಿ. ನಮ್ಮಲ್ಲಿ ಏನು ತ್ಯಾಜ್ಯ ಬರುತ್ತೆ, ಇನರ್ಟ್ ವೇಸ್ಟ್ ಅಂತ ಏನ್ ಕರೆ, ಮರುಬಳಕೆಗೆ ಯೋಗ್ಯವಿಲ್ಲದ ತ್ಯಾಜ್ಯವನ್ನ ನಾವು ಸಿಮೆಂಟ್ ಇಂಡಸ್ಟ್ರೀಸ್ ಗೆ ಇಂಧನವಾಗಿ ಕಳಿಸ್ತೀವಿ, ರೆಫ್ಯೂಸ್ ಡಿರೈವ್ ಫ್ಯೂಯಲ್ ಅಂತ ಕಳಿಸ್ತೀವಿ. ಸೊ ಈ ರೀತಿಯಾಗಿ ರಿಸೋರ್ಸ್ ರಿಕವರಿನ ನಾವು ಮಾಡ್ತೇವೆ. ಸೊ ಇದು 5th R.
1: ಓಕೆ, ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ತ್ಯಾಜ್ಯ ನಿರ್ವಹಣೆ ನಿಜವಾಗ್ಲೂ ಮೈಸೂರು ನಗರ ಪಾಲಿಕೆಗೆ ನಾವು ಬೆನ್ನತ್ತಲೇಬೇಕು ಅಂತ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ, ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ಕೆ ಎಸ್ ಮೃತ್ಯುಂಜಯ ಸರ್ ಅವರೇ, ನಿಮಗೆ ನಿಲಯ ಹಾಗೂ ಕೇಳುಗರ ಪರವಾಗಿ ಅನಂತ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
1: ನಮಸ್ತೆ.
0: ನಮಸ್ತೆ.
2: ಮತ್ತೊಂದಷ್ಟು ಸಂದೇಶಗಳು ಬಂದಿವೆ. ಪಾರ್ವತಿಯವರು ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ದಿನನಿತ್ಯದ ಗಾಳಿ ಪರಿಸರದ ಮಹತ್ವ ತಿಳಿಯಪಡಿಸುತ್ತಿರುವ ಹೊಂಗಿನಣ್ಣ ಕಾರ್ಯಕ್ರಮ ಬಹಳ ಸೊಗಸಾಗಿದೆ. ಪರಿಸರದ ಬಗ್ಗೆ ನಾವು ಮೊದಲು ಕಸವನ್ನು ವಿಂಗಡಿಸೋದು, ಅಂಗಡಿಗೆ ಹೋಗುವಾಗ ಮನೆಯಿಂದಲೇ ಕೈಚೀಲ ತೆಗೆದುಕೊಂಡು ಹೋಗಬೇಕು. ಪರಿಸರವಿದ್ರೇ ನಾವು, ನಮಗೆ ಇರುವುದು ಒಂದೇ ಭೂಮಿ. ಎಲ್ಲರೂ ಪ್ಲಾಸ್ಟಿಕ್ ತ್ಯಜಿಸೋಣ, ಪ್ರಾಣಿ ಪರಿಸರ ಜಲ ಸಂರಕ್ಷಿಸೋಣ, ಜಾಗವಿದ್ರೆ ಒಂದು ಸಸಿ ನೆಡೋಣ ಅಂತ ಇವರು ಹೇಳ್ತಾರೆ. ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ ಹೇಳ್ತಾರೆ, ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅವಿನಾಭಾವದ್ದು. ಪರಿಸರ ಚೆನ್ನಾಗಿದ್ದರೆ ಮಾತ್ರ ಮಾನವನ ಆರೋಗ್ಯ ಜೀವನ ಸುಗಮವಾಗಿರೋಕ್ಕೆ ಸಾಧ್ಯ. ಗಿಡಮರಗಳನ್ನು ಹೆಚ್ಚೆಚ್ಚು ಬೆಳೆಸುವುದರಿಂದ ಆಮ್ಲಜನಕದ ಮಟ್ಟ ಹೆಚ್ಚಾಗುತ್ತೆ. ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಡಿಮೆ ಮಾಡಿ ಹಸಿ ಒಣಕಸ ವಿಂಗಡಿಸಿ ವಿಲೇವಾರಿ ಮಾಡಬೇಕು ಹಾಗೂ ಜಲಮೂಲಗಳು ಕಲುಷಿತವಾಗುವುದನ್ನು ತಡೆಯಬೇಕು. ಇವೆಲ್ಲ ಜನಸಾಮಾನ್ಯರ ಆದ್ಯ ಕರ್ತವ್ಯವಾಗಬೇಕು ಅಂತ ಇವರು ಹೇಳ್ತಾರೆ. ಹರ್ಷಿತಾ ಶಕ್ತಿನಗರದಿಂದ ಹೇಳ್ತಿದ್ದಾರೆ, ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ತ್ಯಾಜ್ಯ ಕಡಿಮೆ ಮಾಡುವ ಕೆಲಸ ಮನೆಯಿಂದಲೇ ಆರಂಭವಾಗಬೇಕು. ಮನೆಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಹಸಿ ಮತ್ತು ಒಣ ಕಸವಾಗಿ ಬೇರ್ಪಡಿಸಬೇಕು. ಪ್ಲಾಸ್ಟಿಕ್ ಬದಲಾಗಿ ಬಟ್ಟೆ ಚೀಲ ಬಳಸಬೇಕು. ಸಾವಯವ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿಕೊಂಡು ಮನೆಯಲ್ಲಿ ಬೆಳೆಸುವ ಗಿಡಗಳಿಗೆ ಗೊಬ್ಬರವಾಗಿ ಬಳಸಿಕೊಳ್ಳಬೇಕು. ನಮ್ಮ ಮನೆಯಲ್ಲಿ ಈ ಕ್ರಮವೇ ಮುಂದುವರಿತಾ ಇದೆ. ಪ್ರತಿ ಮನೆಯಲ್ಲೂ ಹೀಗೆ ಮಾಡೋದ್ರಿಂದ ಪರಿಸರ ಸಂರಕ್ಷಣೆಯನ್ನು ಮಾಡಬಹುದು ಅಂತ ಹೇಳ್ತಾರೆ. ಸುಧಾರಾಜ್ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ, ಮನೆ ಅಂಗಳದಲ್ಲಿ ಹೂವಿನ ಗಿಡ ಹಣ್ಣಿನ ಮರ ಇದ್ದರೆ ಅದೆಷ್ಟು ಪಕ್ಷಿಗಳು ಅಂಗಳದಲ್ಲಿ ಗೂಡು ಕಟ್ಟುವುದನ್ನು, ಹೂವಿನ ಮಕರಂದ ಹೀರುವುದನ್ನು, ಹಣ್ಣು ತಿನ್ನುವುದನ್ನು ಹಾಗೂ ಇನ್ನೂ ಅನೇಕ ಚಟುವಟಿಕೆಗಳನ್ನು ನೋಡಿ ಸಂತೋಷ ಪಡಬಹುದು. ಹೀಗನ್ನೋದಕ್ಕೆ ನಮ್ಮ ಮನೆಯೇ ಉದಾಹರಣೆ. ನಾವು ಅರ್ಧ ಸೈಟ್ನಲ್ಲಿ ಮನೆ ಕಟ್ಟಿ ಉಳಿದ ಅರ್ಧ ಸೈಟ್ ಪೂರಾ ಗಿಡ ಮರ ಬೆಳೆಸಿದ್ದೇವೆ. ಹಾಗಾಗಿ ನಮ್ಮ ಮನೆ ಅಂಗಳ ಇಷ್ಟೊಂದು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಮೊಮ್ಮಕ್ಕಳಿಗೆ ಅವುಗಳನ್ನು ತೋರಿಸುತ್ತಾ ಊಟ ಮಾಡಿಸೋದು ಎಷ್ಟು ಸುಲಭ ಹಾಗೂ ಸಂತೋಷ ಕೊಡ್ತದೆ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿದೆ ಅಂತಾರೆ ಇವರು. ಇನ್ನು ಈ ಸಂದೇಶವನ್ನು ಪದ್ಮಾ ದೇವಲಿಂಗೇಗೌಡ ಅಂಕುಶಾಪುರ ಬಸರಾಳು ಹೋಬಳಿ ಇಲ್ಲಿಂದ ಕಳಿಸಿದ್ದಾರೆ. ಕೇಳುಗರಿಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಹೇಳ್ತಾ, ಮಾನವ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡ್ತಾ ಬಂದಿದ್ದಾನೆ. ಪ್ರಕೃತಿಯು ಅವನ ಕೃತ್ಯಕ್ಕೆ ಪ್ರತಿರೋಧವಾಗಿ ಅತಿವೃಷ್ಟಿ ಅನಾವೃಷ್ಟಿಯನ್ನು ಮಾಡುತ್ತಲೇ ಬರ್ತಾ ಇದೆ. ಜಗತ್ತಿನ ಪ್ರತಿಯೊಂದು ಮನೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದರಿಂದ, ಮರವನ್ನು ನೆಡೋದರಿಂದ, ಸೌರಶಕ್ತಿಯನ್ನು ಬಳಕೆ ಮಾಡೋದರಿಂದ, ಸೈಕಲ್ ಬಳಕೆ, ಮಡಿಕೆಗಳ ಬಳಕೆಯಿಂದ, ಮಿತ ನೀರಿನ ಬಳಕೆಯಿಂದ ಮುಂದಿನ ಪೀಳಿಗೆಗೆ ಒಂದು ಸಣ್ಣ ಅಳಿಲು ಸೇವೆ ಮಾಡಿದಂತೆ ಆಗುತ್ತೆ ಎನ್ನುವುದು ಇವರ ಅಭಿಪ್ರಾಯವಾಗಿದೆ. ಮಾಧವನ್ ಅವರು ವೆಲ್ಲೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಾನು ಯಾವಾಗಲೂ ಪ್ರಯಾಣ ಮಾಡುವಾಗ ಎರಡು ಜೊತೆ ಬಟ್ಟೆ ಬ್ಯಾಗ್ಗಳನ್ನ ಇಟ್ಕೊಂಡಿರ್ತೀನಿ ಅಂತ ಇವರು ಹೇಳ್ತಾರೆ. ಜಾಹ್ನವಿ ರಾಮಕೃಷ್ಣ ನಗರದಿಂದ ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹೀಗೆನ್ನುವ ಹಾಗೆ ಕಸ ವಿಂಗಡಣೆ, ಗಿಡ ಮರ ಬೆಳೆಸೋದು, ಇದರ ಬಗ್ಗೆ ಮನೆಯವರಿಗೆ ಮುಖ್ಯವಾಗಿ ಮಕ್ಕಳಿಗೆ ತಿಳುವಳಿಕೆಯನ್ನು ತಾಯಿ ಮೊದಲು ಮಾಡಬೇಕು. ಯಾಕೆಂದರೆ ಮನೆ ನಿರ್ವಹಣೆ ತಾಯಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಕ್ರಮೇಣ ಊರು, ಕೇರಿ, ಸಮಾಜ, ಬಡಾವಣೆ ಹೀಗೆ ಮುಂದುವರಿಬೇಕು. ಆಗ ಎಲ್ಲ ಕಡೆ ಸ್ವಚ್ಛವಾಗಿರಬಹುದು, ಪರಿಸರ ಕೂಡ ಸ್ವಚ್ಛವಾಗಿರುತ್ತೆ. ಪರಿಸರವನ್ನು ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತೆ. ಎಲ್ರಿಗೂ ಪರಿಸರ ದಿನದ ಶುಭಾಶಯಗಳು ಅಂತ ಹೇಳ್ತಾರೆ. ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ ರಂಪೋರೆಯವರು ಹೇಳ್ತಾರೆ, ಪರಿಸರವಿದ್ದರೆ ಸಂಸಾರ, ಇದೇ ಸೃಷ್ಟಿಯ ಸಾರ. ಪ್ರತಿಯೊಬ್ಬರೂ ಗಿಡಮರಗಳನ್ನು ಬೆಳೆಸಿ ಪ್ಲಾಸ್ಟಿಕ್ ಬಳಸುವುದನ್ನು ನಿಲ್ಲಿಸಿ ನಮ್ಮ ಸುಂದರ ಪರಿಸರವನ್ನು ರಕ್ಷಿಸೋಣ, ಪರಿಸರವನ್ನು ಉಳಿಸೋಣ. ನಾವೆಲ್ಲರೂ ಕೈಜೋಡಿಸಿ ಪರಿಸರ ಸಂರಕ್ಷಣೆ ಮಾಡೋಣ, ಇಂದೇ ಒಂದು ಸಸಿ ನೆಡುವ ಸಂಕಲ್ಪ ಮಾಡೋಣ ಅಂತ ಇವರು ಹೇಳ್ತಾರೆ. ಇನ್ನು ರಘು ಹೆಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಮ್ಮ ಹಳ್ಳಿಗಳಲ್ಲಿ ಕಸಗಳನ್ನು ಸುಡ್ತಾರೆ, ಪ್ಲಾಸ್ಟಿಕ್ ಸುಡ್ತಾರೆ. ನಗರದಲ್ಲೂ ಕೂಡ ಇದು ಹೆಚ್ಚಾಗಿದೆ, ಇದು ಪ್ರಶ್ನೆಯಾಗಿಯೇ ಉಳಿದಿದೆ. ಇದರಿಂದ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗುತ್ತೆ ಅನ್ನೋ ವಿಷಯ ಗೊತ್ತಾಗಿದೆ. ತುಂಬ ಕಷ್ಟ ಆಗಿದೆ ಕಸದ ಸಮಸ್ಯೆ ಪರಿಹರಿಸಲು ಅಂತ ಇವರು ಹೇಳ್ತಾರೆ. ಇನ್ನು ನಿರ್ಮಲಾ ಮಹಾದೇವ್ ರಾಮಕೃಷ್ಣ ನಗರದಿಂದ ಸಂದೇಶ ಕಳಿಸಿದ್ದಾರೆ, ವಿದ್ಯಾವಂತರಾದವರೇ ಮನೆಯ ಕಸವನ್ನು ಬೇರೆ ಬೇರೆ ಜಾಗದಲ್ಲಿ ತಂದು ಹಾಕ್ತಾರೆ, ಕಾರು, ಆಟೋ, ಬೈಕ್ನಲ್ಲಿ ತಂದು ಬಿಸಾಡಿ ಹೋಗ್ತಾರೆ. ಇದೆಲ್ಲ ನಿಂತರೆ ಮೈಸೂರು ಸ್ವಚ್ಛ ನಗರವಾಗಬಹುದು ಅಂತ ಇವರು ಹೇಳ್ತಾರೆ.

ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತ ಮಾಹಿತಿಯನ್ನು ನೀಡಿದ ಎಲ್ಲ ವಿಷಯ ತಜ್ಞರಿಗೂ, ಸಂದೇಶಗಳನ್ನು ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಹೊಂಗಿರಣ ತಂಡದ ಪರವಾಗಿ ಅನಂತಾನಂತ ಧನ್ಯವಾದಗಳು. ಮುಂದಿನ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೇವೆ. ಕೇಳುಗರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಬಿಜಿ ಕವಿತಾ ಹಾಗೂ ಎಸ್ ಲಕ್ಷ್ಮೀನಾರಾಯಣ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಲಿದ್ದೀರಿ.

0: ಪಿಎಂ ಸ್ವನಿಧಿ ಯೋಜನೆಗೆ 6 ವರ್ಷಗಳು ಪೂರ್ಣಗೊಂಡಿವೆ. 2020 ಆರಂಭಗೊಂಡ ಪಿಎಂ ಸ್ವನಿಧಿ ಯೋಜನೆಯಡಿ ಇದುವರೆಗೆ 75 ಲಕ್ಷಕ್ಕೂ ಅಧಿಕ ಬೀದಿಬದಿ ವ್ಯಾಪಾರಿಗಳು ಪ್ರಯೋಜನ ಪಡೆದಿದ್ದಾರೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಂಸದರು ಸುಮಾರು 17,800 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವು ಫಲಾನುಭವಿಗಳಿಗೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಿಎಂ ಸ್ವನಿಧಿ ಯೋಜನೆ ಫಲಾನುಭವಿ ಬೀದಿಬದಿ ವ್ಯಾಪಾರಸ್ಥ ಅಸ್ಲಂ ಪಾಷ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷ ಅಂತ. ಬೀದಿಬದಿ ವ್ಯಾಪಾರಸ್ಥನು ಚಿಕ್ಕಬಳ್ಳಾಪುರನಲ್ಲಿ ಹಳೆ ಸಿವಿಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಚಪ್ಪಲಿ ವ್ಯಾಪಾರ ಮಾಡ್ತೀನಿ. ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನಿಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ಬಡ್ಡಿಗೆ ತಗೊಂಡು ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಂಡಿದ್ದು ಏನಂದ್ರೆ 1,00,000 ರೂಪಾಯಿವರೆಗೂ ಕೊಟ್ಟರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
0: ಪಿಎಂ ಸ್ವನಿಧಿ ಯೋಜನೆಯಡಿ 46% ಮಹಿಳಾ ಫಲಾನುಭವಿಗಳಿದ್ದಾರೆ. 841 ಕೋಟಿ ರೂಪಾಯಿಗಿಂತಲೂ ಅಧಿಕ ಡಿಜಿಟಲ್ ವಹಿವಾಟಿನ ಮೂಲಕ ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ಲಾಘಿಸಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 1 ಜುಲೈ ಅನುಷ್ಠಾನಗೊಳಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ನಿಟ್ಟಿನಲ್ಲಿ ಯೋಜನೆ ಜಾರಿಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿದ್ದತೆ ನಡೆಸಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ನಾಳೆ ಬುಧವಾರ ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಸ್ತುತ ಹೊಸದಿಲ್ಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಜಂಟಿ ಪ್ರವೇಶ ಪರೀಕ್ಷೆ ಜೆಇಇ ಅಡ್ವಾನ್ಸ್ ಫಲಿತಾಂಶ ಪ್ರಕಟಗೊಂಡಿದೆ. ಬೆಂಗಳೂರಿನ ಆರ್ಯನ್ ರಘುಪತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ ಅವರು 12ನೇ ಸ್ಥಾನಕ್ಕೆ ಭಾಜನರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ, ನಿಟ್ಟೂರು, ಉಡೇಗೋಲ ಸೇರಿದಂತೆ ಸಮೀಪವರ್ತಿ ಪ್ರದೇಶಗಳಲ್ಲಿ ಪತ್ತೆಯಾದ ಪುರಾತನ ಶಾಸನಗಳ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಭಾರತಶ್ರೀ ಯೋಜನೆಯಡಿ ಕೈಗೊಳ್ಳಲಾಗುವುದು ಎಂದು ಮೈಸೂರು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಹಾಯಕ ಅಧೀಕ್ಷಕ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ನಾಳೆಯಿಂದ 5ನೇ ತಾರೀಖಿನವರೆಗೆ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರಂ, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣ ಸೂಕ್ತ ಪರಿಹಾರ ನೀಡಿ ರೈತರ ರಕ್ಷಣೆಗೆ ನಿಲ್ಲಬೇಕಿದೆ ಎಂದು ಮನವಿ ಮಾಡಿದ್ದಾರೆ. ಮೈಸೂರು, ಹುಣಸೂರು ಹಾಗೂ ಪಿರಿಯಾಪಟ್ಟಣ ತಾಲೂಕು ಒಳಗೊಂಡಂತೆ ಹಲವು ಪ್ರಮುಖ ರಸ್ತೆ ಅಭಿವೃದ್ಧಿ ಹಾಗೂ ಸುಧಾರಣಾ ಕಾಮಗಾರಿಗಾಗಿ ಕೇಂದ್ರ ರಸ್ತೆ ನಿಧಿ ಮೂಲಕ 50 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು ಗ್ರಾಮೀಣ ಸಂಪರ್ಕ ಸೇರಿದಂತೆ ಸಮಗ್ರ ಪ್ರಾದೇಶಿಕ ಅಭಿವೃದ್ಧಿ ಅಗತ್ಯವಾಗಿದೆ, ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತರಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಇಂದು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿರುವ ಸಂಸದ ಯದುವೀರ್ ಒಡೆಯರ್ ಚೆನ್ನೈನಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು ಸಂಪರ್ಕ ವಿಸ್ತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಎಸ್ಎಸ್ಎಸ್ ರೈಲು ನಿಲ್ದಾಣ ಹಾಗೂ ಡಾ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಮಧ್ಯೆ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಈ ತಿಂಗಳ 19ರಂದು ಶುಕ್ರವಾರ ಗುಂಟ್ಕಲ್, ಧರ್ಮಾವರಂ, ಕಟ್ಪಾಡಿ ಮೂಲಕ ಸಾಗಲಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ 40 ಮೇಲ್ವಿಚಾರಕರ ಮೂಲಕ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ ಶೇಕಡ 90% ಗುರಿ ತಲುಪಲಾಗಿದೆ ಎಂದು ಆಯುಕ್ತ ಕಾರ್ತಿಕ್ ಎಂ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿದ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಲೇಖಕಿ, ಅನುವಾದಕಿ, ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಆದಂತಹ ಸುಕನ್ಯಾ ಕನ್ನರಳ್ಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಬಹಳ ಸಂತೋಷ. ಸುಕನ್ಯಾ ಮೇಡಮ್ ಅವರು ಆಕಾಶವಾಣಿ ಹಳೆಯ ರಿಸೋರ್ಸ್ ಪರ್ಸನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂದ್ರೆ ಆಕಾಶವಾಣಿ ತಮಗೆ ನಂಟು ಮುಂಚೆಯಿಂದನೂ ಕೂಡ ಇದೆ, ಪರಿಚಯ ಇದೆ. ಓಕೆ ಮೇಡಮ್, ಸುಕನ್ಯಾ ಕನ್ನರಳ್ಳಿ ಊರ ಹೆಸರ ಅಥವಾ ಮನೆತನದ ಹೆಸರ?
3: ನನ್ನ ತಂದೆ ಹುಟ್ಟಿ ಬೆಳೆದಂತ ಊರು ಸರ್ ಅದು ಕನ್ನರಳ್ಳಿ ಅಂತ, ಕುಗ್ರಾಮ ಅದೊಂದು. ಅಲ್ಲಿ ನಾನು ಬೆಳೀಲಿಲ್ಲ, ಆದ್ರೆ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ ಅಷ್ಟೇ. ಎಲ್ಲಿದ್ದೆ ನಾನು, ಎಲ್ಲಿ ಹುಟ್ಟಿದೆ, ನಮ್ಮ ತಂದೆ ಎಲ್ಲಿದ್ರು, ಆ ಮನೆ ಏನು ಅಂತ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ, ಹೊರತು ಇಲ್ಲೇ ಇದ್ರೆ ನಾನು ಬೆಳೆದಿದ್ದೆಲ್ಲ ಕೊಡಗಲ್ಲಿ ಬೇರೆ ಊರುಗಳಲ್ಲಿ.
2: ಈಗ ಮೇಡಮ್ನ ನಾವು ಆ ಊರಿನ ಇತಿಹಾಸ ತಿಳ್ಕೊಳ್ಲಿಕ್ಕಂತೂ ಕರೆದಿಲ್ಲ, ಅವ್ರನ್ನ ಕರೆದಿರೋ ಉದ್ದೇಶನೇ ಆಕ್ಚುಲಿ ಬಹಳಷ್ಟು ಟ್ರಾನ್ಸ್ಲೇಟ್ ವರ್ಕ್ ಮಾಡಿದ್ರಿ, ಒಂದು ಬಹಳಷ್ಟು ರಿಸರ್ಚ್ ವರ್ಕ್ ಮಾಡಿದಿರಿ, ಹಾಗೆ ಕೂಡ ವಿದೇಶಗಳಲ್ಲಿ ಕೆಲಸ ಮಾಡಿದಿರಿ, ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಸ್ವಲ್ಪ ಟೀಚ್ ಮಾಡಿದಿರಿ ಅಂತ ಕಾಣಿಸುತ್ತೆ. ಹೌದಾ?
3: ಎಸ್.
2: ಅದು ಬಹಳ ಒಂದು ಪ್ರೆಸ್ಟೀಜಿಯಸ್ ಮೂಮೆಂಟ್ ಅಂತ ಹೇಳ್ಬೋದು ಅಲ್ವಾ, ಯಾಕೆ ನಮ್ಮ ಭಾಷೆಯನ್ನು ಬೇರೆ ದೇಶದವರಿಗೆ ಕಲಿಸುವಂಥದ್ದು. ಓಕೆ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ.

0: ತ್ರಿವೇಣಿ, ಆರ್ಯಾಂಬ ಪಟ್ಟಾಭಿ, ಎಂ ಕೆ ಇಂದಿರ. ನಾನು ನಾಲ್ಕನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನು ಮುಗಿಸಿದ್ದೆ.
1: ಏನು
0: ಓದೋದು
1: ನನಗೆ ಮನೆಯಲ್ಲಿ ವಾತಾವರಣ ಇತ್ತು?
0: ಇಲ್ಲ, ಇಲ್ಲವೇ ಇಲ್ಲ. ಯಾರೂ ಓದ್ತಾ ಇರ್ಲಿಲ್ಲ, ನನ್ನ ಅಣ್ಣ ಅಕ್ಕ ತಂಗಿಯರೆಲ್ಲ ಯಾರಿಗೂ ಆಸಕ್ತಿ.
1: ಇನ್ನೊಂದು ಹೇಳಬೇಕು ಅಂತಂದ್ರೆ, ಕೊಡಗಿನ ಕೊಡ್ಲಿಪೇಟೆ ಶ್ರೀನಿವಾಸ ಸಂತೆ ಅನ್ನುವಂಥದ್ದು ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಆಗಿನ ಸಮಯದಲ್ಲಿ ಕುಗ್ರಾಮನೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ನೀವು ಈ ಲೈಬ್ರರಿಯನ್ನು ಹುಡ್ಕೊಂಡು ಹೋಗಿ ಪುಸ್ತಕವನ್ನು ಓದುವಂತ.
0: ಆದ್ರೆ ಏನಂದ್ರೆ ಸರ್, ಅದ್ ಏನು ನನ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಸ್ಕೂಲಿಗೆ ಕಳಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ. ಚಿಕ್ಕನಲ್ಲಿ ನಾನು ಸುಮ್ಮನೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಗುಳೋ ಅಂತ ಅಳ್ತಾ ಇದ್ದೆ, ನಂಗೆ ಓದಕ್ಕಾಗಲ್ಲ ಅಂತ. ದೊಡ್ಡವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದೆ, ನನ್ನನ್ನು ಯಾವಾಗ ಕಳಿಸ್ತೀಯಾ ಸ್ಕೂಲ್ಗೆ ಅಂತ. ನಮ್ಮ ಮನೇಲಿ ಯಾರೂ ಹಂಗೆ ಹಠ ಮಾಡಿದ್ದಿಲ್ಲ. ನಮ್ಮ ಅಮ್ಮಂಗೆ ಅದೇ ಆಶ್ಚರ್ಯ, ಎಲ್ಲಿಂದ ಬಂತು ಇದೆಲ್ಲ ಅಂತ. ನನ್ಗೆ ಇನ್ನ ನೆನಪಿದೆ, ನಮ್ಮ ತಂದೆ ನನ್ನ ಕಿರಿಬೆರಳು ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು. ತಕ್ಷಣನೇ ಅಡ್ಮಿಷನ್ ಮಾಡಿಸಿಲ್ಲ, ಯಾಕಂದ್ರೆ ಡೇಟ್ ಆಫ್ ಬರ್ತ್ ಅವಾಗ 6 ತುಂಬೇಕಿತ್ತು. ಇದು ನನಗೆ 4 ತುಂಬೋವಾಗ್ಲೇನೆ ತಗೊಂಡೋಗಿ ಸೇರಿಸ್ಬಿಟ್ಟು, ನನ್ನ ಕಾಟ ತಡಿಯಕ್ಕಾಗಲಿಲ್ಲ. ಹಾಗಾಗಿ ಅದೇನೋ ಅಕ್ಷರ ಅನ್ನೋದು ನನ್ನನ್ನು ತುಂಬಾ ಹಿಡಿದಿಟ್ಕೋತಾ ಇದ್ದೆ. ಯಾವಾಗ್ಲೂ ಆಯಿ ತಿದ್ದುತ್ತಾ ಕೂತ್ಕೋತಾ ಇದ್ದೆ. ಗೊತ್ತಿಲ್ಲ ನನ್ಗೆ ಅದೇನು ಒಳ್ಳೆ ಮೋಹನೋ ಕೆಟ್ಟ ಮೋಹನೋ ಅಂತೂ ಬಂತು. ಅಕ್ಷರ
1: ಒಳ್ಳೆ ಮೋಹನೇ, ಯಾಕೆಂದ್ರೆ ಇಷ್ಟು ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ಬೋದು, ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿಮ್ಗೆ ಆಗ್ಲೇ ಕೂಡ ಆ ಅಭ್ಯಾಸ ಶುರು ಆಗಿಲ್ಲ ಅಂತ ಅಂದಿದ್ರೆ ಅಲ್ವಾ. 4ನೇ ತರಗತಿಗೆ ನೀವು ಕಾದಂಬರಿಗಳನ್ನ ಓದ್ತಾ ಇದ್ರಿ ಅಂತ ಹೇಳಿದಾಗ
0: ಕಾದಂಬರಿ ಆ ಲೈಬ್ರರಿನಲ್ಲಿ ಇದ್ ಬದ್ದಿದ್ದೆಲ್ಲ ಓದ್ ಮುಗಿಸಿದ್ ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ಎಲ್ಲವೂ ಅರ್ಥ ಆಗ್ತಿರ್ಲಿಲ್ಲ.
1: ಅಂದ್ರೆ ಓದುವ ಅಭ್ಯಾಸ, ಹವ್ಯಾಸ,
0: ಗೀಳಾಗ್ಬಿಟ್ಟಿತ್ತು ನನ್ಗೆ. ಯಾವಾಗ್ಲೂ ಆಟ ಆಡ್ತಿರ್ಲಿಲ್ಲ, ಯಾವಾಗ್ಲೂ ಮೂಲೆಯಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಕುತ್ಕೋತಾ ಇದೆ. ಇಲ್ಲದೆ ಇದ್ರೆ ಅಕ್ಷರ ತಿದ್ದುತ್ತಾ ಇದೆ, ಇಲ್ಲದೆ ಇದ್ರೆ ಯಾರಿಗೋ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಕೊಡ್ತಾ ಇದ್ದೆ. ಆದ್ರೆ ಅದೇನು ಅಕ್ಷರ, 5ನೇ ಕ್ಲಾಸಿಗೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದು ABCD. ಆವಾಗ ನನ್ಗೆ ಅದೊಂದು ಇಂಗ್ಲಿಷ್ ಮೋಹ ಅದಕ್ಕೆ ಮುಂಚೆನೆ ಇತ್ತು. ಸ್ಲೇಟ್ ಅಲ್ಲಿ ಏನೋ ಸುಮ್ಮನೆ ಹಿಂಗೆ ಬರ್ತಾ ನಮ್ಮ ಅಮ್ಮಂಗೆ ನೋಡು ಇಂಗ್ಲಿಷ್ ಬರ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೆ. ನೀನೇನ್ ಈಗಲೇ ಇಂಗ್ಲಿಷ್ ಅಂತ ಇದೆಯಾ, ಕನ್ನಡ ಮರ್ತು ಬಿಡ್ತೀಯೋ ಏನೋ ಅಂತ. ಅದಾಗ್ಲಿಲ್ಲ, ನನಗೆ ಅನುವಾದ ಇಲ್ಲಿಂದ ಬಂತು ಅಂತ ನಾನು ಅನ್ಕೋತೇನೆ. ಕನ್ನಡ ಇಂಗ್ಲಿಷು ಆಮೇಲೆ ಏನ್ ಕಂಡ್ರು ಸಹ ಅದನ್ನ ಓದಿ ಮುಂದಕ್ಕೆ ಹೋಗೋದು. ಆಮೇಲೆ ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ 5ನೇ ಕ್ಲಾಸಲ್ಲಿ ನಮ್ಗೆ ABCD, ಕ್ಯಾಟ್, ಬ್ಯಾಟ್, ರಾಟ್, ಆಮೇಲೆ ಇನ್ನೊಂದು ಸಣ್ಣ ಸಣ್ಣದು. ನನ್ಗೆ ಯಾವ್ದನ್ನ ಕನ್ನಡದಲ್ಲಿ ಓದಿದ್ರು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಒಂದು ಕುತೂಹಲ. ನನಗನ್ಸುತ್ತೆ ಅನುವಾದ ಅನ್ನೋದು ಬಂದಿದ್ದ ಅಲ್ಲಿಂದ. ನಾನು
1: ಈಗ ಕೊಡಗಿನ ಒಂದು ಸಣ್ಣ ಕುಗ್ರಾಮದಲ್ಲಿ ಬೆಳೆದಂತಹ ಒಂದು ಹುಡುಗಿ ಫಾರಿನ್ ಅಲ್ಲೆಲ್ಲ ಹೋಗಿ ಟೀಚ್ ಮಾಡಿ ಪ್ರೊಫೆಸರ್ ಆಗಿ ಬಂದು ರಿಸರ್ಚ್ ವರ್ಕ್ ಮಾಡಿ PhD ಮುಗಿಸಿ ಹಾಗೆ ಕೂಡ ಒಂದು ಅನುವಾದಕಿಯಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡುವಂತ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ. ಅಂದ್ರೆ ನಿಮ್ಗೆ ಪುಸ್ತಕ ಪ್ರೀತಿ ಅನ್ಬೋದು, ಭಾಷಾ ಪ್ರೀತಿ ಅನ್ಬೋದು?
0: ಭಾಷಾ ಪ್ರೀತಿ, ನಂದು ಕನ್ನಡ ಪ್ರಜ್ಞೆ. ನಾನು ಇದೇ ಹೇಳ್ತೀನಿ ಎಲ್ಲರಿಗೂ, ನಾನು ಆಮೇಲೆ ಇಂಗ್ಲಿಷ್ ಕಲ್ತಿರ್ಬೋದು, ಆದ್ರೆ ಇನಿಷಿಯಲಿ ನನಗೆ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು ತಲೆನಲ್ಲಿ. ಕನ್ನಡ ಇದು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಇದನ್ನ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ. ಆಮೇಲೆ ಇಂಗ್ಲಿಷ್ ಇದಕ್ಕೆ ಹೊರಟೋದೆ ನಾನು. ಯಾಕಂದ್ರೆ ಕನ್ನಡ ನಾನೇ ಓದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ, 4ನೇ ಕ್ಲಾಸ್ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನ ಓದ್ ಮುಗಿಸಿದ್ದೆ. ನಾನು ಇಂಗ್ಲಿಷ್ ಓದ್ಕೋಬೇಕು, ಅದು ನನಗೆ ಕಾಲೇಜಲ್ಲೇ ಸಿಗೋದು, ಇಲ್ಲಿ ಸಿಗಲ್ಲ, ಕುಗ್ರಾಮದಲ್ಲಿ ಸಿಗಲ್ಲ, ಲೈಬ್ರರಿ ಇರಲ್ಲ. ಹಾಗಾಗಿ ನನ್ಗೆ ಆಕ್ಚುಲಿ ನಾನು ಮಾಡಿದ್ದು BSc ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ನಾನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ MSc ಮಾಡೋದಕ್ಕೆ ಅಷ್ಟು ಮಾರ್ಕ್ಸ್ ಬರಲಿಲ್ಲ. ಆವಾಗ ಕನ್ನಡ ಮತ್ತೆ ಇಂಗ್ಲಿಷಿಗೆ ಅಪ್ಲೈ ಮಾಡಿದೆ. ಕನ್ನಡದಲ್ಲಿ ತಕ್ಷಣ ಸಿಕ್ತು ನಂಗೆ MA ಫಸ್ಟ್ ಲಿಸ್ಟ್ ಅಲ್ಲೇ, ಬಟ್ ನನ್ಗೆ ಇಂಗ್ಲಿಷ್ MA ಮಾಡಿಟ್ಟಿವು. ಆಲ್ಸೋ ಬಿಕಾಸ್ ಆಫ್ ಜಾಬ್ ಆಪರ್ಚುನಿಟಿ, ಇಂಗ್ಲಿಷ್ MA ಮಾಡಿದ್ರೆ ಕೆಲಸ ಸಿಗುತ್ತೆ.
1: ಅಂದ್ರೆ ನಿಮಗೆ ಆಸಕ್ತಿಯ ಕ್ಷೇತ್ರ ಬೇರೆ ಇತ್ತು, ಬಂದಿದ್ದು ಆಕ್ಸಿಡೆಂಟ್ ಆಗಿ ಅಂತಾನೆ ಹೇಳ್ಬೋದು.
0: ಒಂದ್ ತರದಲ್ಲಿ ಇಂಗ್ಲಿಷ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, MSc ಫಿಸಿಕ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಬಿಟ್ವೀನ್ ಕನ್ನಡ ಆ್ಯಂಡ್ ಇಂಗ್ಲಿಷ್, ಯಾಕಂದ್ರೆ ಕನ್ನಡ ನಾನೇ ಓದ್ಕೋತೀನಿ, ಓದ್ಕೊಂಡಿದ್ದೆ ನಾನು ಅಷ್ಟು ಸಾಹಿತ್ಯದ ಆಸಕ್ತಿಯಿಂದ. ಅಂದರೆ ಹಳಗನ್ನಡ ಅಷ್ಟು ಓದಿರಲಿಲ್ಲ, ಬಟ್ ಆಧುನಿಕ ಕನ್ನಡ ಸಾಹಿತ್ಯ ನಾನು ಓದ್ಕೊಂಡಿದ್ದೆ ಕಾಲೇಜಲ್ಲಿ. ತುಂಬ BM ಇಂಗ್ಲಿಷ್ ಗೀತೆಗಳು ಅಂತೂ ನನಗೆ ಪ್ರತಿಯೊಂದು ಪದ್ಯನೂ ನನ್ನ ಬಾಯಲ್ಲಿದೆ ಈವಾಗ್ಲೂ. ಹಾಗಾಗಿ ಇಂಗ್ಲಿಷ್ ಓದೋಣ, ನನಗೆ ಇದು ಒಂದು ಲೈಬ್ರರಿ ಸಿಕ್ಕುತ್ತೆ, ಒಂದು ಲೆಕ್ಚರರ್ಸು, ಒಂದು ಕಮ್ಯುನಿಟಿ ಸಿಕ್ಕುತ್ತೆ, ಸಪೋರ್ಟ್ ಕಮ್ಯುನಿಟಿ ಅಂತ ಹಂಗೆ ಹೋದೆ. ಕೆಲಸನೂ ಸಿಕ್ತು, ಮುಗಿದ ತಕ್ಷಣ ಕೆಲಸ ಸಿಕ್ತು ಇಂಗ್ಲಿಷ್ MA ಮಾಡಿದ್ದಕ್ಕೆ. ಆಮೇಲೆ ಕೆಲಸಕ್ಕೆ ಸೇರಿದ್ಮೇಲೆ ನಾನು ನನ್ನ MPhil ಮಾಡೋಕೆ ಹೋದೆ ಹೈದರಾಬಾದ್ಗೆ. ಅಲ್ಲಿ ನಾನು ಮಾಡಿದ್ದು ಟ್ರಾನ್ಸ್ಲೇಷನ್ ಸ್ಟಡೀಸ್ ಮೇಲೆ. ಅಲ್ಲಿ ನನ್ನ ಸೂಪರ್ವೈಸರ್ ಪ್ರೊಫೆಸರ್ ಸೂಜಿ ತಾರು ಅಂತ, ನಾನು ವೈದೇಹಿನ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಥೀಸಿಸ್ ಬರ್ತೆ. ಆಮೇಲೆ ವೈದೇಹಿನ ಟ್ರಾನ್ಸ್ಲೇಟ್ ಮಾಡಿದೆ, ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಪಬ್ಲಿಷ್ ಮಾಡಿದೆ ಅದನ್ನು. 18 ಕಥೆಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಲಾಂಗ್ ಇಂಟ್ರೊಡಕ್ಷನ್ ಸಹ ಬರೆದೆ ವೈದೇಹಿನ ಹೇಗೆ ಓದಬೇಕು ಅಂತ. ನನಗೆ ಏನು ಅಂದರೆ ಬರೀ ಟ್ರಾನ್ಸ್ಲೇಷನ್

0: ನನ್ನ ಗುರಿ ಅಲ್ಲ. ಅದನ್ನ ಏನು ಈಗ ಗೂಗಲ್ ಟ್ರಾನ್ಸ್ಲೇಟು ಮಾಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದಿದೆ. ಆದರೆ ನನಗೆ ಅದಕ್ಕೊಂದು ಕ್ರಿಟಿಕಲ್ ಇಂಟ್ರಡಕ್ಷನ್ ಬರೀಬೇಕು. ಹೇಗೆ ಓದಬೇಕು, ವೈದೇಹಿನ ಹೇಗೆ ಓದಬೇಕು, ಅಕ್ಕ ಮಹಾದೇವಿನ ಹೇಗೆ ಓದಬೇಕು, ಅಥವಾ ಬೇರೆ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂಥ ಅಮೆರಿಕನ್ ರೈಟರ್ಸು ಅವರನ್ನೆಲ್ಲ ಹೇಗೆ ಓದ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ನನ್ನ ಒಂದು ಹೆಡ್ ನೋಟ್ ಇರುತ್ತೆ, ಒಂದು ಲಾಂಗ್ ಇಂಟ್ರಡಕ್ಷನ್ ಇರುತ್ತೆ. ನಾನು ಬರೀ ಟ್ರಾನ್ಸ್ಲೇಟ್ ಮಾಡಿ ಬಿಡಲ್ಲ.
1: ಅಂದ್ರೆ ಈಗ ವೈದೇಹಿ ಆಗಿರ್ಬೋದು, ನೀವು ಹೇಳಿದ್ರಿ ಕೆಲವೊಂದು ಹೆಸರುಗಳನ್ನ, ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದಾಗ ಅವ್ರ ಬಗ್ಗೆ ಅರಿತಿರ್ಬೇಕಾಗಿತ್ತು. ನೀವು ಫುಟ್ ನೋಟ್ ಬರೀಬೇಕು, ಅವ್ರ ಬಗ್ಗೆ ಅರಿತಿರ್ಬೇಕು, ಅವ್ರ ಬಗ್ಗೆ ರಿಸರ್ಚ್ ಮಾಡಿರ್ಬೇಕು ಅಲ್ವಾ? ಬಹಳಷ್ಟು ದೊಡ್ಡ ಕೆಲಸ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ್ದಾದ್ರು ಒಂದು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ, ಇಲ್ಲ ಯಾವ್ದೋ ಒಂದು ಕಾದಂಬರಿನೋ, ವಾಟ್ ಎವರ್ ಇಟ್ ಮೇ ಬಿ, ಕಥೆನೋ ಇಲ್ಲ ವಚನನೋ ಏನೋ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ಏನೇನು ನೋಡ್ತೀರಿ? ಈಗ ಅರ್ಥಗರ್ಭಿತವಾಗಿ ಟ್ರಾನ್ಸ್ಲೇಟ್ ಮಾಡೋದು, ಅರ್ಥ ಆಗೋಂತ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗ ಟ್ರಾನ್ಸ್ಲೇಟರ್ ಎಲ್ಲರೂ ಕೂಡ ಇದ್ದಾರೆ ಅಲ್ವಾ?
0: ಹೌದು, ತುಂಬಾ ಜನ ಮಾಡ್ತಾರೆ.
1: ಗುರುತಿಸ್ಕೊಂಡ್ರೆ ತುಂಬಾ ಕಡಿಮೆ ಅಲ್ವಾ? ಓಕೆ, ಆ ನಿಟ್ಟಿನಲ್ಲಿ
0: ಈಗ ನಾನು ವೈದೇಹಿನ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ 3 ವರ್ಷ ನನ್ನ ಎಮ್ ಫಿಲ್ ಥೀಸಸ್ ರಿಸರ್ಚ್ ವಿಮೆನ್ ಸ್ಟಡೀಸು, ವಿಮೆನ್ ರೈಟರ್ಸು ಕನ್ನಡದಲ್ಲಿ. ಜೊತೆಗೆ ನಾನು ಒಂದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದರೆ ಅದೊಂದನ್ನೇ ನಾನು ಓದಲ್ಲ, ಅದರ ಸುತ್ತಮುತ್ತ ಏನೇನಿದೆ. ವೈದೇಹಿನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಿರುಮಲಾಂಬೆಯಿಂದ ಶುರು ಮಾಡ್ತೀನಿ. ಸೊ ವೈದೇಹಿನ ಒಂದು ಲಾರ್ಜರ್ ಕಲ್ಚರಲ್ ಕಾಂಟೆಕ್ಸ್ಟಲ್ಲಿ ಇಟ್ಬಿಟ್ಟು ನೋಡಿದಾಗ ವೈದೇಹಿ ಕಾಳಜಿಗಳು ಏನೇನಿದ್ದಾವೆ, ಯಾಕೆ ನನಗೆ ಮುಖ್ಯ ಆಗ್ತವೆ. ಈಗ ನಾನು ವೈದೇಹಿ ಅಕ್ಕುನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅಕ್ಕು ಒಬ್ಬ ಹುಚ್ಚಿ, ಬರೀ ವೈದೇಹಿ ಅಕ್ಕು ನನಗೆ ಮುಖ್ಯ ಆಗಲ್ಲ. ಆಮೇಲೆ ವೈದೇಹಿ ಕಾಳಜಿ, ನೀವು ವೈದೇಹಿನ ಸ್ವಲ್ಪ ಓದ್ಕೊಂಡಾಗ ತಕ್ಷಣ ಗೊತ್ತಾಗೋದೇನು ಅಂದರೆ ಹೆಣ್ಣಿನ ಲೈಂಗಿಕತೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರೋ ರೈಟರು ವೈದೇಹಿ.
1: ಓಕೆ,
0: ಹಾಗಾಗಿ ವೈದೇಹಿ ಅಕ್ಕುನ ನಾನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅನಂತಮೂರ್ತಿ ಸೃಷ್ಟಿ ಮಾಡಿರೋ ಒಬ್ಬ ಲಕ್ಷ್ಮೀ ದೇವಮ್ಮ ಅನ್ನೋ ಹುಚ್ಚಿನ ನಾನು ಓದ್ಕೋತೀನಿ. ತ್ರಿವೇಣಿ ಸೃಷ್ಟಿ ಮಾಡಿರೋ ಒಬ್ಬಳು ಹುಚ್ಚಿ ಬೆಕ್ಕಿನ ಕಣ್ಣಿನಲ್ಲಿ ಬರುತ್ತೆ, ಅವಳನ್ನ ಅರ್ಥ ಮಾಡ್ಕೋತೀನಿ. ಅಂದರೆ ಇಡೀ ಕನ್ನಡ ಸಾಹಿತ್ಯ ಹುಚ್ಚಿಯರನ್ನು ಹೇಗೆ ಸೃಷ್ಟಿಸಿದೆ, ಹೇಗೆ ಅರ್ಥ ಮಾಡ್ಕೊಂಡಿದೆ. ಒಬ್ಬ ಗಂಡಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಂಗಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇದೆ.
1: ಓಕೆ,
0: ಇದೀಗ ಎಲ್ಲವನ್ನು ನಾನು ಒಂದು ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ಇಟ್ಟು ನೋಡಿದಾಗ ನನಗೆ ಹೊಳಹುಗಳು ಅಂತಾರಲ್ಲ, ಇನ್ಸೈಟ್ಸ್ ಸಿಗ್ತವೆ. ಆವಾಗ ನನಗೆ ಈಗ ವೈದೇಹಿ ಕಾಳಜಿಗಳ ಅರ್ಥ ಆದಾಗ ಆ ವೈದೇಹಿ ಪರ್ಸನಲ್ ಇಡಿಯಂನ ಇಂಗ್ಲೀಷಲ್ಲಿ ತರೋದಕ್ಕೆ ನನಗೆ ಏನೇನು ಸಲಕರಣೆ ಬೇಕು. ಅಲ್ಲಿ ಇಂಗ್ಲೀಷಲ್ಲೂ ನಾನು ಓದ್ಕೋತೀನಿ ಯಾವ ಥರ ಹುಚ್ಚಿಯರು ಅಲ್ಲಿ ಸೃಷ್ಟಿಯಾಗಿದ್ದಾರೆ, ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ದಾರೆ. ಈ ವೈದೇಹಿ ಹಕ್ಕುನ ನಾನು ಇಂಗ್ಲೀಷ್ ಇಡೀ ಒಂದು ಬೇರೆ ಲೋಕಕ್ಕೆ ಪರಿಚಯಿಸಬೇಕಾದ್ರೆ ಯಾವ ಥರದ ಭಾಷೆನ ಬಳಸಬೇಕು. ಅದು ಇಂಗ್ಲೀಷ್ ಇಡಿಯಂಗೆ ಮಾತ್ರ ಸೂಟ್ ಆಗೋದಲ್ಲ, ವೈದೇಹಿ ಇಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ. ಯಾಕೆ ಈ ಪದ, ಯಾಕೆ ಆ ಪದ ಅಲ್ಲ ಅಂತ ಅಂದಾಗ ನಿಮ್ಮದು ಏನೋ ತೋರಿಸ್ಕೊತಾ ಇರ್ತೀರ. ಅಂದ್ರೆ ಎವ್ರಿ ಟ್ರಾನ್ಸ್ಲೇಟರ್ ಇಸ್ ಅ ರೈಟರ್, ಶಿ ಇಸ್ ರೀ ರೈಟಿಂಗ್ ದ ಹೋಲ್ ಥಿಂಗ್. ಆಮೇಲೆ ಇಂಗ್ಲಿಷ್ ಆಡಿಯನ್ಸ್ಗೆ ನಾನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇದ್ದಿದ್ದಾಗೆ ನಾನು ಮಾಡೋಕ್ಕಾಗಲ್ಲ, ಅವ್ರಿಗೆ ಇಡೀ ಒಂದು ಲಾರ್ಜರ್ ಕಾಂಟೆಕ್ಸ್ಟ್. ಈಗ ನಾನು ನನ್ನ ಅಕ್ಕು ಕಥೆನ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ನಾನು ಪ್ರೆಸೆಂಟ್ ಮಾಡಿದ್ದೆ, ಎಲ್ಲರಿಗೂ ಕೊಟ್ಟಿದ್ದೆ. ಅವರಿಗೆ ಓದಿಸ್ದಾಗ ಇಂಟ್ರೊಡಕ್ಷನ್ನು, ಕ್ರಿಟಿಕಲ್ ಇಂಟ್ರೊಡಕ್ಷನ್ನು, ಮತ್ತೆ ಟೆಕ್ಸ್ಟು, ಮತ್ತೆ ವೈದೇಹಿದು ಬೇರೆ ಬೇರೆ ಕಥೆಗಳೆಲ್ಲ ತಂದಾಗ ಸುಮಾರು 3 ಗಂಟೆ ನಾನು ಅದನ್ನು ಮಾಡಿದ್ದೀನಿ. ಅವರಿಗೆ ಇಷ್ಟು ಇಷ್ಟ ಆಯ್ತಂದರೆ ಅದು ಅಂದರೆ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ಒಬ್ಬ ಕನ್ನಡದ ಲೇಖಕಿ ದಕ್ಕಿಬಿಡ್ತಾಳಲ್ಲ, ಅದು ಟ್ರಾನ್ಸ್ಲೇಷನ್ನಿಂದ ಆಗೋದು. ಹಾಗಾಗಿ ನನಗೆ ಅದು ಅದೊಂದು ಟ್ರಾನ್ಸ್ಲೇಷನ್ ಆಕ್ಟಿವಿಸಮ್. ಐ ಆಮ್ ಇಂಟ್ರೊಡ್ಯೂಸಿಂಗ್ ಕನ್ನಡ ರೈಟರ್ ಟು ಅಮೆರಿಕನ್ ಆಡಿಯನ್ಸ್. ಅಂದರೆ ಈಗ ಇಂಡಿಯಾದಲ್ಲೇ ಇಷ್ಟು ಭಾಷೆಗಳಿರಬೇಕಾದ್ರೆ ನಮಗೊಂದು ಬೇಕು ಟ್ರಾನ್ಸ್ಲೇಷನ್. ಇದರಿಂದ ಅದಕ್ಕೆ ಅದು ಬರೀ ಅಮೆರಿಕನ್ ಆಡಿಯನ್ಸ್ಗೆ ಅಂತಲ್ಲ, ಇಂಡಿಯನ್ ಆಡಿಯನ್ಸ್ಗೆ ಬೇಕು. ಈಗ ಬಸವ ಪುರಾಣನಾದರೂ ಬಂದಿದೆ, ಅಕ್ಕಮಹಾದೇವಿ ಲಾರ್ಜರ್ ಇಂಡಿಯನ್ ಆಡಿಯನ್ಸ್ಗೆ ಗೊತ್ತಿಲ್ಲ. ಸೊ ಅವಳನ್ನು ಹೇಗೆ ನಾನು ಪರಿಚಯಿಸೋದು? ನಾನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೂ ಸಹ ನನ್ನ ಆಡಿಯನ್ಸು ಒಬ್ಬ ಬೆಂಗಾಲಿ, ಒಬ್ಬ ತಮಿಳ್, ಒಬ್ಬ ರಾಜಸ್ಥಾನಿ ಎಲ್ಲರೂ ಇರ್ತಾರೆ. ಫಸ್ಟ್ ನನಗೆ ಕನ್ಸರ್ನ್ ಇರೋದು ನ್ಯಾಷನಲ್ ಆಡಿಯನ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ ಐ ವುಡ್ ಲೈಕ್ ಟು ಕೇಟರ್ ಟು ದ ನ್ಯಾಷನಲ್ ಆಡಿಯನ್ಸ್ ನನಗೆ. ಯಾಕೆಂದ್ರೆ ಒರಿಸ್ಸಾದಲ್ಲಿ ಯಾವುದೋ ಒಬ್ಬಳು ಇರೋಳು ಅಥವಾ ರಾಜಸ್ಥಾನಿ ಮೀರಾನ ಓದ್ಕೊಳ್ಳುವಾಗ ಅಕ್ಕಮಹಾದೇವಿನ ಓದ್ಕೋಬೇಕು ನೀವು. ಬರೀ ಮೀರಾನ ಓದ್ಕೊಳ್ಳೋಕ್ಕಾಗಲಿ, ಅದು ಅದು ಒಂದು ದೊಡ್ಡ ಮೂವ್ಮೆಂಟು. ತಮಿಳ್ನಾಡು ಆಂಡಾಳ್ ಇರ್ಬೋದು ಅಥವಾ ರಾಜಸ್ಥಾನ್ ಮೀರಾ ಇರ್ಬೋದು, ಕಾಶ್ಮೀರ್ ಲಲ್ಲೇಶ್ವರಿ ಇರ್ಬೋದು, ನೀವೆಲ್ಲಾನು ಒಂದು ಇದರಲ್ಲಿ ಇಟ್ಟು ನೋಡಿದಾಗ ಯಾಕೆ ಹೆಂಗಸರಿಗೆ ಭಕ್ತಿ ಅನ್ನೋದಷ್ಟು ಮುಖ್ಯ ಆಯ್ತು, ಏನನ್ನು ಹೇಳೋಕೆ ಪ್ರಯತ್ನ ಪಡ್ತಾರೆ ಅಂದರೆ ಅದನ್ನು ನೀವು ಕನೆಕ್ಟ್ ಮಾಡಿದನೆ ಬರೀ ಅಕ್ಕಮಹಾದೇವಿನ ಓದೋಕ್ಕೆ ಆಗೋದೇ ಇಲ್ಲ. ಅದು ಯಾವಾಗ ಇಂಗ್ಲೀಷಿಗೆ ಬಂದಾಗ. ಇಂಗ್ಲೀಷ್ ಬಂದಾಗ ಅದೊಂದು ನನ್ನ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ಇಟ್ಬಿಟ್ಟು ಒಂದು ಭಕ್ತಿ ಮೂಮೆಂಟ್ ಅಲ್ಲಿ ವಿಮೆನ್ ಭಕ್ತಿ ಪೋಯೆಟ್ಸ್ ಹೆಂಗಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅದೇ ಒಂದು ಇಂಡಿಯನ್ ಸೊಸೈಟಿ ಹೆಂಗೆ ಅವರನ್ನ ಅರ್ಥ ಮಾಡ್ತವೆ, ಇದೆಲ್ಲ ಪ್ರಶ್ನೆಗಳು ನನಗೆ ಮುಖ್ಯ ಆಗ್ತವೆ. ಬರೀ ವಚನ ಮಾತ್ರ ಮುಖ್ಯ ಆಗಲ್ಲ.
1: ಅಂದ್ರೆ ಒಂದು ಭಾಷೆ, ಆ ಭಾಷೆಯ ಸೊಗಡು, ಆ ಭಾಷೆಯ ಮೂಲ ಬೇರೇನಿದೆಯಲ್ಲ, ಅದನ್ನ ಬೇರೆ ಕಡೆಗೆ ನಾವು ಅಂದ್ರೆ ಈಗ ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಒಂದು ಕಲೆಯನ್ನ ಬೇರೆ ಹೊರದೇಶಕ್ಕೆ ತಲುಪಿಸಬೇಕು ಅಂತಂದಾಗ ಭಾಷೆ ಬಹಳ ಮುಖ್ಯ. ಅದು ಇಂಗ್ಲಿಷ್ ಅಲ್ವಾ, ಬಹಳ ಮುಖ್ಯ ಅದು. ಯಾಕಂದ್ರೆ ನಮ್ಮಲ್ಲಿ ಆ ಅಗಾಧತೆ ಇದೆ, ಆ ನೋವಿದೆ, ಆ ನಲಿವಿದೆ,
0: ಪರಂಪರೆ,
1: ಆ ಸುಖ ಇದೆ, ಆ ಹೆಣ್ಣು ಮಕ್ಕಳ ನೋವಿನ ಅಂತ ಪಡಿಸಬೇಕು ಅಂತಂದಾಗ ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಬರೀ ನಾನು ಮೀರನ್ ಮಾತ್ರ ಓದೋದಲ್ಲ, ಅಕ್ಕ ಮಹಾದೇವಿ ಮಾತ್ರ ಓದೋದಲ್ಲ, ಬಹಳಷ್ಟು ಜನ ಓದ್ಕೊಳ್ಳೇಬೇಕು. ಯಾಕೆಂದ್ರೆ ಬಹಳ ಆಯಾಮಗಳನ್ನ ನೋಡಿದಾಗ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ?
0: ಕರೆಕ್ಟ್.
1: ಆ ನಿಟ್ಟಿನಲ್ಲೇ ಕೂಡ ನಾವು ಕೆಲಸ ಮಾಡಬೇಕು ಅಂದ್ರೆ ಈ ರಿಸರ್ಚ್ ಬಹಳ ಮುಖ್ಯ. ನಾವು ಯಾಕೆ ಈ ವಿಚಾರ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ, ಒಂದು ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತೀವಿ ಅಂತ ಹೇಳಿದಾಗ ಸುಮ್ಮನೆ ಸಾಮಾನ್ಯವಾಗಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀವಿ, ಮಾಡಬಹುದು, ಸಾಮಾನ್ಯವಾಗಿ ಅದನ್ನ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಗೂಗಲ್ ಟ್ರಾನ್ಸ್ಲೇಟ್ ಇದೆ, ನಮ್ಗೆ ಕೂಡ ಡಿಕ್ಷನರಿ ಸಿಗುತ್ತೆ, ಏನಾದ್ರು ಸಿಗುತ್ತೆ, ಮಾಡಬಹುದು. ಅದನ್ನ ಅರ್ಥಕೊಂಡು ಮಾಡಬೇಕು ಅಂದಾಗ ರಿಸರ್ಚ್ ಎಷ್ಟು ಮುಖ್ಯ ಆಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ನೀವು 12 ಅನುವಾದಗಳನ್ನ ಮಾಡಿದ್ರಿ, ಯಾವ್ಯಾವ್ದು ಮಾಡಿದ್ರಿ ಅದನ್ನು ಹೇಳಬಹುದಾ?
0: ಓಕೆ, ನಾನು ಮೊದಲು ಟ್ರಾನ್ಸ್ಲೇಟ್ ಮಾಡಿದ್ದು ವಿಮೆನ್ ರೈಟಿಂಗ್ ಇನ್ ಇಂಡಿಯಾ ಅಂತ 2 ವಾಲ್ಯೂಮ್ ಅಲ್ಲಿ ಬಂದಿದೆ ಸರ್.
1: ಓಕೆ,
0: ಅದು ನನ್ನ ಎಂಫಿಲ್ ರಿಸರ್ಚ್ ಸೂಪರ್ವೈಸರ್ ಅದನ್ನ ಎಡಿಟ್ ಮಾಡಿದ್ದೆ, ಪ್ರೊಫೆಸರ್ ಸುಜಿ ತಾರು ಅಂತ. ಅದರಲ್ಲಿ 20th ಸೆಂಚುರಿ ರೈಟಿಂಗ್ ನ ಸ್ವಲ್ಪ ಇಂಟ್ರೊಡಕ್ಷನ್, ಅದು ನನ್ನ ಮೊದಲನೇ ಪುಸ್ತಕ. ಆಮೇಲೆ ಹೇಳುತ್ತೇನೆ ಕೇಳು ಅಂತ, ಮಹಿಳೆಯರ ಆತ್ಮಕಥನಗಳು ಅಂತ. ಇಂಡಿಯಾದಿಂದನೂ ಇದ್ರು, ಅಮೆರಿಕದಿಂದ ಇದ್ರು, ಯೂರೋಪ್ ಇಂದ ಇದ್ರು, ಆಫ್ರಿಕಾದಿಂದ ಇದ್ರು, ಅಂದ್ರೆ ನನ್ಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದ್ರೆ, ಹೆಣ್ಣಿನ ನೋವಿದೆ ಅಲ್ಲ, ಅದೊಂದು ಪುರುಷ ಪ್ರಾಧಾನ್ಯ ಸಮಾಜ ಇದೆಯಲ್ಲ, ಅದು ಬೇರೆ ಬೇರೆ ಅವತಾರನ ಎಲ್ಲಾ ಕಡೆ ತಳೆದಿದೆ, ಆದ್ರೆ ಅನುಭವಿಸ್ತಾ ಇರೋ ನೋವು ಒಂದೇ ತರ ಇರತ್ತೆ
1: ಖಂಡಿತ
0: ಅಂತ ಹೇಳೋದನ್ನ ನನ್ನ ಇದಾಗಿತ್ತು. ಅದಕ್ಕೆ ಹೇಳುತ್ತೇನೆ ಕೇಳು ಅಂದ್ರೆ ಹೆಂಗ್ಸು ಬಡ್ಕೋತಾ ಇರ್ತಾಳೆ, ಹೇಳ್ತಾ ಇದ್ದೀನಿ ಕೇಳು, ಇಲ್ಲದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಅವರವರ ಆಟೋಬಯೋಗ್ರಫಿಯಿಂದ ಒಂದೊಂದು ಪಾರ್ಟ್ನ ತೆಗೆದು ನಾನು ಅದನ್ನೆಲ್ಲ ಹೆಣದ್ ಬಿಟ್ಟು ಹೆಡ್ ನೋಟ್ಗಳನ್ನ ಬರೆದು ಅವ್ರ ಬಗ್ಗೆ ಅದನ್ನ ಒಂದು ಮಾಡಿದೆ. ಅದಾದ್ಮೇಲೆ ಕತೆ ಹೇಳುವೆ ಅಂತ ಡಿಫ್ರೆಂಟ್ ವಿಮೆನ್ ರೈಟರ್ಸ್, ಅದರಲ್ಲೂ ನಾನು ಪ್ರತಿಯೊಂದರಲ್ಲೂ ನನ್ನ ಇಂಟ್ರೊಡಕ್ಷನ್ ಕೊಟ್ಟೇ ಕೊಡ್ತೇನೆ. ಯಾಕೆಂದ್ರೆ ನೀವು ಓದ್ಬೇಕಾದ್ರೆ ಬರೀ ಒಂದು ಕಥೆನ ಓದ್ತಾ ಇರಲ್ಲ, ಆ ಬ್ಯಾಕ್ಗ್ರೌಂಡ್ ಇಂದ ಓದಿ ಇದನ್ನೆಲ್ಲ ಹೇಳೋದು ನಂಗೆ ಮುಖ್ಯ ಆಗಿತ್ತು. ಅಂದ್ರೆ ಬರೀ ಗೋಳಿತ್ತು ಅಂತ ಅಲ್ಲ, ಅದರಲ್ಲಿ ಸಂತೋಷನೂ ಇತ್ತು. ಯಾಕಂದ್ರೆ ಹೆಂಗಸರು ತಮ್ಮ ಸಂತೋಷನ ತಾವೇ ಕಟ್ಕೊಳ್ಳೋ ಅಂತ ಶಕ್ತಿನೂ ಇರುತ್ತೆ, ಅವ್ರು ತಾಯಿಯರಲ್ವಾ. ಹಾಗಾಗಿ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳನ್ನ ತರೋದನ್ನ ಡಿಫ್ರೆಂಟ್ ವಿಮೆನ್ ರೈಟರ್ಸ್ನ ಇದು ಮಾಡ್ಕೊಂಡು ಕತೆ ಹೇಳುವೆ ಅಂತ ಹೇಳ್ಬಿಟ್ಟು ಒಂದು 16 ರೈಟರ್ಸ್ ಏನು ಅವ್ರ ಬಗ್ಗೆ ಒಂದು ಕತೆನ ಆರಿಸ್. ಮಹಾಶ್ವೇತಾ ದೇವಿ, ಜ್ಞಾನಪೀಠ ಪ್ರಶಸ್ತಿ, ಮಹಾಶ್ವೇತಾ ದೇವಿ ಕಥೆಗಳಂತೂ ಸರ್ ಅದು ಹೆಣ್ಣು ದನಿಗಳನ್ನ ಕೇಳಿಸ್ಕೋಬೇಕು, ಏನ್ ಅವ್ರ ನೋವುಗಳು. ಯಾಕಂದ್ರೆ ಅವಳು ಯಾವಾಗ ವ್ಯಕ್ತಪಡಿಸೋಕ್ ಶುರು ಮಾಡಲ್ಲೋ, ಈಗ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಕಾವ್ಯದಿಂದ ಹೇಳೋದು, ವಚನ ಮಾತಾಡೋದು ಅಂತ ಇತ್ತು, ಆದ್ರೆ ಈಗ ಅದನ್ನ ಕಾವ್ಯ ಅಂತ ಓದ್ತೀವಿ ನಾವು. ಆದ್ರೆ ಈಗ ಸಣ್ಣ ಕಥೆಗಳಲ್ಲಿ ಅಥವಾ ಆತ್ಮವೃತ್ತಾಂತಗಳಲ್ಲಿ ಎಲ್ಲ ಹೇಳ್ಕೊತಾ ಇದಾರಲ್ಲ, ಇದನ್ನ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ಮುಖ್ಯ, ತುಂಬಾ ದಮನ ಒಳಗಾದಂತ ಹೆಂಗಸರು ಸ್ವಲ್ಪ ಮಟ್ಟಿಗಾದ್ರೂ ಒಂದು ಅಕ್ಷರ ಸೌಲಭ್ಯ ಸಿಕ್ಕದವರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್.
1: ನೀವು ಮಾತಾಡ್ತಾನೆ ಕೂಡ ನಾನು ಇಂಟ್ರಪ್ಟ್ ಮಾಡ್ತೀನಿ. ಏನಂತಂದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ, ನಿಮ್ಮ ಬರವಣಿಗೆಗಳನ್ನ ನೋಡ್ತಾ ಇದ್ರೆ, ಟ್ರಾನ್ಸ್ಲೇಷನ್ ವರ್ಕ್ ನೋಡ್ತಿದ್ರೆ, ಹೆಣ್ಣು ಮಕ್ಕಳ ನೋವು, ಹೆಣ್ಣು ಮಕ್ಕಳ ನಲಿವು, ಹಾಗೆ ಹೆಣ್ಣು ಮಕ್ಕಳ ಕಷ್ಟದಿಂದ ಬಂದಂತಹ ರೀತಿ, ಇನ್ನು ಕಷ್ಟದಲ್ಲೇ ಇದ್ದಾಳೆ ಅಂತ ಅನ್ಕೋಣ, ಯಾಕೆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತದ್ದು ತಮಗೆ ಧ್ವನಿ ಎತ್ತಬೇಕು ಬರವಣಿಗೆ ಮೂಲಕ ಅಂತ ಅನ್ಸಿದ್ದೆ?
0: ಯಾಕಂದ್ರೆ ನಾನು ಕಷ್ಟಪಡ್ತಾ ಇದ್ದೆ, ವಿದ್ಯಾಭ್ಯಾಸನು ಏನು ಸುಲಭವಾಗಿ ಬರಲಿಲ್ಲ, ಪ್ರತಿಯೊಂದು ಹಂತದಲ್ಲೂ ನಾನು ಹೋರಾಡೇನೆ ಅದನ್ನ ತಗೊಂಡಿದ್ದೀನಿ. ನನ್ನ ಗ್ರಾಜುಯೇಷನ್ ಆಗ್ಲಿ, ಪೋಸ್ಟ್ ಗ್ರಾಜುಯೇಷನ್ ಆಗ್ಲಿ, ಅಥವಾ ನನ್ನ ಕೆಲಸ ಆಗ್ಲಿ, ನನ್ನ ಅಸ್ಮಿತೆ ಏನಿದೆ ಅದನ್ನ ಹುಡುಕೊಳ್ಳಕ್ಕೆ ನಾನು ತುಂಬಾ ಅಂದ್ರೆ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಬರೀ ಕಷ್ಟನೇ ಗೋಳು ಅಂತಲ್ಲ, ಅದರಲ್ಲಿ ನಮ್ಮಮ್ಮ ದೊಡ್ಡ ಶಕ್ತಿ, ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅದೇನು ಅವ್ರು ಓದ್ಲಿಲ್ಲ, ಇವಳು ಏನು ಇಷ್ಟೊಂದು ತಲೆ ಕೆಡ್ಸ್ಕೋತಾಳಲ್ಲ, ಗ್ರಾಜುಯೇಷನ್ಗೆ ಬಿ ಎಸ್ ಸಿಗೆ ಹೋಗೋದಕ್ಕೆ ನಾನು ಒಂದು ತಿಂಗಳು ಬರೀ ಒಂದೇ ಹೊತ್ತು ಒಂಚೂರು ಒಂದ್ ಇಡ್ಲಿ ತಿನ್ನೋದು ಇದನ್ನ ಓದಕ್
1: ಕಳಿಸಿ.
0: ಅಯ್ಯೋ, ಮದುವೆ ಮಾಡೋದಕ್ಕೆ ಆಸಕ್ತಿ ಇತ್ತು, ಕೊನೆಗೆ ಅಲ್ಲಿ ಹೋಗಿ ಬಾವಿ ಇದೆ ಬೀಳ್ತೀನಿ ಅಂತಾನು ಧಮಕಿ. ಅಂದ್ರೆ ಇದೆಲ್ಲ ನನ್ನ ವಿದ್ಯಾಭ್ಯಾಸ ಹಂಗೆ ಹಕ್ಕು ಹಕ್ಕಿನ ತರ ಬರಲ್ಲ ನನಗೆ. ಅಕಸ್ಮಾತ್ ಏನಾದ್ರು ಬೈಕೆ ಇದಕ್ಕೆ ನಾನು ನಿನ್ನ ಓದಿಸಿದ್ದು ಅಂತ ನಮ್ಮ ಅಮ್ಮ ಅಪ್ಪಯ್ಯವರು, ನಾನು ಹೇಳ್ತಾ ಇದ್ದೆ ಅದಕ್ಕೇನು ಓದಿಸಿದ್ದು ಓದಿಸಿದ್ದು ಅಂತ ಹೇಳ್ತೀರ, ನಿಮ್ಮ ಮಗನಿಗೂ ಓದಿಸಿದ್ರಲ್ಲ, ಅವನ್ದು ಹಕ್ಕು, ನಂದಾದ್ರೆ ಭಿಕ್ಷೆ ಅಂದ್ರೆ ಈ ಆಟಿಟ್ಯೂಡ್ ಇನ್ನೂ ಹೋಗಿಲ್ಲ. ಹಾಗಾಗಿ ಅದರಲ್ಲಿ ನನಗೆ ಆಸಕ್ತಿ ಬಂತು. ಆಮೇಲೆ ನನ್ನ ಅಮ್ಮ ಅಜ್ಜಿಯರು ಅವರು ಅನುಭವಿಸಿದ ಬದುಕಿದೆ ಅಲ್ಲ, ಅದು ಎಂಥ ಧಾರಣ ಶಕ್ತಿ ಇದಿದೆ ಅಲ್ಲ, ಒಂದು ನೀನು 10 ಮಕ್ಕಳನ್ನ ನಿಭಾಯಿಸೋದು ನನಗೆ ತುಂಬಾ ಫ್ಯಾಸಿನೇಟ್ ಆಗ್ತಾ ಇತ್ತು. ಇದು ಎಂಥದ್ದು, ಯಾಕಂದ್ರೆ ಏನೂ ಸವಲತ್ತುಗಳೇ ಇಲ್ದನೆ ಇರಬೇಕಾದ್ರೆ ಮಕ್ಕಳನ್ನೂ ಬೆಳೆಸ್ತಾರೆ, ಇದನ್ನೂ ನಿಭಾಯಿಸ್ತಾರೆ, ಅದನ್ನೂ ನಿಭಾಯಿಸ್ತಾರೆ, ಅದು ಎಂಥ ಅದ್ಭುತವಾದ ಅಪೂರ್ವವಾದ ಶಕ್ತಿ ಅಂತ ನಂಗೆ ಅನ್ನಿಸ್ತಾ ಇದೆ.
1: ಓಕೆ, ಈಗ ಮೇಡಮ್ ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ವಿ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಓದೋದು ಬೇರೆ, ಬರೆಯೋದು ಬೇರೆ, ಟ್ರಾನ್ಸ್ಲೇಟ್ ಮಾಡೋದೇ ಬೇರೆ,
0: ಇನ್ನೂ ಬೇರೆ
1: ಅಲ್ವಾ? ಬಹಳಷ್ಟು ಚಾಲೆಂಜಿಂಗ್ ಅದು ಅಲ್ವಾ? ಯಾವ ಭಾಷೆಯಿಂದ ಯಾವ ಭಾಷೆ ಆದರೂ ಕೂಡ ಲೇಖಕರ ಮೊದಲ ಮಾತಾಗಿರುತ್ತೆ, ನಾನು ಬರೆದಂತದ್ದನ್ನ ಯಾವುದಕ್ಕೂ ಧಕ್ಕೆ ಆಗಬಾರ್ದು ಅಂತ. ಅದಕ್ಕೆ ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈಗ ಯಾರು ಯಂಗ್ಸ್ಟರ್ಸ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಸಕ್ತಿ ಇರುತ್ತೆ ಅಂತವ್ರು ಬಹಳ ಮುಖ್ಯ ಆಗುತ್ತೆ, ಏನ್ ಹೇಳ್ತೀರಿ?
0: ಆದ್ರೆ ನನ್ಗೆ ಅನುವಾದ ಮಾಡೋದು ಅನ್ನೋದಿದೆಯಲ್ಲ, ಅದು ಒಂದು ರೀತಿಯ ಧ್ಯಾನ ಅಂತ ಅನ್ಸುತ್ತೆ. ಅಂದ್ರೆ ಭಾಷೆ ಒಳಗೆ ಹೋಗ್ಬೇಕು, ತುಂಬಾ ಬ್ರಾಡ್ ಆಗಿ ನೋಡಿದಾಗ ಅಂದ್ರೆ ಅದು ಒಂದು ಟೋಟಲಿ ಡಿಫ್ರೆಂಟ್ ಏರಿಯಾ ಆಲ್ ಟುಗೆದರ್. ಆದ್ರೆ ನಮ್ಗೆ ತುಂಬಾ ಸಲ ನಾವು ಭಾಷೆನ ಬಳಸ್ತಾ ಇದೀವಿ ಅಂತ ಅನ್ಸುತ್ತೆ, ಆದ್ರೆ ಭಾಷೆ ನಮ್ಮನ್ನ ಬಳಸ್ತಾ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಂದು ಹಿಡಿತ ಬೇಕಾಗತ್ತೆ, ಇನ್ನೊಂದು ನಾನು ಅಕಾಡೆಮಿಕ್ ವರ್ಲ್ಡ್ ಅಲ್ಲಿ ಇದ್ದಿದ್ರಿಂದ ಅಕಾಡೆಮಿಕ್ ಲ್ಯಾಂಗ್ವೇಜ್ ನಂಗೆ ತುಂಬಾ ಈ ಕ್ರಿಯೇಟಿವ್ ಸಾಹಿತ್ಯದಲ್ಲಿ ಇದನ್ನ ಮಾಡ್ಬೇಕಾದ್ರೆ ನಾನು ಈಗ ಒಂದು ಪೋಯಂನ ಕನ್ನಡದಿಂದ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿರ್ತೀನಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು 200-300 ಪೋಯಮ್ಸ್ ಆದ್ರೂ ಓದಿರ್ತಿದ್ದೆ, ನಂಗೆ ಪೋಯೆಟಿಕ್ ಈಡಿಯಂ ಸಿಗೋದಕ್ಕೆ. ಬೇಂದ್ರೆ ನಾ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 100 ಸಲ ಪ್ರಯತ್ನಿಸಿದ್ದೀನಿ, ಆಗಿಲ್ಲ ನನ್ಗೆ, ಇಲ್ಲಿ ತನಕನೂ ಆಗಿಲ್ಲ. ಅಂದ್ರೆ ಒಳಗಡೆ ಅದಕ್ಕೆ ಮಾಗ್ಬೇಕು, ಒಂದು ಕಾವ್ಯದೊಳಗಡೆ ಹೋಗೋದು ನೀವು ತುಂಬಾ ಮಾಗ್ಬೇಕು. ರೂಮಿನ ಈಗ ನಾನು ಮಾಡೋದಕ್ಕೆ ಸಾಧ್ಯ ಆಯ್ತು, ಒಂದು 20 ವರ್ಷದ ಹಿಂದೆ ಮಾಡಕ್ ನಾನು ಪ್ರಯತ್ನ ಪಟ್ಟಿದ್ರು ನಂಗೆ ಆಗ್ತಾ ಇರಲಿಲ್ಲ. ಆಮೇಲೆ ನೀವು ಮಾಡೋ ಅನುವಾದ ನಿಮ್ಮನ್ನ ಬದಲಾಯಿಸ್ತಾ ಇದ್ರೆ ಒಳಗಡೆ, ಅದು ಮಾಡ್ದೇನೆ ಇರೋದೇ ಒಳ್ಳೇದು.
1: ಆತ್ಮತೃಪ್ತಿ ಬೇಕು.
0: ಎಸ್ ಎಸ್, ಅನುವಾದ ಅನ್ನೋದು ಅದು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡೋವಂಥದ್ದಲ್ವೇ ಅಲ್ಲ, ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ಸ್, ನಿಮ್ಮ ನಿಲುವುಗಳು, ಕಾಳಜಿಗಳು, ಆಮೇಲೆ ಕೊನೆಗೆ ಅದು ಮಾಡಿ ಮುಗಿಸೋಷ್ಟೊತ್ತಿಗೆ ನೀವು ಬದಲಾಗಿರ್ಬೇಕು. ಒಳಗೆ ತುಂಬಾ ಕಾಡ್ಬೇಕು ಅದನ್ನ. ನಂಗೆ ಇವತ್ತಿಗೂ ಈಗ ಅಕ್ಕ ಮಹಾದೇವಿ, ನಾನು 6 ಬದುಕ್ತಾ ಇದ್ದೀನಿ ಅವಳನ್ನ, ಒಂದೊಂದು ಪದನೂ ನಾನು ಕಾಡ್ತಾ ಇದ್ದೀನಿ, ಇದು ಏನಕ್ಕೆ ಇದನ್ನ ಉಪಯೋಗಿಸಲು, ಇದು ಏನಕ್ಕೆ ಹೀಗೆ ಹೇಳಲು, ಏನಕ್ಕೆ ಇಷ್ಟು ಕಾಡದೇ ಇದ್ರೆ ಬರೀ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನಾನು, ಅದು ನಾನು ಅಕ್ಕ ಮಹಾದೇವಿಗೆ ಮಾಡೋ ಅನ್ಯಾಯ. ಅಥವಾ ರೂಮಿಗೆ ಮಾಡೋ ಅಂತ ಅನ್ಯಾಯ. ಈಗ ರೂಮಿನ ಟ್ರಾನ್ಸ್ಲೇಟ್ ಮಾಡಿದಾಗ ಒಂದು ಲಾಂಗ್ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರದೆ, ಯಾಕೆಂದ್ರೆ ನೀವು ಒಬ್ಬ ಸೂಫಿ ಪೋಯಿಟ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರೀತಿ, ಅವನು ಬರೀ ಪ್ರೀತಿ, ಪ್ರೀತಿ ಕವಿ, ಪ್ರೇಮದ ಕವಿ ಅವನು, ಅದನ್ನ ನೀವು ಸುಮ್ಮನೆ ಪ್ರೇಮ ಪ್ರೀತಿ ನಾವು ಇಷ್ಕ್ ಮೊಹಬ್ಬತ್ ಅಂತೀವಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಅವನ ಜೀವನದಲ್ಲಿ ಏನೇನು ನಡೀತು ಘಟನೆಗಳು ಅಂದರೆ ಅವನ ಜೀವನದಲ್ಲಿ ನಡೆದಿದ್ದೇ ಬಂತು ಅಂತಲ್ಲ, ಆದ್ರೆ ಅವನು ಅದನ್ನ ಹೇಳ್ಕೊತಾ ಇದ್ದ, ಅದು ಕಾವ್ಯವಾಗಿ ಹರಿಯಿತು. ಸೊ
1: ಈಗ ನೀವು ಅನುವಾದಕಿಯಾಗಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ನಮ್ಮ ದೇಶದಲ್ಲದೆ ಕೂಡ ವಿದೇಶದಲ್ಲೂ ಕೂಡ ಕೆಲಸ ಮಾಡಿದ್ರಿ, ನ್ಯೂಜಿಲೆಂಡ್ ಅಲ್ಲಿ ಮಾಡಿದ್ರಿ, ಅಮೆರಿಕದಲ್ಲೂ ಮಾಡಿದ್ರಿ, ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು?
0: ಒಂದು ನನಗೆ ಈಗ ಅಮೆರಿಕದಲ್ಲಿದ್ದಾಗ ನನಗೆ ಬ್ಲ್ಯಾಕ್ ಕಮ್ಯುನಿಟಿ ಅನುಭವಿಸ್ತಾ ಇದ್ದಂತ ಅವರ ನೋವುಗಳು ಇದೆಯಲ್ಲ, ಬ್ಲ್ಯಾಕ್ ಲಿಟ್ರೇಚರ್ನ ತುಂಬಾ ಓದ್ಕೊಂಡೆ ನಾನು ಅಲ್ಲಿದ್ದಾಗ, ಆ ಎಕ್ಸ್ಪೋಜರ್ ಕೊಡುತ್ತೆ. ಆವಾಗಲೇ ನಾನು ಒಂದು ಒಳಗಿನ ಶ್ರೀಮಂತಿಕೆ ಅಂತೀವಲ್ಲ, ನಮ್ಮ ಮನಸ್ಸಿನ ಶ್ರೀಮಂತಿಕೆ ಅಥವಾ ಒಂದು ಕಲ್ಚರಲ್ ರಿಚ್ನೆಸ್ ಬರುತ್ತೆ ಅಂತ ನನಗೆ ಆ ಥರದ ಎಕ್ಸ್ಪೋಜರ್ ಬೇಕಾಗಿತ್ತು. ಸ್ಕೂಲ್ಗೆ ಹೋಗೋಕ್ಕೆ ನನಗೆ ಎಷ್ಟು ಆಸಕ್ತಿ ಇತ್ತು, ಇನ್ನೊಂದು ಯೂನಿವರ್ಸಿಟಿಗೂ ಹೋಗೋಕ್ಕೂ ನಂಗೆ ಆಸಕ್ತಿ ಇತ್ತು. ನನಗೆ ಗೊತ್ತಿತ್ತು ಹೆಣ್ಣಾಗಿ ನನಗೆ ಅವಕಾಶ ನನ್ನ ಹುಡ್ಕೊಂಡು ಬರಲ್ಲ, ನಾನು ಹುಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ನನಗೆ ನ್ಯೂಜಿಲೆಂಡ್ ಅಲ್ಲಿ ನಾನು ರೆಫ್ಯೂಜೀಸಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ದೆ. ಏನಕ್ಕೆ ಇವರು ರೆಫ್ಯೂಜೀಸ್ ಆಗಿ ಬರ್ತಾರೆ ಬೇರೆ ಬೇರೆ ದೇಶಗಳಿಗೆ, ಇಂಗ್ಲಿಷೇ ಬರಲ್ಲ ಅವರಿಗೆ, ABCDನೂ ಬರಲ್ಲ ಅಲ್ಲಿಂದ, ಅವ್ರು ಇಲ್ಲಿ ಇಂಗ್ಲಿಷೇ ಬರದೇ ಇರೋರಿಗೆ ನಾನು ಕಲಿಸ್ತೀನಲ್ಲ, ಅದು ತುಂಬಾ ನನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇತ್ತು. ಸೊ ಐ ವಾಸ್ ಅ ಕೈಂಡ್ ಆಫ್ ಅಂಬಾಸಡರ್. ವರ್ಷದ ಹಿಂದೆನೆ ಬರೆಯೋಕೆ ಶುರು ಮಾಡಿದೆ, ಬಟ್ ಐ ನ್ಯೂ ದಟ್ ಐ ಹ್ಯಾಡ್ ಟು ರೀ ಇನ್ವೆಂಟ್ ಮೈ ಸೆಲ್ಫ್, ಯು ನೋ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬರೀ ಪಾಠ ಮಾಡಿಕೊಂಡು ಆಮೇಲೆ ನಮ್ಮ ಪಾಠದ ಬಗ್ಗೆ ನಮಗೆ ಒಂದು ಬೋರ್ ಹೊಡಿಯೋಕೆ ಶುರು ಆಗುತ್ತೆ, ನಮ್ಮ ಧ್ವನಿಗೆ ನಮಗೆ ಆಕಳಿಕೆ ಬರುತ್ತೆ, ಇದೆಲ್ಲನೂ ಆಗ್ತಾ ಇರಬೇಕಾದ್ರೆ ಬರವಣಿಗೆ ಒಂದು ಅದು ಒಂದು ಇನ್ನೊಂದು ರೀತಿಯ ಧ್ಯಾನ. ಮೂಲೆನಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಬರೋದು, ಆಡಿಯನ್ಸ್ ಇಲ್ಲ, ಬಿಕಾಸ್ ರೈಟಿಂಗ್ ಇಸ್ ಅ ಬ್ರೂಟಲ್ ಮೀಡಿಯಂ. ನಾನು ಪಾಠ ಮಾಡ್ತಾ ಇರಬೇಕಾದ್ರೆ ಅದೊಂದು ಸಂವಾದ ಇರುತ್ತೆ, ಆಮೇಲೆ ನನ್ನ ಒಂದು ಎಕ್ಸ್ಪ್ರೆಷನ್ನು ಮತ್ತೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ. ಆದರೆ ನಾನು ಬರೆದಿರೋ ಪುಸ್ತಕ ನಾನು ಇಲ್ದನೇ ಇರುವಾಗ ಯಾರೋ ಜಡ್ಜ್ ಮಾಡ್ತಾರಲ್ಲ, ಅದು ಬ್ರೂಟಲ್ ಆಗಿರುತ್ತೆ. ಸೊ ಐ ನೀಡ್ ಟು ಮೆಷರ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್ ಅಂತೆಲ್ಲ ಬರ್ತಾ ಇತ್ತು. ಹಂಗಾಗಿ
1: ಈಗ ಕೊಡಗಿನ ಒಂದು ಕುಗ್ರಾಮದಿಂದ ಬಂದಂತಹ ಒಂದು ಹುಡುಗಿ, ಕಷ್ಟಪಟ್ಟು ಇಷ್ಟಪಟ್ಟು
0: ಇಷ್ಟ
1: ಹೋರಾಟದಿಂದ ಇಷ್ಟೆಲ್ಲ ಒಂದು ಏನು ಪುರುಷ ಪ್ರಧಾನ ಸೊಸೈಟಿಲಿ ಎದ್ದು ನಿಂತು ಕಷ್ಟ ಅಂದರೆ ನಾವು ಯೋಚನೆ ಮಾಡಿದಷ್ಟು ಮಾತಾಡಿದಷ್ಟು ಸುಲಭ ಅಂತ ಖಂಡಿತ ಇಲ್ಲ. ನೀವೀಗ ಎಷ್ಟೋ ಕಷ್ಟವನ್ನು ಬಿಟ್ಟಿರಿ ಅರ್ಧ ಗಂಟೆಯಲ್ಲಿ ಖಂಡಿತ ಹೇಳಲಿಕ್ಕಾಗಲ್ಲ, ನಿಮ್ಮ ವರ್ಕನ್ನು ಅರ್ಧ ಗಂಟೆಯಲ್ಲಿ ಖಂಡಿತ ಹೇಳೋಕ್ಕಾಗಲ್ಲ.
0: ಇನ್ನೂ ಒಂದು ಸರ್, ನನಗೆ ಹೆಣ್ಣು ಮಕ್ಕಳಿಂದ, ತಾಯಿಯರಿಂದ, ಅಕ್ಕ ತಂಗಿಯರಿಂದ ಅಥವಾ ನನ್ನ ಸ್ನೇಹಿತರಿಂದ ಎಷ್ಟು ಸಪೋರ್ಟ್ ಸಿಕ್ತೋ ಅಷ್ಟೇ ಸಪೋರ್ಟ್ ಗಂಡಸರಿಂದನೂ ಸಿಕ್ಕಿದೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫೆಮಿನಿಸಮ್ ಅನ್ನೋದು ಒಂದು ಪ್ರಿನ್ಸಿಪಲ್, ಕೆಲವೊಂದ್ಸಲ ಗಂಡಸರಿಗೆ ಜಾಸ್ತಿ ಅರ್ಥ ಆಗಿರುತ್ತೆ. ಹಾಗಾಗಿ ಐ ವಿಶ್ ಟು ಅಕ್ನಾಲೇಜ್ ದೇರ್ ಸಪೋರ್ಟ್ ಆಸ್ ವೆಲ್, ಯಾಕಂದ್ರೆ ಫೆಮಿನಿಸಮ್ ಅಂದ್ರೆ ಬರೀ ಹೆಂಗಸರಿಗಲ್ಲ, ಅದು ಗಂಡಸರಿಗೆ ಇನ್ನೂ ಜಾಸ್ತಿ ಅಗತ್ಯ ಇರೋದು. ಹಾಗಾಗಿ ಐ ಹ್ ಎಂಜಾಯ್ಡ್ ಅ ವೆರಿ ಈವೆಂಟ್ಫುಲ್ ಮೀನಿಂಗ್ ಫುಲ್ ಲೈಫ್ ಬಿಕಾಸ್ ಆಫ್ ಬೋತ್ ಮೆನ್ ಅಂಡ್ ವಿಮೆನ್ ಇನ್ ಮೈ ಲೈಫ್.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ಆಕಾಶವಾಣಿ ಜೊತೆ ಬಂದು. ಅರ್ಧ ಗಂಟೆ ಸಮಯದಲ್ಲಿ ನಾವು ಎಷ್ಟು ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಸಾಧ್ಯ ಅಂತೂ ಆಗಲಿಲ್ಲ. ನಿಮ್ಮ ರಿಸರ್ಚ್ ವರ್ಕ್ಗಳಿರ್ಬೋದು, ಆದರೆ ಆ ಕೊಡಗಿನ ಒಂದು ಸಣ್ಣ ಗ್ರಾಮದಿಂದ ಬಂದು ಅಮೇರಿಕಕ್ಕೆ ತನಕ ಹೋಗಿ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಟೀಚ್ ಮಾಡಿ, ಅಲ್ಲಿ ರಿಸರ್ಚ್ ಮಾಡಿ ಬಹಳಷ್ಟು ಪುಸ್ತಕಗಳನ್ನು ಬರೆದು ಒಂದು ಮಾದರಿ, ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳು ಹೇಗಿರಬೇಕು, ಹೇಗೆ ಚಾಲೆಂಜಸ್ನ ಫೇಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಸುಕನ್ಯಾ ಕನ್ನರಳ್ಳಿಯವರು ಅವರು ಒಂದು ಉದಾಹರಣೆ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದಗಳು. ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೂ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನ್ನರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ
4: ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:30. ನಿಮ್ಮ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ತೇಜಸ್ವಿನಿ ಗಿರೀಶ್. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ವೈಷ್ಣವಿದತ್ತ ಅವರಿಂದ ಭಕ್ತಿಗೀತೆಗಳು, 12:45 ಕನ್ನಡದಲ್ಲಿ ಭಾಷಣ. ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು ಈ ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ್ದ ಭಾಷಣದ ಧ್ವನಿ ಮುದ್ರಣ. 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ, ವಿಕಸಿತ ಭಾರತ್ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಎಂ ರವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಶಿವಮೊಗ್ಗ ಸುಬ್ಬಣ್ಣ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳು. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಾಂಗ್, ಪ್ರಾಯೋಜಕರು ಸಿಎಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4 ಗಂಟೆಗೆ ಕಥಾ ಕಾಲಕ್ಷೇಪದಲ್ಲಿ ಶಬರ ಶಂಕರ ಲೀಲೆ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಆಹಾರ ಧಾನ್ಯ ಹಾಗೂ ಪರಿಸರ ಸಂರಕ್ಷಣೆ, ಈ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರಾದ ಎಚ್ಎಸ್ ಲಕ್ಷ್ಮೇಗೌಡ ಅವರೊಂದಿಗೆ ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಪ್ರಸ್ತುತಿ ದಿಗ್ವಿಜಯ್ ಬಿ, ಭಾಗವಹಿಸುತ್ತಾರೆ ಆಹಿರಿ ಪುಟ್ಟಿ ಹಾಗೂ ಶೀತಲ್ ಬೆಳಗಲಿ. 8:00 ನಾಟಕ ವಿಧಿವಿಲಾಸ, ರಚನೆ ಎಂ ಶಿವಕುಮಾರ್, ನಿರ್ದೇಶನ ರಘು ಹೆಗಡೆ. 8:30 ರಂಗಗೀತೆಗಳು ಜಿಆರ್ ರಾಮಚಂದ್ರ ಅವರಿಂದ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.
2: ಬೆಳಕಿಲ್ಲದೆ ಬದುಕಿಲ್ಲ,
5: ಮಣ್ಣಿಲ್ಲದೆ ಕಸುವಿಲ್ಲ,
2: ಜಲವಿಲ್ಲದೆ ಜೀವವಿಲ್ಲ,
5: ಹಸಿರಿಲ್ಲದೆ ಉಸಿರಿಲ್ಲ,
2: ಹರಿತಿಲ್ಲದೆ ಜಗತ್ತಿಲ್ಲ.
6: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
5: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
2: ಸಸ್ಯ ವೈದ್ಯರ ಕಿವಿಮಾತು
5: ಪ್ರಾಯೋಜಿತ ಬಾನುಲಿ ಸರಣಿ.
7: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
8: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ತಪ್ಪದೇ ಆಲಿಸಿ
5: ಸಸ್ಯ ವೈದ್ಯರ ಕಿವಿ ಮಾತು
2: ಹರಿತೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೇಳುಗರೆ, ಇಂದು ವೈಷ್ಣವಿ ದತ್ತ ಅವರು ಹಾಡಿರುವ ಕೆಲವು ರಚನೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಶ್ರೀಪಾದರಾಜರ ರಚನೆ, ಉತ್ತಮರ ಸಂಘ ಎನಗಿತ್ತು ಸಲಹೋ ಚಿತ್ತಜ ಜನಕ ಸರ್ವೋತ್ತಮ ಮುಕುಂದ.

ಕಾರ್ಯಕ್ರಮದ ಕಡೆಯದಾಗಿ ಗೋಪಾಲದಾಸರ ರಚನೆ ಶ್ರೀಯದುವರ ಕುಲತೋಯದಿ ಹಿಮಕರ ಆಶ್ರಿತ ಜನಮಂದಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 12:45. ಈಗ ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು ಈ ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ್ದ ಭಾಷಣದ ಧ್ವನಿಮುದ್ರಣ.
1: ಕಾವ್ಯ ಅನ್ನೋದು ಏನಿದೆ ಅದು ಗ್ರಹಿಕೆಗಳು, ನಾವೇನನ್ನು ಗ್ರಹಿಸ್ತಾ ಇದ್ದೀವಿ ಆ ಗ್ರಹಿಕೆಗೆ ಕೊಟ್ಟಂಥ ಒಂದು ಭಾಷೆ ಮೈಕಟ್ ಮಾತ್ರ ಅಲ್ಲ, ಅಲ್ಲಿ ಒಂದು ಕಾಣಿಸುವ ಲೋಕ ಇರುತ್ತೆ. ನಾವು ಕಂಡ ಲೋಕ ಅಲ್ಲ, ಅವರು ಕಾಣಿಸುವ ಲೋಕ ಒಂದಿರತ್ತೆ. ಆ ಕಾಣಿಸುವ ಲೋಕವನ್ನು ಕಾಣಬೇಕಿದ್ರೆ ಆ ಕವಿಗಳಿಗೊಂದು ಸಂವೇದನೆ ಇರುತ್ತೆ. ಆ ಸಂವೇದನೆ ಎಲ್ಲರ ಸಂವೇದನೆಯಾಗಲ್ಲ, ಆ ಸಂವೇದನೆ ವಿಶಿಷ್ಟವಾದ ಸಂವೇದನೆ ಆಗಿರುತ್ತೆ. ಆ ಸಂವೇದನೆ ಅಂತ ಅನ್ನೋವಾಗ್ಲೇ ಇಲ್ಲಿ ಇರುವಂಥದ್ದೇನು, ಕಾಣುವಂಥದ್ದೇನು, ಆ ಇರುವಂಥದ್ದನ್ನು ಕಂಡು ಕಂಡು ಕಟ್ಟಿಕೊಡುವಂಥದ್ದೇನು, ಈ ಮೂರನ್ನು ನಾವು ಗಮನಿಸಬೇಕಾಗ್ತದೆ. ಇರುವಂಥದ್ದೇನು, ಕಾಣುವಂಥದ್ದೇನು, ನಮ್ಮೆಲ್ಲರಿಗೂ ಕಾಣುತ್ತದೋ, ಕಾಣುವಂಥದ್ದನ್ನು ಅವನು ವಿಶಿಷ್ಟವಾಗಿ ಕಂಡು ಕಟ್ಟಿಕೊಡುವಂಥದ್ದೇನಿರುತ್ತಲ್ಲ ಅದು ಬಹಳ ಮುಖ್ಯ ಆಗ್ತದೆ. ಈ ಹೊತ್ತು ಜಗತ್ತು ಬದಲಾಗ್ತಾ ಇದೆ, ಕಾಲ ಬದಲಾಗ್ತಾ ಇದ್ದ ಹಾಗೆಯೇ ನಮ್ಮ ಅಭಿವ್ಯಕ್ತಿನೂ ಬದಲಾಗುತ್ತೆ, ನಮ್ಮ ಒಂದು ಅಭಿಪ್ರಾಯಗಳು ಬದಲಾಗ್ತವೆ, ಹಾಗೆಯೇ ನಮ್ಮ ಅಭಿರುಚಿಯೂ ಬದಲಾಗತ್ತೆ. ಬದಲಾದ ಜಗತ್ತಿನಲ್ಲಿಯೂ ಕೂಡ ಕಾವ್ಯಗೋಷ್ಠಿ ಇನ್ನೂ ಜನಪ್ರಿಯ ಆಗ್ತಾ ಇದೆ. ಸೇರುವವರ ಸಂಖ್ಯೆ ಎಷ್ಟಾದರೂ ಇರಲಿ, ಯಾಕಂದರೆ ಲಕ್ಷ್ಮೀನಾರಾಯಣ ಭಟ್ರು ಹೇಳಿದ್ದಾರೆ, ನಾನೊಬ್ಬ ಕವಿ, ನನಗೆ ಬೇಕು 5-6 ಕಿವಿ ಅಂತ. ಹಾಗಾಗಿ ಸೇರುವವರ ಸಂಖ್ಯೆ ಎಷ್ಟಾದರೂ ಇರಲಿ, ಕೆಲವು ಕವಿತೆಗಳು ಬೆಂಕಿ ಕಾರಿದರೆ ಕೆಲವು ರಕ್ತ ಕಾರಿದವು, ಕೆಲವು ತಾಯಿಯಂತೆ ಅವನ್ನೆತ್ತಿಕೊಂಡು ಸಂತೈಸಿದವು. ಕೊನೆಗೆ ಬಂದಿದ್ದು ಪ್ರೇಮಿಯಂತಹ ಕವಿತೆ, ನೆಲ ನೀರು ಆಕಾಶದಂತಹ ಕವಿತೆ. ಅದು ಕಡಲಿನ ಹಾಗೆ ಮೊರೆಯುತ್ತಿತ್ತು, ನೆಲದ ಹಾಗೆ ಪರಿಮಳಿಸುತ್ತಿತ್ತು, ಅದು ಎಲ್ಲವನ್ನು ತಬ್ಬಿಕೊಂಡು ಮೈ ಮರೆಯಿತು ಮತ್ತು ಮೈ ಮರೆಸಿತು. ನಾನು ಭಾವಿಸ್ತಾ ಇದ್ದೇನೆ, ನನ್ನ ಆಶಯ ಇಷ್ಟೇ, ಇವತ್ತು ಈ ನೆಲ ನೀರಿನಂತಹ ಕವಿತೆಗಳು ನಮ್ಮ ಈ ಕವಿಗಳಿಂದ ಈ ಹೊತ್ತು ಬರುತ್ತೆ ಅಂತ ಹೇಳಿ. ಏಕೆ ರಾಮಾನುಜನ್ ಒಂದು ಕಡೆ ಕೇಳ್ತಾರೆ, ಕವಿತೆ ಬರೆಯುವುದು ಕಷ್ಟವೇ ಅಂತ. ಅಲ್ಲ, ಬರೆಯದಿರುವುದೇ ಕಷ್ಟ ಅಂತ ಹೇಳ್ತಾರೆ, ಕವಿಯಾದವನಿಗೆ ಬರೆಯದಿರುವುದೇ ಕಷ್ಟ ಅಂತ. ಆದರೆ ಶಿವರುದ್ರಪ್ಪನವರಿಗೆ ಕವಿತೆಗೂ ಕಷ್ಟ ಇದೆ, ಕವಿಗಲ್ಲ, ಅದು ನಾನಂತರ ನೋಡ್ತೇನೆ, ಕವಿತೆಗೂ ಕಷ್ಟ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಕೆಲವು ಕವಿತೆಗಳು ಕರೆದ ಕೂಡಲೇ ಬಂದು ಬಿಡುತ್ತವೆ ಚಿಕ್ಕ ಮಕ್ಕಳ ಹಾಗೆ ಅಂತ. ಆದರೆ ಕೆಲವು ಕವಿತೆಗಳು ಹೊಸಲು ದಾಟಿ ಹೊರಕ್ಕೆ ಬರುವುದಿಲ್ಲ, ಹೊಸದಾಗಿ ಮದುವೆಯಾದ ಹೆಣ್ಣು ಮಗಳ ಹಾಗೆ ಅದಕ್ಕೆ ಮೈ ತುಂಬ ನಾಚಿಕೆ ಅಂತಾರೆ. ಇನ್ನು ಕೆಲವು ಕವಿತೆಗಳು ಮುಂಜಾನೆ ಗಿಡದ ತುಂಬ ಸಮೃದ್ಧವಾಗಿ ಅರಳುವ ಹೂವಿನಂತೆ ಕಂಡ್ರೆ, ಇನ್ನು ಕೆಲವು ಕವಿತೆಗಳು ಎಷ್ಟು ಪುಂಗಿ ಓದಿದರೂ ಕೂಡ ಹುತ್ತ ಬಿಟ್ಟು ಹೊರಬರದ ಹಾವಿನಂತೆ ಇರ್ತವಂತೆ. ಕೆಲವು ಕವಿತೆಗಳು ಕಾರ್ತಿಕದಲ್ಲಿ ಮನೆ ತುಂಬ ಕಿಲಕಿಲ ನಗುವ ಹಣತೆಗಳಾದರೆ, ಕೆಲವು ಯಾವ ದುರ್ಬೀನಿಗೂ ಸಿಗದೇ ಇರುವಂಥ ಅಪರೂಪದ ನಕ್ಷತ್ರಗಳಾಗಿರ್ತವಂತೆ. ನಾವೆಲ್ಲರೂ ಚಿಕ್ಕನಿಂದ ವಿಸ್ಮಯವನ್ನು ಕಂಡಂಥವರೇನೆ, ಆದರೆ ಬರ್ತಾ ಬರ್ತಾ ಬೆಳೀತಾ ಬೆಳೀತಾ ಆ ವಿಸ್ಮಯ ದಿನ ನೋಡಿ ನೋಡಿ ನೋಡಿ ನಮಗೆ ಪರಿಚಿತ ಆಗಿಬಿಟ್ಟು ಅದನ್ನು ಮರ್ತೇ ಬಿಡ್ತೇವೆ. ಮರ್ತವ್ರು ಏನು ಮಾಡ್ತೀವಿ, ಬೇರೆ ಕಡೆ ವಿಸ್ಮಯಗಳನ್ನು ಹುಡುಕೋಕೆ ಹೋಗ್ತೇವೆ, ಇರೋದನ್ನು ಬಿಟ್ಟು ಇಲ್ಲದೆ ಇರೋದನ್ನು ಹುಡುಕ್ತೇವೆ. ಆದರೆ ಕವಿ ಮನಸ್ಸಿರುತ್ತಲ್ಲ, ಅದಕ್ಕೆ ಬೀಳುವ ಮಳೆಯೂ ವಿಸ್ಮಯ, ಹರಿಯುವ ನೀರೂ ವಿಸ್ಮಯ, ಆ ಹರಿದ ನೀರು ಮತ್ತೆ ಮೋಡವಾಗೋದು ವಿಸ್ಮಯ, ಇವೆಲ್ಲವೂ ವಿಸ್ಮಯವನ್ನು ನೋಡ್ತಾನೆ, ನೋಡಿ ಮತ್ತೆ ಕಟ್ಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ಆ ವಿಸ್ಮಯ ಇಲ್ಲದೇ ಇದ್ದರೆ ಕವಿ ಆಗೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ನಮ್ಗೆ ಆ ಬೇರೆಗೆ ಇಲ್ಲದೇ ಇದ್ದರೆ ಕವಿ ಆಗೋಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನಾವು ಗಮನಿಸ್ಬೇಕು. ಅದನ್ನೇ ಶಿವರುದ್ರಪ್ಪ ಮಲ್ಲಿಗೆಯನ್ನು ಕಂಡಾಗ ಹೇಳ್ತಾರೆ, ನೋಡು ಇದೋ ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಷ್ಟು ಹಚ್ಚನೆ ಹಸುರ ಗಿಡದಿಂದೆಂತು ಮೂಡಿತು ಬೆಳ್ಳಗೆ. ಅದು ಹಸುರು ಗಿಡ, ಇದು ಹುಟ್ಟಿದ್ದು ಬೆಳ್ಳಗೆ. ನಾವೆಲ್ಲರೂ ನೋಡಿರ್ತೀವಿ ಮಲ್ಲಿಗೆ ಕಿತ್ತು ಮುಡ್ಕೊಂಡಿದ್ದೆ, ಅಲ್ಲ ದೇವರ ಮುಡಿಗೆ ಏರಿಸಿದ್ದೆ ಏರಿಸಿದ್ದು, ಆದರೆ ಇದು ಯಾಕೆ ಹೀಗೆ ಹುಟ್ಟು ಅನ್ನೋ ವಿಸ್ಮಯ ಮಾತ್ರ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಕವಿ ಅದನ್ನು ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ಕವಿ ಅಲ್ಲೊಂದು ಹೇಳ್ತಾರೆ, ಇದು ಹೇಗಿದೆ ಅಂತಂದರೆ, ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಣಿ ಬರುವಲು ಕಲ್ಪನೆ, ಕವಿಯ ಮನಸ್ಸಿನಿಂದ ಕಲ್ಪನೆ ಉದಿಸಿ ಬರುವ ರೀತಿಯಲ್ಲಿ ಈ ಹಸಿರು ಗಿಡದಿಂದ ಮಲ್ಲಿಗೆ ಬಂದಿದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಕವಿತೆ ನೀನೇಕೆ ಪದಗಳಲ್ಲೇ ಅವಿತೆ ಅಂತ ಅಂದ್ಬಿಟ್ಟು ಪದಗಳಲ್ಲೇ ಹಿಡ್ಕೊಂಬಂದು ಜೋಡಿಸ್ಬಿಟ್ರೆ ಅದು ಕವಿತೆ ಆಗೋಕ್ಕೆ ಸಾಧ್ಯ ಆಗಲ್ಲ. ನಿಮಗೆಲ್ಲರಿಗೂ ಹೋಗಿತ್ತು, ಕವಿತೆ ಬರೆಯೋದಕ್ಕೆ ಸಿದ್ಧ ಸೂತ್ರಗಳಿಲ್ಲ ಅಂಥೇಳಿ, ನಿಯಮಗಳಿಲ್ಲ ಅಂಥೇಳಿ. ಅಕಸ್ಮಾತ್ ನಿಯಮಗಳಿದ್ರೂ ಕೂಡ ಆ ನಿಯಮ ಮೀರಿ ಬರೆದ್ರೇ ಅದು ನಿಜವಾದ ಕವಿತೆ ಆಗೋಕ್ಕೆ ಸಾಧ್ಯ. ನಿಯಮದಡಿಯಲ್ಲಿ ಚೌಕಟ್ಟಿನಡಿಯಲ್ಲಿ ಬರೆಯೋದಿದ್ದರೆ, ಯೂನಿಫಾರ್ಮ್ ಹಾಕ್ಕೊಂಡು ಕವಿತೆ ಬರೆಯೋದಿದ್ದರೆ ಹೇಗೆ ಕವಿತೆ ಆಗೋಕ್ಕೆ ಸಾಧ್ಯ ಅಂತ. ಅಲ್ಲಿಗೆ ಪಾಂಡಿತ್ಯ ಇದ್ದರೆ ಸಾಲೋದಿಲ್ಲ, ಒಂದು ಸಂವೇದನಾಶೀಲತೆಯೂ ಇರಬೇಕಾಗತ್ತೆ, ನಮ್ಮ ಜೀವನಾನುಭವ ಜೊತೆಗೆ ಬೆರೆತ್ಕೊಳ್ಬೇಕಾಗತ್ತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕಾಯುವ ಸಂಯಮವೂ ಬೇಕಾಗುತ್ತೆ. ಒಂದು ಕವಿತೆ ಹುಟ್ಟಿದ ಮೇಲೆ ಹೆಚ್ಚು ಕಾಲ ಜನರ ನಡುವೆ ಇರಬೇಕು, ಜನರ ನಾಲಿಗೆಯಲ್ಲಿ ಜನರ ಮನಸ್ಸಿನಲ್ಲಿ ಉಳಿಯಬೇಕು ಅಂತಂದರೆ, ಜನಕ್ಕೆ ಹತ್ತಿರವಾಗುವ, ಜನಕ್ಕೆ ಪ್ರೀತಿಯುಳ್ಳಂತಹ, ಜನ ಮಾನಸಕ್ಕೆ ಅಗತ್ಯವಾದಂತಹ ಚಿಂತನೆಗಳನ್ನು ಬಿತ್ತುವಂತಹ ಕವಿತೆ ಇದ್ದರೆ ಆಗ ಕವಿತೆಗೆ ಹೆಚ್ಚು ಕಾಲ ಬಾಳಕೆ ಬರುತ್ತೆ. ಈಗ ಸಿದ್ಧಲಿಂಗಯ್ಯವರ ಕವಿತೆಯನ್ನು ಸ್ವಾಮಿಯವರು ಹಾಡಿದರು, ಆ ಕವಿತೆಯೊಳಗಡೆ ಕವಿತೆ ತಾನು ಅನ್ಬೇಕಿದ್ರೆ ಅದು ಏನೇನಾಗಿ ಕವಿತೆ ಆಗಿದೆ ಎನ್ನುವಂಥದ್ದನ್ನು ಪಟ್ಟಿಯನ್ನು ಕೊಡ್ತಾ ಹೋದ್ರಲ್ಲ, ಅದೇ ಆ ಕವಿಯ ಸಾಮರ್ಥ್ಯ, ಆ ಕವಿತೆ ಏನಾಯಿತು ಅನ್ನೋದಕ್ಕೆ ಸಾಮರ್ಥ್ಯ. ಮಾತೇ ಕವಿತೆ ಆಗುತ್ತೆ ನಿಜ, ಬರಿದೆ ಆಡುವ ಮಾತು, ಮಾತು ಅದಕ್ಷಲ್ ಅರ್ಥ ಬೇರೆ ಇರುತ್ತೆ. ಒಬ್ಬೊಬ್ಬ ಹೇಗೆ ಹೋಗ್ತಾನೋ ಆ ಗ್ರಹಿಕೆ ತಕ್ಕಂತೆ ಅರ್ಥಗಳ ವಿನ್ಯಾಸಗಳು, ಅರ್ಥಗಳ ಆಳಗಳು ಬದಲಾಗ್ತಾ ಹೋಗ್ತವೆ. ಅದಕ್ಕೆ ಬೇಂದ್ರೆ ಹೇಳ್ತಾರೆ, ಬರೀ ಕಿವಿ ಚಾಚಬೇಡ ಅಂಥೇಳಿ, ನೀನು ಕವಿತೆಯನ್ನು ಕೇಳಿಸ್ಕೊಂಡು ಅರ್ಥ ಮಾಡ್ಕೋತೀನಿ ಅಂತ ಬರೀ ಕಿವಿ ಕೊಟ್ಟರೆ ಕವಿತೆ ನಿಂಗೆ ಬರಲ್ಲ ಅಂತ ಬೇಂದ್ರೆ ಕಿವಿನೇ ಹೆಂಡು ಬಿಡ್ತಾರೆ. ಹಾಗಿದ್ರೆ ಕವಿತೆ ಹೇಗೆ ಅರ್ಥ ಮಾಡ್ಕೋಬೇಕು, ಕವಿ ಹೇಗೆ ಆ ಅನುಭವವನ್ನು ಕವಿತೆಯಾಗಿ ಹೊರಗೆ ತರ್ತಾನೆ ಅನ್ನೋದಿದ್ರೆ, ಮುಳುಗು, ಒಳಗೆ ಮುಳುಗು, ಒಳಗೆ ಮುಳುಗಿ ನಿನಗಾಗ ಗೊತ್ತಾಗತ್ತೆ ರಸ ತಿಳಿದ ಮೇಲೆ ಗಸಿ ಕೆಳಗೈತೆ ಅನ್ನೋದು. ರಸ ತಿಳಿದ್ರೆ ಗಸಿ ಕೆಳಗೈತೆ ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಅದಕ್ಕೂ ಕೆಳಗೆ ಹೋದರೆ ಆವಾಗ ಬೆರಗಿನಾಗೆ ಬೆರೆತರೆ, ತಿರ್ಗಾ ತಿರ್ಗಾ ತಿರುಗಿದರೆ ನಿನಗೆ ಈ ಸ್ವಾರ್ಥ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ. ಈ ಅರ್ಥ ಕಂಡ್ಕೊಳ್ಬೇಕಿದ್ರೆ ಮೇಲ್ನೋಟದ ಮೇಲ್ಪದರದ ಗ್ರಹಿಕೆಯಿಂದ ಸಾಧ್ಯ ಆಗೋದಿಲ್ಲ, ಮುಳುಗಬೇಕು, ತಿರ್ಗಾ ತಿರ್ಗಾ ಮುಳುಗಬೇಕು, ಬೆರೆತಬೇಕು. ಬೆರೆಯುವಾಗ ನಿನಗೆ ಬೆರಗಿರಬೇಕು, ಬೆರಗಿಲ್ಲದೆ ಇದ್ದರೆ ನಿನಗೆ ಯಾವ ಆಸಕ್ತಿಯೂ ಇಲ್ಲದೆ ಇದ್ದರೆ ಹೇಗೆ ನಿನಗೆ ಕವಿತೆ ಅರ್ಥ ಆಗುತ್ತೆ, ಕವಿ ಹೇಗೆ ಅರ್ಥ ಆಗ್ತಾನೆ? ಹಾಗಾಗಿ ನೀವು ಒಳಗೆ ಮುಳುಗಬೇಕು. ಒಳಗೆ ಬಂದಂಥ ಭಾವ ಹೇಗೆ ಹಾಲನ್ನು ಕಾಯಿಸಿ ಕಾಯಿಸಿ ಕೆನೆಗಟ್ಟಿಸಿದಂತೆ, ಹಾಗೆ ಕವಿಯ ಒಳಗೆಯೂ ಭಾವ ಈ ಒಂದು ತಪಿಸಿ ತಪಿಸಿ ಕೊನೆಗೆ ಆ ತಪದಿಂದಾಗಿಯೇ ಅದೊಂದು ಕವಿತೆಯಾಗಿ ಹೊರಗೆ ಬರೋದಕ್ಕೆ. ಹೊಳಿಲಿಕ್ಕೆ ಹತ್ತದ ಅದೇನಂತ ತಿಳಿವಲ್ದು, ನನಗೇನೋ ತಿಳಿಲಿಕ್ಕೆ ಹತ್ತದ ಅದೇನಂತ ಹೊಳೆಯವಲ್ದು. ಸಮಸ್ಯೆ ನೋಡಿ, ಏನು ಹೊಳಿಲಿಕ್ಕೂ ಹತ್ತಿದೆ ತಿಳಿಲಿಕ್ಕೂ ಹತ್ತಿದೆ, ಅದರದ್ದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಭಾವದ ಬಸಿರು ಸಹಜವಾಗಿ ಹೊಂಬಿದರೆ ಮಾತ್ರ ಕವಿತೆಯ ಪ್ರಸರ, ಇಲ್ಲದಿದ್ದರೆ ಪದನ ಜೋಡಿಸ್ಕೊಂಡು ಜೋಡಿಸ್ಕೊಂಡಿಟ್ರೆ ಯಾವ ಅಭಿವ್ಯಕ್ತಿನೂ ಬರೋಕ್ಕೆ ಸಾಧ್ಯ ಆಗಲ್ಲ. ಆ ಭಾವ ಬರಲಿ ಬರಲಿ ಅಂಥೇಳಿ ಕವಿನೂ ಕಾಯ್ತಾನೆ. ಅದನ್ನೇ ಲಕ್ಷ್ಮೀನಾರಾಯಣರ ಭಟ್ಟ ಹೇಳೋದು, ಬನ್ನಿ ಭಾವಗಳೇ ನನ್ನೆದೆಗೆ ಬನ್ನಿ, ಬತ್ತಿದೆದೆಯಲ್ಲಿ ಬೆಳೆಯಿರಿ, ಹಸಿರನ್ನು ಪ್ರೀತಿಯ ಮಳೆ ಸುರಿಸಿ ಅಂಥೇಳಿ. ವಸಂತ ಬನ್ನಾಡಿ ಎನ್ನುವ ಕವಿ ಕವಿಯ ಕಷ್ಟವನ್ನು ಇತ್ತವರು ಕೇಳಿದ್ರಿ, ಆದರೆ ಕವಿತೆಯ ಕಷ್ಟವೂ ಒಂದಿದೆ ಅನ್ನೋದನ್ನು ವಸಂತ ಬನ್ನಾಡಿ ಹೀಗೆ ಹೇಳ್ತಾರೆ. ಕವಿತೆ ಬಗ್ಗೆ ಜನರಿಗೆ ಏನೇನೋ ಕಲ್ಪನೆಗಳಿವೆ, ಕವಿತೆ ಜಗತ್ತಿಗೆ ಅನಿವಾರ್ಯ ಎಂದೇನೂ ತಿಳಿದುಕೊಂಡಿಲ್ಲ ಅವರು. ಈ ಜನ ಇದು ಅವರೇನು ಅನಿವಾರ್ಯ ಅಂತ ತಿಳ್ಕೊಂಡಿಲ್ಲ. ಕವಿತೆ ಬರೆಯುವುದು ಅತ್ಯಂತ ಸುಲಭ ಅನ್ನೋದು ಆ ಜನರ ದೃಢ ನಂಬಿಕೆ. ಆದರೂ ಕವಿತೆ ಕಂಡರೆ ಅವ್ರಿಗೇನೋ ಹೆದರಿಕೆ, ಹಿಂಜರಿಕೆ. ಕುವೆಂಪುವನ್ನೇ ಗಮನಿಸಿ ಸಾಕು, ಅವರನ್ನು ಎದುರಾಕೊಳ್ಳೋಕ್ಕೆ ಹೋದಂಥವರಿಗೆ ಅವರು ಮಾತಿನ ಮೂಲಕ ಅಲ್ಲ ಕವಿತೆಯ ಮೂಲಕವೇ ಉತ್ತರ ಕೊಟ್ಟಂಗಿದೆ. ಅದಕ್ಕೊಂದು ಘಟನೆ ನಿಮ್ಮ ನೆನಪಿಗೆ ಬರಬಹುದು. ಮಂತ್ರಿಯೊಬ್ಬನನ್ನು ಅವರು ಏನೋ ಬರೆದ್ರು ಅನ್ನೋದಕ್ಕೆ ಸಂದರ್ಭದಲ್ಲಿ ಕುವೆಂಪು ಅವರನ್ನು ನೀವು ಎದುರಾಕೊಂಡ್ರೆ ಅವರು ಇನ್ನೊಂದು ಇಂಥದ್ದು ಅತ್ತೇ ಕವಿತೆ ಬರೀತಾರೆ ಅಂತ. ಬದಲಾಗುತ್ತಿರುತ್ತದೆ ನಿಜ ಜಗತ್ತು ಬೆಳಕಿನ ವೇಗದಲ್ಲಿ, ನಿಜ ಜಗತ್ತು ಬೆಳಕಿನ ವೇಗದಲ್ಲಿ ಬದಲಾಗ್ತಾ ಇದೆ, ಅದರ ನಡುವಿದ್ದೇ ಕವಿತೆ ವ್ಯವಹರಿಸಬೇಕಾಗಿದೆ. ನದಿಯಾಗುವ ಹಕ್ಕಿಯಾಗುವ ಕನಸು ಕವಿಗಲ್ಲ, ಕವಿತೆಗೂ ಇದೆ. ಯಾಕಂದರೆ ಹಕ್ಕಿ ತನ್ನಿಷ್ಟಕ್ಕೆ ಹಾರುತ್ತದೆ, ನದಿ ತನ್ನಿಷ್ಟಕ್ಕೆ ಹರಿಯುತ್ತದೆ. ಹಾಗೆ ಕವಿತೆ ಹೊರಗೆ ಬಂದ ಮೇಲೆ ಕವಿ ಕಂಡ ಅನುಭವಕ್ಕಿಂತ ವಿಶಿಷ್ಟವಾದ ಅನುಭವದ ಹಕ್ಕಿಗಳಾಗಿ ಹಾರ ಬಯಸಿರುತ್ತೆ, ಕವಿ ಕಂಡ ನದಿಗಿಂತ ವಿಶಿಷ್ಟವಾದ ನದಿಯಾಗಿ ಅದು ಹರಿಯ ಬಯಸಿರುತ್ತೆ. ರೆಕ್ಕೆ ಬಲಿತ ಹಕ್ಕಿ ಹಾರಬೇಕು ನಿಜ. ಕಾವ್ಯದ ಹಕ್ಕಿಯೂ ಕೂಡ ತನ್ನ ರೆಕ್ಕೆಯನ್ನು ವಿಶಾಲವಾದ ಸಹೃದಯರ ಬಾನಂಗಳದಲ್ಲಿ ಅದು ಹಾರಿಸ್ಕೊಂಡು ಹಾರ್ತಾ ಇರಬೇಕು. ಕುವೆಂಪು ಅದಕ್ಕೆ ಹೇಳ್ತಾರೆ, ಕಬ್ಬಿಗರು ಅನ್ನೋ ಕವಿತೆಯಲ್ಲಿ, ಕವಿಗಳೇನು ಅಂತಿಂತವರಲ್ಲ, ಸವಿನಿಡಿಯ ಸಿರಿಗುಡಿಯ ಕಟ್ಟುವರು ನಾವು, ಹೊಂಗನಸುಗಳ ಮುಡಿಯ ಮುಟ್ಟುವರು ನಾವು, ಸಿಡಿಲು ಕೆಮ್ಮಿಂಚುಗಳ ಬನಬಾನುಗಳ ಒಡಹುಟ್ಟುಗಳು ನಾವು, ನಮ್ಮ ಇಂದಿನ ಕನಸು ನಿಮ್ಮ ನಾಳೆಯ ಮನಸ್ಸು. ಕವಿ ಹೇಳೋ ಮಾತನ್ನು ಗಮನಿಸಿ, ನಮ್ಮ ಇಂದಿನ ಕನಸು ನೆನ್ನೆದಲ್ಲ ಇದು, ನಮ್ಮ ಇಂದಿನ ಕನಸು ನಿಮ್ಮ ನಾಳೆಯ ಮನಸ್ಸು. ನಮ್ಮುಸಿರಳಿದೆ ಕಿಚ್ಚು ನಾವು ಇಳಿಯ ನೆಚ್ಚು, ಬದುಕು ಸೋಲಾದರೂ ಕಾಡು ಪಾಲಾದರೂ ಹಾಡು ಬಿಟ್ಟುಳಿದವನ ಪಾಡು ಬೇಡ ಅಂತ. ಎಲ್ಲ ಕವಿಗಳಿಗೂ ಇದೊಂದು ಪ್ರಶ್ನೆ, ಕವಿತೆ ಬಿಟ್ಟುಳಿದವರ ಬದುಕು ಬೇಡ ಅಂತ. ಇಷ್ಟಾಗಿ ಚನ್ನವೀರ ಕಣಿವೆ ಕೇಳ್ತಾರೆ, ಜಾಲಿಸಲಿ ಬಾಳ ಕೊಳೆ ಮಡಿಯಾಗಿರಲಿ ಬದುಕು ಅಂಥೇಳಿ. ಕವಿತೆಯಿಂದ ಆಗಬೇಕಾದ ಕೆಲಸ ಇದ್ದೇನೆ, ಬಾಳ ಕೊಳೆಯನ್ನು ತೆಗೆದು ಬದುಕನ್ನು ಮಡಿಯಾಗಿರುವಂತೆ ಮಾಡಬೇಕಂಥೇಳಿ. ನರಸಿಂಹಸ್ವಾಮಿನೂ ಅದನ್ನೇ ಕೇಳ್ತಾರೆ. ಭೇದವರಿಯದು ನೀಲಿಯ ಗಗನ, ಒಂದೇ ಮಣ್ಣಿಂದ ಎಲ್ಲರ ಜನನ, ಒಂದೇ ದಿಕ್ಕಿನಲ್ಲಿ ಎಲ್ಲರ ಪಯಣ ಅಂತ. ಎಲ್ಲರಿಗೆ ಒಳಿತನು ಬಯಸಲಿ ಕವನ. ಅದು ಅಬ್ಬರದಿಂದನಾದರೂ ಕವಿತೆ ಹೊರಗೆ ಬಂದಿರಲಿ, ಮೃದು ಮಾತಿನಿಂದನಾದರೂ ಹೇಳಿರಲಿ, ಒಟ್ಟಲ್ಲಿ ಅದರ ಆಶಯ ಏನಿರಬೇಕು, ಎಲ್ಲರಿಗೂ ಒಳಿತನೇ ಬಯಸಲಿ ಅಂತೇಳಿ. ಅದನ್ನೇ ಎಂ ಆರ್ ಕಮಲ ಅವರು ಒಂದು ತುಂಬ ಸುಪ್ರಸಿದ್ಧವಾದ ಅವರ ಭಾವಗೀತೆ ಸಲ್ಲು ಕೇಳಿದಿರಿ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ, ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು ಆ ಬೆಳಕು ಬೇಕು ಅಂತೇಳಿ. ನನ್ನ ಪ್ರಕಾರ ಕವಿತೆ ಕೂಡ ಅಮ್ಮನ ಹಾಗೆ ನಮ್ಮನ್ನು ಸಂತೈಸುತ್ತೆ. ಅದನ್ನು ಆಗಲೇ ನಾನು ಸವಿತಾ ನಾಗಭೂಷಣರ ಕವಿತೆಯಲ್ಲಿ ಹೇಳಿದ್ದು, ಅಮ್ಮನಂತೆ ಬಂದು ಸಂತೈಸಿತು ತಬ್ಬಿಕೊಂಡು ಅಂತ. ಆದರೆ ಮಳೆ ಹೇಗೆ ಬರಬೇಕು ಅನ್ನೋದಕ್ಕೆ ಸವಿತಾ ನಾಗಭೂಷಣ ನಾಲ್ಕು ಮಾತು ಹೇಳ್ತಾರೆ. ಅದನ್ನು ಕೇಳಿ, ಮಳೆ ಬರಲಿ ಆದರೆ ಹಸಿರು ಹೊಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಅಂತ. ನೀವು ಅಪ್ಲೈ ಮಾಡ್ಕೋಬೇಕು, ಯಾತ್ಯಾತಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಅಪ್ಲೈ ಮಾಡ್ಕೋಬೇಕು. ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ, ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ, ಧೋ ಎಂದು ಸುರಿದು ಹೊರಟಾಗ ನೆಲಮುಗಿಲು ನಗಲಿ ಏಳು ಬಣ್ಣಗಳಲ್ಲಿ. ಹೀಗೆ ಮಳೆ ಬರಬೇಕು. ಆದರೆ ಮಳೆ ಬಂದರೆ ಬೇಂದ್ರೆ ಬಿಡ್ತಾರ? ಬೇಂದ್ರೆ ಬಿಡೋಕ್ ಸಾಧ್ಯನಾ? ಗುಡ್ಡ ಗುಡ್ಡ ಸ್ಥಾವರಲಿಂಗ ಅವಕ ಅಭ್ಯಂಗ ಎರಿತಾವನ್ನು ಹಾಗೆ ಕುಡ್ಯಾವ ಮೋಡ ಸುತ್ತೆಲ್ಲ ನೋಡ ಅನ್ನುವ ಬೇಂದ್ರೆ ಹೊರಗೆ ಬರ್ತಾರೆ. ಹೊರಗೆ ಬರ್ತಾರೆ ಒಳಗೆ ಬರ್ತಾರೆ ಅನ್ನುವಾಗ ನನಗೆ ಒಂದು ಮಾತು ನೆನಪಿಗೆ ಬರುತ್ತೆ. ಒಬ್ಬ ಶಿಷ್ಯ ಇದ್ದ ಆಶ್ರಮದಲ್ಲಿ, ಅವನು ಮಳೆ ಬರೋನ್ ನೋಡಿ ಹೇಳ್ತಾನೆ, ಮಳೆ ಬರ್ತಾ ಇದೆ ಒಳಗೆ ಬನ್ನಿ ಅಂತ. ಅಷ್ಟರಲ್ಲಿ ಆಶ್ರಮದೊಳಗಿದ್ದಂಥ ಒಬ್ಬ ಸಂತ ಬಂದು ಅಂಗಳಕ್ಕೆ ಬಂದು ನಿಂತ್ಕೊಂಡು ಹೇಳ್ತಾನೆ, ಮಳೆ ಬರ್ತಾ ಇದೆ ಎಲ್ಲರೂ ಹೊರಗೆ ಬನ್ನಿ ಅಂತ. ನೀವು ಯಾವುದನ್ನು ತೊಗೋಬೇಕು ಅದು ನಿಮ್ಮ ಗ್ರಹಕ್ಕೆ ಬಿಟ್ಟು, ಒಳಗೆ ಬನ್ನಿ ಅನ್ನೋದು ಯಾವ ಅರ್ಥದಲ್ಲಿ, ಹೊರಗೆ ಬನ್ನಿ ಅನ್ನೋದು ಯಾವುದು ಅರ್ಥದಲ್ಲಿ. ಬೇಂದ್ರೆ ಕೂಡ ಅದು ಹೇಳ್ತಾರೆ, ಮಳೆ ಬರುವ ಕಾಲಕ್ಕೆ ಒಳಗೆ ಹಾಕ ಕೂತೇವೋ ಇಡಿಯೊಡನೆ ಜಳಕ ಮಾಡೋಣ ನಾವು ಮೋಡಗಳ ಆಟ ನೋಡೋಣ ಅಂಥೇಳಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕುವೆಂಪು ಬಿಡೋದುಂಟೆ ನೀರು ನೀರು ನೀರು ಕಾರು ತೆಗೆದು ಕಾರು ನೋಡುತ್ತಿರುವ ಕವಿನಯನಂ ನಂದದಿಂದೆ ಆನಂದದಿಂದೆ ನೀರು ಅಂತಾರೆ ನಮ್ಮೂರಿನ ಕವಿ ರಾಜೇಂದ್ರ ಪ್ರಸಾದ್. ಅವನ ಮಾತಿನಿಂದನೇ ಇವತ್ತಿನ ನನ್ನ ಮಾತನ್ನು ಮುಗಿಸ್ತೀನಿ. ಮಳೆಯಲ್ಲಿ ಮಿಂದಾಗಲೆಲ್ಲ ಕವಿ ಅರ್ಧ ಮಗು ಅರ್ಧ ದೇವರಾಗಿ ಬಿಡುತ್ತಾನೆ. ಎಂಥ ಉಪಮೆ! ಮಳೆಯಲ್ಲಿ ಮಿಂದಾಗಲೆಲ್ಲ ಕವಿ ಅವನು ಎಷ್ಟೇ ದೊಡ್ಡವನಾಗಿರ್ಬೋದು ಎಷ್ಟೇ ಹೆಸರುವಾಸಿಯಾಗಿರ್ಬೋದು ಅರ್ಧ ಮಗು ಅರ್ಧ ದೇವರಾಗಿ ಬಿಡುತ್ತಾನೆ. ತೊಟ್ಟಿಲನ್ನೋ ತೇರನ್ನೋ ಏರುವುದು ಬಾಕಿ, ಉತ್ಸವವೋ ಉಲ್ಲಾಸವೋ ತೀರದ ಬೇಬಾಕಿ. ನಾವೆಲ್ಲರೂ ಈ ಹೊತ್ತು ಇಲ್ಲಿ ಸೇರಿದ್ದೇವೆ ಮುಂಗಾರು ಮಳೆ ಇಳಿಯ ಕಾವ್ಯಧಾರೆಯಲ್ಲಿ. ಆ ತೊಟ್ಟಿಲಲ್ಲಿ ತೂಕೊಳ್ಳೋಣ, ಇಲ್ಲಿದ್ರೆ ತೇರನ್ನಾದರೂ ಏರೋಣ, ಕಾವ್ಯಧಾರೆಯ ಸುಖವನ್ನು ಸವಿಯೋಣ ಅಂಥೇಳಿ ನಾನೊಂದು ಕವಿತೆಯನ್ನು, ಯಾಕಂದರೆ ಕವಿಯೆಲ್ಲ ನಾನು ಹೇಳಿದ್ರು, ನಾನೊಂದು ಕವಿತೆಯನ್ನು ಹೇಳಿ ಈ ಮಾತನ್ನು ಮುಗಿಸ್ತೇನೆ. ಇದರ ಹೆಸರು ಅಜ್ಜನ ಗಡಿಯಾರ ಅಂಥೇಳಿ.
2: ಅಜ್ಜ ಕಾಸಿಗೆ ಕಾಸು ಕೂಡಿಸಿ ಕಷ್ಟದ ಕಾಲದಲ್ಲೇ ಕೊಂಡಿದ್ದ, ಕೀ ಕೊಟ್ಟರೆ ಕಾಲ ತೋರಿಸುವ ದೊಡ್ಡ ಪೆಂಡುಲಂ ಗಡಿಯಾರ, ಕೀ ತಿರುಗಿಸುವಾಸೆ ಮೊಮ್ಮಗನಿಗೆ ಅಜ್ಜನಿಗೋ ಆತಂಕ ಚಡಪಡಿತೆ. ಅಳತೆ ಮೀರಿ ಸ್ಪ್ರಿಂಗಾಳಾದರೆ ಸಮಯ ತಿಳಿಯುವ ಬಗೆ ಹೇಗೆ, ಮಾತಿಗಾಸರೆಯ ಮೊಮ್ಮಗನ ಆಸೆ. ಅಜ್ಜನಿಗೆ ಆಸರೆ ಯಾರು? ಮಾತಿಗೆ ಮೊಮ್ಮಗನ. ಮಾತಿಗಾಸರೆಯ ಮೊಮ್ಮಗನ ಆಸೆ, ಕೀರಿ ಕೈ ಇತ್ತ ಮನದಲ್ಲಿಟ್ಟ ಲೆಕ್ಕ, ಮೊಮ್ಮಗನಿಗೆ ತಿರುಗಿಸಿದ ಸಂಭ್ರಮ, ಲೆಕ್ಕ ತಪ್ಪಲಿಲ್ಲ ಅಜ್ಜನ ಸಮಾಧಾನ. ಗಂಟೆ ಗಂಟೆಗೆ ದಂಡಣಿಸಿ ಟಿಕ್ ಟಿಕ್ ಎಂದು ದಶಕ ಕಾಲ ಎಚ್ಚರಿಸಿದ ಗಡಿಯಾರವೆಂದು ಸ್ಪ್ರಿಂಗೂ ಸರಿ ಇದ್ದು ನಿದ್ರಿಸಿದೆ. ಗಡಿಯಾರವೆಂದು ಸ್ಪ್ರಿಂಗೂ ಸರಿ ಇದ್ದು ನಿದ್ರಿಸಿದೆ. ಲೆಕ್ಕವಿಟ್ಟು ಕೀಲಿ ತಿರುಗಿಸುತ್ತಿದ್ದ ಅಜ್ಜ ಲೆಕ್ಕ ಮುಗಿಸಿ ಆಕಾಶಕಾಯವಾದ, ತಿರುಗಿಸುವಾಸೆಯ ಮೊಮ್ಮಗನೀಗ ತಂದಿದ್ದಾನೆ ಸದ್ದಿರದ ಗಡಿಯಾರ. ಮಾತನ್ನೇ ಮರೆತ ಮನೆಯಲ್ಲೀಗ ಸದ್ದೇ ಇರದೆ ಸರಿಯುತ್ತಿದೆ ಕಾಲ. ನಮಸ್ಕಾರ.
0: ಇದುವರೆಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು ಈ ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ್ದ ಭಾಷಣದ ಧ್ವನಿ ಮುದ್ರಣ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
1: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಯೋಜನೆ ಅಂತಂತಂದ್ರೆ ವಿಬಿಜಿ ರಾಮ್ಜಿ. ಇದರ ವಿಸ್ತೃತ ರೂಪ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಭಾರತವು 2047 ವೇಳೆಗೆ ವಿಕಸಿತ ರಾಷ್ಟವಾಗಿ ಮಾರ್ಪಾಟುಗೊಳ್ಳುವ ದೂರದೃಷ್ಟಿಯೊಂದಿಗೆ ಮುನ್ನಡೆಯುತ್ತಿದೆ. ಈ ದೂರದೃಷ್ಟಿಯನ್ನು ಗ್ರಾಮೀಣ ಭಾಗದಲ್ಲಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅಂತಹದ್ದೇ ಒಂದು ಪ್ರಮುಖ ಹೊಸ ಕಾಯ್ದೆ ಎಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇದನ್ನು ಸಂಕ್ಷಿಪ್ತ ರೂಪದಾಗಿ ಹೇಳಬೇಕು ಅಂತಂದರೆ ವಿಬಿಜಿ ರಾಮ್ಜಿ ಅಂತ ಕರೀತಾರೆ. ಇದು 2005 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಇದನ್ನು ನರೇಗಾ ಅಂತಲೂ ಕೂಡ ಕರಿತಾ ಇದ್ರು ಈ ಹಿಂದೆ. ಅದನ್ನು ಜಾರಿಗೆ ತಂದಿದ್ದು ಮೊದಲು ಈ ಹೊಸ ಶಾಸನಬದ್ಧ ಚೌಕಟ್ಟ ಇದನ್ನು ಬದಲಾಯಿಸಿ ವಿಬಿಜಿ ರಾಮ್ಜಿ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. 2025 ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಈ ಕಾಯ್ದೆಯು ಗ್ರಾಮೀಣ ಭಾರತದ ಆದಾಯ ಭದ್ರತೆ, ಶಾಶ್ವತ ಆಸ್ತಿ ನಿರ್ಮಾಣ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ವಿಕಸಿತ ಭಾರತ 2047 ದೂರದೃಷ್ಟಿಗೆ ಅನುಗುಣವಾಗಿ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಉದ್ಯೋಗ ಖಾತ್ರಿ ನೀಡುವುದು. ಇಂದಿನ ನರೇಗಾ ಯೋಜನೆಯಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತ್ರಿ ಇದ್ದರೆ ವಿಬಿಜಿ ರಾಮ್ಜಿಯಲ್ಲಿ ಇದನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಸ್ಥಿರತೆ ಹೆಚ್ಚಾಗ್ತದೆ ಮತ್ತು ಕೃಷಿ ಋತುವಿನಲ್ಲಿ ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ, ಅದು 60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದರೆ, ಉದ್ಯೋಗ ಖಾತ್ರಿ ಹೆಚ್ಚಳ. ಪ್ರತಿ ಗ್ರಾಮೀಣ ಕುಟುಂಬಕ್ಕೂ ವಾರ್ಷಿಕ 125 ದಿನಗಳ ಅಕುಶಲ ಕೈಗಾರಿಕೆ ಕೆಲಸದ ಖಾತ್ರಿಯನ್ನು ಇದು ನೀಡುತ್ತದೆ. ಮುಂದಿನದು ಶಾಶ್ವತ ಆಸ್ತಿ ನಿರ್ಮಾಣಕ್ಕೆ ಆದ್ಯತೆ ಕೊಡತಕ್ಕಂಥದ್ದು. ರಸ್ತೆಗಳು, ಚೆಕ್ ಡ್ಯಾಮ್ಗಳು, ಸೇತುವೆಗಳು, ನೀರಾವರಿ ಸೌಲಭ್ಯಗಳು ಮುಂತಾದ ದೀರ್ಘಕಾಲೀನ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಕ್ಕೆ ಈ ಯೋಜನೆ ಆದ್ಯತೆ ನೀಡತಕ್ಕಂಥದ್ದು. ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಬಯೋಮೆಟ್ರಿಕ್ ಧೃವೀಕರಣ, ಮೊಬೈಲ್ ಮಾನಿಟರಿಂಗ್, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್, ಎಐ ಆಧಾರಿತ ವಿಶ್ಲೇಷಣೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಲಪಡಿಸುವಿಕೆ, ಗ್ರಾಮ ಮಟ್ಟದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವ್ಯವಸ್ಥೆ, ರಾಜ್ಯಗಳೊಂದಿಗೆ ಹಂಚಿಕೆ. ಕೆಲವು ವರದಿಗಳ ಪ್ರಕಾರ ಯೋಜನೆಯ ಹಣಕಾಸು ಹೊರೆಯಲ್ಲಿ ರಾಜ್ಯಗಳ ಪಾಲು ಸುಮಾರು 40% ಇರಬಹುದು. ಕೂಲಿ ದರ ಹೆಚ್ಚಳ, ಕೆಲವು ರಾಜ್ಯಗಳಲ್ಲಿ ಕೂಲಿಯನ್ನು 370 ರೂಗಳಿಗೆ ಏರಿಸುವ ಪ್ರಸ್ತಾಪ ಈ ಯೋಜನೆಯಲ್ಲಿ ಇದೆ. ನರೇಗಾದಿಂದ ವಿಬಿಜಿ ರಾಮ್ಜಿಗೆ ಬದಲಾವಣೆಯ ಮಹತ್ವ. ನರೇಗಾ ಯೋಜನೆಯು ಗ್ರಾಮೀಣ ಬಡವರಿಗೆ ಆದಾಯ ಭದ್ರತೆ ನೀಡಿದ್ದರೂ ಅದರಲ್ಲಿ ಕೆಲವು ಲೋಪಗಳಿದ್ದವು. ಉದಾಹರಣೆ, ಕಡಿಮೆ ದಿನಗಳ ಖಾತರಿ, ಆಸ್ತಿಗಳ ಗುಣಮಟ್ಟ ಕಡಿಮೆ ಇರುವುದು, ಭ್ರಷ್ಟಾಚಾರದ ಆರೋಪಗಳು ಇತ್ಯಾದಿ. ಈ ವಿಬಿಜಿ ರಾಮ್ಜಿಯು ಈ ಲೋಪಗಳನ್ನು ಸರಿಪಡಿಸಿ ಹೆಚ್ಚಿನ ದಿನಗಳ ಖಾತ್ರಿ ನೀಡತಕ್ಕಂಥದ್ದು, ಉತ್ತಮ ಗುಣಮಟ್ಟದ ಆಸ್ತಿ ನಿರ್ಮಾಣ, ಡಿಜಿಟಲ್ ಗವರ್ನೆನ್ಸ್ ಮೂಲಕ ಹೊಸ ಆಯಾಮನ ನೀಡತಕ್ಕಂಥದ್ದು. ಇದು ಕೇವಲ ಉದ್ಯೋಗ ಯೋಜನೆಯಲ್ಲದೆ ಗ್ರಾಮೀಣ ಸಬಲೀಕರಣ, ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಸಮಗ್ರ ಚೌಕಟ್ಟಾಗಿದೆ. ಈ ಯೋಜನೆಯಿಂದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಆಸರೆ ಸಿಗಲಿದೆ. ಶಾಶ್ವತ ಆಸ್ತಿಗಳ ನಿರ್ಮಾಣದಿಂದ ಗ್ರಾಮಗಳು ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತದೆ. ಆದರೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಹಣಕಾಸು ಹೊರೆ, ಅನುಷ್ಠಾನದ ಸವಾಲುಗಳು, ವಿರೋಧ ಪಕ್ಷಗಳ ಟೀಕೆಗಳು, ಇವು ಕೆಲವು ಸವಾಲುಗಳು ಎದುರಿಸತಕ್ಕಂಥದ್ದು. ಭಾರತವು 2047 ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ವಿಕಸಿತ ದೇಶವಾಗಿ ಅಂದರೆ ಡೆವಲಪ್ಡ್ ನೇಷನ್ ಮಾರ್ಪಟ್ಟುಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿತ್ತು. ಇದನ್ನು ವಿಕಸಿತ ಭಾರತ್ ಅಟ್ 2047 ಎಂದು ಕರೆಯಲಾಗುತ್ತದೆ. ಈ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳು, ಅಭಿಯಾನಗಳು ಮತ್ತು ಸಂಕಲ್ಪಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾದುದು ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ಮತ್ತು ಸಂಬಂಧಿತ ಯೋಜನೆಗಳು. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ಉಜ್ವಲ, ಪಿಎಂ ಕಿಸಾನ್, ಜಲಜೀವನ್ ಮಿಷನ್, ಪಿಎಂ ಸನ್ನಿಧಿ ಮುಂತಾದವುಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಕರ್ನಾಟಕವು ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು ತಂತ್ರಜ್ಞಾನ, ಐಟಿ, ಕೃಷಿ, ಉದ್ಯಮ ಮತ್ತು ನವೀಕರಣೀಯ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ಇದೆ. ರಾಜ್ಯವು ವಿಕಸಿತ ಭಾರತ್ನ ಗುರಿಗಳಲ್ಲಿ ಸುಮಾರು 10% ಕೊಡುಗೆ ನೀಡಬೇಕು ಎಂಬ ಗುರಿಯನ್ನು ಹೊಂದಿದೆ. ಇಲ್ಲಿ ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಅನುಷ್ಠಾನವು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ನವೆಂಬರ್ 15 ಜಾರ್ಖಂಡ್ನ ಕುಂಟಿಯಿಂದ ಈ ಯಾತ್ರೆಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ 2.7 ಲಕ್ಷ ಗ್ರಾಮ ಪಂಚಾಯತಿಗಳು ಮತ್ತು 15,000 ನಗರ ಪ್ರದೇಶಗಳನ್ನು ಆವರಿಸುವ ದೊಡ್ಡ ಮಟ್ಟದ ಅಭಿಯಾನವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅರ್ಹರಾದವರಿಗೆ ಕೇಂದ್ರ ಯೋಜನೆಗಳ ಪ್ರಯೋಜನ ತಲುಪಿಸ್ತಕ್ಕಂಥದ್ದು, ಜನರಲ್ಲಿ ವಿಕಸಿತ ಭಾರತ ಸಂಕಲ್ಪದ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಮಾಹಿತಿ ಶಿಕ್ಷಣ ಮತ್ತು ಸಂವಹನಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ತೆರಳತಕ್ಕಂಥದ್ದು, ಮೇರಿ ಕಹಾನಿ ಮೇರಿ ಜಬಾನಿ ಮೂಲಕ ಪ್ರಯೋಜನ ಪಡೆದವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು 2023 ನವೆಂಬರ್ನಿಂದಲೇ ಆರಂಭಿಸಲಾಗಿತ್ತು. ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಇತರ ಜಿಲ್ಲೆಗಳಲ್ಲಿ ಆದಿವಾಸಿ ಪ್ರದೇಶಗಳ ಮೇಲೆ ವಿಶೇಷ ಗಮನವನ್ನು ನೀಡಲಾಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಸಹ ಇದೇ ರೀತಿ ಕಾರ್ಯಕ್ರಮಗಳು ಸಹ ನಡೆದವು. ದಕ್ಷಿಣ ಕನ್ನಡದ ಮಂಗಳೂರಿನ ಉಳಾಯಿ ಬೆಟ್ಟು ಗ್ರಾಮ ಪಂಚಾಯತಿಯಲ್ಲಿ ಯಾತ್ರೆಗೆ ಚಾಲನೆ ಸಹ ನೀಡಲಾಯಿತು. ಗ್ರಾಮೀಣ ಜನರಿಗೆ ಕೇಂದ್ರ ಯೋಜನೆಗಳ ಮಾಹಿತಿ ನೀಡುವಲ್ಲಿ ಈ ಯೋಜನೆ ಯಶಸ್ವಿಯಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಯಾತ್ರೆ ನಡೆದು ಪಿಎಂ ಕಿಸಾನ್, ಜಲಜೀವನ್ ಮಿಷನ್ ಮುಂತಾದ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸಿತು. ರಾಜ್ಯದಲ್ಲಿ ಲಕ್ಷಾಂತರ ಜನರು ಯಾತ್ರೆಯಲ್ಲಿ ಭಾಗವಹಿಸಿ ಸಂಕಲ್ಪ ಪಡೆದುಕೊಂಡರು. ಅನೇಕರು ತಮ್ಮ ಅನುಭವಗಳನ್ನು ಯೋಜನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸಚಿವರು ಮತ್ತು ಸ್ಥಳೀಯ ನಾಯಕರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ಯಾತ್ರೆಯಲ್ಲಿ ಭಾಗವಹಿಸಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಗಮನ ಕೊಡೋದಾದರೆ, ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಆಧುನಿಕ ತಂತ್ರಜ್ಞಾನ, ಹೊಸ ಬೀಜಗಳು ಮತ್ತು ಇತರ ಸಹಾಯ ತಲುಪಿಸಲಾಗುತ್ತದೆ. ಉದ್ಯೋಗ ಮತ್ತು ಉದ್ಯಮ ರೋಜ್ಗಾರ್ ಯೋಜನೆಗಳ ಮೂಲಕ ಯುವಕರಿಗೆ ಅವಕಾಶಗಳು. 2025 ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇದೆ. ಈ ರಾಜ್ಯದ ದೃಷ್ಟಿಕೋನ ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ ಅಟ್ 100 ವಿಷನ್ ಡಾಕ್ಯುಮೆಂಟ್ ಫಾರ್ 2047 ಎಂಬತಕ್ಕಂಥದ್ದು ರೂಪಿಸಿದ್ದು, ಬೆಂಗಳೂರು ಸೇರಿದಂತೆ ನಗರಗಳನ್ನು ನವೀಕರಣೀಯ ಶಕ್ತಿ AI ಸೆಮಿಕಂಡಕ್ಟರ್ಗಳಲ್ಲಿ ಮುಂಚೂಣಿಗೆ ತರುವ ಗುರಿಯನ್ನು ಇದು ಹೊಂದಿದೆ. ರಾಜ್ಯವು ಭಾರತದ ವಿಕಸಿತ್ ಭಾರತ್ನಲ್ಲಿ 10% ಕೊಡುಗೆ ನೀಡುವ ಗುರಿಯನ್ನು ಇಟ್ಟುಕೊಂಡಿದೆ. ಈ ಯೋಜನೆಯ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಯಾತ್ರೆಯು ಯಶಸ್ವಿಯಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೊರತೆ, ಆಡಳಿತದ ವಿಳಂಬಗಳು ಮತ್ತು ಭೌತಿಕ ಸವಲತ್ತುಗಳ ಕೊರತೆ ಇಲ್ಲಿ ಸವಾಲುಗಳಾಗಿವೆ. ಆದರೆ 2026 ಬಜೆಟ್ನಲ್ಲಿ ವಿಕಸಿತ್ ಭಾರತ್ಗೆ ಬಲವಾದ ಬೆಂಬಲ ನೀಡಲಾಗಿದ್ದು, ಕರ್ನಾಟಕಕ್ಕೆ ಹೆಚ್ಚಿನ ನಿಧಿ ಮತ್ತು ಯೋಜನೆಗಳು ಲಭ್ಯವಾಗುತ್ತಿದೆ. ವಿಕಸಿತ್ ಭಾರತ್ ಸಂಕಲ್ಪ ಯೋಜನೆಯ ಕೇವಲ ಒಂದು ಅಭಿಯಾನ

ರಾಮ್ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖ್ಗೆ ಗೆಲುವು. ವಾರ್ತೆಗಳ ವಿವರ. ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆ ಹಾಗೂ ಉತ್ತಮ ವೇತನ ಪಡೆದು ನಗರಗಳಲ್ಲಿ ನೆಲೆಸಿದ ನಂತರವೂ ಯುವಕರು ತಮ್ಮ ಹಳ್ಳಿಗಳನ್ನು, ಸಂಸ್ಕೃತಿಯನ್ನು ಮತ್ತು ಅಸ್ಮಿತೆಯನ್ನು ಮರೆಯಬಾರದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಗಳ ಫಲಾನುಭವಿಗಳಾಗಿರುವ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇವಲ 25 ವಯಸ್ಸಿನಲ್ಲೇ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿದ್ದ ಭಗವಾನ್ ಬಿರ್ಸಾ ಮುಂಡಾ ಹಾಗೂ ದೇಶಕ್ಕಾಗಿ ಬಲಿದಾನಗೈದ ಅಸಂಖ್ಯಾತ ಬುಡಕಟ್ಟು ನಾಯಕರ ತ್ಯಾಗ ಮತ್ತು ಪರಂಪರೆಯನ್ನು ಇಂದಿನ ಯುವ ಪೀಳಿಗೆ ಸದಾ ಸ್ಮರಿಸಬೇಕು ಎಂದು ಕರೆ ನೀಡಿದರು. ಸರ್ಕಾರದ ವಿದ್ಯಾರ್ಥಿ ವೇತನಗಳು ಕೇವಲ ಆರ್ಥಿಕ ನೆರವಲ್ಲ, ಅವು ಸಂಪನ್ಮೂಲಗಳ ಕೊರತೆ ಇರುವ ಪ್ರತಿಭಾವಂತ ಯುವಕರ ಕನಸುಗಳಿಗೆ ರೆಕ್ಕೆ ನೀಡಿ ದೇಶ ವಿದೇಶಗಳ ಉನ್ನತ ಸಂಸ್ಥೆಗಳಲ್ಲಿ ಕಲಿಯಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಗ್ರಾಮೀಣ ಭಾಗದ ಇತರೆ ಪ್ರತಿಭಾವಂತ ಮಕ್ಕಳಿಗೆ ಮಾಹಿತಿ ನೀಡಿ ಸಮಾಜದಲ್ಲಿ ಹಿಂದುಳಿದವರನ್ನು ಕೈಹಿಡಿದು ಮುನ್ನಡೆಸುವುದು ಪ್ರತಿಯೊಬ್ಬ ಯುವ ಸಾಧಕನ ಕರ್ತವ್ಯವಾಗಿದೆ ಎಂದರು. ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳ ನೋಂದಣಿ ಪ್ರಕ್ರಿಯೆ ಮತ್ತು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಗೃಹ ಸಚಿವಾಲಯ ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಹೊಸ ನಿಯಮದ ಪ್ರಕಾರ ಭಾರತಕ್ಕೆ ಆಗಮಿಸುವ ವಿದೇಶಿಯರು ತಮ್ಮ 180 ವಾಸ್ತವ್ಯ ಅವಧಿ ಮುಗಿಯುವ ಮುನ್ನ ಯಾವುದೇ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದಾಗಿದೆ. ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರ ವಿಳಂಬ ಮಂಡನೆಗೆ ಅವಕಾಶವಿರಲಿದೆ. ಪೋಷಕರಲ್ಲಿ ಒಬ್ಬರು ಭಾರತೀಯ ನಾಗರಿಕರಾಗಿದ್ದು ಮಗುವಿನ ಭಾರತೀಯ ಪೌರತ್ವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಅಂತಹ ಮಕ್ಕಳಿಗೆ ಈ ವಿದೇಶಿ ನೋಂದಣಿ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಮಗು ಭಾರತದಲ್ಲಿದ್ದಾಗಲೇ ವಿದೇಶಿ ಪೌರತ್ವ ಪಡೆದರೆ 30 ಒಳಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ. ಯಾವುದೇ ಆದೇಶದ ವಿರುದ್ದ ವಲಸೆ ಬ್ಯೂರೋ ಆಯುಕ್ತರಿಗೆ 30 ಒಳಗೆ ಆನ್ಲೈನ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಆಯುಕ್ತರು 60 ಒಳಗೆ ಈ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲಿದ್ದಾರೆ. ಈ ಹೊಸ ತಿದ್ದುಪಡಿಗಳು ವಿದೇಶಿ ಪ್ರಜೆಗಳ ಮೇಲಿನ ನಿಗಾವನ್ನು ಹೆಚ್ಚಿಸುವುದರ ಜೊತೆಗೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿವೆ. ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಿದರು. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದರು. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇದರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರು ಕೂಡ

0: ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ ಉಲ್ಬಣಿಸುತ್ತಿರುವ ಎಬೋಲಾ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರವು ಇಂದು 43 ಟನ್ ತೂಕದ ಎರಡನೇ ಕಂತಿನ ತುರ್ತು ವೈದ್ಯಕೀಯ ನೆರವನ್ನು ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ರವಾನಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಈ ಜೀವರಕ್ಷಕ ಸರಕಿನಲ್ಲಿ ಸುರಕ್ಷತಾ ಕವಚಗಳು, ರೋಗ ನಿರ್ಣಯ ಉಪಕರಣಗಳು, ಅಗತ್ಯ ಔಷಧಗಳು ಹಾಗೂ ಪೌಷ್ಟಿಕಾಂಶದ ಪೂರಕಗಳು ಒಳಗೊಂಡಿದ್ದು, ಇದು ಆಫ್ರಿಕಾದ ಸಾರ್ವಜನಿಕ ಆರೋಗ್ಯ ಸನ್ನದ್ಧತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡುತ್ತಿರುವ ಸಕಾಲಿಕ ಬೆಂಬಲಕ್ಕೆ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಧನ್ಯವಾದ ಅರ್ಪಿಸಿದೆ. ಕಳೆದ ಮೇ 24 ಭಾರತವು ಮೊದಲ ಕಂತಿನ ನೆರವನ್ನು ಕಳುಹಿಸಿಕೊಟ್ಟಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ವಿದ್ಯಾರ್ಥಿಗಳ ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಪ್ರಕ್ರಿಯೆಯ ಪೋರ್ಟಲ್ ಅನ್ನು ಅಧಿಕೃತವಾಗಿ ಸಕ್ರಿಯಗೊಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಮಂಡಳಿ, ಅರ್ಜಿ ಸಲ್ಲಿಕೆಯ ಪೋರ್ಟಲ್ ಪ್ರಸ್ತುತ ಮುಕ್ತವಾಗಿದೆ ಎಂದಿದೆ. ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವುದರ ಕುರಿತು ವಿವರಗಳಿರುವ ವಿಡಿಯೋವೊಂದನ್ನು ಮಂಡಳಿ ಹಂಚಿಕೊಂಡಿದ್ದು, ವಿದ್ಯಾರ್ಥಿಗಳು ಈ ವಿಡಿಯೋ ವೀಕ್ಷಿಸಿ ಜಾಗರೂಕತೆಯಿಂದ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ತೆಲಂಗಾಣ ರಾಜ್ಯೋತ್ಸವದ ಅಂಗವಾಗಿ ತೆಲಂಗಾಣ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕಠಿಣ ಪರಿಶ್ರಮಿ ಜನರನ್ನು ಹೊಂದಿರುವ ತೆಲಂಗಾಣ ಹೆಮ್ಮೆಯ ನಾಡಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತೆಲಂಗಾಣ ನಾವೀನ್ಯತೆ ಹಾಗೂ ಅಭಿವೃದ್ದಿ ವಲಯಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ನವದೆಹಲಿಯಲ್ಲಿ ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷ ಪೌಲ್ ಮಾಷಾ ಟಿಲೆ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯ ವೇಳೆ ವ್ಯಾಪಾರ, ಹೂಡಿಕೆ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಡಿಜಿಟಲ್ ಹಾಗೂ ಮೂಲಸೌಕರ್ಯ ವಲಯಗಳಲ್ಲಿನ ದ್ವಿಪಕ್ಷೀಯ ಅವಕಾಶಗಳ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ಇಟಲಿ ದೇಶದ ರಾಷ್ಟೀಯ ದಿನದ ಸಂದರ್ಭದಲ್ಲಿ ಆ ದೇಶದ ಸರ್ಕಾರ ಮತ್ತು ಜನತೆಗೆ ಶುಭಾಶಯ ಕೋರಿದ್ದಾರೆ. ಒಡಿಶಾ ಸರ್ಕಾರ ನಾಳೆಯಿಂದ ಇದೇ 5ರವರೆಗೆ ಪುರಿ ನಗರದಲ್ಲಿ ಬ್ರಿಕ್ಸ್ ಒಕ್ಕೂಟದ ವಿಪತ್ತು ಅಪಾಯ ಕಡಿತ ಕಾರ್ಯಕಾರಿ ಗುಂಪಿನ 2ನೇ ತಾಂತ್ರಿಕ ಸಭೆಯನ್ನು ಆಯೋಜಿಸಲಿದೆ. ಈ ಜಾಗತಿಕ ಸಭೆಯಲ್ಲಿ ಒಟ್ಟು 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ತಿಳಿಸಿದ್ದಾರೆ. ಈ ಮಹತ್ವದ ಸಮಾವೇಶದಲ್ಲಿ ಭಾರತ ಸೇರಿದಂತೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾ ದೇಶಗಳ ಉನ್ನತ ಪ್ರತಿನಿಧಿಗಳು ಪಾಲ್ಗೊಂಡು ವಿಪತ್ತು ನಿರ್ವಹಣೆಯ ಕುರಿತು ಚರ್ಚಿಸಲಿದ್ದಾರೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದ್ದು, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೇರು ಹಂಪಿ ವಿರುದ್ದ ಜಯ ದಾಖಲಿಸಿದ್ದಾರೆ. ಪ್ರಜ್ಞಾನಂದ ಕ್ಲಾಸಿಕಲ್ ವಿಭಾಗದ ಪಂದ್ಯದಲ್ಲಿ ಅಲಿರೆಜಾ ಫಿರೋಜಾ ವಿರುದ್ಧ ಗೆಲುವು ದಾಖಲಿಸಿದರೆ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವೆಸ್ಲಿ ಸೋ ವಿರುದ್ಧ ಆರ್ಮಗಿಡನ್ ಟೈಬ್ರೇಕರ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರು. ಏಳನೇ ಸುತ್ತಿನ ಮುಕ್ತಾಯಕ್ಕೆ 12.5 ಅಂಕಗಳೊಂದಿಗೆ ವೆಸ್ಲಿ ಸೋ ಅಗ್ರಸ್ಥಾನದಲ್ಲಿದ್ದರೆ 10 ಅಂಕಗಳೊಂದಿಗೆ ಫಿರೋಜಾ ಎರಡನೇ ಸ್ಥಾನ ಹಾಗೂ ಮ್ಯಾಗ್ನಸ್ ಕಾರ್ಲ್ಸನ್, ವಿನ್ಸೆಂಟ್ ಕೇಮರ್ ಹಾಗೂ ಪ್ರಜ್ಞಾನಂದ ತಲಾ 9 ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೋನೇರು ಹಂಪಿ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು ನಂತರ ನಡೆದ ಟೈಬ್ರೇಕರ್ ಪಂದ್ಯದಲ್ಲಿ ದಿವ್ಯಾ ಗೆಲುವು ಸಾಧಿಸಿದರು. ದಿವ್ಯಾ ದೇಶ್ಮುಖ್ 10 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:20 ಭಾವಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದು ಶಿವಮೊಗ್ಗ ಸುಬ್ಬಣ್ಣ ಅವರಿಂದ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಪುತೀನಾ ಅವರ ರಚನೆ, ಹರಿಗೆ ಇಂದು ಗುಡಿಯನೊಂದು ಕಟ್ಟುತ್ತಿರುವೆನು.

ಕಾರ್ಯಕ್ರಮದ ಕಡೆಯದಾಗಿ ಕುವೆಂಪು ಅವರ ರಚನೆ. ನೋಡಲ್ಲಿ ಮೂಡಿಹುದು ಮುಗಿಲಿನಲ್ಲಿ ಮಳೆಬಿಲ್ಲು ಬಾಂದೇವಿಯಾಂತ ಮಣಿಹಾರದಂತೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 1:30 ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶಗಳನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480885853. ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕುಂತಿ ಪುತ್ರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯಾನಂದ್.

0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಈಗ ಕೇಳಿ ಒಂದು ಮೊಟ್ಟೆಯ ಕಥೆ ಚಿತ್ರದ ಗೀತೆ. ಹಾಡಿದ್ದಾರೆ ಮಿಥುನ್ ಮುಕುಂದನ್. ವಿಶ್ವಜಿತ್ ರಾವ್ ಹಾಗೂ ರಾಜ್ ಬಿ ಶೆಟ್ಟಿ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಿಥುನ್ ಮುಕುಂದನ್. ಈ ಗೀತೆಯನ್ನು ಕೋರಿದ್ದಾರೆ ನಜರ್ಬಾದ್ ಮೈಸೂರಿನಿಂದ ಯೋಗಾನಂದ ರಂಪೂರೆ, ವಿಜಯ್, ವಿನಯ್, ರಜತ್ ಹಾಗೂ ಯುಧಿಷ್ಠಿರ್.

0: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-0889. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ರಾಜೇಂದ್ರನಗರದ ಪಂಕಜ ಸತೀಶ್ ಅವರಿಗಾಗಿ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ MN ವ್ಯಾಸರಾವ್, ಸಂಗೀತ ನೀಡಿದ್ದಾರೆ ರಾಜ್ಕೋಟಿ.

ಕೇಳುಗರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಲ್ಲಿಂದ ಬಂದ ಪ್ರಕಟಣೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1 SC ಹಾಗೂ ST 2.5 ಲಕ್ಷದ ಒಳಗಿರಬೇಕು. ಪ್ರವರ್ಗ 2A, 2B, 3A ಹಾಗೂ 3B ಇವರಿಗೆ ಆದಾಯ ಮಿತಿ 1 ಲಕ್ಷದ ಒಳಗಿರಬೇಕು. ವಿದ್ಯಾರ್ಥಿಗಳು https://shp.karnataka.gov.in/bcwd ಅನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 15ನೇ ತಾರೀಕು. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ https://bcwd.karnataka.gov.in/ ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ bcwd@gmail.com ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ಅಥವಾ ತಾಲೂಕು ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸುವುದು. ಸಂಪರ್ಕಿಸಬಹುದಾದ ಸಹಾಯವಾಣಿ ಸಂಖ್ಯೆ 8050-77-0004. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಲ್ಲಿಂದ ಬಂದ ಒಂದು ಪ್ರಕಟಣೆಯನ್ನು ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಮೇಘಮಾಲೆ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಗೀತೆಗೆ ಸಾಹಿತ್ಯ ರಚಿಸಿ ಸಂಗೀತ ನಿರ್ದೇಶಿಸಿದ್ದಾರೆ ಹಂಸಲೇಖ. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಮಗೆ ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲದಿಂದ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದವರು ಚಾಮರಾಜನಗರ ತಾಲೂಕು ಚಿಕ್ಕಬೇಗೂರು ಗ್ರಾಮದಿಂದ ಮಲ್ಲೇಶ್, ನೇತ್ರ, ಚಿದಂಬರಂ, ಪ್ರಶಾಂತ್, ಹಾಗೆ ರಾಘವೇಂದ್ರ, ನಿಸರ್ಗ, ಪೂರ್ಣಿಮಾ ಹೆಮ್ಮನಳ್ಳಿಯಿಂದ, ಜೆ ಪಿ ನಗರ ಮೈಸೂರಿನಿಂದ ಪುಷ್ಪ ಜೈನ್, ಪಾರಸ್ವತ್ ಜೈನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಊಟಗಳ್ಳಿ ಮೈಸೂರಿನಿಂದ ಮೇಘನಾ, ಪವನ್, ಪುಷ್ಪ, ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತ್ ಗಣೇಶ್ ನಗರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್, ರಾಜ್, ಗಗನ್, ಭುವನ್ ಅವರು ಹನುಮನಾಳಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಚ್ ಎನ್ ವಿಶ್ವನಾಥ್, ಸರಸ್ವತಿಪುರಂ ಮೈಸೂರಿನಿಂದ, ಶಂಕರೇಗೌಡ ಹಾಗೂ ಮಿತ್ರರು ಮಂಡ್ಯದಿಂದ, ಮತ್ತೊಬ್ಬರು ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ, ಸಿದ್ದರಾಮನಹುಂಡಿ ಗ್ರಾಮ ಮೈಸೂರಿನಿಂದ, ಗಾನಸುಮ, ಪಟ್ಟಸೋಮನಹಳ್ಳಿ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬ, ಲಿಖಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಳ್ಳತ್ಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಘಶ್ರೀ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಅಶೋಕಪುರಂ ಮೈಸೂರಿನಿಂದ, ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೆ ಸಿ ಚಿಕ್ಕಣ್ಣ, ಲಕ್ಷ್ಮಿ, ಕೆ ಸಿ ಚೈತ್ರ, ಚರಿತ್, ಚೇತನ್ ಕುಮಾರ್, ಅಶ್ವಿನಿ, ನಂದಿನಿ ಬಡಾವಣೆ ವಿ ವಿ ನಗರ ಮಂಡ್ಯದಿಂದ, ರಾಜಮ್ಮ ಮೈಸೂರಿನಿಂದ, ಮೋಹನ್ ಕುಮಾರ್ ಮಂಗಳ, ನಿತಿನ್ ಚೇತನ್ ಬಳ್ಳೆಗೆರೆ ಗ್ರಾಮ ಮಳವಳ್ಳಿ ತಾಲೂಕಿನಿಂದ, ಭಾಗ್ಯಲಕ್ಷ್ಮಿ ಬಸವರಾಜು ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಭೂಮಿಕಾ ರತ್ನಮ್ಮ ಫ್ಯಾಮಿಲಿಯವರು ರಾಮಕೃಷ್ಣ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಮೃತ, ಇಂದು, ಪವನ್, ನಿರ್ಮಲಾ, ಮಹದೇವ್, ವಿಸ್ಮಯ್ ರಾಮಕೃಷ್ಣ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ನಂಜುಂಡಸ್ವಾಮಿ, ಚಂದನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿ ಗ್ರಾಮದಿಂದ ಬಿ ಟಿ ದಾಸ್ ಪ್ರಕಾಶ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಪದ್ಮಾ ದೇವಲಿಂಗೇಗೌಡ ಅಂಕುಶಾಪುರ ಬಸರಾಳಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹೊಸ ಆನಂದೂರು ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ ಶಾರದಾ, ಶ್ರವಣ್, ಶ್ರೀನಿವಾಸ, ಪ್ರಕಾಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಪುಟ್ಟರಾಜಪ್ಪ ರಾಮಕೃಷ್ಣ ನಗರ ಮೈಸೂರಿನಿಂದ, ಹಾಗೆ ಭಾವಸಾರ ಚಂದ್ರಶೇಖರ ರಂಪೂರೆ, ಲೀಲಾವತಿ, ಶಿಲ್ಪಾ, ಚಿರಂತ್ ಹಾಗೂ ಲಕ್ಷ ಅವರು ಗಣೇಶ್ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂದೀಶ್ ಗುಂಡ್ಲುಪೇಟೆಯಿಂದ, ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಹಾಸನದಿಂದ ವೇದ ಶಿವಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಮತ್ತೆ ಈ ಕಾರ್ಯಕ್ರಮವನ್ನು ಈ ಸಂಜೆ 5:05ಕ್ಕೆ ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದು ರೈತರ ಒತ್ತಲು.
0: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmaarmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.

ಕೇಳುಗರೆ, ಇಂದು ಸಂಜೆ 5:40 ಕೆಎಸ್ಒಯು ಮುಕ್ತವಾಣಿ. ಇದರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗವನ್ನು ಕೇಳಬಹುದು. ಸಂದರ್ಶಿಸುತ್ತಾರೆ ಲಕ್ಷ್ಮೀನಾರಾಯಣ ಎಸ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯಿತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10 ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ದು, ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಪ್ರಮಾಣವಚನ ಕಾರ್ಯಕ್ರಮ ನೆರವೇರಲಿದೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ನಾಳೆ ಅಪರಾಹ್ನದಿಂದ ರಜೆ ಘೋಷಿಸಲಾಗಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಬೆಂಗಳೂರು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿ ಪ್ರದೇಶದಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸರ್ಕಾರ ಯಾವುದೇ ಜವಾಬ್ದಾರಿ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಸಭಾಧ್ಯಕ್ಷರಾಗಿದ್ದು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿದ್ದಾರೆ. ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟ ವಿಚಾರವಾಗಿದೆ. ಕೊಟ್ಟರೆ ಸಚಿವ ಸ್ಥಾನ, ಇಲ್ಲವಾದರೆ ಸಭಾಧ್ಯಕ್ಷ ಸ್ಥಾನ, ಅದೂ ಇಲ್ಲದಿದ್ದರೆ ಶಾಸಕನಾಗಿ ಜವಾಬ್ದಾರಿ ನಿರ್ವಹಿಸುವೆ ಎಂದು ತಿಳಿಸಿದ್ದಾರೆ. ಪಕ್ಷ ಸೂಚಿಸಿದರೆ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ ಎಂದು ಹೇಳಿದ್ದಾರೆ. ಶಾಸಕರಾದವರು ಒಮ್ಮೆಯಾದರೂ ಜೀವನದಲ್ಲಿ ಸಭಾಧ್ಯಕ್ಷರಾಗಬೇಕು ಎಂದು ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025 ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹೆಬ್ರಿ ತಾಲೂಕಿನ ಮಡಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಪ್ರಕಟಣೆ ಈಗಾಗಲೇ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಹಸ್ತಾಂತರಿಸುವ ಮೊದಲು ರಾಜ್ಯವನ್ನು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಬಗ್ಗೆ ಅರಿವಿತ್ತು. ಈ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಮುಖ್ಯಮಂತ್ರಿ ಹುದ್ದೆಯನ್ನು ಹಸ್ತಾಂತರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಕಂತುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಶಕ್ತಿ ಯೋಜನೆಗೆ ಹಣ ಲಭ್ಯವಿಲ್ಲ. ಕೆಎಸ್ಆರ್ಟಿಸಿ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅನ್ನಭಾಗ್ಯ ಯೋಜನೆ ಹಂಚಿಕೆ ವಿಳಂಬವಾಗಿದೆ ಎಂದು ದೂರಿದ್ದಾರೆ. ಅವೈಜ್ಞಾನಿಕ ಕಲ್ಯಾಣ ಬದ್ಧತೆಗಳು ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ದುರ್ಬಲಗೊಳಿಸಿವೆ ಎಂದು ಆರ್ ಅಶೋಕ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವನಿಧಿ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಯೋಜನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
4: ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನ್ ಇಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿ ವರೆಗೂ ಕೊಟ್ಟಿದ್ದಾರೆ. ಅದು ಲೋನ್ ಇಂದ ನಮ್ಗೆ ಬಹಳ ಅಲ್ಕೋನ ಆಗಿದೆ. ಯಾಕಂದ್ರೆ ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಳೋದು ಏನಂದ್ರೆ 1,00,000 ರೂಪಾಯಿವರೆಗೂ ಕೊಟ್ರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
5: ಪ್ರಧಾನಮಂತ್ರಿ ಸ್ವಾಧೀನಿ ದಿನ ಕಡೆಯಿಂದ ನಮ್ಮ ಕೈ ಹೆಲ್ಪ್ ಆಗೈತೆ. ಮುನ್ಸಿಪಲ್ ಆಫೀಸ್ ಕಡೆಯಿಂದ ಫಸ್ಟು 10,000 ಕೊಟ್ಟರು ನಮ್ಗೆ, ಆಮೇಲೆ 20,000 ತಗೊಂಡೆ ಕಟ್ಬಿಟ್ಟೆ. ಇವಾಗ 50,000 ಕಟ್ತಾ ಇದ್ದೀನಿ. ಬೇರೆ ಕಡೆಯಿಂದ ಬಡ್ಡಿ ತರಬೇಕಂದ್ರೆ ಜಾಸ್ತಿ ಆಗುತ್ತೆ. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು, ಕಡಿಮೆ ಬಡ್ಡಿಯಲ್ಲಿ ನಮ್ಗೆ ಲೋನ್ ಕೊಡ್ತಾ ಇದ್ದಾರೆ. ನಾವು ಫುಟ್ಬಾಟ್ ಮೇಲೆ ವ್ಯಾಪಾರ ಮಾಡ್ಕೊತಾ ಇದ್ದೀರಿ, ನಮ್ಮ ಜೀವನಗಳು ಇದು ಮಾಡ್ತಾ ಇದ್ದೀರಿ, ಚೆನ್ನಾಗಿ ನಡೀತಾ ಐತೆ, ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸೌಕರ್ಯ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಡೆಯಿಂದ.
0: ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಪೂರ್ವ ಮುಂಗಾರಿನ ಅಕಾಲಿಕ ಮಳೆಯಿಂದಾಗಿ ಹೆಚ್ಚು ಹಾನಿಯಾಗಿದ್ದು ಈ ಬಗ್ಗೆ ಜಿಲ್ಲಾಡಳಿತ ವರದಿ ಸಿದ್ಧಪಡಿಸಿದೆ. ಜಿಲ್ಲೆಯಾದ್ಯಂತ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯಲ್ಲೂ ಅವಘಡಗಳು ಸಂಭವಿಸಿದ್ದು ಇದರಿಂದಾಗಿ ಹೆಸ್ಕಾಂಗೆ 11,69,00,000 ರೂಪಾಯಿ ನಷ್ಟ ಉಂಟಾಗಿದೆ. ಜಿಲ್ಲೆಯಾದ್ಯಂತ 2026-27 ಪೂರ್ವ ಮುಂಗಾರಿನಲ್ಲಿ ಮೇವರೆಗೆ 1,378.47 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 1,181 ಕೃಷಿ ಹಾಗೂ 200.47 ಹೆಕ್ಟೇರ್ನಷ್ಟು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಭತ್ತ, ಬಾಳೆ, ವಿಳೆದೆಲೆ, ಅಡಿಕೆ, ಪಪ್ಪಾಯ್, ಟೊಮೆಟೊ, ಎಲೆಕೋಸು, ತೆಂಗು, ಮಾವು, ಮೆಣಸಿನಕಾಯಿ, ಬೀನ್ಸ್, ಹಾಗಲಕಾಯಿ, ಹೀರೆಕಾಯಿ ಬೆಳೆಯೂ ಮಳೆಗಾಳಿಯಿಂದ ಹಾನಿಯಾಗಿದೆ. ರಾಣೆಬೆನ್ನೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನಲ್ಲಿಯೇ ಹೆಚ್ಚು ಹಾನಿ ಉಂಟಾಗಿದೆ. ಬೆಳೆಹಾನಿ ಬಗ್ಗೆ ಜಿಲ್ಲಾಡಳಿತವು ಜಂಟಿ ಸಮೀಕ್ಷೆ ನಡೆಸಿದ್ದು 680.36 ಹೆಕ್ಟೇರ್ ಬೆಳೆ ಹಾನಿಗೆ 117.30 ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದೆ. ಉಳಿದ ಬೆಳೆ ಹಾನಿ ಪರಿಶೀಲನೆ ಮುಂದುವರೆದಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ, ಕೃಷಿ ಬದು, ಪಾಲಿಥೀನ್ ಹೊದಿಕೆ, ತಂತಿಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕೃಷಿ ಹೊಂಡಗಳಲ್ಲಿ ಆಕಸ್ಮಿಕ ಸಾವುಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಿ ಸೂಚನಾ ಫಲಕ ಪ್ರದರ್ಶಿಸುವಂತೆ ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕಿ ಕಲಾವತಿ ಬಿಜಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ, ರಾಜ್ಯದ 6 ಪಂಚಾಯತ್ಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
6: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 2:40. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ AK-47 ಚಿತ್ರದ ಗೀತೆ. ಹರಿಹರನ್ ಅಂಡ್ ಚಿತ್ರ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಇನ್ನು ಮುಂದೆ ಕೇಳಿ, ಎ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಗುರುಕಿರಣ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮಾಂಗಲ್ಯಂ ತಂತುನಾನೇನ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ವಿ ಮನೋಹರ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಚಂದು ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶನ ಗುರುಕಿರಣ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 3:20. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸಾರ ಮಾಡುತ್ತೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಂತ ನಿನ್ನೆ ವರ್ಣಿಂತುನು ರಾಗ ಮುಖಾರಿ ರೂಪಕತಾಳ.

ಈ ತ್ಯಾಗರಾಜರ ಕೃತಿಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 3:31 ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

ಮಾಧವ ಮುರಮರ್ದನ ಸರ್ವವ್ಯಾಪಕರಾದ ನೀನು. ಎಷ್ಟು ದೂರ ನೀನಿದ್ರೂ ಕೂಡ ಕಂಗಳಿಂದ ನೀನು ದೂರವಾಗಿದ್ದೀಯೇ ಹೊರತು ನಮ್ಮ ಮನಸ್ಸಿನಿಂದ ಹೇಗೆ ದೂರವಾಗಿದ್ದೆ? ಧರ್ಮಜನು ಶ್ರೀಹರಿಯ ಪಾದಾಮೃಹುವನ್ನು ಅಡಿಗಡಿಗೆ ಅಡಿಗಡಿಗೆ ಚಿಂತಿಸ್ತಾ ಹಸ್ತಿನಾವತಿಗೊಬ್ಬ ದೂತನನ್ನು ಕಳುಹಿ ನಮ್ಮ ಹಿರಿಯರು ಜ್ಯೇಷ್ಠರು ಶ್ರೇಷ್ಠರು ಹೇಗಿದ್ದಾರೆ, ನಮ್ಮ ಕುಶಲ ವಾರ್ತೆಯನ್ನು ಅವರಿಗೆ ತಿಳುಹಿ ಅವರ ಕ್ಷೇಮವನ್ನ ಮತ್ತು ಪೂಜ್ಯರ ಸಂದೇಶವನ್ನ ಮರಳಿ ಬಂದು ತಮಗೆ ತಿಳಿಸಬೇಕು ಎಂಬ ಅಪ್ಪಣೆ ಕೊಟ್ಟು ಒಬ್ಬ ದೂತನನ್ನು ಕಳುಹಿದ್ದಾನೆ. ಆ ದೂತ ಹಸ್ತಿನಾವತಿ ಕಡೆ ಹೊರಟಾಗ ಧರ್ಮಜ ಸಂದೇಶವನ್ನು ಕಾಯ್ತಾ ಕುಳಿತಿದ್ದಾನಂತೆ. ಅದೊಂದು ದಿನ ಸಂಜೆ ದ್ವೈತವನ ಎತ್ತರವಾದ ಒಂದು ಶಿಲಾಪೃಷ್ಠದ ಮೇಲೆ ಕುಳಿತಿದ್ದಾನೆ ಧರ್ಮರಾಜ. ಭೂತ ಭವಿಷ್ಯಗಳನ್ನು ಮೆಲುಕು ಹಾಕ್ತಾ ಇದ್ದಾನೆ. ಸನಿಹದಲ್ಲೊಂದು ಸರೋವರ, ಪ್ರಭಾಕರಣ ಪ್ರಖರ ಕಿರಣಗಳ ತೀಕ್ಷ್ಣತೆ ಕಡಿಮೆಯಾಗಿ ಆತ ಪಡುಗಳನ್ನು ಸೇರುವ ಹೊತ್ತು ಪಕ್ಷಿಗಳೆಲ್ಲವೂ ಉಪವನದ ತಮ್ಮ ತರುಗಳ ಕೋಟರೆಯನ್ನು ಹೋಗುತ್ತಾ ಇವೆ. ಆಕಾಶದಲ್ಲಿ ಎಲ್ಲೆಲ್ಲೂ ಕೂಡ ವರ್ಣಮಯವಾದ ಸ್ವರ್ಣರೇಖಾ ವಿನ್ಯಾಸದ ಚಿತ್ರಗಳೆಲ್ಲ ಕಾಣಿಸ್ತಾ ಇವೆ. ಅಂದರೆ ಸೂರ್ಯ ಮುಳುಗುವ ಹೊತ್ತು ಪ್ರಕೃತಿಯಲ್ಲೇ ಒಂದು ಮಾದಕತೆ ತುಂಬಿದೆ. ಧರ್ಮಜ ಇದನ್ನು ಅನುಭವಿಸುತ್ತಾ ಕುಳಿತಿದ್ದಾನೆ. ತನ್ನ ಪೂರ್ವವನ್ನ ಮತ್ತೆ ಮತ್ತೆ ಮತ್ತೆ ಮತ್ತೆ ನೆನೆದು ತನ್ನವರಿಗುಂಟಾದ ಸಂಕಟಕ್ಕಾಗಿ ತಾನು ವ್ಯಸನ ಪಡತಾ ಕೂತಿದ್ದಾನೆ. ಸನಿಹದ ಸರೋವರದಲ್ಲಿ ಅರಳಿದೆ ಒಂದು ಕಮಲ. ಆ ನಳ ನಡೆಸತಕ್ಕಂತ ನಳಿನವನ್ನು ನೋಡುತ್ತಾ ಇರುವಂತೆ ಅದೋ ಮದ್ದಾನೆಗಳ ಹಿಂಡೊಂದು ಧಾವಿಸಿತು. ಏಕಪ್ರಕಾರ ನೀರಿಗಿಳಿದು ನೀರಾಟವಾಡಿರತಕ್ಕಂತ ಆನೆ ಅಲ್ಲಿ ಅರಳಿದಂತಹ ಕಮಲವನ್ನು ತನ್ನ ಶುಂಡ ದಂಡದಿಂದ ಕಿತ್ತು ಮೇಲಕ್ಕೆ ಸೀತಾ ಇದೆ. ಧರ್ಮಜಿ ಇದನ್ನು ನೋಡ್ತಾ ಇದ್ದಾನೆ. ಓಡೋಡಿ ಬರ್ತಾನ ಕಮಲದ ಬಳಿಗೆ. ಆ ಕಮಲವನ್ನು ಕೈಯಲ್ಲಿ ಹಿಡಿದು ಎತ್ತಿಕೊಂಡು, ಹೇ ಕಮಲಿನಿ, ಸೂರ್ಯನಿಗೆ ನೀ ಮಿತ್ರಳಲ್ಲವೇ, ಸೂರ್ಯ ಉದಯವಾಗದೆ ತಾನು ಅರಳುವುದಿಲ್ಲ ಅಂತ ಬೀಗಿ ಬಿಮ್ಮನೆ ಕುಳಿತುಕೊಳ್ಳತಕ್ಕಂಥ ನೀನು, ತನ್ನ ಸಹಸ್ರ ಕರಗಳಿಂದ ಅಗ್ನಿಪತಿ ಎಂಬ ಹೆಸರನ್ನು ಸೂರ್ಯ ನಿನ್ನಿಂದಾಗಿ ಪಡೆದಿದ್ದಾನಲ್ವೇ, ಈ ಸರೋವರದಿಂದ ಮದ್ದ ನಿನ್ನ ಕಿತ್ತು ಎಸೆಯುವಾಗ ನಿನ್ನ ಮಿತ್ರನಾದಂತಹ ಸೂರ್ಯ ನಿನಗೆ ಸಹಾಯ ಮಾಡಲಿಕ್ಕೆ ಬರಲಿಲ್ವೇ? ಓಹೋ, ದೊಡ್ಡವರ ಗೆಳತನ ನನಗಿದೆ ಅಂತ ಹಿಗ್ಗತಕ್ಕಂಥವರು ನಿನ್ನನ್ನು ಕಂಡು ಮರೆಯಬೇಕು. ಸೂರ್ಯನನ್ನು ಕೈ ಬಿಟ್ಟ, ಹೋಗಲಿ, ಕಮಲಜ ಅಂತ ಬ್ರಹ್ಮನಿಗೆ ಹೆಸರಿದೆಯಲ್ಲ, ನೀನು ಬ್ರಹ್ಮನಿಗೆ ಜನ್ಮ ಕೊಟ್ಟವಳಂತೆ, ಎಲ್ಲರ ಹಣೆಯಲ್ಲಿ ಬರದಂತೆ ನಿನ್ನ ಹಣೆಯಲ್ಲೂ ಬರದನೇನು ಬ್ರಹ್ಮ, ಮದ್ದಾನೆಯ ಕೈಯಲ್ಲಿ ನಿನ್ನ ನಾಶವಾಗಲಿ ಅಂತ. ಆ ನಿನ್ನ ಮಗನಾದ ಬ್ರಹ್ಮನೂ ಕೂಡ ನಿನ್ನನ್ನು ರಕ್ಷಿಸಲಿಕ್ಕೆ ಬರಲಿಲ್ವೇ? ನೂತನ ಸೃಷ್ಟಿಯಲ್ಲಿ ತೊಡಗಿದ ಆತನಿಗೆ ಈ ಪುರಾತನಾದ ಮಾತು ಬೇಡ ಅಂತ ಕಂಡುತು. ಹೇಗೆ ಹೋಗ್ಲಿ, ಕಮಲಾಲಯ ಅಂತ ಲಕ್ಷ್ಮಿಗೆ ಹೆಸರಿದೆಯಂತೆ. ತನ್ನ ಮನೆ ಹಾಳಾಗುವಾಗ ಆ ಲಕ್ಷ್ಮಿಯು ಸುಮ್ಮನಿದ್ದಳೆ. ಓಹೋ, ಮನೆ ಮನೆ ತಿರುಗುವ ಲಕ್ಷ್ಮಿಗೆ ತನ್ನದೇ ಮನೆ ಅಂತ ಯಾವುದಿದೆ? ಅದಕ್ಕಾಗಿ ಆಕೆ ನನ್ನ ಕೈ ಬಿಟ್ಟಳು. ಹೇಗೆ, ಮನ್ಮಥನ ಐದು ಬಾಣಗಳಲ್ಲಿ ಅರವಿಂದ ಅನ್ನತಕ್ಕಂತಹ ಒಂದು ಬಾಣ ನೀನಂತೆ, ನಿನ್ನ ಮಿತ್ರನಾದ ಮನ್ಮಥನು ಕಾಪಾಡ್ಲಿಕ್ಕೆ ಬರಲಿಲ್ವೇ? ಓಹೋ, ಅವನೆಂದೋ ಆ ಹರನ ಮೂರನೆಯ ಗಣ್ಣುರಿಯಿಂದ ಸುಟ್ಟು ಅನಂಗನಾಗಿದ್ದಾನೆ, ನಿನ್ನನ್ನು ರಕ್ಷಿಸಲಿಕ್ಕೆ ಎಲ್ಲಿ ಬರ್ತಾನೆ? ಸೂರ್ಯ ಬ್ರಹ್ಮ ಲಕ್ಷ್ಮಿ ಮನ್ಮಥ ಇಂಥವರ ಬಂಧುತ್ವ ಇದೆ ಅಂತ ಹಿಗ್ಗಿದ ನಿನಗೆ ಈ ಗತಿಯೇ? ಕಮಲಿನಿ, ನಿನಗೆಂಥ ಸ್ಥಿತಿ ಉಂಟಾಯಿತೆ? ಹೀಗೆ ಚಿಂತಿಸ್ತಾ ಧರ್ಮದ ಆ ಕಮಲನಿಗುಂಟಾದಂತಹ ಸ್ಥಿತಿಯನ್ನ ತನ್ನ ಜೀವನ ಸ್ಥಿತಿಗೆ ಹೋಲಿಸ್ತಾ ಇದ್ದ. ಕಮಲಿನಿ, ನಿನ್ನನ್ನು ನಿಂದಿಸಿ ಏನಮ್ಮ ಪ್ರಯೋಜನ? ಮಾತೇ, ನನ್ನ ಗತಿ ಯಾವ? ಹಸ್ತಿನಾವತಿಯ ಸಾಮ್ರಾಜ್ಯವೆಂಬ ಸರೋವರದಲ್ಲಿ ಆನಂದದಿಂದ ನಳ ನಡೆಸುವ ನಳಿರದಂತಿರತಕ್ಕಂತಹ ನಮ್ಮನ್ನ ದುರ್ಯೋಧನ ಅಂತಕ್ಕಂತಹ ಮದ್ದಾನೆ ದ್ಯೂತವೆಂಬ ನೀರಾಜ ನೆಪದಿಂದ ನಮ್ಮನ್ನು ಕಿತ್ತು ಬಿಸುಟನಲ್ಲ. ನಮಗೇನು ಬಂಧುಗಳು ಕಡಿಮೆ ಇದ್ರೆ ಕುರುಕುಲ ಪಿತಾಮಹರು ಕನಕತಾಳ ಧ್ವಜರು ಆಗಿರತಕ್ಕಂತಹ ಭೀಷ್ಮರಿರಲಿಲ್ವೆ, ಕನಕ ಕಲಶಧ್ವಜರು ಕೋಲುಗುರುಗಳು ಆಗಿರತಕ್ಕಂತಹ ದ್ರೋಣರಿರಲಿಲ್ವೆ, ಯಾಕೆ ಧೃತರಾಷ್ಟ್ರ ಗಾಂಧಾರಿಯರಿರಲಿಲ್ವೆ, ಎಲ್ಲ ನಮ್ಮನ್ನು ತ್ಯಜಿಸಿದ್ರು, ಯಾರೂ ನಮ್ಮ ಸಹಾಯಕ್ಕೆ ಬಂದದ್ದಿಲ್ಲ. ಪ್ರಬಲವಾಗಿರತಕ್ಕಂತಹ ಪ್ರಾರಬ್ಧವೇ ಇದಕ್ಕೆ ಕಾರಣ. ಯಾರು ಸಹಾಯ ಮಾಡತಕ್ಕಂಥವ್ರು ಇದ್ದಾರೆ ನಮಗೆ, ರಕ್ಷಕರು ಯಾರು? ಹೀಗೆ ಚಿಂತಿಸ್ತಾ ಧಾರಾಕಾರಕವಾಗಿ ಶ್ರು ಕಟ್ಟೆಯೊಡೆದ ಕಡಲೋಪ

ಬರ ಸೆಳೆದು ಬಿಗಿದೊಪ್ಪಿ ಮುಂಡಾಳೆ ಹಣೆಗೆ ಮುತ್ತನ್ನಿಟ್ಟು ನೆತ್ತಿಯನ್ನು ನೇವರಿಸಿ ಬೆನ್ನು ಸವರಿ ಅಂದ್ರು ವತ್ಸ. ಏಕೆ ಭಯಪಡ್ತಾ ಇದೆ? ಸುಖ ದುಃಖಗಳು ಎಡಬಿಡದೆ ಬರ್ತಾವೆ ಜ್ಞಾನಿಗಳಿಗೆ. ಒಂದೊಂದು ಕಷ್ಟಗಳು ನಿಮಗೆ ಒಂದೊಂದು ಸಂಸ್ಕಾರವನ್ನು ಕೊಡುತ್ತಾರೆ. ತಪೋಭೂಮಿಗೆ ಆಗಮಿಸಿದ್ದೀರಿ. ಪ್ರಪಂಚದ ನಿಯಮವೇ ಹೀಗೆ, ಭಯ ಪಡಕೂಡುದು. ಹೀಗೆ ವನ್ನಿಸಿ ಶ್ರುತಿ ಸ್ಮೃತಿ ವಿದ್ಯೆಯನ್ನು ಧರ್ಮರಾಜನಿಗೆ ಅರುಹಿ, ದೇವ ಬ್ರಾಹ್ಮ ಮಾನಸು ಎಂಬ ತ್ರಿವಿಧ ಧನುರ್ವಿದ್ಯೆಯನ್ನ ನಿನಗೆ ಮಹಾದೇವನ ಅನುಗ್ರಹದಿಂದ ಪ್ರಾಪ್ತಿಯಾಗಿಸುವ ಉದ್ದೇಶಕ್ಕಾಗಿ ಬಂದಿದ್ದೇನೆ. ಈ ದಿವ್ಯವಾಗಿರತಕ್ಕಂತಹ ಮಂತ್ರವನ್ನ ಅರ್ಜುನನಿಗೆ ಉಪದೇಶಿಸುತ್ತೆ. ಈ ಪಾವನವಾದ ಪಂಚಾಕ್ಷರಿಯನ್ನ ಆತ ಜಪಿಸಿ ಆ ಮನೋತತ್ವಾಭಿಮಾನಿಯಾದ ಮಹಾದೇವನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿ ಆ ಪಾಶುಪತವೆಂಬ ದಿವ್ಯ ಅಸ್ತ್ರವನ್ನು ಸಂಗ್ರಹಿಸಿದನಾದರೆ ಮುಂದೆ ದೈತ್ಯ ದಮನಕ್ಕದು ಸಹಾಯ ಮಾಡುತ್ತದೆ. ನೀವು ರಾಜರಾಗಲಿಕ್ಕೆ ಅನುಕೂಲವಾಗುತ್ತದೆ. ಈ ದೂರದೃಷ್ಟಿ ಹೊಂದು ಬಂದಿದ್ದೇನೆ, ದೂರಾಲೋಚನೆಯಿಂದ ನಿಮ್ಮ ಬಳಿಗೆ ಬಂದಿದ್ದೇನೆ. ಯಾಕಂದ್ರೆ ದುರಾಲೋಚನೆ ಉಳ್ಳಂತಹ ದುರ್ಯೋಧನಿಗೆ ಶಿಕ್ಷೆ ಕೊಡಬೇಕು ಅಂತಕ್ಕಂತಹ ಉದ್ದೇಶದಿಂದ. ಆದ್ರಿಂದ ನನ್ನ ಮಾತು ಕೇಳು, ಭಯಪಡಬೇಡ. ಸಮಾಧಾನ ಪಡಿಸುವಾಗ ಪಾಂಡವ ಇತರ ಸಹೋದರರು ಸೇರಿದ್ದಾರೆ. ಧರ್ಮಜನನ ಕುರಿತು ವೇದವ್ಯಾಸ ದೇವರು ಅಂದರು, ಪ್ರಾರ್ಥನೆಯೇದುವುದೋ ಅರ್ಜುನನು ಇದಕ್ಕರ್ಹನು.

ಭಯಪಡಬೇಡ. ಈ ದಿವ್ಯ ಮಂತ್ರವನ್ನು ಕರುಣಿಸಿದ್ದೇನೆ, ಇಂದ್ರ ಕೀಳಕಕ್ಕೆ ನಡೆ ಎಂಬುದಾಗಿ ಅವನನ್ನು ಎಚ್ಚರಿಸಿದನಂತ ನೋಡು. ಶಿವನನ್ನೊಲಿಸುವುದು ಕಷ್ಟ, ಭಯಪಡಬೇಡ.

ಇದನ್ನ ಉಸಿರು ಉಸಿರಿಗೂ ಉಸುರುತ್ತಿರು. ಶಮದಮಾದಿ ಸಂಪತ್ತು ವಿಶೇಷದಿಂದ ಅನುಗ್ರಹ ಮಾಡಿದ್ದೇನೆ ನಡೆ ಎಂಬುದಾಗಿ ಪಾರ್ಥನನ್ನು ಇದಕ್ಕಾಗಿ ಕಳುಹುತ್ತಾನೆ. ನಾರಾಯಣನ ಅನುಜ್ಞೆಯನ್ನು ಪಡೆದುಕೊಂಡು ಇಂದ್ರ ಕೀಲಕದತ್ತ ಪಾರ್ಥ ಹೊರಡುತ್ತಾನೆ. ಪೂಜ್ಯರೆಲ್ಲರಿಗೂ ನಮಸ್ಕಾರಗೈದು ಅವರ ಹರಕೆಯನ್ನು ಕೈಗೊಂಡು ಆಶೀರ್ವಾದ ಕೈಗೊಂಡು ಪಾಂಚಾಲಿಯ ಬಳಿಗಾಗಿ ಬಂದು ತುಳುಹಿದ ದ್ರೌಪದಿ ಮಹಾಕಾರ್ಯ ಸಾಧನೆಗಾಗಿ ಹೋಗ್ತೇನೆ. ಆಗ ಪಾಂಚಾಲಿ ಒಂದು ಮಾತು ಹೇಳ್ತಾಳೆ, ಆಗಲಿ ಪಾರ್ಥ, ಪಾಶುಪದ ಪ್ರಾಪ್ತಿಗಾಗಿ ಹೋಗ್ತಾ ಇದ್ದೆ, ಶಿವನನ್ನು ಭವನನ್ನು ಒಲಿಸಲಿಕ್ಕಾಗಿ ಹೋಗ್ತಾ ಇದ್ದೆ. ಈ ತಪಸ್ಸು ಸಾಮಾನ್ಯವಲ್ಲ. ಸರ್ವಸಂಗ ಪರಿತ್ಯಾಗಿ ಆಗ ನೀನೀಗ ಮಹಾದೇವನ ಮಹಾನುಗ್ರಹವನ್ನು ಪಡೆಯಲಿಕ್ಕಾಗಿ ಹೋಗ್ತಾ ಇದ್ದೀಯಲ್ಲ. ನೆನೆಯದಿರೋ ತನು ಸುಖವ, ಎಂಥ ಸ್ಥಿತಿಯಲ್ಲೂ ಕೂಡ

0: ಪಾಂಚಾಲಿ ಮಾತನ್ನು ಹೇಳುವಾಗ ಅರ್ಜುನನಿಗೆ ವಿಶೇಷ ಪರಿಣಾಮ ಉಂಟಾಯ್ತಂತೆ ಮನಸ್ಸಿನ ಮೇಲೆ. ಯಾಕಂದ್ರೆ ಅವಳು ಇದನ್ನು ಸೂಕ್ಷ್ಮವಾಗಿ ಇವತ್ತಿನಿಗೆ ತಿಳಿ ಹೇಳಿದ್ಲು, ಅರ್ಜುನ ನೀನು ಹಿಂದೊಮ್ಮೆ ಸರ್ವಸಂಗ ಪರಿತ್ಯಾಗಿ ಆಗಿ ತೀರ್ಥಯಾತ್ರೆಗಾಗಿ ಹೊರಟಿದ್ದಿ, ಆಗ ನೀನು ತೀರ್ಥಯಾತ್ರೆಗೆ ಸರ್ವಸಂಗ ಪರಿತ್ಯಾಗಿ ಆಗಿ ಹೊರಟಿದ್ರೂ ಕೂಡ ಬರುವಾಗ ಮಾತ್ರ ಸುಭದ್ರೆಯನ್ನು ಕರ್ಕೊಂಡು ಬಂದಿದ್ದೆ, ಈ ಬಾರಿ ಮಾತ್ರ ಹಾಗೆ ಮಾಡಬೇಡ. ನೆನೆಯದಿರೋ ತನು ಸುಖವ, ಕಾಮನನ್ನು ಸುತ್ತುರುಹಿದ ಕಾಮಾರಿಯನ್ನು ಧ್ಯಾನಿಸಬೇಕಾದ್ರೆ ನೀನು ಕೂಡ ಕಾಮಾದಿಗಳನ್ನು ಗೆಲ್ಲಬೇಕು. ತನು ಸುಖವ ನೆನೆಯದಿರೋ, ವಿಷಯ ಸುಖವನ್ನು ಸ್ವಪ್ನದಲ್ಲೂ ನೆನೆಯಬೇಡ. ಒಂದು ವೇಳೆ ಏನಾದ್ರೂ ಮನದಲ್ಲಿ ನೆನೆಯಬೇಕು ನಿನ್ನ ಕಂಡ್ರೆ ನೆನೆಯದಿರೋಧಿಯ ಸಿರಿಯ, ನೀನು ಮೋಕ್ಷಾಪೇಕ್ಷೆಯಿಂದ ತಪಸ್ಸು ಮಾಡತಕ್ಕಂಥವನಲ್ಲ, ಅರ್ಥಕಾಮಗಳನ್ನು ಮುಖ್ಯವಾಗಿಟ್ಟು ಮಹಾದೇವರ ಅನುಗ್ರಹಕ್ಕಾಗಿ ಹೊರಡತಕ್ಕಂಥ. ಒಂದು ವೇಳೆ ನೆನೆಯುವುದಾದ್ರೆ ವಿರೋಧಿಯ ಸಿರಿಯನ್ನು ನೆನೆ.
1: ಎನ್ನಯ ಘನ ತರದ ಪರಿಭವ ನೆನೆ,
0: ನಿನ್ನ ಕಣ್ಣು ಮುಂದೆ ನಾನೇ ಬರಬೇಕು. ನೋಡಿ ಇಳಿಬಿದ್ದಂತಹ ಕೇಶರಾಶಿ ಕೌರವನ ಕೊರಳಿಗೆ ಪಾಶದಂತಿದೆ, ಇದನ್ನು ಚಿಂತಿಸಬೇಕು ನೀನು. ಈ ಕಾಡಿನಲ್ಲಿ ಹತ್ತಾರು ವರ್ಷಗಳ ತನಕ ಹುಡಿಯಲ್ಲಿ ಹೊರಳಿ ಕಾಲ ಕಳೆದು ಮರಣಾಂಬರವನ್ನು ಉಟ್ಟಂತಹ ನನ್ನ ಈ ದುರಂತ ಚಿತ್ರ ನಿನ್ನ ಕಣ್ಣು ಮುಂದೆ ಬರಬೇಕು.
1: ಮುನಿವರನ ಮಂತ್ರೋಪದೇಶವ

ಪಾಂಚಾಲಿಯ ಮಾತು ಮನಸ್ಸಿನಲ್ಲಿ ವಿಶೇಷ ಪರಿಣಾಮ ಉಂಟು ಮಾಡಿದೆ. ಆ ಶಿವನನ್ನ ಮನಸ್ಸಲ್ಲಿ ಚಿಂತಿಸ್ತಾ ಸರ್ವಸಂಗ ಪರಿತ್ಯಾಗಿ ಆಗಿ ಅನೇಕ ಪರ್ವತಗಳನ್ನು ಹತ್ತಿಳಿಯಿತ. ಬಂಧುಗಳ ವಿಯೋಗ ಮನಸ್ಸಿಗೆ ಬಹಳ ಆ ನೋವನ್ನು ಕೊಡುತ್ತದಾದರೂ ಕೂಡ ಮಹಾಕಾರ್ಯ ಸಾಧನೆಗಾಗಿ ಹೊರಡತಕ್ಕಂಥ ತಾನು ಮನಸ್ಸಲ್ಲಿ ನಿರ್ಣಯ ಮಾಡುತ್ತಾನೆ. ಬೀಜವು ಮರವಾಗಬೇಕಾದ್ರೆ ತನ್ನನ್ನು ಮಣ್ಣು ಪಾಲು ಮಾಡಿಕೊಳ್ಬೇಕಾಗ್ತದೆ. ಬತ್ತಿಯು ಇತರರಿಗೆ ಬೆಳಕು ಕೊಡಬೇಕಾದ್ರೆ ತನ್ನನ್ನು ಸುತ್ತಿಕೊಳ್ಬೇಕಾಗ್ತದೆ. ಗಂಧವು ಇತರರಿಗೆ ಸುಗಂಧ ಕೊಡಬೇಕಾದ್ರೆ ತನ್ನನ್ನು ಸವಿಸಿಕೊಳ್ಬೇಕಾಗ್ತದೆ. ಆದ್ರೆ ಈ ಕಷ್ಟಗಳನ್ನೆಲ್ಲ ನಾನು ತನ್ನದಾಗಿಸಿಕೊಳ್ಬೇಕು ಅಂತ ಈ ಪ್ರಕಾರ ನಿಶ್ಚಯ ಮಾಡ್ತಾ ಮುಂದೆ ಬಂದು ಹೋಗ್ತಾ ಹೋಗ್ತಾ ಇದ್ದಾರೆ. ಇಂದ್ರಕೀಲಕ ಎಲ್ಲಿ ಇರತಕ್ಕಂಥ ತಿಳಿಯುದು

ತಿಷ್ಟೇತಿ ಸವಚಸ್ತದ. ಆದರೆ ಅಂತರಿಕ್ಷದಿಂದ ಒಂದು ದಿವ್ಯ ನುಡಿ ಕೇಳಿಸ್ತಾ ಇದೆ, ನಿಲ್ಲು ನಿಲ್ಲು, ಇದೇ ನಿನ್ನ ತಪಸ್ಸಿಗೆ ಯೋಗ್ಯವಾದ ಸ್ಥಳ, ನಿಲ್ಲು. ಅಲ್ಲಿ ನಿಲ್ತಾನೆ. ಸುತ್ತ ನೋಡಿದ ರಮ್ಯವಾಗಿರತಕ್ಕಂತಹ ಪ್ರಕೃತಿಯನ್ನು, ಮೈ ಮರೆಯುತ್ತಿದ್ದು ನೋಡ್ತಾ ಇದ್ದಾನೆ. ಆ ದಿವ್ಯವಾಗಿರತಕ್ಕಂಥ ಹರಿಯುವ ನದಿ, ಆ ನದಿ ತೀರದಲ್ಲಿ ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲಿ ಪೂಗ ಪುನ್ನಾಗ ಕದಳಿ ಕಂಕಲ್ಲಿ ನಾರಿಂಗ ನಾರಿ ಕೇಳ ಕಭಿತ್ತ ಅಶ್ವತ್ಥ ಮುಖಪಾದ ಪುಂಗಳು, ಕುಸುಮ ಪರಿಮಳವನ್ನು ದೆಸೆ ದೆಸೆಗೆ ಪಸರಿಸುವ ಪಾದರಿ ಪಾರಿಜಾತ ಚಂಪಕ ನಂದಿಕ ಮೊದಲಾದ ಪುಷ್ಪಗಳು, ಎಲ್ಲರ ಬಂಡರುಂಡು ಮಿಂಡೆದ್ದು ಮಂಡಳಿಪ ಬಂಡುಡಿಗಳ ತಂಡಗಳು, ಕುಕಿಲ್ವ ಕೋಗಿಲೆಗಳು ಕೃಷ್ಣ ಕೀರ್ತಿಯನ್ನು ಗಡಿಸುವ ಕಪೋತಂಗಳು, ಕಮನೀಯವಾಗಿ ಕಂಗೊಳಿಪ ಕಾಸಾರುಗಳು, ಸುಮಪರಾಗವನ್ನು ಮಸ್ತಕದಲ್ಲಿ ಹೊತ್ತು ವಿರಹಿಗಳಿಗೆ ಮದನ ತಾಪವನ್ನು ಹೆಚ್ಚಿಸುವ ಮಂದ ಮಾರುತನು ಬೀಸುತ್ತಿರುವ ಆ ತಿಳಿಗೊಳದ ಸನಿಹದಲ್ಲಿ ಶಿವನನ್ನು ಚಿಂತಿಸಲೋಸ್ಕರವಾಗಿ ಇದು ಯೋಗ್ಯ ಸ್ಥಳ ಅಂತಲ್ಲಿ ನಿಂತಿದ್ದಾನೆ. ಮನಸ್ಸಿನಲ್ಲಿ ಆ ಶಿವನ ಮಹಿಮಾತಿಶಯಗಳೇ ಮತ್ತೆ ಮತ್ತೆ ಮತ್ತೆ ಬರುತ್ತಾ ಇವೆ. ಶಿವನ

ವಿಷಮದಮಾದಿ ಸಂಪತ್ ವಿಶೇಷಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲುಸ್ಕರವಾಗಿ ಮೂರು ದಿನಕ್ಕೊಮ್ಮೆ ಮಾತ್ರ ಫಲಗಳನ್ನು ಸ್ವೀಕಾರ ಮಾಡ್ತಾನೆ. ಆರು ದಿವಸಕ್ಕೆ ಫಲವಗೊಂಡನು ತಿಂಗಳೆರಡರಲ್ಲಿ, ಎರಡನೇ ತಿಂಗಳಲ್ಲಿ ಆರು ದಿನಗಳೊಳಗೆ ಆಹಾರ ಸ್ವೀಕಾರ ಮಾಡ್ತಾನೆ. ಕಳೆದ ನಿಂತೀರಾರು ದಿವಸಕ್ಕೆ

ತಿಳಿದಿದ್ದ ದಿನಕ್ಕೆ ಉಗ್ರವಾಗಿರತಕ್ಕಂತಹ ತಪದಲ್ಲಿ ತೊಡಗಿ ದೇಹ ಮರೆತಿದ್ದಾನೆ. ಮನೋತತ್ವಾಭಿಮಾನಿಯಾಗಿರತಕ್ಕಂತಹ ಸ್ವಾಮಿಯನ್ನ ದಿವ್ಯ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾವಾಗ ಅನುಗ್ರಹ ಮಾಡ್ತೀವಿ ಸ್ವಾಮಿ,

ತಪವಿನ್ನೂ ಉಗ್ರವಾಗ್ತಾ ಇದೆ. ಅಸಂಖ್ಯಾತ ಋಷಿಮುನಿಗಳೆಲ್ಲರ ಆಗಮಿಸಿ ಶಿವನಿಗೆ ಈ ವಾರ್ತೆಯನ್ನು ಅರುಹಿದ್ರಂತೆ. ಸ್ವಾಮಿ, ಸರ್ವತ್ಯಾಗಗೈದು ನಿನ್ನನ್ನೇ ಚಿಂತಿಸ್ತಾ ಇದ್ದಾನ ತರುಣ ತಪಸ್ವಿಯೋರ್ವ. ಮಹಾದೇವನು ನಸುನಗುತ್ತಾ, ಪುಣ್ಯವಂತನೆ ಇವನನ್ನು ಹೋಲತಕ್ಕಂತಹ ವೀರಡು ಧೀರಡು ಈ ಪ್ರಪಂಚದಲ್ಲಿಲ್ಲ. ನನ್ನ ಪರಮ ಆತ್ಮೀಯ ಭಕ್ತನಾಗಿರತಕ್ಕಂತಹ ಈತನನ್ನು ಅನುಗ್ರಹಿಸಿದೆ. ಮಹಾವೀರನಿವನೆಂಬುದಾಗಿ ಹೊಗಳುತ್ತಿರಳು. ಆ ಶಿವನಳಿಯರಿಗೆ ಅನುಕೂಲವಾಗಿ ಪಾರ್ವತೀದೇವಿ ಅಂದಳಂತೆ, ಹೇ ಪಿನಾಕೆ, ಚಾಪವಿದ್ಯೆಯಲ್ಲಿ ನಿನಗೆ ಸರಿಯಾರು, ಮಾನವ ಮಾತ್ರ ನಮ್ಮಿಲ್ಲಿ ಹೊಗಳಬಹುದೇ? ನಿನ್ನ ರಣಕ್ಕೆ ಆ ಮಾನವ ಸಮನೆ, ನಡಿ. ಆ ಮಾನವನನ್ನ ಯುದ್ಧದಲ್ಲಿ ಬೆಂಗೊಟ್ಟೋಡತಕ್ಕಂಥದ್ದನ್ನು ನಾನು ಕಾಣಬೇಕು. ಪಾರ್ಥನ ಬೆಂದು ನೋಡಬೇಕು, ಅವನನ್ನೇ ಸೋಲಿಸಬೇಕು. ಈಗಲೇ ಆ ಭಕ್ತನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋಣ ಅಂತ ಪಾರ್ವತಿ ಹೇಳೋಣ. ಆ ಮಾಯೆಯ ಮಾತನ್ನು ಮನ್ನಿಸಿ ಹೊರಟನಂತೆ ಶಂಕರ. ತಕ್ಷಣವೇ ಆ ಶಂಕರನು ಶಾಬರ ವೇಷವನ್ನು ಧರಿಸಿದ್ದ, ಅಂದರೆ ಶಬರ ಕಿರಾತ ವೇಷ ಧರಿಸಿದ. ಶಾಬರ ರೂಪವ ಧರಿಸಿದ ಶಿವನು.

ಇಂದ್ರ ಕೀಲಕದ ಮಹಾನ್ ಮೌನವನ್ನು ಭೇದಿಸಿ ಬೇಟೆಯ ನಾಯಿಗಳಿಂದ ಯುಕ್ತನಾಗಿ ಕಿರಾತ ವೇಷದಿಂದ ಹೊರಟಿದ್ದಾನೆ. ಪಾರ್ಥನ ಆರ್ತಭಕ್ತಿಯನ್ನು ಪರೀಕ್ಷಿಸಲುಸ್ಕರವಾಗಿ ಮದನಾರಿಯು ತಾನು ಮುಂದಾಗಿ ಬರ್ತಾ ಇದ್ದಾನೆ. ಒಂದು ನಿಮಿತ್ತವನ್ನಿಟ್ಟುಕೊಂಡಿದ್ದ.

ಮೂಕನಾಮಕನಾಗಿರತಕ್ಕಂತಹ ದಾನವನು ಶೂಕರ ರೂಪದಿಂದ ತಪಸ್ವಿಗಳಿಗೆ ಹಿಂಸೆ ಕೊಡ್ತಾ ಇದ್ದಂತೆ. ಬೆಲ್ಲಟ್ಟಿದ್ದಾನದನ್ನು ಹಿಡಿದು ಆ ದೈತ್ಯ ಸಂಹಾರ ಮಾಡಲೋಸ್ಕರವಾಗಿ ಘೋರಕಾದ

ಶತ್ರುವನ್ನು ನಾಶ ಮಾಡಿದೆ ಎಂಬುದಾಗಿ ತಿಳಿದು ಮತ್ತೆ ಧ್ಯಾನಸ್ಥನಾಗಿ ನಿಲ್ಲಕ್ಕೆ ಇಚ್ಛೆ ಮಾಡ್ತಾ ಇದ್ದಾನೆ. ಆಗಲೇ ಕಿರಾತ ರೂಪಿ ಮುಂದೆದ್ದು ಬಂದ. ಎಲ್ಲವೋ ತಪಸಿಯೇ, ಯಾರು ನೀನು? ನಿಜವಾದ ವಿರಕ್ತನಾಗಿದ್ದರೆ ನಿನಗೆ ಈ ವಿಧವಾದಂತಹ ಆಯುಧ ಹಿಡ್ಕೊಳ್ತಕ್ಕಂಥ ಈ ಉದ್ದೇಶ ಏನಿತ್ತು? ಕಪಟಿ ನೀನು, ನನ್ನ ಗುರಿಯಾಗಿರತಕ್ಕಂಥ ಈ ಶೂಕ್ರವನ್ನು ಯಾಕೆ ಹೊಡೆದ? ಬಂದ ನೀಶ್ವರ ತಾನು ಕೆಡಹಿದ ಹಂದಿ ನಮ್ಮದು ತೆಗೆಯನೆ. ನನ್ನ ಬಾಣದಿಂದ ಸತ್ತಿದೆ ನಿಂದ, ಯಾಕಂದ್ರೆ ಏಕಕಾಲದಲ್ಲಿ ಎರಡೂ ಬಾಣಗಳು ತಗಲಿವೆ. ಆ ಕಿರಾತ ಹೊಡೆದ ಬಾಣವು, ಪಾರ್ಥ ಹೊಡೆದ ಬಾಣವು ಕೂಡ. ನಮ್ಮಂಬಿನಲ್ಲಿ ಬಿದ್ದುದು ಸಾರು ನೀನೆನರೋ. ಇದನ್ನು ಹೊಡೆದವ ನಾನು, ನನ್ನ ಬಾಣಕ್ಕೆ ಇದು ಬಿದ್ದಿದೆ. ಬಂದು ದೇಕಾಮಿಷ ವಿರೋಧ

ಇವನೇ ಮಹಾದೇವ ಅಂತ ಏನು ತಿಳಿದಿದ್ದ? ಸಾಮಾನ್ಯರೆಂಬುದಾಗಿ ತಿಳಿದುಕೊಂಡು ಅವನನ್ನು ಕಳಕ್ತಾ ಇದ್ದ. ಇರೈ ಕಿರಾತ, ಮಾಂಸದೊಲವಿಂದ ನೀ ಇದನ್ನು ಹೊಡೆದಿದ್ದೆ. ಆ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಬೇಡ. ನಾನೇನೋ ಆ ಹಂದಿಯನ್ನು ಹೊಡೆದಿದ್ದೇನಾದರೂ ಕೂಡ ನಿನಗೆ ಹಸಿವಿದ್ರೆ ಮಾಂಸದೊಲವಿದ್ರೆ ಕೊಂಡು ಹೋಗು, ಅದಕ್ಕಾಗಿ ಸುಳ್ಳು ಯಾಕೆ ಹೇಳ್ತಾ ಇದ್ದೆ? ಏಕೆ ನಿನಗೆ ತಪದ ಚಿಂತೆ

ಒಪ್ಪದೇನೆ ಕಾರ್ಯ ನಿನಗೆ. ತಪಸ್ವಿಯಲ್ಲಿ ವೇಷ ಹಾಕಿದ್ದು, ಹಂದಿಯನ್ನು ಕೊಂದವ ನಾನು, ನಾನು ಕೊಂದೆ ಅಂತ ಹೇಳ್ತಾ ಇದೆಯಲ್ಲ ತಪಸ್ವಿಯೇ ಎಂಬುದಾಗಿ ಕಿರಾತ ಕಣಕ್ತ. ಆಗಲಂದ ಯಾರು ಹೆಚ್ಚಿನವರು ಇಲ್ಲಿ

ಸರಸ್ತಾಯ್ತಾನೆ ಇಂದ ಮುಡಿಯ ತನಕ ಬಿಡದೆ ಫುಂಕಾರ ಫುಂಕವಾಗಿ ಬಾಣುಗಳಿಂದ ತಾರ ನೋಯಿಸುತ್ತಿರುವಂತೆ ಪಾರ್ವತಿ ನೋಡ್ತಾ ಇದ್ದಾಳೆ. ಶಂಕರ, ಇದೇನು? ತನ್ನ ಭಕ್ತರಲ್ಲಿ ವಾತ್ಸಲ್ಯ ತೋರ್ತಾ ಇದೆ. ಪಿನಾಕವನ್ನಿತ್ತು ಹೊಳೆಯ ಬಾಣವನ್ನ ಇವನ ಕೈಯಲ್ಲಿ ಧರಿಸಿರುವಷ್ಟು ಕಾಲ ನೋಯಿಸದೆ ಇರ್ತಾನೆ. ಈತನು ಸೋತು ಹೋಗತಕ್ಕಂಥದ್ದು ನೋಡಬೇಕು ಅಂತ ನನಗೆ ಆಸೆ. ಆಶುತೋಷ, ಶಂಕರ ತಪಸ್ವಿಯಾಗಿದ್ರು, ಅನ್ನ ಆಹಾರ ತಿನ್ನಿಸಿ ಕ್ಷೀಣಕಾಯರಾಗಿದ್ರು, ಆ ಕ್ಷಾತ್ರ ತೇಜ ಏನಾದ್ರೂ ಕುಂದಿದೆಯೇ, ಬೆಚ್ಚಿದನೆ, ಬೆದರಿದನೆ, ಕಲಿತನದ ಕೆಚ್ಚಿಗೆ ಏನಾದರೂ ಕೊರತೆ ಇದೆಯೇ? ಇದನ್ನು ನೋಡಿ ಶಿವ ಒಲೆದಿದ್ದಾನೆ. ಆದ್ರೆ ಪಾರ್ವತಿಗೆ ಇದನ್ನು ತಿಳಿಸಬೇಕಲ್ಲ. ಅದಕ್ಕಾಗಿ ತಾನು ಮುಂದಕ್ಕೆ ನೆಗೆದು ಆ ಪಾರ್ಥನ ಕೈಯಲ್ಲಿದ್ದಂತಹ ಗಾಂಡೀವವನ್ನು ಕಸಿದುಕೊಂಡು ಬಿಟ್ಟಿದ್ದ. ಕೈಯಲ್ಲಿ ಧನುವಿಲ್ಲ, ಬರಿಗೈಯವನ. ಈಗ ಕೇಳತಾನೆ ಶಿವನು, ಎಲೆಯ ತಪಸ್ವಿಯೇ, ಇನ್ನಾದರೂ ಸತ್ಯವನ್ನು ಪೊಹಂದಿಯನ್ನು ಹೊಡೆದವನ. ಆಗ ನನ್ನ ಬಾಣದಿಂದ ಉರುಳಿ ಬಿದ್ದಿದೆ, ಸೋಲು ಗೆಲುವುಗಳು ಯುದ್ಧದ ಸಹಜವೆಂಬುದಾಗಿ ಆಯುಧ ಏತಕ್ಕೆ ಉಪಕರಣವನ್ನು ಅವಲಂಬಿಸಿಕೊಂಡಿರುತ್ತಾರೆ ಎಂದು ಧೀರರು. ಮರದ ಹೆಗ್ಗೊಂಬುಗಳಲ್ಲಿಟ್ಟನೋ, ಅಲ್ಲಿದ್ದಂತಹ ಮರದ ಆ ಕೊಂಬೆ ರೆಂಬಗಳನ್ನೆಲ್ಲ ಕಿತ್ತು ಹೆಗ್ಗುಂಡುಗಳನ್ನು ಎತ್ತಿ ಎತ್ತಿ ಶಿವನ ಮೇಲೆ ಎಸೆಯುತ್ತಾ ಇದ್ದಾನೆ. ಅದನ್ನು ಎಸೆಯುವಾಗ, ಹೇ ಶಿವನೇ, ಹೇ ಭವನೇ, ಶಂಕರ, ಕಪರ್ತಿ, ಧೂರ್ಜಟಿ, ರುಂಡವಾಲ, ಗಂಗಾಧರ, ಶಿವನನ್ನೇ ಧ್ಯಾನಿಸ್ತಾನೆ, ಶಿವನನ್ನೇ ಹೊಡೆಯುತ್ತಾ ಇದ್ದ. ಯಾಕೆ? ಈ ಕಿರಾತ ರೂಪಿಯಾಗಿ ಬಂದವ ಶಿವ ಅನ್ನತಕ್ಕಂಥ ತಿಳಿಯಿದೆ. ಆದರೆ ಶಂಕರನಿಗೆ ತಿಳಿದಿ. ಆದ್ರಿಂದ ಲಕ್ಷ್ಮಿಲ್ವಾರ್ಚನೆ ಮಾಡತಕ್ಕಂತಹ ಭಕ್ತರು ಒಂದೊಂದು ಮಂತ್ರ ಹೇಳ್ತಾ ಆ ಬಿಲ್ವವನ್ನು ಎತ್ತಿ ಎತ್ತಿ ತಾನೆ ಶಿವನ ತಲೆಯ ಮೇಲೆ ಏರಿಸುವಂತೆ ಈ ಹೆಗ್ಗುಂಡುಗಳನ್ನೆಲ್ಲವನ್ನು ತಾನು ತಲೆಯ ಮೇಲೆ ಅಂತುಕೊಂಡಿದ್ದಾನೆ, ಆನಂದ ಪಟ್ಟಿದ್ದಾನೆ. ಮತ್ತೆ ಕರೆದು ಹೇಳಿದ, ನೋಡಿ ಕಂಡಿರೇ ದೇವಿಯರೋ, ನೋಡಿದೇನೆ ಪಾರ್ವತಿ,

ದೃಢತನ ನೋಡು, ಸಾಮರ್ಥ್ಯ ನೋಡು, ಎಂದಾದರೂ ಸೋಲು ಒಪ್ಪಿಕೊಳ್ಳುವವನೇ ಇವನನ್ನು. ಬೆನ್ನು ನೋಡಬೇಕು ಅಂತ ಅಪೇಕ್ಷೆ ಮಾಡಿದ್ದೀಯಲ್ಲ, ಬೆಂಗೊಟ್ಟು ಓಡತಕ್ಕಂಥವನಲ್ಲ. ಇದಕ್ಕಾಗಿ ನಾನೊಂದು ಉಪಾಯ ಮಾಡ್ತೇನೆ ನೋಡೆಂಬುದಾಗಿ ಶಂಕರನ ಮುಂದಕ್ಕೆ ನೆಗೆದು ತನ್ನ ಪರಮ ಭಕ್ತನಾಗಿರತಕ್ಕಂತಹ ಅರ್ಜುನನನ್ನ ಅವನಿಗರಿಯದಂತೆ ಇದೋ ನಿನ್ನನ್ನು ಸೆರೆ ಹಿಡಿಯುತ್ತೇನೆ ಎಂಬುದಾಗಿ ಪರಸೆಳೆದು ಅಪ್ಪಿಕೊಂಡು ಬಿಟ್ಟಿದ್ದಾನೆ. ಎದೆ ಎದೆಗಪ್ಪಿಕೊಂಡ, ಇದೋ ಸೆರೆ ಸಿಕ್ಕಿದೆಯಲ್ಲ, ಇನ್ನೇನು ಮಾಡ್ತೀನಿ. ಕೆರಳಿದನೋ ಸೋಲನ್ನು ಒಪ್ಪಿಕೊಂಡಿಲ್ಲ, ಕೈಗಳಿಂದ ಕಾಲುಗಳಿಂದ ಮುಷ್ಟಿಯಿಂದ ಏಕ ಪ್ರಕಾರವಾಗಿ ಶಿವನ ವಕ್ಷಸ್ಥಳಕ್ಕೆ ಹೊಡೆಯುತ್ತಾ ಇದ್ದಾನೆ. ಆ ಹೊಡೆಯುವಾಗಲೂ ಕೂಡ

ಬಿಟ್ಟಿದ್ದಾನೆ ಶತ್ರು ಸೆರೆ ಸಿಕ್ಕಿದ ಅಂತ ಕೈಗಳಿಂದ ಕಾಲುಗಳಿಂದ ಹೊಡೆಯುತ್ತಾ ಇರುವಾಗ ಶಿವನಂದನಂತೆ, ಪಾರ್ವತಿ ಇವನಿನ್ನೂ ಸೋಲುವುದು ಕಾಣೆ, ಇವನು ಬೆನ್ನು ನೋಡಬೇಕು ಅಂತ ಆಸೆ ಇದ್ರೆ ನೀನೇ ಈಗ ಹಿಂದಿನಿಂದ ಬಂದು ನೋಡಬಹುದಷ್ಟೇ, ಹೊರತು ಈತ ಸೋತು ಹೋಗತಕ್ಕಂಥವನಲ್ಲ ಎಂಬುದಾಗಿ ನಸು ನುಗ್ಗುತ್ತಾ ಇದ್ದಾನೆ. ಮತ್ತಾತನನ್ನು ಬಿಟ್ಟುಬಿಟ್ಟ ತಪಸ್ವಿ, ಇನ್ನಾದ್ರೂ ಈ ಹಂದಿಯನ್ನು ಕೊಂದವ ನಾನು ಅಂತೂ ಒಪ್ಪು, ಯುದ್ಧದಲ್ಲಿ ನಿನಗೆ ನನ್ನ ಗೆಲ್ಲಿಕ್ಕಾಗಲಿಲ್ಲ. ಇನ್ನೊಂದೇ ಶಂಕರ, ಶಿವನೇ ನನ್ನ ಅಣ್ಣ ತಮ್ಮಂದ್ರಿಗೆ ನಾನೇನು ಉತ್ತರ ಹೇಳಿ, ಪಾಶುಪತ ಮಹಾಸ್ತ್ರವನ್ನು ಪಡೆಯುತ್ತೇನೆ ಅಂತ ಬಂದಿದ್ದೇನಲ್ಲ, ಈ ಕಿರಾತನಿಂದ ಈ ಕಾರಣವಾಸಿಯಾದ ಶಿವನಿಂದ ನನಗೆ ಅಪಮಾನವೇ? ಶಂಕರ ಆಶುತೋಷ, ನಿನ್ನ ದಯೆ ಆಗಲಿಲ್ಲ ನನ್ನ ಮೇಲೆ, ನಾನು ಹೇಗೆ ಶತ್ರುಗಳೇ ಮುಖ ತೋರಲಿ, ಧರ್ಮದ ಕೇಳಿದ್ರೆ ಏನು ಹೇಳಿ, ಪಾಂಚಾಲಿ ಬಳಿಯಲ್ಲಿ ಏನು ಹೇಳಿಕೊಳ್ಳಿಕ್ಕೆ ಉಳಿದಿದ್ದೆ, ನನ್ನ ನನ್ನ ಸಹಾಯಕ್ಕಿಲ್ಲಿ ಯಾರಿದ್ದ? ಈ ಸೋಲು ಮರಣೋಪಮ ಅಲ್ಲವೇ? ಕಾಂಡವ ಬಲವನ್ನು ಸುತ್ತುರುಹಿದ ಪಾಂಡವರಲ್ಲಿ ಮಧ್ಯಮನಾದ ಪಾರ್ಥನಿಗೆ ಇಂಥ ಅಪಮಾನವೇ? ನಾನೇನು ಅಪರಾಧ ಮಾಡಿದೆ ಶಿವನೇ? ತಾನು ಮಳಲ ಲಿಂಗವನ್ನು ಮಾಡಿ ಕಣ್ಣೀರ ಅಭಿಷೇಕ ಗೈದು

ಬಿಲ್ಲುವಗಳನ್ನು ಎತ್ತಿ ಎತ್ತಿ ಆ ಶಿವಲಿಂಗದ ಮೇಲೆ ಇರಿಸುತ್ತಾನೆ. ಮರುಕ್ಷಣ ಮತ್ತೆ ಸಾವರಿಸಿಕೊಂಡು ತಾನೆದ್ದು ಕಿರಾತನಡೆಗೆ ತಿರುಗಿ ಎಲೈ ಬೇಡ, ಸೋಲು ಗೆಲುವು ಯುದ್ಧದಲ್ಲಿ ಸಹಜವಾಗಿರತಕ್ಕಂಥ ಬಾಬತ್ತನ ಜೊತೆ ಯುದ್ಧಕ್ಕೆ ಶಿವನ ವಿಶೇಷ ಅನುಗ್ರಹವನ್ನು ಪಡೆದು ನಿನ್ನನ್ನು ಮತಿಸಲೂ ಸಿದ್ಧನಾಗಿದ್ದೇನೆ ಬಾರೆಂಬುದಾಗಿ ಎದ್ದು ನಿಂತಿದ್ದಾನೆ. ಅಚ್ಚರಿಯನ್ನು ನೋಡುತ್ತ

ಸಂಶಯವಾಯ್ ಮನಸ್ಸಿಗೆ. ಎಲ್ಲ ಪುಷ್ಪಗಳು ಇವನ ಮೇಲೆ ಏರಿಸಲ್ಪಟ್ಟಿವೆ. ಎಲ್ಲ ಸಾಮಾನ್ಯ ಬೇಡನಿಂದ ಆದ್ರೆ ನನಗೆ ಅಪಜಯ ಅನ್ನತಕ್ಕಂಥದ್ದುಂಟೆ. ಇವನು ಯಾರಿರಬಹುದು? ಅರ್ಜುನನಿಗೆ ಮನಸ್ಸಿಗೆ ಬಂದಂತಹ ಈ ಸಂದೇಹವನ್ನು ಪರಿಹಾರ ಮಾಡುವವರು ಯಾರು? ಮನೋತತ್ವಾಭಿಮಾನಿಯಾಗಿರತಕ್ಕಂತಹ ಮಹಾದೇವನೇ ಯುದ್ಧಕ್ಕೆ ಬಂದಿದ್ದಾರೆ. ತನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ದೊರಕುದು. ಎರಡೂ ಕಡೆ ಧಾರಾಕಾಲ ಕಣ್ಣೀರು ಇಳಿಸ್ತಾ ಇದ್ದಾರೆ. ಇದೇ

ಏನ್ ನನ್ನ ಅಪರಾಧವಾಗಿದೆ, ಈತನ ಯಾರು ಅಂತ ನನಗೆ ತಿಳಿಯುದಲ್ಲ. ಆ ಶಿವನನ್ನು ಪೂಜಿಸ್ತಾ ಶ್ರದ್ಧಾ ಭಕ್ತಿಯಿಂದ ಬೇಡುವ ಅರ್ಜುನನನ್ನು ಕಂಡಂತಹ ಪಾರ್ವತಿ ಆ ಮಾತೆ ಕರಗಿದಳಂತೆ, ಇವನಿಂಥ ಭಕ್ತನೇ, ನನಗೆ ತಿಳಿಯದೆ ಹೋಯ್ತಲ್ಲ ಈ ಭಕ್ತ ಅನ್ನತಕ್ಕಂಥ ತಿಳಿಯದೆ, ಇವನ ಪರಾಕ್ರಮ ನೋಡಬೇಕು ಅಂತ ಈ ಪ್ರಕಾರ ಆಲಯನ ಹಿಂಸೆ ಮಾಡಿರತಕ್ಕಂಥ ಇದು ಅಪರಾಧವೇ ಎನಿಸ್ತೋ ಏನು. ಅದಕ್ಕಾಗಿ ನೇರವಾಗಿ ಬರ್ತಾಳೆ ಶಂಕರ, ಇಂಥ ಪರಮ ಭಕ್ತನನ್ನ ಮತ್ತೆ ಮತ್ತೆ ಪರೀಕ್ಷೆ ಮಾಡುವರೆ, ನಾನು ಪಾರ್ಥನ ಭಕ್ತಿ ಅಂತ ತಿಳಿಯದೆ ಹೋದ, ಒಂದು ಕ್ಷಣವೂ ವಿಳಂಬ ಮಾಡಬೇಡ, ವೇಳೆಗಳಿಯದೆ ಬಾಲ ಪಾರ್ಥನ ಕರೆದೋ, ಏನು ವೇಳೆ ಮಾಡಬೇಡ. ಅಯ್ಯ ಪತಿದೇವ, ಆ ಪಾಶುಪತ ಪಡೆಯಲಿಕ್ಕೆ ಈತ ಅರ್ಹ, ದಿವ್ಯಾಸ್ತ್ರ ನಿಮಗೆ ಕರುಣಿಸಬೇಕು. ಆ ಮಾತೆ ಒಲಿದು ಈ ಪ್ರಕಾರವಾಗಿ ಶಿವನಿಗೆ ಹೇಳೋಣ. ಪರಮಾತ್ಮನು ಆ ಶಿವಶಂಕರನು ತನ್ನಲ್ಲಂತರ್ಯಾಮಿ ಆದಂತಹ ಶಂಕರ್ಷಣನ ನೆನೆಯಿತ, ನಿನ್ನ ಭಕ್ತನಲ್ಲವೇ ಈತ, ಇವನನ್ನು ನನ್ನವನಾಗಿಸಿಕೊಳ್ಬೇಡವೆ, ಈ ಸಾಧು ಸತ್ಪುರುಷರನ್ನು ನಾನು ಅಪ್ಪಿಕೊಳ್ಳಬೇಡವೆ, ಇವನಿಗೆ ನಿಜರೂಪವನ್ನು ತೋರುವನೆಂಬುದಾಗಿ ನಿರ್ಧಾರ ಮಾಡ್ತಾನೆ. ತಬ್ಬಿಬ್ಬಾಗಿ ತಬ್ಬಲಿಯಂತೆ ನಿಂತಹ ಪಾರ್ಥ ತನ್ನ ಕಣ್ಣುಗಳನ್ನೇ ತಾನು ನಂಬದಾದ ಇದರಲ್ಲಿ ನೋಡ್ತಾ ಇದ್ದಾನೆ.

ಸಾಕ್ಷಾತ್ ಶಂಕರ ತನ್ನ ಸಮಸ್ತ ಭೂತ ಪ್ರೇತ ಗಣಗಳ ನಿಯುಕ್ತನಾಗಿ ನಿಂತಿದ್ದ. ಆ ದಿನ ಸ್ವಾಮಿಯನ್ನು ಕಾಣುತ್ತಲೇ ದಿಂಡುರುಳಿದ ಭವನೇ ಶಿವನೇ ಕಿರಾತನಾಗಿ ಬಂದಿರತಕ್ಕಂಥ

ನನಗೆ ಈ ಜ್ಞಾನವಿತ್ತೆ ಸ್ವಾಮಿ. ಎಷ್ಟಪರಾಧ ಮಾಡಿದೆ ಒಡೆಯ, ನಿನ್ನ ಕಾಲುಗಳಿಂದ ಒದ್ದನಲ್ಲ, ಮುಷ್ಟಿಯಿಂದ ಗುದ್ದಿದನಲ್ಲ, ಉಗಿದನಲ್ಲ ನಿನ್ನ ಮೇಲೆ. ನನಗಿನ್ನು ಎಷ್ಟು ಜನ್ಮದಲ್ಲಿ ನರಕವೋ, ನನ್ನ ಪಾಪಕ್ಕೆ ಪರಿಹಾರ ಏನಿದೆ? ಶಿವನಂದ, ಭೋ ಭೋ ಫಲ್ಗುಣ ತುಷ್ಟೋಸ್ಮಿ. ಅರ್ಜುನ, ನೀನ್ ನನಗೆ ಒದ್ದದ್ದು ಗುದ್ದಿದ್ದ ನೋಡಿ ಇದೇ ಪೂಜೆ ಕಣು, ಇದಕ್ಕೆ ಮೆಚ್ಚಿದ್ದೆ. ಯಾಕೆ ಮನಸ್ಸಲ್ಲಿ ನನ್ನನ್ನು ನೆನೆಯುತ್ತಾ ಇದ್ದೀಯಾದ್ರಿಂದ, ಮನೋತತ್ವಾಭಿಮಾನಿಯಾದ ಮಹಾದೇವನಾದ ನಾನೇ ನಿನ್ನ ಮನಸ್ಸು ಕೆಡಿಸಿದ್ದರಿಂದ ನೀನು ತಬ್ಬಿಬ್ಬಾಗಿ ತಬ್ಬಲಿ ಅಂತ ಅತ್ತಿತ್ತು ನೋಡ್ತಾ ಇದ್ದೆ.

0: ಅಲ್ವೇ. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ ನೋಡು, ಬಹಳ ಸಂತೋಷವಾಗಿದೆ. ನನ್ನ ನಾಮವನ್ನೇ ಉಚ್ಚರಿಸ್ತಾ ಇದ್ದಿ, ಏನ್ ಅಪೇಕ್ಷೆ ನಿನಗಿದೆ, ಏನ್ ನೀ ಕೇಳತಕ್ಕಂಥವನಿದ್ದಿ, ನೀ ಕೇಳಿದ್ದನ್ನೆಲ್ಲ ನಿನಗೆ ಒದಗಿಸಿಕೊಡುತ್ತೆ.
1: ಎನಗೆ ಕರುಣಿಸು ಪಾಶುಪತವನು ಚಿರುಮಯನ ಆಜ್ಞೆಯಿದೆಲೋ.
0: ನನಗೆ ಪಾಶುಪತವನ್ನು ಕರುಣಿಸನಲು ಶಿವನು ಮೈದಳವಿ ಅದರ ತೊಡುವ ಬಿಡುವ ನಿಯಮಗಳನ್ನೆಲ್ಲ ಹೇಳಿ, ಇದೋ ಮಹದಧಿಕಾರಿಗಳ ಕೈಯಲ್ಲಿ ಮಾತ್ರ ಈ ಕ್ಷಾತ್ರ ಇದನ್ನು ನಾನು ಕೊಡುತ್ತೇನೆ, ಇದನ್ನು ಮಹಾವಿಷ್ಣುವಿನಿಂದ ನಾನು ಪ್ರಾಪ್ತಿ ಮಾಡಿಕೊಂಡವ, ಈಗ ಮತ್ತೆ ಪುನಃ ಅವನ ಭಕ್ತನಾದ ನನ್ನ ಕೊಡ್ತಾ ಇದ್ದೇನೆ ನೋಡು. ಕೃಷ್ಣನ ಆಜ್ಞೆ ಇಲ್ಲದೆ ಇದರ ಉಪಯೋಗ ಮಾಡಬೇಡ, ಹರಿಯಾಜ್ಞೆ ಇಲ್ಲದೆ ಇದನ್ನು ಉಪಯೋಗಿಸಬೇಡ. ಈಗ ಇದನ್ನ ತಕೋ ಬಂದಾಗ ಶಿವ ಯಾವಾಗ ಒಲಿದನೋ ಪಾರ್ವತೀ ದೇವಿ ಅಂಜನಾಸ್ತ್ರವನ್ನು ತಾನೇ ಕರುಣಿಸಿದ್ದಾರೆ. ಇತರ ಎಲ್ಲ ದೇವತೆಗಳು ಕೂಡ ಅನುಗ್ರಹ ಮಾಡಿದ್ದಾರೆ. ಶಿವನು ಒಲಿದ ಬಳಿಕ ಎಲ್ಲ ತಾನೇ ಒಲಿದರೋ ಆಗಲೇ ಆ ಪಾಶುಪತವನ್ನು ಕೈಕೊಂಡು ಕೈ ಮುಗಿದಾಗ ಇದು ಅಪರಾಧವಾಯಿತೆ ಎಂದ. ಇಲ್ಲ ಇಲ್ಲ, ನಿಮ್ಮ

ಪಾಶುಪತ ಪ್ರಾಪ್ತಿಯಾಗಿ ಇಂದ್ರಾದಿ ಲೋಕಗಳಿಗೆ ಹೋಗಿ ಕಿರೀಟಿ ಎಂಬ ಹೆಸರನ್ನು ಪಡೆದು ಮರಳಿ ಬಂದು ತನ್ನವರ ಪಾದಕ್ಕೆ ಕರಗುತ್ತಾ ಇದ್ದಾನೆ. ಆಗಲೇ ಶಿವನ ಅನುಗ್ರಹದಿಂದ ಶಕ್ತಿ ಸಂಪನ್ನನಾಗಿ ದುಷ್ಟ ಸಂಹಾರದ ಶಕ್ತಿ ಪಡೆದಿದ್ದಾನೆ. ಯಾತರಿಂದ ಭಕ್ತಿ ಇರತಕ್ಕಂತಹ ಗುಣ ಇರುವುದರಿಂದ. ಇದನ್ನೇ ಜ್ಞಾನಿಗಳು ಎಚ್ಚರಿಸುತ್ತಾರೆ ರಂಗವಿಠಲಾಂಕಿತರು.

0: ಇದುವರೆಗೂ ಕಥಾಕಾಲಕ್ಷೇಪ ಕೇಳಿದಿರಿ. ಪ್ರಸಂಗ ಶಬರಶಂಕರ ಲೀಲೆ, ಪ್ರಸ್ತುತಪಡಿಸಿದವರು ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:03:20. ಇಂದು ಸಂಜೆಯ ಪ್ರಸಾರ ಕಾರ್ಯದೊಂದಿಗೆ ನಾನು ಕುಲದೀಪ್ ನಂಜುಂಡಸ್ವಾಮಿ.

0: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಕೆಎಸ್ಒಯು ಮುಕ್ತವಾಣಿ.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
3: ಕೆಎಸ್ಒಯು ಮುಕ್ತವಾಣಿ.
2: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
1: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
2: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
3: ಕೆಎಸ್ಒಯು ಮುಕ್ತವಾಣಿ.
2: ಕಲಿಯಲು ಇಲ್ಲ ವಯಸ್ಸಿ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:06:15. ಈಗ ಕೇಳೋಣ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಹಾಡುಗಳನ್ನು ಕೇಳಬೇಕಾದರೆ ಕೋರಿಕೆಯನ್ನು ಕಳಿಸುವ ಮೊಬೈಲ್ ಸಂಖ್ಯೆಯನ್ನು ಗಮನಿಸಿ 9480885853 9480885823. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಹುಡುಗಾಟ ಚಿತ್ರದ ಹಾಡು. ಹಾಡಿದ್ದಾರೆ ಶಾನ್ ಘೋಷ್ ಹಾಗೂ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಲುಗಳಿಗೆ ಸಂಗೀತ ಸಂಯೋಜನೆ ಜಸ್ಸಿ ಗಿಫ್ಟ್ ಅವರಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಿಂದ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಆದಿತ್ಯ, ಸಂಗೀತ ವಿಜಯಭಾಸ್ಕರ್ ಅವರದು. ಈ ಹಾಡನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬ ಹಾಗೂ ಲಿಖಿತ್ ಅವರು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಹಾಡು ಒಂದಾಗಿ ಬಾಳು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿನ ಹಾಡು. ಸಾಹಿತ್ಯ ಶ್ಯಾಮ್ ಸುಂದರ ಕುಲಕರ್ಣಿ, ಸಂಗೀತ ಸಂಯೋಜನೆ ವಿಜಯ್ ಆನಂದ್. ಈ ಹಾಡಿಗಾಗಿ ಕೋರಿಕೆಯನ್ನು ಕಳಿಸಿದ್ದಾರೆ ಹೊಮ್ಮರಗಳ್ಳಿಯಿಂದ ದೇವಿರಮ್ಮ, ಮುದ್ದು, ಮಿಂಚು, ಬೆಳ್ಳಿ ಹಾಗೂ ಭವಾನಿ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ ಗಮನಿಸಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಅಂಗವಾಗಿ ಗಿನ್ನೆಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಕುರಿತು ಒಂದು ಪ್ರಕಟಣೆ. ಸಮಗ್ರ ಆರೋಗ್ಯ, ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆಯ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಿಲ್ಡ್ ಹೆಲ್ತ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನೆಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತಿದೆ. ದಿನಾಂಕ 14 ಜೂನ್ 2026 ಮುಂಜಾನೆ 6:15 ಬೆಳಿಗ್ಗೆ 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸುವುದು. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 1800-315-7008 ಗಮನಿಸಿ, 1800-315-7008 ಮಿಸ್ಡ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸಪ್ ಸಂದೇಶ ಬರಲಿದೆ. ಪ್ರಮುಖ ಸೂಚನೆ: ಗಿನ್ನೆಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯು ತಮ್ಮ ಸ್ವಂತ ಸಾಧನ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕಾಗುತ್ತೆ. ಏಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತವಾಗಿ ದಾಖಲೆಗಾಗಿ ಪರಿಗಣಿಸಲಾಗುತ್ತೆ. ಆದ್ದರಿಂದ ಎಲ್ಲ ಅಧಿಕಾರಿಗಳು, ಉದ್ಯೋಗಿಗಳು, ಸಂಯೋಜಿತ ಸಂಸ್ಥೆಗಳು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಾಧನಗಳ ಮೂಲಕ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಈ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ನಿಮ್ಮ ಸಕ್ರಿಯ ಬೆಂಬಲ ಮತ್ತು ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯವು ಈ ಪ್ರಕಟಣೆ ಮೂಲಕ ಕೋರುತ್ತಿದೆ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೊಳ್ಳೇಗಾಲ ತಾಲೂಕು ಸರಗೂರು ಗ್ರಾಮದಿಂದ ಕೋರಿಕೆಯನ್ನು ಕಳಿಸಿದ್ದಾರೆ ಕೋಮಲಾ, ಉಮೇಶ್, ಮಹಾದೇವ ಹಾಗೂ ಸುಶೀಲಮ್ಮ. ಇವರು ಕೋರಿರುವ ಹಾಡು ರಂಗ SSLC ಚಿತ್ರದ್ದು. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿನ ಈ ಹಾಡಿಗೆ ಸಾಹಿತ್ಯ ಯೋಗರಾಜ್ ಭಟ್ ಅವರದು, ಸಂಗೀತ ಸಂದೀಪ್ ಚೌತಾ.

ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರಧಾನ ಮಂತ್ರಿ ಜನಧನ ಯೋಜನೆಯ ಖಾತೆಯನ್ನು ಹೊಂದಿದ್ದಲ್ಲಿ ಮತ್ತು ಪ್ರಧಾನ ಮಂತ್ರಿ ಜನಧನ ಖಾತೆ ತೆಗೆದು 10 ವರ್ಷಗಳಾಗಿದ್ದಲ್ಲಿ ಅಥವಾ ಕಾರ್ಯಾಚರಣೆಯಲ್ಲಿ ಇಲ್ಲದಿದ್ದರೆ ಕೂಡಲೇ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಹತ್ತಿರದ SBI ಶಾಖೆಗೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಹಾಗೂ ನಿಮಗೆ SBI ನಲ್ಲಿ ಖಾತೆ ಇಲ್ಲದಿದ್ದಲ್ಲಿ ಖಾತೆಯನ್ನು ತೆರೆದು

0: ಕರ್ನಾಟಕಕ್ಕೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಇಂದೇ ಭೇಟಿ ನೀಡಿ.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
1: ಸಸ್ಯವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾಗು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೋಡ.
1: ತಪ್ಪದೇ ಆಲಿಸಿ
2: ಸಸ್ಯವೈದ್ಯರ ಕಿವಿ ಮಾತು
1: ಹರಿತೆ ಜಗ.

ಕಾರ್ಯಕ್ರಮದ ಮುಂದಿನ ಹಾಡು ಆಕಸ್ಮಿಕ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನಿಂದ ರಾಜಮ್ಮ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮ್ಮ ಹಲವಾರು ಕೇಳುಗರು ಈ ದಿನ ತಮ್ಮ ಸಂದೇಶಗಳನ್ನು, ಹಾಡುಗಳನ್ನು ಕೋರಿ ಕಳಿಸಿದ್ದಾರೆ. ಅವರಲ್ಲಿ ವೇದ ಶಿವಕುಮಾರ್ ಹಾಸನದಿಂದ, ಚೈತ್ರ ಗಾಯತ್ರಿ ಗಂಗಾಧರ್ ರಾಮಕೃಷ್ಣ ನಗರದಿಂದ, ಕೌಶಿಕ್ ಕೆಆರ್ ನಗರ ಚುಂಚನಕಟ್ಟೆ ಇಲ್ಲಿಂದ, ಭಾವಸಾರ್ ಚಂದ್ರಶೇಖರ್ ರಾಂಪುರೆ, ಲೀಲಾವತಿ ಶಿಲ್ಪಾ ಚಿರಂತ್ ಹಾಗೂ ಲಕ್ಷ್ ಇವರು ಗಣೇಶ ನಗರದಿಂದ, ಮೋಹನ್ ಕೌಶಿಕ್ ನಂಜನಗೂಡು ಕಳಲೆ ಗ್ರಾಮದಿಂದ, ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಹಾಗೂ ಎಆರ್ ಹರ್ಷಿತ್ ಅವರು ಕಳಿಸಿದ್ದಾರೆ. ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ ಮೈಸೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೌರಿಬಿದನೂರಿನಿಂದ ಸುರೇಶ್ ಭಟ್, ಹರ್ಷಿತ ಶಕ್ತಿನಗರದಿಂದ, ಹೊಮ್ಮರಗಳಿಯಿಂದ ರಾಜಮಣಿ ಚಂದ್ರಶೇಖರ್ ಅವರು ಕೂಡ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ರಾಘವೇಂದ್ರ ನಿಸರ್ಗ ಹಾಗೂ ಪೂರ್ಣಿಮಾ ಹೆಮ್ಮನಹಳ್ಳಿ ಮಂಡ್ಯ ಜಿಲ್ಲೆ ಇಲ್ಲಿಂದ ಕಳಿಸಿದ್ದಾರೆ. ರಾಜೇಂದ್ರ ನಗರ ಮೈಸೂರು ಇಲ್ಲಿಂದ ಪಂಕಜ ಸತೀಶ್, ಗುಂಡ್ಲುಪೇಟೆಯಿಂದ ನಂದೀಶ್, ಅನಿಲ್ ಕುಮಾರ್ ಎಜೆ, ವಾಣಿ, ಧ್ರುವನ್ ಗೌಡ ಹಾಗೂ ಉಜ್ವಲ್ ಗೌಡ ಇವರು ಅಗಚಹಳ್ಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನಿರಾಶರಾಗದೆ ಮತ್ತೆ ನಾಳಿನ ಕಾರ್ಯಕ್ರಮಕ್ಕೆ ತಮ್ಮ ಸಂದೇಶಗಳನ್ನು ರವಾನಿಸಿ ಹಾಡುಗಳನ್ನು ಕೇಳಿ ಅಂತ ಹೇಳ್ತಾ, ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಆ ದಿನಗಳು ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಯೇಸುದಾಸ್ ಹಾಗೂ ನಂದಿತಾ ಅವರು. ಸಂಗೀತ ಸಂಯೋಜನೆ ಇಳಯರಾಜ, ಸಾಹಿತ್ಯ ಸುಮನ ಕಿತ್ತೂರ್.

0: ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಂದೇಶಗಳನ್ನು ಕಳಿಸಿದ ಹಾಗೂ ನಮ್ಮೊಟ್ಟಿಗೆ ಹಾಡುಗಳನ್ನು ಕೇಳಿದ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 5:40:23.
1: ಆಕಾಶವಾಣಿ ಮೈಸೂರು.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಶಿಕ್ಷಣಶಾಸ್ತ್ರ ಸಂಶೋಧನೆ ಮತ್ತು ಅಧ್ಯಯನ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎನ್ ಕೃಷ್ಣಪ್ಪ ಅವರನ್ನು ಮುಟ್ಟಿಗಿದ್ದಾರೆ. ಅವರನ್ನು ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರಗಳು
2: ಸರ್. ಇನ್ನು ಡಿಪ್ಲೊಮೋ ಕೋರ್ಸ್ಗಳಿದೆ ಅಂತ ಹೇಳಿದ್ರಿ, ಅದರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀರಾ?
3: ಸರ್, ನಮ್ಮಲ್ಲಿ ಒಂದು ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅನ್ನುವ ಒಂದು ಡಿಪ್ಲೊಮಾ ಇದೆ. ಎನ್ಇಪಿ 2020 ಏನು ಬಂತು, ಇದು ದೇಶದಾದ್ಯಂತ ಲಾಂಚ್ ಆಯಿತು. ಇದರ ಆಧಾರದಲ್ಲಿಯೇ ನಾವು ಡಿಪ್ಲೊಮಾ ಇನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಎನ್ನುವ ಒಂದು ಡಿಪ್ಲೊಮಾವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ವಿದ್ಯಾರ್ಹತೆ PUC ಆಗಿರುವ ವಿದ್ಯಾರ್ಥಿಗಳು ಪ್ರವೇಶತೆಯನ್ನು ಪಡಿಬಹುದು. ಇದರ ಮೂಲ ಉದ್ದೇಶ ಏನು ಅಂದರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಾಗಿದೆ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಒಂದೇ ಹಂತದಲ್ಲಿ ತರಬೇಕೆಂಬ ಒಂದು ಅವರ ನಿರ್ಧಾರ ಏನಿದೆ, ಆ ನಿರ್ಧಾರಕ್ಕೆ ಅನುಗುಣವಾಗಿ ಮಗು 3ನೇ ವರ್ಷದಿಂದ 8ನೇ ವರ್ಷದವರೆಗೆ ಪ್ರಾಥಮಿಕ ಶಾಲೆಯಲ್ಲಿ ಇರುತ್ತೆ. ಅದರಿಂದ ಅವುಗಳ ಆಧಾರದ ಮೇಲೆ ನಾವು ಈ ಡಿಪ್ಲೊಮಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಡಿಪ್ಲೊಮಾ ಕಾರ್ಯಕ್ರಮ 1 ವರ್ಷದ ಕಾರ್ಯಕ್ರಮವಾಗಿದ್ದು, ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಅದು ಸರ್ಕಾರ ಸಂಬಂಧಪಟ್ಟ ಹಾಗೆ ಒಂದು ಸರ್ಕಾರಿ ಆದೇಶನೂ ಇದೆ. ಅದೇನು ಅಂದರೆ, ಈ ಡಿಪ್ಲೊಮಾವನ್ನು ಪಡೆದಂಥ ಪದವೀಧರರು, ಅಂಗನವಾಡಿ, ಪುನರ್ವಸತಿ ಕೇಂದ್ರಗಳು ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಡಿಪ್ಲೊಮಾವನ್ನು ಪಡೆದಿರುವ ಅಭ್ಯರ್ಥಿಗಳನ್ನು ಪರಿಗಣಿಸಬೇಕೆಂದು ಕರ್ನಾಟಕ ಸರ್ಕಾರ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿದೆ. ಇದರ ಜೊತೆಗೆ ರಾಷ್ಟ್ರದಾದ್ಯಂತ ದೂರ ಶಿಕ್ಷಣದಲ್ಲಿ ನಡೆಯುತ್ತಿದ್ದ ಎಮ್ಎಡ್ ಕಾರ್ಯಕ್ರಮವನ್ನು ಹಿಂಪಡೆಯಲಾಯಿತು. ಹಿಂಪಡೆದ ನಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 2021-22 ಎಮ್ಎಡ್ಗೆ ಪರ್ಯಾಯವಾಗಿ ಎಮ್ಎ ಶಿಕ್ಷಣಶಾಸ್ತ್ರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನಾವೀಗ 4ನೇ ಬ್ಯಾಚ್ ಅಥವಾ 5ನೇ ಬ್ಯಾಚ್ ನಮ್ಮಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ. 2021-22 ನಾವು ಎಂಎ ಶಿಕ್ಷಣಶಾಸ್ತ್ರವನ್ನು ಪ್ರಾರಂಭ.
2: ಅದಕ್ಕೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಅರ್ಹತೆಗಳೇನು ಸರ್, ಎಂಎ ಇನ್ ಎಜುಕೇಷನ್?
3: ಸಾಮಾನ್ಯವಾಗಿ ಎಂಎ ಕಾರ್ಯಕ್ರಮಕ್ಕೆ ಪ್ರವೇಶಾತಿ ಪಡೆದುಕೊಳ್ಳಲು ವಿಶ್ವವಿದ್ಯಾನಿಲಯದಲ್ಲಿ 2 ರೀತಿಯ ಮಾನದಂಡಗಳನ್ನು ನಾವು ಕಾಣಬಹುದು. ಒಂದು, ನಿರ್ದಿಷ್ಟ ವಿಷಯದಲ್ಲಿ ಪದವಿ ಹಂತದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಿಯಮಾವಳಿ 2ರ ಪ್ರಕಾರ ಪ್ರವೇಶಾತಿ ಪಡೆಯಬಹುದು, ಅಥವಾ ಪದವಿ ಹಂತದಲ್ಲಿ ನಿರ್ದಿಷ್ಟ ವಿಷಯವನ್ನು ಒಂದು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡದಿದ್ದಂಥ ಸಂದರ್ಭದಲ್ಲಿ ಅಂಥ ವಿದ್ಯಾರ್ಥಿಗಳು ನಿಯಮಾವಳಿ 1ರ ಪ್ರಕಾರ ಪ್ರವೇಶಾತಿ ಪಡೀತಾರೆ. ಯಾವುದೇ ಸ್ನಾತಕೋತ್ತರ ಪದವಿಗೆ ಇದು ಅನ್ವಯ ಆಗುತ್ತೆ. ನಿಯಮಾವಳಿ 1 ಮತ್ತು ನಿಯಮಾವಳಿ 2 ಏನು ಅಂದರೆ, ನಿಯಮಾವಳಿ 1 ಅಂದರೆ ಪದವಿ ಹಂತದಲ್ಲಿ ಆ ವಿಷಯವನ್ನು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳದಂಥ ಸಂದರ್ಭದಲ್ಲಿ ಸ್ನಾತಕೋತ್ತರ ಪದವಿಗೆ ಪ್ರವೇಶಾತಿ ಪಡೆದಂಥ ವಿದ್ಯಾರ್ಥಿಗಳು ಐಚ್ಛಿಕ ವಿಷಯದಲ್ಲಿ ಜ್ಞಾನವನ್ನು ಪಡೆಯುವ ಉದ್ದೇಶದಿಂದ ನಾವು ಒಂದು ಕೋರ್ಸ್ ಅನ್ನು ನಾವು ಡಿಸೈನ್ ಮಾಡಿದ್ದೀವಿ. ಅದು MPP ಅಂತ, ಮಾಸ್ಟರ್ಸ್ ಇನ್ ಪ್ರಿಪ್ರಿಯೇಟರಿ ಪ್ರೋಗ್ರಾಮ್ ಅಥವಾ ಮಾಸ್ಟರ್ಸ್ ಆಫ್ ಪ್ರಿಪ್ರಿಯೇಟರಿ ಪ್ರೋಗ್ರಾಮ್ ಅಂತ. ಆ ಒಂದು ಪುಸ್ತಕವನ್ನು ಅವರು ಅಧ್ಯಯನ ಮಾಡಬೇಕು. ಆ ಪುಸ್ತಕದಲ್ಲಿ ನಾವು ನೀಡುವ ಮಾಹಿತಿ ಏನಿರುತ್ತೆ, ಅದು 16 ಘಟಕಗಳನ್ನು ಹೊಂದಿರುತ್ತೆ. ಅದೇನಾಗುತ್ತೆ ಅಂದರೆ, ಯಾವುದೇ ವಿದ್ಯಾರ್ಥಿ ಒಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳದಂಥ ಸಂದರ್ಭದಲ್ಲಿ MPP ವಿಷಯ ಏನಿದೆ, ನಾವು ಅದನ್ನು ಸ್ವಯಂ ಕಲಿಕಾ ಸಾಮಗ್ರಿಯನ್ನು ವಿದ್ಯಾರ್ಥಿಗೆ ಕೊಡ್ತೀವಿ. ವಿದ್ಯಾರ್ಥಿ ಅದರನ್ನು ಅಧ್ಯಯನ ಮಾಡಿ ಆ ವಿಷಯದ ಜ್ಞಾನವನ್ನು ಪಡೆದು ನಂತರ MPP ಎಕ್ಸಾಮ್ ಮಾಡ್ತೀವಿ ನಾವು. ಆ MPP ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳ್ಳಬೇಕು. ಉತ್ತೀರ್ಣಗೊಂಡರೆ ಮಾತ್ರ ವಿದ್ಯಾರ್ಥಿಗೆ ನಾವು ಸ್ನಾತಕೋತ್ತರ ಪದವಿಯನ್ನು ಕೊಡ್ತೀವಿ. ಇದು ನಾನು ಹೇಳ್ತಾ ಇರೋದು ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಯಾವುದೇ ವಿಷಯ ಆಗಲಿ. ಆದರೆ ಐಚ್ಛಿಕವಾಗಿ ಅಧ್ಯಯನ ಮಾಡದೇ ಇದ್ದರೂ ದೂರ ಶಿಕ್ಷಣದಲ್ಲಿ ವಿದ್ಯಾರ್ಥಿ ತನಗೆ ಇಷ್ಟ ಬಂದ ಸ್ನಾತಕೋತ್ತರ ಪದವಿಯನ್ನು ಪಡೆಯಬಹುದು. ಪಡೆಯುವ ಸಂದರ್ಭದಲ್ಲಿ ಪದವಿಯಲ್ಲಿ ಯಾವ ವಿಷಯಗಳು ವಿದ್ಯಾರ್ಥಿ ಓದಿಲ್ಲವೋ ಆ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ನಡೆಸ್ತೀವಿ, ತೇರ್ಗಡೆ ಹೊಂದಬೇಕು.
2: ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಏನು ಮಾನದಂಡಗಳನ್ನು ವಿಧಿಸುತ್ತೋ ಅದನ್ನು ಪೂರೈಸಿದಲ್ಲಿ ಅವನು ಇಚ್ಛಪಟ್ಟ ಕೋರ್ಸ್ ಅನ್ನು ಕಲಿಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ.
3: ಹೌದು, ನಾನು ಆಗಲೇ ಹೇಳಿದೆ ತಮಗೆ ಇನ್ನೊಂದು ರೆಗ್ಯುಲೇಷನ್ 2 ಅಂತ. ರೆಗ್ಯುಲೇಷನ್ 2 ಅಂದ್ರೆ ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಆ ವಿದ್ಯಾರ್ಥಿ MPP ಪರೀಕ್ಷೆಯಿಂದ ಪರೀಕ್ಷೆ ಬರೆಯುವ ಹಾಗಿಲ್ಲ, MPP ಪರೀಕ್ಷೆಯಿಂದ ವಿನಾಯಿತಿ ಹೊಂದಿರ್ತಾರೆ. ನಮ್ಮ ಶಿಕ್ಷಣ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ MA ಪದವಿಯನ್ನು ನಾವು ನೀಡ್ತಾ ಇದ್ದೀವಿ ಅಂತ. ಶಿಕ್ಷಣ ಶಾಸ್ತ್ರ ನಾವು ನೀಡುವ MA ಪದವಿ ಶಿಕ್ಷಕರ ಶಿಕ್ಷಣ ಪದವಿ ಅಲ್ಲ, ನಾಟ್ ಈಕ್ವಲ್ ಟು MEd. MEdಗೆ ಸಮಾನಾಂತರ ಪದವಿ ಅಲ್ಲ. ಏಕೆ MEdಗೆ ಸಮಾನಾಂತರ ಪದವಿ ಅಲ್ಲ ಅಂದರೆ, MEd ಮಾಡಬೇಕಾದರೆ ಅಥವಾ MEd ಪದವಿಯನ್ನು ಒಂದು ವಿಶ್ವವಿದ್ಯಾನಿಲಯ ನೀಡಬೇಕಾದರೆ ಅದಕ್ಕೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಏನಿದೆ ನವದೆಹಲಿಯಲ್ಲಿ,
2: ಅದರ
3: NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅದರ ಮಾನ್ಯತೆಯನ್ನು ಪಡೆಯಬೇಕು. ಆದರೆ ನಾವು ಪ್ರಾರಂಭಿಸಿರುವ MA ಶಿಕ್ಷಣ ಶಾಸ್ತ್ರ ಇದು ಇತರೆ ಸ್ನಾತಕೋತ್ತರ ಪದವಿಗಳು ಏನಿರುತ್ತೆ ಸ್ನಾತಕೋತ್ತರ ಪದವಿಗಳಿಗೆ ಸಮಾನವಾಗಿ ಇರುತ್ತೆ. ಆದರೆ NCTE 2014 ರೆಗ್ಯುಲೇಷನ್ಸ್ ಅಲ್ಲಿ ಏನು ಹೇಳಿದೆ ಅಂದರೆ, ನೇಮಕಾತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ, ಸೇ ಉದಾಹರಣೆಗೆ BEd ಕಾಲೇಜಿಗೆ ನೇಮಕಾತಿ ಮಾಡುವಂತಹ ಸಂದರ್ಭದಲ್ಲಿ MEd ಬಾರ್ MA ಇನ್ ಎಜುಕೇಷನ್ ಅಂದ್ರೆ MEd ಅಥವಾ MA ಶಿಕ್ಷಣ ಪದವಿಯನ್ನು ಪಡೆದಿರುವ ಅಭ್ಯರ್ಥಿಗಳನ್ನು ಪರಿಗಣಿಸಬಹುದೆಂದು ಹೇಳಿರುವುದರಿಂದ ವಿದ್ಯಾರ್ಥಿಗಳಿಗೆ ಅಂದ್ರೆ ಶಿಕ್ಷಣ ಶಾಸ್ತ್ರದಲ್ಲಿ MA ಮಾಡುವ ವಿದ್ಯಾರ್ಥಿಗಳಿಗೆ BEd ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಂದು ಅವಕಾಶವನ್ನು ಕಲ್ಪಿಸಿದೆ. ಅದೇ ರೀತಿ MEd ಪ್ರೋಗ್ರಾಮ್ ಇದೆ, MEd ಪ್ರೋಗ್ರಾಮ್ ಅಲ್ಲೂ ಸಹ ಆಯ್ಕೆ ಮಾಡುವ ಸಂದರ್ಭದಲ್ಲಿ MEd ಅಥವಾ MA ಶಿಕ್ಷಣ ಶಾಸ್ತ್ರ ಅದನ್ನು ಒಂದು ಅವಕಾಶವನ್ನು ನೀಡುವುದರಿಂದ MA ಶಿಕ್ಷಣ ಶಾಸ್ತ್ರವನ್ನು ಪಡೆದಿರುವ ವಿದ್ಯಾರ್ಥಿಗಳು ಅಥವಾ ಶಿಕ್ಷಣ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವನ್ನು ಹೊಂದಿರುವ ವಿದ್ಯಾರ್ಥಿಗಳು BEd ಕಾಲೇಜಿನಲ್ಲಾಗಲಿ ಅಥವಾ MEd ಬೋಧನೆಗಾಗಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶಗಳನ್ನು
2: ಕಲ್ಪಿಸಲಾಗಿದೆ.
3: ಮೂರನೇದಾಗಿ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ PU ಹಂತದಲ್ಲಿ ಶಿಕ್ಷಣ ಶಾಸ್ತ್ರ ಎಂಬ ಒಂದು ವಿಷಯ ಬಹಳ ಕಡಿಮೆ. ಅದೇ ನಾವು ಉತ್ತರ ಕರ್ನಾಟಕದ ಕಡೆಗೆ ಹೋದಾಗ PU ಹಂತದಲ್ಲಿ ಶಿಕ್ಷಣ ಶಾಸ್ತ್ರ ಒಂದು ವಿಷಯವನ್ನ ಕಾಣಬಹುದು ನಾವು. ಉದಾಹರಣೆಗೆ ಸಿದ್ಧಗಂಗಾ ವಿದ್ಯಾಸಂಸ್ಥೆಗಳೇನಿದೆ, ಕೆಲವು ಅವರ ಕಾಲೇಜುಗಳಲ್ಲಿ PU ಹಂತದಲ್ಲಿಯೇ ಶಿಕ್ಷಣವನ್ನು ಒಂದು ವಿಷಯವಾಗಿ ಅವರು ಪರಿಚಯ ಮಾಡಿದ್ದಾರೆ. ಅದೇ ರೀತಿ ಉತ್ತರ ಕರ್ನಾಟಕಕ್ಕೆ ನಾವು ಹೋದ ಹಾಗೆ PU ಹಂತದಲ್ಲಿಯೂ ಶಿಕ್ಷಣ ಒಂದು ವಿಷಯವಾಗಿದೆ, ಹಾಗೂ ಪದವಿ ಹಂತದಲ್ಲಿ ಸುಮಾರು ಕಾಲೇಜುಗಳಲ್ಲಿ ನಾವು ಶಿಕ್ಷಣವನ್ನು ಒಂದು ಐಚ್ಛಿಕವಾಗಿ ಬೋಧಿಸುವ ಒಂದು ಪ್ರವೃತ್ತಿಗಳೂ ಕಾಣಬಹುದು.
2: ಸರ್, ಇಲ್ಲಿ ಒಂದು ಪ್ರಶ್ನೆ ಅಂದರೆ, ಈಗ MA ಇನ್ ಎಜುಕೇಷನ್ ಮಾಡ್ಕೋತಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ, ಮತ್ತು ಎಲ್ಲ ಒಂದು ಕಡೆ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ, ಅಂಥವರು MEd ಮಾಡಬೇಕು ಅಂತ ಬಯಸಿದಾಗ ಬೇರೆ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಲ್ಲಿ ಪಡ್ಕೋಬಹುದಾ, ಯಾವಾಗಲಾದರೂ ಅರ್ಹತೆ ಇರುತ್ತಾ?
3: ತಾವು ಕೇಳಿದ ಪ್ರಶ್ನೆ ಸೂಕ್ತವಾಗಿದೆ. ಸಾಂಪ್ರದಾಯಿಕ ವಿಶ್ವವಿದ್ಯಾಲಯದಲ್ಲಿ MEd ಮಾಡಬೇಕಾದರೆ ಅಲ್ಲಿ ಕನಿಷ್ಠ ವಿದ್ಯಾರ್ಹತೆ BEd ಆಗಿರಲೇಬೇಕು. ಆದ್ದರಿಂದ MEd ಕಾರ್ಯಕ್ರಮವನ್ನು ಅಥವಾ MEd ಪದವಿಯನ್ನು ಪಡೆಯುವಂಥ ವಿದ್ಯಾರ್ಥಿಗಳು BEd ಅನ್ನು ಓದಿರುವುದು ಕಡ್ಡಾಯವಾಗಿರುತ್ತೆ.
2: ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣದಲ್ಲಿ MEd ಕಾರ್ಯಕ್ರಮವನ್ನು ನಡೆಸದೇ ಇರುವ ಕಾರಣ ಸ್ನಾತಕೋತ್ತರ ಪದವಿಯನ್ನು ಪಡ್ಕೋಬೇಕು ಎಜುಕೇಷನಲ್ಲಿ ಅನ್ನೋ ಆಕಾಂಕ್ಷಿಗಳಿಗೋಸ್ಕರ MA ಇನ್ ಎಜುಕೇಷನ್ ಅನ್ನು ಕೊಡ್ತಾ ಇದ್ದೀರಿ.
3: ಖಂಡಿತ.
2: ಸರಿಗ ಇಷ್ಟೆಲ್ಲ ಆದಮೇಲೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣ ಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆಯಾ?
3: ಖಂಡಿತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ತಾವು ಕೇಳಿದ ಹಾಗೆ 98-99 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲಾ ವಿಭಾಗಗಳಲ್ಲಿ MPhil ಪದವಿಯನ್ನು ನೀಡಲಾಗಿತ್ತು. ಆಗ ಶಿಕ್ಷಣ ಶಾಸ್ತ್ರ ವಿಭಾಗದಲ್ಲಿ ಸಹ MPhil ಪದವನ್ನು ನೀಡಲಾಗಿತ್ತು. ತದನಂತರದಲ್ಲಿ MPhil ವಿವಿಧ ಕಾರಣಗಳಿಂದ ಪ್ರಾರಂಭ ಮಾಡಲಿಲ್ಲ. ಆದರೆ PhD ಮಾಡೋದಕ್ಕೆ ಅವಕಾಶಗಳಿದೆ. ಈಗಲೂ ನಮ್ಮಲ್ಲಿ ಸುಮಾರು ಒಂದು 20 ಜನ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಶಿಕ್ಷಣಶಾಸ್ತ್ರ ಮತ್ತು ಅಧ್ಯಯನ ವಿಭಾಗದಲ್ಲಿ ಸಂಶೋಧನೆ ಈಗಲೂ ಮಾಡ್ತಾ ಇದ್ದಾರೆ.
2: ಸರ್, ಈಗ ಇಷ್ಟೆಲ್ಲ ಕಲೀಲಿಕ್ಕೆ ಅವಕಾಶಗಳಿದೆ ಶಿಕ್ಷಣಶಾಸ್ತ್ರ ವಿಭಾಗದಲ್ಲಿ. ದೂರ ಶಿಕ್ಷಣದಲ್ಲಿ ಅವರು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ, ಟೀಚಿಂಗ್ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಿ ಪ್ರವೇಶ ಪಡ್ಕೊಂಡಿರ್ತಾರೆ. ಇವರಿಗೆಲ್ಲ ಕ್ಲಾಸ್ ಮಾಡಬೇಕು ಅಂದರೆ ಈ ಸಂಪರ್ಕ ತರಗತಿಗಳನ್ನು ಯಾವ ರೀತಿ ಹಮ್ಮಿಕೊಳ್ತೀರಿ ಸರ್? ಬಿ ಎಗೆ ಆಗ್ಬೋದು, ಬಿ ಎಡ್ಗೆ ಆಗ್ಬೋದು, ಅಥವಾ ಎಮ್ ಎಗೆ ಆಗ್ಬೋದು, ಇಲ್ಲ ಡಿಪ್ಲೊಮೋ ಕೋರ್ಸ್ಗಳಿಗೆ ಯಾವ ರೀತಿ ಮಾಡ್ತೀರಿ?
3: ಸಾಮಾನ್ಯವಾಗಿ ದೂರ ಶಿಕ್ಷಣದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ, ಉದಾಹರಣೆಗೆ ಬಿ ಎ ಬಿ ಕಾಮ್ ವಿದ್ಯಾರ್ಥಿಗಳಿಗೆ, ಅವರ ವಾಸಸ್ಥಳ ಏನಿರದೆ ವಾಸಸ್ಥಳಕ್ಕೆ ಹತ್ತಿರವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸ್ಥಳದಲ್ಲಿ ಅಧ್ಯಯನ ಕೇಂದ್ರದಲ್ಲಿ ಸಂಪರ್ಕ ಕಾರ್ಯಕ್ರಮ ನಡೆಯುತ್ತೆ. ಅಂದರೆ ವಿದ್ಯಾರ್ಥಿ ಕೇಂದ್ರ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲ, ತನಗೆ ಯಾವ ಅಧ್ಯಯನ ಕೇಂದ್ರ ಅನುಕೂಲವಾಗುತ್ತೆ ಆ ಅಧ್ಯಯನ ಕೇಂದ್ರದಲ್ಲಿ ಸಾಮಾನ್ಯವಾಗಿ ವಾರಾಂತ್ಯದಲ್ಲಿ ಸಂಪರ್ಕ ಕಾರ್ಯಕ್ರಮ ನಡೆಯುತ್ತೆ. ಸಂಪರ್ಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿ ಪಾಲ್ಗೊಳ್ಳಬಹುದು ಬಿ ಎ ಬಿ ಕಾಮ್ ಸಂಬಂಧಪಟ್ಟ ಹಾಗೆ. ಈ ಬಿ ಎಡ್ಗೆ ಸಂಬಂಧಪಟ್ಟ ಹಾಗೆ ಎನ್ ಸಿ ಟಿ ಏನು ಹೇಳುತ್ತೆ, ಶಿಕ್ಷಕರನ್ನು ತಯಾರು ಮಾಡ್ತೀವಿ. ಬಿ ಎಡ್ ಪದವಿ ಅವ್ರು ಕೊಟ್ಟಿದ್ದೀವಿ ಅಂದರೆ ಅವ್ರಿಗೆ ನಾವೊಂದು ಸರ್ಟಿಫಿಕೇಟ್ ಕೊಡ್ತೀವಿ, ಒಂದು ಪದವಿ ಕೊಡ್ತೀವಿ. ಪದವಿ ಕೊಡುವಾಗ ನಾವೇನು ಹೇಳ್ತೀವಿ, ಇವರು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಲು ಅರ್ಹರು ಎಂಬ ಪದವಿನ ನಾವು ಕೊಡುವಂಥ ಸಂದರ್ಭದಲ್ಲಿ ಪ್ರೌಢಶಾಲೆಯಲ್ಲಿ ಅವರು ಬೋಧನೆ ಮಾಡಬೇಕಾದ್ರೆ ಯಾವ ಯಾವ ಕೌಶಲ್ಯಗಳು ಬೇಕು ಆ ಕೌಶಲ್ಯಗಳನ್ನು ನಾವು ನಮ್ಮ ಬಿ ಎಡ್ ಕಾರ್ಯಕ್ರಮದಲ್ಲಿ ಕೊಡುವ ಒಂದು ಸಲುವಾಗಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳು 80% ಹಾಜರಾತಿ ಕಡ್ಡಾಯವಾಗಿರುತ್ತೆ. ಅಂದರೆ ಸಂಪರ್ಕ ಕಾರ್ಯಕ್ರಮಗಳು ಅವರಿಗೆ ಕಡ್ಡಾಯವಾಗಿರೋದ್ರಿಂದ ಬಿ ಎಡ್ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯ ನಿಗದಿಪಡಿಸಿದಂತಹ ದಿನಗಳು ಎಷ್ಟು ದಿವಸಗಳಿರುತ್ತೆ ಅಷ್ಟು ದಿವಸಗಳು ವಿದ್ಯಾರ್ಥಿಗಳು ಆನ್ಲೈನ್ ಇರಬಹುದು ಅಥವಾ ಆಫ್ಲೈನ್ ಇರಬಹುದು, ಸಂಪರ್ಕ ಕಾರ್ಯಕ್ರಮಕ್ಕೆ ಹಾಜರಾಗುವುದು ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಕಡ್ಡಾಯವಾಗಿರುತ್ತೆ. ಒಂದು ವೇಳೆ ವಿದ್ಯಾರ್ಥಿ 80% ಹಾಜರಾತಿಯನ್ನು ಪಡೆದಿದ್ದ ಪಕ್ಷದಲ್ಲಿ ಆ ವಿದ್ಯಾರ್ಥಿ ಪರೀಕ್ಷೆಗೆ ಹಾಜರಾಗಲು ಅರ್ಹತೆಯನ್ನು ಪಡೆಯುವುದಿಲ್ಲ.
2: ಒಳ್ಳೆಯದು ಸರ್, ಸಾಕಷ್ಟು ವಿಷಯಗಳನ್ನು ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಈ ನಿಮ್ಮ ಮಾತುಗಳನ್ನು ಕೇಳಿದಂತಹ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಶ್ರೋತೃಗಳಾಗಿರ್ಬೋದು, ಅಥವಾ ಒಟ್ಟಾರೆಯಾಗಿ ಶಿಕ್ಷಣ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಅಂತ ಇಚ್ಛೆ ಉಳ್ಳವರು ಈ ವಿಷಯಗಳನ್ನೆಲ್ಲ ಮನದಟ್ಟು ಮಾಡಿಕೊಂಡು ಏನಾದರೂ ಅವರಿಗೆ ಸಂಶಯಗಳಿದ್ದಲ್ಲಿ ವಿಭಾಗವನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಪ್ರವೇಶಾತಿಯನ್ನು ಪಡ್ಕೊಂಡು ಅವರು ಶಿಕ್ಷಣ ಶಾಸ್ತ್ರದಲ್ಲಿ ಹೆಚ್ಚಿನ ಜ್ಞಾನಾರ್ಜನೆಯನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತಾ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ.
0: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
2: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
4: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
0: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
2: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ.
0: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:55:20.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
8: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
7: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
9: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು
10: ಹಾಡುವೆ.
7: ಕೇಳಲು ಮರೆಯದಿರಿ ಸಿನಿಮಾ ಯಾನ.
8: ಏನೋ ತೊತ್ತಿನ ಮಗನೇ.
11: ಏನೇ ಕತ್ತೆಯ ಮಗಳೇ?
7: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
12: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
13: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
14: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲು ನೋಡಲು ಒಂದು ರೈತರ ಒತ್ತಲು.
12: ಪ್ರತಿ ಗುರುವಾರ ಬೆಳಗ್ಗೆ 11:00-12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
13: ಸುತ್ತಮುತ್ತ.

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ವಚನ ಬಾನುಲಿ.

0: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 6:15. ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವ ಸಮಯ. ಇಂದು ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗ, ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ, ಆಹಾರ ಧಾನ್ಯ ಹಾಗೂ ಪರಿಸರ ಸಂರಕ್ಷಣೆ. ಈ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರಾದ ಎಚ್ಎಸ್ ಲಕ್ಷ್ಮೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ. ಪ್ರಸ್ತುತಿ ದಿಗ್ವಿಜಯ ಬಿ ಭಾಗವಹಿಸುತ್ತಾರೆ. ಆಹಿರಿ ಪುಟ್ಟಿ ಹಾಗೂ ಶೀತಲ್ ಬೆಳಗಲಿ. 8:00 ನಾಟಕ ವಿಧಿ ವಿಲಾಸ, ರಚನೆ ಎಂ ಶಿವಕುಮಾರ್, ನಿರ್ದೇಶನ ರಘು ಹೆಗ್ಡೆ. 8:30 ರಂಗಗೀತೆಗಳು ಜಿಆರ್ ರಾಮಚಂದ್ರ ಅವರಿಂದ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ ತನ್ನ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ರೈತರ ಕಲ್ಯಾಣ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಕಲ್ಲಪ್ಪನ್ಮಠ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ರೈತರಿಗೆ ಸಲಹೆ ಮೂಡಿ ಬರಲಿದೆ. 6:50. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿ ಕೇಳುವಿರಿ. 7:30, 7:45, 8:45, 14:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳುವಿರಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶೆಹನಾಯಿ ವಾದನ ಹಾಗೂ ಉಸ್ತಾದ್ ವಿಲಾಯತ್ ಖಾನ್ ಅವರ ಸಿತಾರ್ ವಾದನದ ಜುಗಲ್ ಬಂದಿ ಮೂಡಿಬರಲಿದೆ. 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ವನಿತಾ ವಿಹಾರ. ಸಾವಿತ್ರಿ ಮನೋಹರ್ ಅವರಿಂದ ಲಘು ಧಾಟಿಯ ಭಾಷಣ. ಅಕ್ಕ ಭಾವನ ಹೊಸ ದೀಪಾವಳಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ. 12:35 ಚೈತ್ರಿಕ ಎಸ್ ಅವರು ಹಾಡಿರುವ ಕೆಲವು ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಸವರಾಜಯ್ಯ ಮತ್ತು ಸಂಗಡಿಗರಿಂದ ಸಂಕಮನ ಕಥೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ. ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಕಿರಣ್ ಎಚ್ ಪಿ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. ಸಂಜೆ 4:00 ಮಹಿಳಾ ರಂಗ, ಸಾಧನಾ ಶಿಖರ. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ, ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 4:45 ಹಿಂದಿ ಪಾಠ, ಪ್ರಸ್ತುತಿ ಸ್ಮಿತಾ ಚಿಪ್ನೂಣ್ಕರ್. 6:30 ರಸವಾರ್ತೆ. 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪುನೇರಳೆ ತಳಿಗಳು ಹಾಗೂ ರೇಷ್ಮೆ ಹುಳು ಹೈಬ್ರಿಡ್ಗಳು ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ್ ಮತ್ತು ಡಾಕ್ಟರ್ ಮಂಜಪ್ಪ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗಾಯತ್ರಿ ವೆಂಕಟರಾಘವನ್ ಅವರ ಹಾಡುಗಾರಿಕೆ. 9:30 ನಾಟಕ ಕೇಳು ಜನಮೇಜಯ. ಶ್ರೀರಂಗ ರಂಗನಾಟಕವನ್ನು ಬಾನುಲಿಗೆ ಅಳವಡಿಸಿ ನಿರ್ದೇಶಿಸಿದವರು ಡಾಕ್ಟರ್ ವಸಂತ ಕವಲಿ. 10:30 ಕೇಂದ್ರ ಸರ್ಕಾರದ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಕಲ್ಯಾಣ ಈ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ವೇಳೆ ಇನ್ನೇನು 6:05 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಂಗ್ಲದಲ್ಲಿ ವಾರ್ತೆಗಳನ್ನು ಕೇಳೋಣ.

0: ಅಷ್ಟಕ್ಕೆ ಕೊನೆಗೊಂಡಿತು. ಇನ್ನು ಕನ್ನಡದ ಸಂಬಂಧ ಅಷ್ಟೇ ಏಕೆ? ಭಾರತದ ಸಂಬಂಧವೂ ಮುಗಿದ ಹಾಗೆ ಎಂದು ನಿರ್ಧರಿಸಿಕೊಂಡೇ ಗಿರೀಶ ಇಂಗ್ಲೆಂಡಿನ ಹಡಗು ಹತ್ತಿದರು. ಕೆಲವು ತಿಂಗಳ ತರುವಾಯ ಗಿರೀಶರ ಆಕ್ಸ್ಫರ್ಡ್ ವಿಳಾಸಕ್ಕೆ ಒಂದು ಪತ್ರ ಬಂದಿತ್ತು. ಕೀರ್ತಿನಾಥ ಕುರ್ತಕೋಟಿಯವರು ಯಯಾತಿ ನಾಟಕವನ್ನು ಓದಲು ತಾವು ಉತ್ಸುಕರಾಗಿದ್ದು ಹಸ್ತಪ್ರತಿಯನ್ನು ಕಳುಹಿಸಿಕೊಡುವಂತೆ ಕೇಳಿದ್ದರು. ಗಿರೀಶರ ಉತ್ಸಾಹ ಮರಳಿ ಗರಿಗೆದರಿತ್ತು. ಕುರ್ತಕೋಟಿಯವರು ತಪ್ಪುಗಳನ್ನೆಲ್ಲ ತಿದ್ದಿ ಪರಿಷ್ಕರಿಸಿದರು. ಪರಿಷ್ಕಾರಗೊಂಡ ಪುಸ್ತಕವನ್ನು ಜೋಶಿ ತಮ್ಮ ಗ್ರಂಥಮಾಲೆಯಿಂದ ಪ್ರಕಟಿಸಿದರು. 1961 ಪ್ರಕಟವಾದ ನಾಟಕ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಯಯಾತಿ ಕನ್ನಡ ಸಾಹಿತ್ಯದ ಅತ್ಯುತ್ತಮ ಕೃತಿಗಳಲ್ಲಿ ಒಂದೆಂದು ವಿಮರ್ಶಕರು ಹೊಗಳಿದರು. ನಾಟಕವು ಹಿಂದಿ ಇಂಗ್ಲೀಷ್ ಭಾಷೆಗಳಿಗೂ ಅನುವಾದಿತವಾಗಿ ಅನೇಕ ರಂಗಪ್ರಯೋಗಗಳನ್ನು ಕಂಡಿತು. ಈ ಹೊತ್ತಿಗೆ ಇಂಗ್ಲೆಂಡ್ನಲ್ಲಿ 1 ವರ್ಷ ಕಳೆದಿದ್ದ ಗಿರೀಶರಿಗೆ ವಿದೇಶಿ ಮೋಹ ಕುಂದಿತ್ತು. ಪ್ರತಿಭೆಗೆ ಇಂಗ್ಲೆಂಡ್ನಲ್ಲಿ ತೆರೆದ ಸ್ವಾಗತ ದೊರಕಿಬಿಡುತ್ತದೆ, ಪುರಸ್ಕಾರ ಲಭ್ಯವಾಗುತ್ತದೆ ಎಂಬ ನಿರೀಕ್ಷೆ ತಪ್ಪು ಎಂದು ಮನದಟ್ಟಾಗಿತ್ತು. ಇಂಗ್ಲೀಷರ ನಡುವೆ ತಾವು ಪರಕೀಯರೆನ್ನುವ ಭಾವನೆ ಉಳಿದೇ ಇತ್ತು. ಯಯಾತಿ ನಾಟಕವನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದರೆ ಈಗ ಕನ್ನಡ ನೆಲದ ವಿಮರ್ಶಕರು ಮುಕ್ತಕಂಠದಿಂದ ಕೊಂಡಾಡಿದ ಹಾಗೆ ಇಂಗ್ಲೀಷರು ಹೊಗಳುತ್ತಿದ್ದರೆ ಎಂಬ ಪ್ರಶ್ನೆಯನ್ನು ಗಿರೀಶ ತಮಗೆ ತಾವೇ ಕೇಳಿಕೊಂಡರು. ಖಂಡಿತ ಇಲ್ಲ. ತನ್ನ ನಾಟಕವನ್ನು ಓದಿ ಇಷ್ಟರ ಮಟ್ಟಿಗೆ ಹೊಗಳಿ ಹಾರೈಸುವ, ಟೀಕಿಸಿ ಬೈದು ತಿದ್ದುವ ಆತ್ಮೀಯ ಜನರಿರುವ ಕನ್ನಡದ ನೆಲವನ್ನು ಬಿಟ್ಟು ಪರಕೀಯ ನಾಡಿನಲ್ಲಿ ಬೇರು ಬಿಡಲು ತಾನೇಕೆ ಒದ್ದಾಡಬೇಕು ಎಂಬ ತಿಳುವಳಿಕೆ ಮೂಡಿತು. ಆಕ್ಸ್ಫರ್ಡ್ನಲ್ಲಿ ವ್ಯಾಸಂಗ ಮುಗಿಯುತ್ತಿದ್ದಂತೆಯೇ ಭಾರತಕ್ಕೆ ಮರಳುವುದೇ ಲೇಸು ಎಂದು ಗಿರೀಶರು ನಿರ್ಧರಿಸಿಕೊಂಡರು. ಯಯಾತಿ ನಾಟಕ ಗಿರೀಶರ ಬಾಳಿಗೆ ಇನ್ನೂ ಒಂದು ಮಹತ್ವದ ತಿರುವು ನೀಡುವಲ್ಲಿ ಯಶಸ್ವಿಯಾಗಿತ್ತು.
1: ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9962 6 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 6:15:25.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212 246 3689.
4: ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರಧಾನ ಮಂತ್ರಿ ಜನಧನ ಯೋಜನೆಯ ಖಾತೆಯನ್ನು ಹೊಂದಿದ್ದಲ್ಲಿ ಮತ್ತು ಪ್ರಧಾನ ಮಂತ್ರಿ ಜನಧನ ಖಾತೆ ತೆಗೆದು 10 ವರ್ಷಗಳಾಗಿದ್ದಲ್ಲಿ ಅಥವಾ ಕಾರ್ಯಾಚರಣೆಯಲ್ಲಿ ಇಲ್ಲದಿದ್ದರೆ ಕೂಡಲೇ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಹತ್ತಿರದ SBI ಶಾಖೆಗೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಹಾಗೂ ನಿಮಗೆ SBIನಲ್ಲಿ ಖಾತೆ ಇಲ್ಲದಿದ್ದಲ್ಲಿ ಖಾತೆಯನ್ನು ತೆರೆದು ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪೆನ್ಷನ್ ಯೋಜನೆಗಳಿಗೆ ಕೂಡಲೇ ನೋಂದಾಯಿಸಿಕೊಳ್ಳಲು ನಿಮ್ಮ ಹತ್ತಿರದ SBI ಶಾಖೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ.
5: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
6: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ.

0: 8004202233.
1: ಕೆಳಗರೆ ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಇದೇ ತಿಂಗಳ 10ನೇ ತಾರೀಕಿನಂದು ಬೆಳಗ್ಗೆ 9 ಗಂಟೆಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲಾ ಮೈಸೂರು ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಲಿ 2026ನೇ ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪಪ್ರಾಚಾರ್ಯರು ಶ್ರೀ ಬೋಪಯ್ಯ ಮೊಬೈಲ್ ಸಂಖ್ಯೆ 9954571787 ಹಾಗೂ ತರಬೇತಿ ಅಧಿಕಾರಿ ಶ್ರೀ ನಾಗೇಶ್ ಎಂಎಚ್ ಮೊಬೈಲ್ ಸಂಖ್ಯೆ 9945616088 ಅವರನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ ಪಿಯುಸಿ, 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸ್ಗಳನ್ನು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದ್ದು, ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರೋತ್ಸಾಹಧನ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತೆ. ಅರ್ಜಿ ಸಲ್ಲಿಸಲು ಆದಾಯ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಕ್ನಾಲೆಜ್ಮೆಂಟ್ ಪ್ರಿಂಟ್, ಜಾತಿ ಪ್ರಮಾಣಪತ್ರ, ಆಧಾರ್ ಕಾರ್ಡ್ ಪ್ರತಿ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಮತ್ತು ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲು ಪೂರ್ವ ಬಡಾವಣೆ, ಪಡುವಾರಹಳ್ಳಿ, ಮೈಸೂರು. ದೂರವಾಣಿ ಸಂಖ್ಯೆ 0821-2520-9910 ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕೇಳುಗರೆ, ವೇಳೆ ಇನ್ನೇನು 6:20 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ಅವಲೋಕನ ವಿಷಯ ಸರತಿ ಸಾಲಿನಿಂದ ಕ್ಯೂಆರ್ ಕೋಡ್ವರೆಗೆ ಭಾರತದ ಪಾವತಿ ಕ್ರಾಂತಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಕೆಲವು ವರ್ಷಗಳ ಹಿಂದೆ ಒಂದು ಸರಳ ಆರ್ಥಿಕ ವಹಿವಾಟು ಸಮಯ, ಶ್ರಮ ಮತ್ತು ತಾಳ್ಮೆಯನ್ನು ಬಯಸುತ್ತಿತ್ತು. ಬಿಲ್ ಪಾವತಿಸುವುದು ಎಂದರೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲುವುದು ಎಂದರ್ಥವಾಗಿತ್ತು. ಹಣ ಕಳುಹಿಸಲು ಬ್ಯಾಂಕಿಗೆ ಭೇಟಿ ನೀಡುವುದು, ಫಾರ್ಮ್ಗಳನ್ನು ಭರ್ತಿ ಮಾಡುವುದು ಮತ್ತು ದೃಢೀಕರಣಕ್ಕಾಗಿ ದಿನಗಟ್ಟಲೆ ಕಾಯುವುದು ಅನಿವಾರ್ಯವಾಗಿತ್ತು. ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಭಾರತದ ಲಕ್ಷಾಂತರ ಜನರು ಹಣಕಾಸು ವ್ಯವಸ್ಥೆಯಿಂದಲೇ ಹೊರಗುಳಿದಿದ್ದರು. ಆದರೆ ಅಂತಹ ಭಾರತ ಈಗ ಇತಿಹಾಸ. ಭಾರತದ ಆರ್ಥಿಕ ಪ್ರಯಾಣವು ಶತಮಾನಗಳಿಂದ ವಿಕಸನಗೊಂಡಿದೆ. ವಿನಿಮಯ ಪದ್ಧತಿಯಿಂದ ಹಿಡಿದು ನಾಣ್ಯಗಳು, ಕಾಗದದ ಕರೆನ್ಸಿ ಮತ್ತು ಚೆಕ್ಗಳವರೆಗೆ ಅದು ಬೆಳೆದಿದೆ. ಆಧುನಿಕ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ನಗದು ಹಣವೇ ವಹಿವಾಟಿನ ಪ್ರಬಲ ಮಾಧ್ಯಮವಾಗಿತ್ತು. ಚೆಕ್ಗಳು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಗಳು ಪಾವತಿಗಳನ್ನು ಔಪಚಾರಿಕಗೊಳಿಸಿದರೂ ಅವು ನಿಧಾನಗತಿಯದ್ದವು ಮತ್ತು ಸೀಮಿತ ವರ್ಗದವರಿಗೆ ಮಾತ್ರ ಲಭ್ಯವಿದ್ದವು. ಬ್ಯಾಂಕಿಂಗ್ ಮೂಲಸೌಕರ್ಯವು ಹೆಚ್ಚಾಗಿ ನಗರ ಕೇಂದ್ರಿತವಾಗಿದ್ದು ಗ್ರಾಮೀಣ ಮತ್ತು ದೂರದ ಪ್ರದೇಶದ ಜನರಿಗೆ ಸೇವೆಗಳು ಸರಿಯಾಗಿ ತಲುಪುತ್ತಿರಲಿಲ್ಲ. 2000ದ ದಶಕದ ಆರಂಭವು ಪಾವತಿಗಳಲ್ಲಿ ಡಿಜಿಟಲ್ ರೂಪಾಂತರದ ಆರಂಭವನ್ನು ಸೂಚಿಸಿತು. ಭಾರತೀಯ ರಿಸರ್ವ್ ಬ್ಯಾಂಕ್ 2004ರಲ್ಲಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮತ್ತು 2010ರಲ್ಲಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನಂತಹ ವ್ಯವಸ್ಥೆಗಳನ್ನು ಪರಿಚಯಿಸಿತು. ಇದು ವೇಗವಾಗಿ ಮತ್ತು 24 ಗಂಟೆಯೂ ಹಣ ವರ್ಗಾವಣೆಯನ್ನು ಸಾಧ್ಯವಾಗಿಸಿತು. ಇವು ಪ್ರಮುಖ ಮೈಲುಗಲ್ಲುಗಳಾಗಿದ್ದವು. ಆದರೆ ಇವುಗಳ ವ್ಯಾಪ್ತಿಯು ಈಗಾಗಲೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದ್ದವರಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಅನೇಕರಿಗೆ ಔಪಚಾರಿಕ ಹಣಕಾಸು ಸೇವೆಗಳ ಪ್ರವೇಶವು ಸೀಮಿತವಾಗಿಯೇ ಇತ್ತು. ಭಾರತದ ಜನಸಂಖ್ಯೆಯ ಒಂದು ದೊಡ್ಡ ಭಾಗವು ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದು ಸಾಲ, ವಿಮೆ ಅಥವಾ ಸುರಕ್ಷಿತ ಉಳಿತಾಯದ ಸೌಲಭ್ಯವನ್ನು ಹೊಂದಿರಲಿಲ್ಲ. ವಿಸ್ತರಿಸಬಹುದಾದ, ಒಳಗೊಳ್ಳುವ ಮತ್ತು ನೈಜ ಸಮಯದ ಡಿಜಿಟಲ್ ಮೂಲಸೌಕರ್ಯದ ಕೊರತೆಯು ಆರ್ಥಿಕ ಬೆಳವಣಿಗೆಯ ಪ್ರಯೋಜನಗಳು ಎಲ್ಲರಿಗೂ ಪೂರ್ಣವಾಗಿ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಂತದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆಯ ಅಗತ್ಯವು ಸ್ಪಷ್ಟವಾಗಿತ್ತು ಮತ್ತು ಇದೇ ಅಗತ್ಯವು ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಗೆ ವೇದಿಕೆಯನ್ನು ಸಿದ್ಧಪಡಿಸಿತು. ಭಾರತದ ಡಿಜಿಟಲ್ ಪಾವತಿ ರೂಪಾಂತರವು 3 ಪ್ರಮುಖ ಸ್ತಂಭಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಆಧಾರ್ ಮತ್ತು ಮೊಬೈಲ್ ಸಂಪರ್ಕ, ಇವುಗಳನ್ನು ಒಟ್ಟಾಗಿ ಜಾಮ್ ಟ್ರಿನಿಟಿ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಸ್ತಂಭವು ಒಂದು ವಿಶಿಷ್ಟ ಉದ್ದೇಶವನ್ನು ಹೊಂದಿದೆ. ಆದರೆ ಇವೆಲ್ಲವೂ ಒಟ್ಟಾಗಿ ಸೋರಿಕೆಗಳನ್ನು ಕಡಿಮೆ ಮಾಡುವ ಮೂಲಕ, ಔಪಚಾರಿಕ ಬ್ಯಾಂಕಿಂಗ್ನಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಮತ್ತು ನಾಗರಿಕರನ್ನು ಡಿಜಿಟಲ್ ಸೇವೆಯೊಂದಿಗೆ ತೊಡಗಿಸಿಕೊಳ್ಳಲು ಸಿದ್ಧಪಡಿಸುವ ಮೂಲಕ ಹಣಕಾಸಿನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿವೆ. 2016ರಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು ಪ್ರಾರಂಭಿಸಿತು. ಈ ವ್ಯವಸ್ಥೆಯು ಭಾರತದಲ್ಲಿ ಹಣದ ಚಲಾವಣೆಯ ವಿಧಾನವನ್ನೇ ಮೂಲಭೂತವಾಗಿ ಸರಳೀಗೊಳಿಸಿತು. ಯುಪಿಐನ ಪರಿಕಲ್ಪನೆಯು ಅದರ ಸರಳತೆಯಿಂದಾಗಿಯೇ ಅತ್ಯಂತ ಅಮೂಲಾಗ್ರವಾಗಿತ್ತು. ಇಲ್ಲಿ ನೆನಪಿಟ್ಟುಕೊಳ್ಳಲು ಯಾವುದೇ ಖಾತೆ ಸಂಖ್ಯೆಗಳಿಲ್ಲ. ಬಳಕೆದಾರರು ತಕ್ಷಣದ ಹಣ ವರ್ಗಾವಣೆಯನ್ನು ಪ್ರಾರಂಭಿಸಲು ಕೇವಲ ಒಂದು ಮೊಬೈಲ್ ಸಂಖ್ಯೆ, ಯುಪಿಐ ಐಡಿ ಮತ್ತು ಸುರಕ್ಷಿತ ದೃಢೀಕರಣವನ್ನು ಹೊಂದಿದ್ದರೆ ಸಾಕು. ವಹಿವಾಟುಗಳು ನೈಜ ಸಮಯದಲ್ಲಿ ಪ್ರಕ್ರಿಯೆಗೊಳ್ಳುತ್ತವೆ. ದಿನದ 24 ಗಂಟೆಯೂ ಲಭ್ಯವಿರುತ್ತವೆ ಮತ್ತು ವಿವಿಧ ಬ್ಯಾಂಕ್ಗಳು ಹಾಗೂ ಅಪ್ಲಿಕೇಶನ್ಗಳ ನಡುವೆ ಸುಲಭವಾಗಿ ಕಾರ್ಯನಿರ್ವಹಿಸುತ್ತವೆ. 2026ರ ಜನವರಿ 1ರಲ್ಲಿ ನಡೆದ ಒಟ್ಟು 21.70 ಶತಕೋಟಿ ಯುಪಿಐ ವಹಿವಾಟುಗಳು ನಡೆದಿವೆ. ಯುಪಿಐ ವಹಿವಾಟು ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಶೇಕಡ 24ರಷ್ಟು ಹೆಚ್ಚಾಗಿ 23.20 ಶತಕೋಟಿಗೆ ತಲುಪಿದೆ ಮತ್ತು ವಹಿವಾಟು ಮೌಲ್ಯ ಮೇ ತಿಂಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಎಂದು ಭಾರತೀಯ ರಾಷ್ಟೀಯ ಪಾವತಿ ನಿಗಮ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಜನಸಂಖ್ಯೆಯ ಬಹುತೇಕ ಜನರು ಯುಪಿಐ ಬಳಸುತ್ತಿದ್ದಾರೆ. ಡಿಜಿಟಲ್ ಪಾವತಿ ರೂಪಾಂತರವು ಹಣಕಾಸು ವ್ಯವಹಾರವನ್ನು ಸುಲಭಗೊಳಿಸಿದೆ. ಇಲ್ಲಿಯವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 6:35:48.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: Build a career that balances mind, body and future.
5: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕೇಳುಗರೆ, ವೇಳೆ ಇನ್ನೇನು 6:37 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು.
9: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
10: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿ ವಿದ್ಯುತ್ ಬಿಲ್ ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: 30 ನಿಮಿಷಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ. ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
2: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
1: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
3: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
1: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಜರುಗಲಿದೆ. ಸಮಾರಂಭದಲ್ಲಿ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನದಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದರೆ, ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರ ಜೊತೆ ಸಮಾಲೋಚನೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನವದೆಹಲಿಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷದ ಹಿರಿಯ ನಾಯಕರನ್ನು ಒಳಗೊಂಡಂತಹ ಸರಣಿ ಸಭೆಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂದು ರಾತ್ರಿಯ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ನಾಳೆ ಮೊದಲ ಹಂತದಲ್ಲಿ 10ರಿಂದ 12 ಹಿರಿಯ ನಾಯಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಈಗಾಗಲೇ ತಮ್ಮ ಶಿಫಾರಸುಗಳನ್ನು ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದಾರೆ. ವರಿಷ್ಠರು ಪಟ್ಟಿಗಳನ್ನು ಪರಿಶೀಲಿಸಿ ಸಚಿವರ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಈ ನಡುವೆ ಲೋಕಭವನದ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ದತೆಗಳನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಖುದ್ದು ಪರಿಶೀಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಸ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲೋಕಭವನದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ರಾತ್ರಿ 8 ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬನ್ ರಸ್ತೆಯ ಬಿಆರ್ಪಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ರಾತ್ರಿ 10 ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಪತ್ತು ಹಾಗೂ ಕರ್ನಾಟಕ ವಿಧಾನಮಂಡಲ್ಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದು 6 ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿದರೆ ಅನುಷ್ಠಾನದ 60% ಪಾಲನ್ನು ಕೇಂದ್ರ ಸರ್ಕಾರ ನೀಡಲಿದೆ. ವಿಧಾನಸಭೆಯ ಡಿಜಿಟಲೀಕರಣಕ್ಕೆ 72 ರೂಪಾಯಿ ಹಾಗೂ ವಿಧಾನ ಪರಿಷತ್ತಿನ ಡಿಜಿಟಲೀಕರಣಕ್ಕೆ 52 ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೀಕರಣದಿಂದ ವಿಧಾನಮಂಡಲದ ಕಲಾಪಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಉತ್ತರಗಳು, ಬಜೆಟ್ ಪ್ರತಿಗಳು, ಮಸೂದೆಗಳ ಪ್ರತಿ, ಮುದ್ರಣ ಸಾಗಾಟ ಮತ್ತು ಅದಕ್ಕೆ ಬಳಸುವ ಕಾಗದದ ವೆಚ್ಚ ಉಳಿಕೆಯಾಗಲಿದೆ ಎಂದು ಯುಟಿ ಖಾದರ್ ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ರದ್ದುಗೊಳಿಸಲು ಸೂಚನೆ ನೀಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಇಂದು ಮನವಿ ಮಾಡಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದೆ. ಪ್ರಕರಣ ಹಿಂಪಡೆದ ನಿರ್ಣಯ ರದ್ದುಗೊಳಿಸಲು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗಲಭೆ ವೇಳೆ ಪೊಲೀಸರು ಹಾಗೂ ಜಿಲ್ಲಾಧಿಕಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹೀಗಿದ್ದರೂ ಮತ ಬ್ಯಾಂಕಿಗಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣ ಹಿಂಪಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025 ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇನ್ನು ಹವಾವರ್ತಮಾನ. ಗುರುವಾರದ ವೇಳೆಗೆ ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆ ಇಂದು ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ನಗರ, ಲಕ್ಯ, ಸಖರಾಯಪಟ್ಟಣ, ಆಲ್ಡೂರು, ವಸ್ತಾರೆ, ಮಲ್ಲಂದೂರು, ಶೃಂಗೇರಿ, ಕಳಸ ಸೇರಿ ಹಲವೆಡೆ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಉರುಳಿ ಬಿದ್ದಿದ್ದು ದುರಸ್ತಿ ಕಾರ್ಯ ಜರುಗುತ್ತಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಮಳೆಯಿಂದ ಉಂಟಾಗುವ ಅಪಾಯ ಹಾನಿ ತಡೆಗಟ್ಟಲು ತುರ್ತು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನು ನಡೆಸಿದೆ. ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ತುರ್ತು ಪರಿಹಾರ ಕ್ರಮಗಳಿಗಾಗಿ ಒಟ್ಟು 3,25,00,000 ರೂಪಾಯಿ ಲಭ್ಯವಿದ್ದು ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಇದೇ 4 ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮಂಗಳೂರಿಗೆ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಿಗೆ ಇಂಜಿನಿಯರ್ಗಳನ್ನು, 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯಾಧಿಕಾರಿಗಳನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಆರೋಗ್ಯ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಮೂಲಕ ಹಾದು ಹೋಗುವ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ ಬಳಿಕ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30 ಜುಲೈ 29 ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಡೆಂಘಿ, ಚಿಕುನ್ಗುನ್ಯಾ, ಮಲೇರಿಯಾ ಮತ್ತು ಆನೆಕಾಲು ರೋಗಗಳ ವಿರುದ್ಧ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನ ಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4 ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಆಹಾರ ಧಾನ್ಯ ಹಾಗೂ ಪರಿಸರ ಸಂರಕ್ಷಣೆ ಈ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರಾದ ಎಚ್ಎಸ್ ಲಕ್ಷ್ಮೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: आत्मनिर्भर किसान भारत की शान. उत्पादन में आत्मनिर्भर होने के साथ साथ फसल की कटाई के उपरांत उपज की हानि को रोकने, ग्रामीण क्षेत्रों में रोजगार सृजन करने और बीज से बाजार तक के विजन को मजबूती देने के उद्देश्य से एक वर्ष पूर्व माननीय प्रधानमंत्री श्री नरेंद्र मोदी जी ने एक महत्वाकांक्षी केंद्रीय योजना एग्रीकल्चर इंफ्रास्ट्रक्चर फंड की शुरुआत की.
2: इस आधुनिक इंफ्रास्ट्रक्चर से कृषि आधारित उद्योग लगाने में एक बहुत बड़ा बदलाव आएगा और बहुत बड़ी गति आएगी. साथियों, अब हम उस स्थिति की तरफ बढ़ रहे हैं जहां गांव के कृषि उद्योगों से फूड आधारित उत्पाद शहर जाएंगे और यही तो आत्मनिर्भर भारत अभियान का संकल्प है.
1: एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं. राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं. कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है.
3: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
1: ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೇ ಹೈ.
4: Choose excellence and explore diverse courses.
5: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
9: ಲಕ್ಷ್ಮೇಗೌಡ್ರೆ, ನಮಸ್ಕಾರ.
10: ನಮಸ್ಕಾರ ಸರ್.
9: ಎಷ್ಟು ವಯಸ್ಸು ತಮ್ಗೆ?
10: ಸರ್, ನನಗೆ 76 ವರ್ಷ ಸರ್.
9: ನಿಮ್ಮ ಹುಟ್ಟೂರು?
10: ಸರ್, ನಂದು ಕೇರ್ಪೇಟೆ ಹತ್ರ ಹರಿಹರಪುರ ಅಂತ. ನಾನು ಓದು ಮುಗಿಸಿದ ಮೇಲೆ ರಾಜ್ಯ ಉಗ್ರಾಣ ನಿಗಮದಲ್ಲಿ ತಾಂತ್ರಿಕ ಸಹಾಯಕನಾಗಿ, ಮ್ಯಾನೇಜರಾಗಿ, ನಂತರ ವಿಭಾಗಾಧಿಕಾರಿಯಾಗಿ ಕೆಲಸ ಮಾಡಿದೆ.
9: ಲಕ್ಷ್ಮೇಗೌಡರ ತಂದೆ ತಾಯಿ ಏನು ಮಾಡ್ತಾಯಿದ್ರು?
10: ನನ್ನ ತಂದೆ ತಾಯಿ ಹಳ್ಳಿಯಲ್ಲಿ ಇದ್ದರು ಸರ್. ನಮ್ಮ ತಂದೆ LS ವರೆಗೆ ಓದಿದ್ರಂತೆ, ಬಟ್ ಅವರು ಪೇಪರ್ ಓದೋದು ಬಿಟ್ಟರೆ ಯಾವ ಕೆಲಸಕ್ಕೂ ಹೋಗಲಿಲ್ಲ. ಬೆಳಿಗ್ಗೆ ಪೇಪರ್ ಕೂತ್ಕೊಂಡ್ರೆ 1 ಅವರ್ ಓದೋರು, ಆ ಇಡೀ ಊರಲ್ಲಿರೋರೆಲ್ಲ ಸುಬ್ಬಣ್ಣ ಪೇಪರ್ ಓದ್ತಾಯಿದೆ, 1 ನಿಮಿಷ ಇರಿ ಅಂದ್ಬಿಟ್ಟು. ಅದಾದಮೇಲೆ ಏನೈತೆ ಅಂದರೆ, ಒಂದೇ ಪುಟದಿಂದ ಹಿಡಿದು ಕೊನೆ ಪುಟದವರೆಗೂ ಬಾಯಿನಲ್ಲೇ ಹೇಳಿಬಿಡೋರು. ಅಷ್ಟು ಬಿಟ್ಟು ಪೇಪರ್ ಓದೋರು.
9: ರೈತರ?
10: ರೈತರು ಸರ್, ಪಕ್ಕಾ ರೈತರು.
9: ಓಕೆ. ಜಮೀನಿತ್ತು?
10: ನಮ್ಮ ತಾತನಿಗೆ ಒಂದು 30 ಎಕರೆ ಜಮೀನಿತ್ತು. ಅದನ್ನು 10 ಎಕರೆ 3 ಜನ ಅಣ್ಣತಮ್ಮಂದಿರು ಹಂಚಿಕೊಂಡಿದ್ರು.
9: ಅಂದರೆ ವ್ಯವಸಾಯಸ್ಥ ಕುಟುಂಬ ನಿಮ್ಮದು?
10: ನಮ್ಮ 100ಕ್ಕೆ 100 ವ್ಯವಸಾಯದ ಕುಟುಂಬ ಸರ್.
9: ಓಕೆ. ನೀವು ಓದಿದ್ದೇನು?
10: ನಾನು BSc ಮಾಡಿದೆ, LLB ಪಾಟ್ ಗ್ರ್ಯಾಜುಯೇಟ್ ಆದೆ. ನಾನು ಫೈನಲ್ ಇಯರ್ ಎಕ್ಸಾಮಿನೇಷನ್ಗೆ ಫೀಸ್ ಕಟ್ಟಿದ್ದೀನಿ. ನನಗೆ 1979 ನನಗೆ ಕೆಲಸ ಸಿಕ್ತು. ಸೊ ವಿಧಿ ಇಲ್ಲದೇ ನಾನು ಫೈನಲ್ ಇಯರ್ ಎಕ್ಸಾಮಿನೇಷನ್ ತಗೊಳ್ಳಲಿಲ್ಲ.
9: ನಿಮಗೆ ವ್ಯವಸಾಯ ಏನು ಅಷ್ಟೊಂದು ಆಸಕ್ತಿ ಇರಲಿಲ್ವಾ?
10: ನಾವು ಅವಳಿ ಮಕ್ಕಳು ಸರ್, ರಾಮ ಲಕ್ಷ್ಮಣ ಅಂತ. ನಾವು ಮದುವೆಯಾಗಿದ್ದು ಅವಳಿ ಮಕ್ಕಳೇ, ಗಂಗೆ ಗೌರಿ ಅಂತ. ನೂತನ ಇದರಲ್ಲಿ ಜಯ ವಿಜಯ ಅಂತ ಕರಿತಿದ್ರು. ಸೊ ನನ್ನ ಬಹಳ ವೀಕ್ ಅಂದ್ಬಿಟ್ಟು ನಮ್ಮಅಮ್ಮ ನಾನು ಓದಕ್ಕೆ ಕಳಿಸಿದ್ರು. ನನ್ನ ಜೊತೆ ಹುಟ್ಟಿದಂಥ ರಾಮಗೌಡ ಅಂತ ಏನಿದ್ದ, ಅವನು ನನ್ನ ವ್ಯವಸಾಯಕ್ಕೆ ಹಾಕ್ಕೊಂಡ್ರು. ರಾಮ ಲಕ್ಷ್ಮಣ ಅಂತ, ಮುಂದಕ್ಕೆ ರಾಮೇಗೌಡ ಲಕ್ಷ್ಮೇಗೌಡ ಅಂತ.
9: ಅಕ್ಕ ತಂಗಿರ್ನೇ ಮದುವೆ ಆಗಿದ್ರೆ ನೀವು?
10: ಅವರು ಅವಳಿ ಮಕ್ಕಳು ಸರ್, ಜಯ ವಿಜಯ ಅಂತೇಳಿ.
9: ಪರವಾಗಿಲ್ಲ.
10: ಹೌದು ಸರ್, ಅದು ನಮ್ಮ ಪುರೋಹಿತರು ಕೇಳಿದಾಗ ಅವ್ರು ಹೇಳಿದ್ರು ಇತಿಹಾಸದಲ್ಲಿ ಅವಳಿ ಮಕ್ಕಳು ಅವಳಿ ಮಕ್ಕಳು ಮದುವೆ ಆದದ್ದಿಲ್ಲ, ರಾಮ ಲಕ್ಷ್ಮಣ ಅವಳಿ ಮಕ್ಕಳಲ್ಲ, ಲವಕುಶ ಅವಳಿ ಮಕ್ಕಳಾದ್ರೂ ಅವ್ರ ಅವಳಿ ಮಕ್ಕಳನ್ನ ಮದುವೆ ಆಗಲಿಲ್ಲ, ಹಾಗಾಗಿ ಇದಕ್ಕೆ ಏನು ದೋಷ ಇಲ್ಲ, ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ.
9: ಒಳ್ಳೇದು ಬಿಡಿ. ಈಗ ತಾವು ಉಗ್ರಾಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು.
10: ಹೌದು ಸರ್.
9: ಸಾಕಷ್ಟು ಅನುಭವ ಇದೆ ತಮಗೆ.
10: ಹೌದು ಸರ್.
9: ಅಲ್ವೇ, ಆಹಾರ ಧಾನ್ಯ ಅದು ಹಾಳಾಗ್ತಾ ಇರೋದು ಏನ್ ಸಮಸ್ಯೆ ಇದೆ, ದಾಸ್ತಾನನ್ನ ಯಾವ ರೀತಿ ಸಂಗ್ರಹಣೆ
10: ಸರ್? ಈಗಲೂ 1998 ನಮ್ಮಲ್ಲಿ ಭಾರತದಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇದ್ದಿದ್ದೆ 27%. 73% ನಾವು ಕ್ಯಾಪ್ ಸ್ಟೋರೇಜ್ ಮಾಡ್ತಿದ್ವಿ, ಅಂದ್ರೆ ನಾವು ಏನು ಹೊರಗಡೆ ಜಾಗ ಇದೆ ಅಲ್ಲಿ ಒಂದು ಪ್ಲಿಂತ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆಗೆ ಸುರುಗಿ ಪೋಲಿಟ್ಟು ಅದ್ರ ಮೇಲ್ಗಡೆಗೆ ಶೀಟು ಏನಂದ್ರು ಹಾಕಿ ಅದ್ರ ಮೇಲೆ ಸ್ಟೋರ್ ಮಾಡಿ ಕ್ಯಾಪ್ ಸ್ಟೋರೇಜ್ ಅಂತ ಅದ್ರ ಮೇಲೆ ಮೂಡ್ತಾ, ಅದರಿಂದ ದಾಸ್ತಾನಷ್ಟು ಬಹಳ ಬರ್ತಿತ್ತು. ಇದನ್ನ ಅರ್ಥಂತ ನಮ್ಮ ಇಲಾಖೆ ಅತಿ ದೊಡ್ಡ ವಿದ್ಯಾವಂತರು ಬುದ್ಧಿವಂತರು

0: ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದರು, ಅವ್ರು ಗಮನಕ್ಕೆ ತಂದರು. ಅವರು ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಚಿಂತನೆ ಮಾಡಿದಾಗ ಸರ್ಕಾರದ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ ಇದು ಅಂತ ಅಂದಾಗ ಅವರು ಗ್ರಾಮೀಣ ಭಂಡಾರ ಯೋಜನೆಯಲ್ಲಿ ಗೋದಾಮುಗಳ ನಿರ್ಮಾಣ ಅಂತ ತಂದರು. ಅದು ಕರ್ನಾಟಕದಲ್ಲಿ 2015 ವರೆಗೂ ನಮ್ಮಲ್ಲಿಗೆ ಅದು ಆಗಲಿಲ್ಲ, ಎಲ್ಲ ನಾರ್ತ್ ಇಂಡಿಯನ್ಸೇ ಬಳಸ್ಕೊಬಿಟ್ರು. 2015 ಇಸ್ವಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ತಂದರು. ಇವತ್ತು ಭಾರತದಲ್ಲಿ ನಾವು 100ಕ್ಕೆ 100ರಷ್ಟು ಸೈಂಟಿಫಿಕ್ ಆಗಿ ಸ್ಟೋರೇಜ್ ಮಾಡ್ತಕ್ಕಂಥ ಶಕ್ತಿನ ನಮ್ಮ ಭಾರತದಲ್ಲಿ ನಾವು ಉಳಿಸ್ಕೊಂಡಿದ್ದೀವಿ.
1: ಈ ವೈಜ್ಞಾನಿಕ ಧಾನ್ಯ ಸಂಗ್ರಹಣೆ ಅಂದರೆ ಏನು?
0: ವೈಜ್ಞಾನಿಕ ಧಾನ್ಯ ಸಂಗ್ರಹಣೆ ಅಂದರೆ ಧಾನ್ಯನ ಕೆಡದಂಗೆ ಸಂಗ್ರಹಣೆ ಮಾಡ್ತಕ್ಕಂಥದ್ದಕ್ಕೆ ವೈಜ್ಞಾನಿಕ ಸಂಗ್ರಹಣೆ.
1: ಯಾವ ರೀತಿ ಮಾಡಬೇಕು ಅಂತ?
0: ಅದು ಯಾವ ರೀತಿ ಅಂತ ಅಂದರೆ, ಈಗ ನೆಲದ ಮೇಲಿಟ್ಟರೆ ಅದು ಸೀಪೇಜ್ ಆಗುತ್ತೆ. ಅದಕ್ಕೆ ಆದಂಥ ಈಗ ಪ್ಲಾಸ್ಟಿಕ್ದು ಇದು ಬಂದಿದೆ, ಅದರ ಮೇಲೆ ಶೀಟ್ ಹಾಕಿ ಅದ್ರ ಮೇಲುಗಡೆ ಸ್ಟೋರ್ ಮಾಡ್ತೀವಿ. ಆಮೇಲೆ ಯಾವ ಕಾಲದಲ್ಲಿ ಏರಿಯೇಷನ್ ಮಾಡಬೇಕು, ಏರಿಯೇಷನ್ ಮಾಡಲೇಬೇಕು. ಏರಿಯೇಷನ್ ಮಾಡಲಿಲ್ಲ ಅಂದರೆ ಕೆಟ್ಟೋಗುತ್ತೆ. ಯಾವುದೇ ಆದ್ರೂ ದವಸ ಧಾನ್ಯ ಆಗಲಿ ಮನುಷ್ಯ ಆಗಲಿ ಪ್ರತಿಯೊಂದೂ ಉಸಿರಾಡಿದಾಗೆ ಅದು ಸಹ ಉಸಿರಾಡ್ತಾ ಇರುತ್ತೆ ಧಾನ್ಯನ. ಅದಕ್ಕೆ ಆದಂಥ ಬೇಸಿಗೆಯಲ್ಲಿ ಯಾವಾಗಲೂ ಕಿಟಕಿಗಳನ್ನ ಬಾಗಿಲುಗಳನ್ನ ತೆಗೆದು ಏರಿಯೇಷನ್ ಮಾಡಿಸ್ತೀವಿ. ಮಳೆಗಾಲದಲ್ಲಿ ಹಾಳಾಗುತ್ತೆ ಅಂಥೇಳಿ ಕಿಟಕಿಗಳನ್ನಿರ್ಬೋದು ಇದನ್ನಿರ್ಬೋದು ಮುಚ್ಚಿ ಅದನ್ನು ಆದಷ್ಟು ಕೆಡದ ಹಾಗೆ ನಾವು ಸಂಗ್ರಹಣೆ ಮಾಡ್ತಕ್ಕಂಥ, ನಾನು 3 ಪುಸ್ತಕ ಅದರಲ್ಲಿ ಬರ್ದೀನಿ ಸರ್, ದಾಸ್ತಾನು ಸಂಗ್ರಹಣ ಕೈಪಿಡಿ ಅಂತ ಒಂದು ಬರೆದೆ. ಅದನ್ನು ಜೆ ಅಲೆಕ್ಸಾಂಡರ್ ಅಂತೇಳಿ ಆಗಿನ ಕಾಲದಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದರು ಅವರು, ಅವರು ಅದಕ್ಕೆ ಮುನ್ನುಡಿ ಬರೆದು ಅದ್ರ ಬಗ್ಗೆ ಓದು ಅಂದರು. ಓದ್ದೆ, ಎಲ್ಲ ಭಾಳ ಶಾಂತವಾಗಿ ಕೇಳಿದ್ರು. ಕೇಳಿಬಿಟ್ಟು ಇದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತೀಯಾ ಅಂತ ಕೇಳಿದ್ರು. ಗೈಡ್ ಟು ಗ್ರೈನ್ ಸ್ಟೋರೇಜ್ ಅಂತ ಟ್ರಾನ್ಸ್ಲೇಟ್ ಮಾಡಿಕೊಟ್ಟೆ ಸರ್. ಅದನ್ನು ವರ್ಲ್ಡ್ ವೇರ್ಹೌಸಿಂಗ್ ಕಾರ್ಪೊರೇಷನ್ ಕಾನ್ಫರೆನ್ಸ್ ನಡೀತಾ ಇತ್ತು ಸೈಪ್ರಸ್ ರಾಷ್ಟ್ರದಲ್ಲಿ. ನಾನು ಎಂಥ ಅದೃಷ್ಟವಂತ ಅಂದರೆ ಸೈಪ್ರಸ್ ರಾಷ್ಟ್ರದಲ್ಲಿ ನನ್ನ ಪುಸ್ತಕ ಬಿಡುಗಡೆ ಆಯಿತು ಸರ್, ಗೈಡ್ ಟು ಗ್ರೈನ್ ಸ್ಟೋರೇಜು. ಅದನ್ನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟ.
1: ಏನು ಬರೆದಿದ್ದೀರಿ ಅದರಲ್ಲಿ
0: ಸರ್? ಅದರಲ್ಲಿ ದಾಸ್ತಾನು ನಾವು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಹೇಗೆ, ಎಷ್ಟು ಮಾಯಿಶ್ಚರ್ ಇದ್ದರೆ ಮಾತ್ರ ಅದನ್ನು ದಾಸ್ತಾನು ಸಂಗ್ರಹಣೆಗೆ ತಗೋಬೇಕು, ರೈತರಿಗೆ ನಾವೇನು ಗೈಡ್ ಮಾಡಬೇಕು, ದಾಸ್ತಾನು ಸಂಗ್ರಹಣೆ ಮಾಡಬೇಕಾದ್ರೆ ನೀವು ಯಾವ ಮಟ್ಟಕ್ಕೆ ತಂದು ವೇರ್ ಹೌಸಲ್ಲಿ ಇಡಬೇಕು.
1: ಸಾಮಾನ್ಯವಾಗಿ ರೈತರು ಕಟಾವು ಮಾಡಿದ ಮೇಲೆ ಮನೆಯಲ್ಲಿ ಸಂಗ್ರಹಣೆ ಮಾಡ್ತಾರೆ. ಈಗ ಯಾವ ತರಹ ಸಂಗ್ರಹಣಾಗಾರಗಳನ್ನ ನಿರ್ಮಾಣ ಮಾಡ್ಕೋಬೇಕು? ಮುಂಚೆ ಎಲ್ಲ ಕಣಜಗಳನ್ನು ಮಾಡ್ಕೊಳ್ಳೋದು ಅವರೇ.
0: ಅದೇ ಹಿಂದೆ
1: ಕೇವುಗಳಿದ್ವು,
0: ಹಿಂದೆ ಕಣಜಗಳನ್ನು ಮಾಡ್ತಾ ಇದ್ರು, ನೆಲದಲ್ಲಿ ಇದನ್ನ ಮಾಡಿ ಅಲ್ಲಿ ಹುಲ್ಲು ಹಾಕಿ ಅದ್ರ ಮೇಲ್ಗಡೆ ಸಂಗ್ರಹಣೆ ಮಾಡ್ತಾ ಇದ್ರು ನಮ್ಮ ತಾತ ನಮ್ಮ ತಂದೆ ಎಲ್ಲರೂ.
1: ಅಲ್ಲ, ಯಾವ ತರಹ ಕಟ್ಕೋಬೇಕು ಅಂತೀರಿ? ಈ ಗೋದಾಮುಗಳನ್ನೇ ಕಟ್ಟದಾದ್ರೆ
0: ಗೋದಾಮು ಕಟ್ಟದೆ ಅದನ್ನು ಬಹಳ ಸೈಂಟಿಫಿಕ್ ಆಗಿ ಕಟ್ತಾರೆ. ಯಾಕೆ ಅಂದ್ರೆ ಸುಮಾರು 1-5 ಅಡಿ ಎತ್ತರಕ್ಕೆ ಗೋದಾಮುಗಳನ್ನ ನಿರ್ಮಾಣ ಮಾಡಿ ಲಾರಿಗಳು ಬಂದವು ಕ್ಲೀನಾಗಿ ನಿಂತು ಅನ್ಲೋಡ್ ಮಾಡಿರೋ ರೀತಿ ಇರಬೇಕು. ಬಂದ ಮೇಲೆ ಅದನ್ನು ಏರಿಯೇಷನ್ ಮಾಡಲಿಕ್ಕೆ ಅದಕ್ಕೆ ಆದಂಥ ಒಂದು ಕಿಟಕಿಗಳು, ಕೆಳಗಡೆ ಕಿಟಕಿನೂ ಹಾಕ್ತಾರೆ. ಅದಕ್ಕೆ ಯಾಕೆಂದರೆ ಏರಿಯೇಷನ್ ಆಗೋಸ್ಕರ ಅಂಥೇಳಿ. ಸೊ ಗಾಳಿ ಆಡಿದಾಗ ಕೆಳಗಡೆಯಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅದು ಮೇಲ್ಗಡೆ ಹೋಗ್ಲಿಕ್ಕೋಸ್ಕರನೂ ನಾವು ಮೇಲೆ ಕಿಟಕಿಗಳನ್ನ ತೆಗಿತೀವಿ. ಅದ್ರ ಬಗ್ಗೆನೇ ದಾಸ್ತಾನು ಸಂಗ್ರಹಣ, ದಾಸ್ತಾನು
1: ಸಂಗ್ರಹಣ ತುಂಬ ಹಾಳು ಮಾಡ್ತವೆ.
0: ಅದು ಅದಕ್ಕೋಸ್ಕರಲ್ಲೇ ನಮ್ಮಲ್ಲಿ ಏನು ಮಾಡ್ತೀವಿ ನಾವು ಆಗಾಗ್ಗೆ ಔಷಧಿ ಇಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಅತಿ ಕಾಳು ಕಡ್ಡಿಗಳಿದೆ ಅದು 2-2.5 ತಿಂಗಳಿಗೊಂದ್ಸಾರಿ 3 ತಿಂಗಳ ಒಳಗಡೆ ಅದಕ್ಕೆ ನಾವು ಫ್ಯುಮಿಗೇಷನ್ ಅಂತ ಇರ್ತದೆ ಅದನ್ನು ಫ್ಯುಮಿಗೇಷನ್ ಮಾಡ್ತೀವಿ. ಅದು ಹಿಂದೆ 1010ರವರೆಗೂ ನಾನು ಅದೇ ಕೆಲಸ ಮಾಡಿದ್ದೀನಿ.
1: ಸೇವ್ ಗ್ರೈನ್ ಕ್ಯಾಂಪೇನ್ ಅಂತಾನು ಇತ್ತು ಕೇಂದ್ರ ಸರ್ಕಾರದ್ದು.
0: ಹೌದು ಸರ್,
1: ಅವರು ಪಕ್ಕಾಕೋಟೆ ಕಣಜ ಅಂತ ಹೇಳಿ ಕಟ್ಟೋರು.
0: ಹೌದು,
1: ಅಂದ್ರೆ ಹಳ್ಳಿಗಳಿಗೂ ಹೋಗಿ ಪಕ್ಕಾಕೋಟೆ ಕಣಜಗಳನ್ನ ಕಟ್ಟೋರು. ಆಮೇಲೆ ಬಿನ್ಗಳನ್ನ ಕೊಡೋರು, ಮೆಟಲ್ ಬಿನ್ಗಳನ್ನ, ಧಾನ್ಯಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ.
0: ಹೌದು
1: ಅಲ್ವಾ?
0: ಹೌದು,
1: ನೆನಪಿರ್ಬೋದು.
0: ಹೌದು ಹೌದು ಹೌದು, ಹಿಂದೆ ಇದ್ದು ಅದೇ ಸರ್. ಅದಾದ್ಮೇಲೆ ಇವ್ರು ಏನ್ ಮಾಡಿದ್ರು, ಎಲ್ಲಾ ಕಡೆ ಹೊರಗಡೆ ಹೋಗಿ ನೋಡ್ಕೊಂಡು ಬಂದು, ನಮ್ಮ ಏನು ಬಹಳ ಹಿರಿಯರಿದ್ದಾರೆ ಅವರೆಲ್ಲ ವಿದೇಶಕ್ಕೆ ಹೋಗಿ ತಿಳ್ಕೊಬಂದು ಅಲ್ಲಿಂದ ಗೋದಾಮುಗಳ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನೇ ಮಾಡಿದ್ರು. ಆಗ ಎಲ್ಲ ಬರೀ ಗೋದಾಮುಗಳನ್ನ ಕಟ್ಟು ಹಂಗೆ ಬಿಡ್ತಾ ಇದ್ರು. ಇವತ್ತು ಗೋದಾಮುಗಳನ್ನ ಶಿಫ್ಟ್ ಮಾಡ್ತಕ್ಕಂಥ ಒಂದು ಇದನ್ನು ಯಾವುದೋ ಒಂದು ರಾಷ್ಟ್ರಕ್ಕೆ ಅಮರನಾರಾಯಣ ಅಂತ ಒಬ್ರು MD ಇದ್ರು, ಅವರು ಹೊರ ರಾಷ್ಟ್ರಕ್ಕೆ ಹೋಗಿ ತಿಳ್ಕೊಬಂದು ಶಿಫ್ಟಿಂಗ್ ಗೋಡನ್ಸು ಪಿಲ್ಲರ್ಗಳನ್ನ ಯಾವ ರೀತಿ ಕಟ್ಟಬೇಕು, ನೆಕ್ಸ್ಟು ಇಲ್ಲಿ ಏನಾದರೂ ಸ್ಟೋರೇಜ್ ಕೆಪಾಸಿಟಿ ಬರ್ತಾ ಇಲ್ಲ ಅಂದರೆ ಆ ಗೋಡನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡ್ಬೋದು. ಆ ರೀತಿ ಒಂದು ಇದನ್ನೆಲ್ಲ ಬಹಳ ವೈಜ್ಞಾನಿಕವಾದಂಥ ಇವು ಮುಂದುವರೆದಿದೆ. ಅದರಿಂದಾಗಿ ಸೈಂಟಿಫಿಕ್ ಗೋಡನ್ನು ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿ ಕಟ್ಟಿದ್ವಿ ಸರ್.
1: ಈ ಬಿದಿರಿನ ಬೆಟ್ಟಗಳು ಕಟ್ಕೊಳ್ಳೋರು ಮತ್ತು ಕಣಜಗಳನ್ನು ಮಾಡ್ಕೊಳ್ಳೋ
0: ಹಿಂದೆ ಮಾಡ್ತಿದ್ವಿ ಸರ್.
1: ಅಲ್ವಾ,
0: ಈಗೆಲ್ಲ ಯಾರೂ ಮನೇಲಿಡೋ ಸ್ಥಿತಿ ಇಲ್ಲ. ಪ್ರತಿಯೊಂದು ತಾಲೂಕಲ್ಲೂ ನಮ್ಮ ಗೋದಾಮುಗಳಿದೆ. ಅದಕ್ಕಿಂತ ಮುಂದೆ ಜೊತೆಗೆ RAPCMS TAPCMS ಗೋಡನ್ಗಳು ಮಾಡಿವೆ. ಅದ್ರ ಜೊತೆಗೆ SES ಸೊಸೈಟಿಗಳು ಸಹ ಗೋಡನ್ಗಳು ಮಾಡಿದೆ. ದೂರಕ್ಕೆ 100ರಷ್ಟು ಸಂಗ್ರಹಣೆ ಮಾಡ್ತಕ್ಕಂಥ ಏನು ನಮ್ಮಲ್ಲಿ ದವಸ ಧಾನ್ಯಗಳಿರ್ಬೋದು, ಸಿಮೆಂಟ್ ಇರ್ಬೋದು ಅಥವಾ

0: ಫರ್ಟಿಲೈಸರ್ ಕಂಪನಿಗಳು ತಯಾರು ಮಾಡ್ತವೆ, ಅದನ್ನೆಲ್ಲ ಸ್ಟೋರೇಜ್ ಮಾಡಲಿಕ್ಕೆ ನಮ್ಮಲ್ಲಿ 100ಕ್ಕೆ 100 ಸೈಂಟಿಫಿಕ್ ಗೋಡನ್ಗಳನ್ನ ನಮ್ಮ ಭಾರತದಲ್ಲಿ ಕಟ್ಟಿದ್ದಾರೆ ಸರ್. ಅದು ಭಾಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
1: ಓಕೆ, ಎಷ್ಟು ವರ್ಷ ಕೆಲಸ ಮಾಡಿದ್ರಿ ತಾವು?
0: ಸರ್, ನಾನು 1974 ಡೈಲಿ ವೇಜರನ್ನು ಸೇರಿದೆ. 79 5 ಡೈಲಿ ವೇಜರ್ ಆಗಿದ್ದೆ. ಅದಾದಮೇಲೆ 79 ನಾನು ತಾಂತ್ರಿಕ ಸಹಾಯಕನಾದೆ. 81 ಉಗ್ರಾಣ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಪ್ರಮೋಷನ್ ಆಗ್ತಾ ಆಗ್ತಾ
1: ಎಲ್ಲ ಕರ್ನಾಟಕದಲ್ಲೇ ಸೇವೆನ ತಮ್ಮದು ಅಥವಾ ಬೇರೆ
0: ರಾಜ್ಯ ಉಗ್ರಾಣ ನಿಗಮ ಅಂದ್ರೆ ಕರ್ನಾಟಕದಲ್ಲೇ. ಇಲ್ಲಿಂದ ಮುಧೋಳಿಯಲ್ಲಿ ಕೆಲಸ ಮಾಡಿದ್ದೀನಿ, ಜಮಖಂಡಿಯಲ್ಲಿ ಕೆಲಸ ಮಾಡಿದ್ದೀನಿ, ಮಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ. ಅದಾದ್ಮೇಲೆ ವಿಭಾಗಾಧಿಕಾರಿಯಾಗಿ ಮೈಸೂರು ಅಂದ್ರೆ ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಾಮರಾಜನಗರ, ಅಷ್ಟು ಜಿಲ್ಲೆಗೂ ಹೆಡ್ ಆಗಿದೆ.
1: ಏನಾದರೂ ಅನುಭವಗಳಿದ್ರೆ ಹೇಳ್ಕೊಳ್ಳಿ, ಒಳ್ಳೆ ಅನುಭವಗಳು.
0: ಹೆಮ್ಮೆಯಿಂದ ಹೇಳೋದೇನು ಅಂದ್ರೆ, ಈ ಏನು ಗ್ರಾಮೀಣ ಭಂಡಾರ ಯೋಜನೆಯಲ್ಲಿ ಗೋದಾಮುಗಳ ನಿರ್ಮಾಣ ಅನ್ನೋದು ನಾನು ವಿಭಾಗಾಧಿಕಾರಿಯಾಗಿದ್ದಾಗ ಅಂದರೆ ರೀಜನಲ್ ಮ್ಯಾನೇಜರ್ ಆಗಿದ್ದಾಗ ಶಿವಮೊಗ್ಗದಲ್ಲಿ ಬಂತು. ಸರ್, ನಾವು ಮೇಲ್ಗಡೆ ವೇರ್ ಹೌಸಿಂಗ್ ಪರವಾಗಿ ನಾನಿದ್ದೆ, ಲೀಡಿಂಗ್ ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ಅವರಿದ್ದರು, ಕೇಂದ್ರ ಸರ್ಕಾರದಿಂದ ನಿಯೋಜನೆ ಮಾಡಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು, 3 ಮೇಲೆ ಕೂತಿದ್ವಿ. ಕೆಳಗಡೆ ಶಾಮಣ್ಣವರು ಅಂಥೇಳಿ ಅವರು ತುಂಬ ದೊಡ್ಡ ವ್ಯಕ್ತಿ. ಸುಮಾರು 28 ಕಬ್ಬು ಇದನ್ನು ಬೆಳೆದಂತ ಒಬ್ರು, ಹೆಸರು ಮರ್ತುಬಿಟ್ಟಿದ್ದೀನಿ, ಪ್ರಫುಲ್ಲ ಚಂದ್ರ ಇದ್ರು. ಆಮೇಲೆ ನಮ್ಮ ಯಡಿಯೂರಪ್ಪನವರು ಹಾಗೆ ವಿರೋಧ ಪಕ್ಷದ ನಾಯಕರಾಗಿದ್ರು, ಅವರಿದ್ರು. ಗಂಗಾಧರ ಗೌಡ ಅಂತ ಅವರು ರೈತ ಸಂಘದ ಅಧ್ಯಕ್ಷರು.
1: ಆಯ್ತು ಬಿಡಿ,
0: ಅವ್ರುಗಳಿದ್ರು.
1: ಏನಾಯ್ತು ಹೇಳಿ?
0: ಆಗ ಅವರು ಹೇಳಿದ್ರು, ನಿಮ್ಮ ಕಾರ್ಯಕ್ರಮಕ್ಕೆ ಹೇಳ್ಕೊಬನ್ನಿ ಅಂತ. ಆಗ ಲೀಡಿಂಗ್ ಮ್ಯಾನೇಜರ್, ನಾವೇನು ಲೋನ್ ಕೊಡ್ತೀವಿ, 10,000 ಕೆಪಾಸಿಟಿ ಕಟ್ಟಲಿಕ್ಕೆ 4 ಖರ್ಚಾಗುತ್ತೆ, ಆದ್ರೆ ನೀವು ಲ್ಯಾಂಡ್ ಕೊಟ್ರೆ ನಾವು ಹಣನ ನಾವೇನೆ ಕೊಡ್ತೀವಿ, ಅದನ್ನ 7 ಇಟ್ಕೊಳ್ತಕ್ಕಂತ ಕೆಲಸ ಅವ್ರು ಮಾಡ್ತೀವಿ ಅಂದ. ಅದನ್ನ ದಾಸ್ತಾನು ಬಗ್ಗೆ ನೀವೇನು ಹೇಳ್ತೀರಿ? ನಾನು ಅದನ್ನ ಹೇಳಿದೆ, ದಾಸ್ತಾನು ಸಂಗ್ರಹಣೆ ಬಗ್ಗೆ ಹೇಳಿದೆ. ಆಮೇಲೆ ಇವರೆಲ್ಲ ಹೇಳಿದ್ರ ಬಗ್ಗೆ ಎಲ್ಲ ನಾನು ಕ್ರೂಢೀಕರಿಸಿ ಹೇಳಿದಾಗ ಅವರು ಕಡೆಗೆ ಒಂದು ಮಾತು ಹೇಳಿದರು, ನೋಡಪ್ಪ ನೀನು ಇಡೀ ಏನು ನಿನ್ನ ವಿಭಾಗ ಇದೆ ಎಲ್ಲ ಕಡೆ ಗೋದಾಮುಗಳ ಬಗ್ಗೆ ನಿರ್ಮಾಣದ ಬಗ್ಗೆ ನೀನು ಹೋಗಿ ಅಲ್ಲಿ ಅವರು ಮೂಡಿಸ್ಬೇಕು ಅಂತ. ಆ ಟೈಮಲ್ಲಿ ಶ್ರೀವತ್ಸವ ಅಂತ ಏನು ಚಿಕ್ಕಮಗಳೂರು TC ಅವರು ಫೋನ್ ಮಾಡಿ ನನಗೆ, ಇಲ್ಲ ಅಂದ್ರೂ ನಾನು ಶಿವಮೊಗ್ಗ ದಾವಣಗೆರೆ ಅಲ್ಲೆಲ್ಲ 500 ಗೆಸ್ಟ್ ಲೆಕ್ಚರ್ ಕೊಟ್ಟಿದ್ದೀನಿ ಸರ್, ಗೋದಾಮುಗಳನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ. ಎಲ್ಲ ಕಡೆ ಗೋದಾಮ ನಿರ್ಮಾಣ ಮಾಡುದು ಸರ್,
1: ಮಾಡಿದ್ರು.
0: ಇವನ್ ಯಡಿಯೂರಪ್ಪನವರು ಅವತ್ತಿನ ಕಾಲದಲ್ಲಿ 10,000 ಇಲ್ಲ ಬೇಡ 2,000 ಕಟ್ಸಪ್ಪ ಅಂತೇಳಿ 2,000 ಗೋಡನ್ ಕಟ್ಕೊಂಡ್ರು. ಅದೇ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲಾ ಕಡೆ ಗೋದಾಮು ಕಟ್ಟಲಿಕ್ಕೆ ಬಹಳ ಆದ್ಯತೆ ಕೊಟ್ರು.
1: ಓಕೆ, ಮತ್ತೆ ಇನ್ಯಾವ್ದಾದ್ರು ಅಂಶಗಳು ನೆನಪಿರೋವಂಥದ್ದು ನಿಮ್ಮ ಸೇವಾ ಅವಧಿಯಲ್ಲಿ?
0: ಅಂದ್ರೆ ನನ್ನ ಸೇವಾ ಅವಧಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ರೈತರಿಗೆ ಸಂಗ್ರಹಣೆ ಮಾಡಲಿಕ್ಕೆ ಉಗ್ರಾಣದಲ್ಲಿ ಇದನ್ನು ಬಳಸ್ಕೊಳ್ಳಿ ಅಂಥೇಳಿ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಅದನ್ನು ಕ್ಯಾನ್ವಾಸ್ ಮಾಡಿ. ಮಂಡ್ಯದಲ್ಲಿ ನಾನು ಉಗ್ರಾಣ ವ್ಯವಸ್ಥಾಪಕನಾಗಿ ಹೋದೆ ಸರ್, ಅಲ್ಲಿಗೆ 30 ಆಗಿತ್ತು ಉಗ್ರಾಣ ಕಟ್ಟಿ. ಅಲ್ಲಿ ಏನು ಮಾಡ್ತಾ ಇದ್ದ ಅಂದ್ರೆ ಗೊಬ್ಬರದ ಕಂಪನಿಯವರು ಇಟ್ಕೊಳ್ಳೋರು, ಇನ್ನು FCI ಅಕ್ಕಿ ಸಂಗ್ರಹಣೆ ಮಾಡ್ಕೊಳ್ಳೋದು, ಅದನ್ನು ತಂದು ನಮ್ಮಲ್ಲಿ ಇಡೋರು. ಅದು ಬಿಟ್ಟರೆ ರೈತರಿಗೆ ದಾಸ್ತಾನು ಸಂಗ್ರಹಣೆ ಮಾಡೋದ್ರ ಬಗ್ಗೆ ಯಾರೂ ಅರಿವು ಮೂಡಿಸಿರಲಿಲ್ಲ. ನಾನಾಗ ಎಲ್ಲ ರೈಸ್ ಮಿಲ್ ಓನರ್ಸು ಕರೆದು ನಿಮ್ಮಲ್ಲಿರ್ತಕ್ಕಂಥ ಗೋದಾಮುಗಳು ತಗೊಳ್ತೀನಿ, ದಯವಿಟ್ಟು ರೈತರಿಗೆ ಸಹಾಯ ಮಾಡಿ, ಏಕೆಂದರೆ ರೈತ ಬೆಳೆದವನು ಅದನ್ನು ಮಾರಾಟ ಮಾಡೋಕ್ಕೆ ತರ್ತಾನೆ, ಭಾಳ ಕಡಿಮೆನಲ್ಲಿ ಮಾರಾಟ ಆಗುತ್ತೆ. ಅದೇ ಉಗ್ರಾಣದಲ್ಲಿ ಇಟ್ಟರೆ ನಿಮಗೆ 60% ನಾವು ಲೋನ್ ಕೊಡ್ತೀವಿ, ಪುನಃ ಆಮೇಲೆ ರೇಟ್ ಬಂದಮೇಲೆ ನೀವು ಬಿಡಿಸಿ ಅದನ್ನು ನೀವು ಮಾರ್ಕೊಳ್ಳಿ ಅಂಥೇಳಿ ರೈತರಿಗೆ ಅರಿವು ಮೂಡಿಸಿದೆ. ನಾನು ಅದೇ 5 ನಂತರ ಚಾರ್ಜ್ ಕೊಡಬೇಕಾದ್ರೆ 28,000 ಚೀಲ ರೈತರು ಭತ್ತ ನಾವು ಚಾರ್ಜ್ ಕೊಟ್ಟು ಬಂದೆ ಸರ್. ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಏನು ಎಲ್ಲಿ ಹೋದರೂ ಮಾಡ್ತಾ ಇದ್ದದ್ದು ರೈತರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ರೈತರು ಬೆಳೆದದ್ದು ಅವ್ರಿಗೆ ಆ ದರ ಸಿಗಬೇಕು ಅಂದರೆ ಉಗ್ರಾಣನ ಬಳಸ್ಕೋಬೇಕು. ಉಗ್ರಾಣ ಬಳಸ್ಕೊಳ್ಳೋ ರೀತಿಯಾಗಿ ತನ್ನಿ, ಅದು ನಾವು ಸ್ಟೋರ್ ಮಾಡಿಬಿಡ್ತೀವಿ. ನಾನೇ ಬ್ಯಾಂಕ್ ಹೋಗಿ ನೋಡಿ, ಉಗ್ರಾಣ ರಶೀದಿ ಇದೆ, ಅದಕ್ಕೆ ಎಂಥ ನ್ಯಾಷನಲ್ ಬ್ಯಾಂಕಲ್ಲೂ ಲೋನ್ ಕೊಡ್ತಾರೆ, ಹಾಗಾಗಿ ಅದ್ರ ಲೋನ್ ಕೊಡಿಸಿ.
1: ಅದು ಏನು ಪ್ರೊಸೀಜರ್ ಹೇಗೆ ಹೇಳಿ ಲಕ್ಷ್ಮೇಗೌಡ್ರ? ಈಗ ರೈತರು ನಿಮ್ಮಲ್ಲಿ ತಂದು ಧಾನ್ಯ ಇಡಬೇಕು.
0: ನಮ್ಮಲ್ಲಿ ರೈತರು ಬೆಳೆದದ್ದನ್ನ ಅವರು ನಾವೇನು ಪರ್ಸೆಂಟೇಜ್ ಹೇಳಿರ್ತೀವಿ ಅದನ್ನು ಚೆನ್ನಾಗಿ ಒಣಗಿಸೋದು ಅಷ್ಟೇ ಪರ್ಸೆಂಟೇಜ್ ಅಂದ್ರೆ. ಆಗ ನಮಗೆ ಗೊತ್ತಾಗುತ್ತೆ ಕೈನಲ್ಲೇ ಹಿಂಗೆ ಅಂದರೆ ರೈತರು ಭಾಳ ಬುದ್ಧಿವಂತರಿದ್ದಾರೆ, ಏ ಚೆನ್ನಾಗಿ ಒಣಗಿಲ್ಲಪ್ಪ ಒಣಗಿಸ್ಬೇಕು ಅಂತ. ಆ ಒಣಗಿಸಿ ನಮ್ಮ ಏನು ನಾರಂಸ್ ಇದೆ 14% ಅಂತ ಆ ಮಟ್ಟಕ್ಕೆ ತಂದಾಗ ನಾವು ಇಟ್ಕೊಂಡ್ರೆ ಎಷ್ಟು ವರ್ಷ ಇಟ್ಟರು ಏನಾಗಲ್ಲ, ಅದನ್ನು ಇಟ್ಕೊಳ್ತೀವಿ. ಅದನ್ನು ಇಟ್ಟದ ತಕ್ಷಣಲೇ ನಾವೇನು ನೆಗೋಷಿಯಬಲ್ ರಶೀದಿ ಇದೆ, ಆ ರಶೀದಿ ತೊಗೊಂಡು ಯಾವ ಬ್ಯಾಂಕಲ್ಲಿ ಕೊಟ್ಟರು 60% ಲೋನ್ ಕೊಡ್ತಾಯಿದ್ರು. ನಾವು ಸರಿ ರೈತರು ಅವ್ರಿಗೆ ಭಾಳ ಅರಿವು ಇದ್ದಿದೆ ಅಂದಾಗ ಅವತ್ತಿಂದ 70%ವರೆಗೂ ಪಾಪ ಮ್ಯಾನೇಜರು ಅವರಿಗೆ ರೈತರಿಗೆ ಸಹಾಯ ಮಾಡಿದ್ದಾರೆ. ಅದಾದಮೇಲೆ ರೈತರುಗಳು ಅದೇ ಒಂದು 2 ಅಷ್ಟೇ, ಏನಕ್ಕೆ ನೆಕ್ಸ್ಟ್ ಬೆಳೆ ಬರೋದ್ರೊಳಗಡೆ ಇದ್ರ ರೇಟ್ ಜಾಸ್ತಿ ಆಗೋದು. ಆಗ ಏನು ಬೇರೆಯವರು ಅದನ್ನು ಬಳಸ್ಕೋತಾರೆ ರೈತರದು, ಅದನ್ನೆಲ್ಲ ತಗೊಂಡು ಅವರು ರೇಟ್ ಬಂದಾಗ ಅದನ್ನ ಮಾರ್ಕೊಡೋರು.
1: ಆ ಧಾನ್ಯನ ಇಟ್ಟಿದ್ದಕ್ಕೆ ಎರಡು ತಿಂಗಳು
0: ಸರ್ ಬಹಳ ನಾಮಿನಲ್ಲು, ಒಂದ್ ಚೀಲಕ್ಕೆ ನನ್ನ ಕಾಲದಲ್ಲಿ ಇದ್ದದ್ದು ಒಂದು ರೂಪಾಯಿ, ಅದು ಒಂದೂವರೆಗೆ ಹೋಗಿದೆ. ಈಗ ಮೋಸ್ಟ್ಲಿ ಒಂದು ಮುಕ್ಕಾಲು ಅಥವಾ ಎರಡು ರೂಪಾಯಿ ಒಂದು ಚೀಲಕ್ಕೆ ಇರ್ಬೋದು ಒಂದು ತಿಂಗಳಿಗೆ. ಅಲ್ಲಿ ತಿಂಗಳಿಗೆ ಇವ್ರಿಗೆ ಎಷ್ಟು, ಮೂರು ತಿಂಗಳು ಆರು ರೂಪಾಯಿ ಕೊಡ್ತಾರಷ್ಟೇ. ಬ್ಯಾಂಕ್ ಇಂಟ್ರೆಸ್ಟು ಇವತ್ತೆಲ್ಲ ಭಾಳ ನಾಮಿನಲ್ ಆಗಿ. ಅದೇ ನಾನು ಒಂದು ಸಂದ ಹೇಳ್ತೀನಿ, ನಾನು ದಾಸ್ತಾನು ಸಂಗ್ರಹಣೆ ಮಾಡುವಾಗ ರೈತರದ 550 ರೂಪಾಯಿ ರೇಟ್ ಇತ್ತು ಇಟ್ಕೊಳ್ಳುವಾಗ, ಅವ್ರು ಮೂರು ತಿಂಗಳಾದಮೇಲೆ 750-800 ರೂಪಾಯಿ ಮಾರಿದ್ದಾರೆ. ಉಗ್ರಾಣ ಕಟ್ಟದೆಷ್ಟು, ಮೂರು ತಿಂಗಳಿಗೆ 6 ಅಥವಾ 8 ರೂಪಾಯಿ ಒಳಗೆ ಒಂದು ಚೀಲಕ್ಕೆ. ಅದೇ ಬ್ಯಾಂಕಲ್ಲಿ ನಾಮಿನಲ್ ಇದನ್ನು ತೊಗೊಂಡ್ರು 100 ರೂಪಾಯಿ ಒಳಗಡೆ ಒಂದು ಚೀಲಕ್ಕೆ ಖರ್ಚಾಗ್ತಿತ್ತು, ಆದರೆ ಅವ್ರಿಗೆ 200-300 ರೂಪಾಯಿ ರೇಟ್ ಅವ್ರು ಉಳ್ಕೋತಾ ಇತ್ತು. ಅದನ್ನು ಮಧ್ಯವರ್ತಿಗಳು ತಿಂತಾಯಿದ್ರು. ಮಧ್ಯವರ್ತಿಗಳಿಂದ ಅದನ್ನು ತಪ್ಪಿಸಿ ನಾವು ರೈತರಿಗೆ ನೇರವಾಗಿ ಅದು ಏನು ಬೆಳೀತಾನೆ ಬೆಳೆದದ್ದು ತಲುಪ. ಇವತ್ತೂ ರೈತರುಗಳು ಮನಸ್ಸು ಮಾಡ್ತಾ ಇಲ್ಲ, ಅವ್ರು ಬೆಳೆದದ್ದನ್ನು ಅಲ್ಲೇ ಮಾರ್ಬಿಡ್ತಾರೆ. ಅಯ್ಯೋ ವೇರೋಸ್ವರಿಗೆ ಯಾರಪ್ಪ ತೊಗೊಂಡೋಗ್ತಾರೆ, ಗಾಡಿ ಮಾಡ್ಕೊಂಡು ಹೋಗಬೇಕು. ಮೊದಲೆಲ್ಲ ಎತ್ತಿನ ಗಾಡಿ ಇತ್ತು, ಈಗ ಎತ್ತಿನ ಗಾಡಿ ಇಲ್ಲ. ಒಂದು ಟ್ರ್ಯಾಕ್ಟ್ರು ಇಲ್ಲ 407 ಇದ್ರಲ್ಲೋ ತೊಗೊಂಡು ಬರಬೇಕು, ಅದನ್ನೆಲ್ಲ ಚೀಲಕ್ಕೆ ತುಂಬಬೇಕು, ಚೀಲ ಒಲಿಬೇಕು, ಅದನ್ನೆಲ್ಲ ಅಲ್ಲಿಗೆ ತೊಗೊಂಡೋಗ್ಬೇಕು. ರೈತ ಅಷ್ಟು ಕಷ್ಟಪಟ್ಟು ಬೆಳೀತಾನೆ, ತಂದು ಇಲ್ಲಿ ಹಾಕೋಷ್ಟರಲ್ಲಿ ಅವನಿಗೆ ದುಡ್ಡು ಬೇಕು, ಬೇಗ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಅದನ್ನು ಮಧ್ಯವರ್ತಿಗಳು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಇವತ್ತು ಅದನ್ನು ತಪ್ಪಿಸಿದ್ರೆ ರೈತರು ಬೆಳೆದಿದ್ದಕ್ಕೆ ಅವ್ರಿಗೆ ಒಳ್ಳೆ ಉಗ್ರಾಣನ ಬಳಸ್ಕೊಳ್ಳೋದ್ರಿಂದ ರೇಟ್ ಸಿಗುತ್ತೆ. ಇವತ್ತು ಎಷ್ಟೇ ಬರ ಬರ್ಬೋದು, ನಾನು ಶಿವಮೊಗ್ಗದಲ್ಲಿದ್ದಾಗ ಬರ ಬಂತು. ಮಾಜಿ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ಎಂ ಪಿ ಆಗಿದ್ದರು, ಅವರ ಜಿಲ್ಲೆಯಲ್ಲಿ ಅವರು ರೈತರಿಗೆ ಬೀಜಗಳನ್ನ ಸಪ್ಲೈ ಮಾಡಲಿಕ್ಕೆ, ಭತ್ತದ ಬೀಜ ಇರ್ಬೋದು ಮೆಕ್ಕೆಜೋಳದ ಬೀಜ, ಅವನ್ನ ಎಷ್ಟು ಅದ್ಭುತವಾಗಿ ಹಂಚಿದ್ರು ಅಂದರೆ ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟನ್ನು ಬಳಸ್ಕೊಂಡು ಒಂದೇ ಒಂದು ಕಾಳು ಮಿಶ್ಚೂಸ್ ಆಗೋದ ರೀತಿ ರೈತರುಗಳಿಗೆ ಆದ ಧಾನ್ಯಗಳು ಸಿಗ.
1: ನಿವೃತ್ತಿ ಆದಮೇಲೆ ಏನು ಮಾಡ್ತೀರಿ
0: ಸರ್? ನಿವೃತ್ತಿ ಆದಮೇಲೆ ನಾನು ಕೈ ಹಿಡಿದಿದ್ದು ಬರವಣಿಗೆ. ಇದುವರೆಗೂ ನಾನೊಂದು 8 ಪುಸ್ತಕ ಬರೆದಿದ್ದೀನಿ.
1: ಏನೇನೊಂದ್ರ ಮೇಲೆ ಬರೆದಿದ್ರಿ?
0: ಮೊದಲನೇದು ನಾನು ಅಧಿಕಾರದಲ್ಲಿದ್ದಾಗ ರಾಜ್ಯ ಉಗ್ರಹಣ ದಾಸ್ತಾನು ಸಂಗ್ರಹಣ ಕೈಪಿಡಿ ಬಗ್ಗೆ ಬರೆದೆ, ಅದಾದ್ಮೇಲೆ ದಾಸ್ತಾನು ನಿರ್ವಹಣೆ ಬಗ್ಗೆ ಬರೆದೆ, ನೆಕ್ಸ್ಟ್ ದಾಸ್ತಾನ ನಿರ್ವಹಣೆ ಮತ್ತು ಸಂಗ್ರಹಣೆ ಬಗ್ಗೆ ಬರೆದೆ. ಅದು ಮೂರು ಪುಸ್ತಕ ಆದಮೇಲೆ ನಮ್ಮಮ್ಮನ ಬಾಳ ತತ್ವಗಳು ಮತ್ತು ಕವನ ಸಂಕಲನ ಅಂತೇಳಿ ನಮ್ಮಮ್ಮ ತೀರೋಗ್ಬಿಟ್ರು. ತೀರೋದ್ಮೇಲೆ ನನಗೆ ನಮ್ಮಮ್ಮನ ಭಾಳ ಭಾಳ ಪ್ರೀತಿ ಮಾಡ್ತೆ. ತಾಯಿ ಅನ್ನೋರು ದೇವತೆ, 100 ಭಾಗ ಸರ್. ನಮ್ಮಮ್ಮನ ಬಗ್ಗೆ ನಾನು ಚಿಂತೆ ಮಾಡ್ತಾ ಒಂದು ಕವನಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ. ಬರೆಯುವಾಗ ಬದುಕಲ್ಲಿ ಏನು ಭಾಳ ಮುಖ್ಯವಾದದ್ದು, ನೀರು ಗಾಳಿ ಬೆಳಕು, ಅದ್ರ ಬಗ್ಗೆನೇ ಒಂದು ಕವನಗಳನ್ನ ರಚಿಸಿದೆ
1: ಅಂತ ಒಂದು ಕವನ ಯಾವ್ದಾರು ಇದ್ರೆ ಓದಿ ದಯವಿಟ್ಟು.
0: ಅದು ಕವನನ ಬರೆದಿರೋದು ಮೂರನ್ನು ಓದಕ್ಕೆ ಹೋದ್ರೆ ಭಾಳ ಟೈಮ್ ಹಿಡಿಯುತ್ತೆ.
1: ಒಂದು
0: ಪರಿಸರನ ಉಳಿಸೋಕ್ಕೋಸ್ಕರ ಒಂದು ಕವನ ಬರೆದಿದ್ದೀನಿ, ಓದ್ತೀನಿ ಸರ್. ಕಣ್ಣೀರು ಕೋಡಿಯಾಗಿ ಹರಿಯುತ್ತಿದೆ ಅಂತ ಹೇಳಿ ಕವನದ ಒಂದು ಶೀರ್ಷಿಕೆ. ಓ ನಮ್ಮ ಸೂರ್ಯದೇವಾಯ, ಗಂಗಾಮಾತೆ, ವಾಯುದೇವ, ಭೂಮಿ ತಾಯಿ, ಪಾತಾಳೇಶ್ವರಿ, ರಕ್ಷಿಸು ರಕ್ಷಿಸು ರಕ್ಷಿಸು. ಓ ಮನುಜ, ಏಕೆ ಬಿಡುತ್ತಲೇ ಇರುವೆ? ಕೊಟ್ಟಿದ್ದನ್ನು ಸರಿಯಾಗಿ ಬಳಸುವುದನ್ನು ಕಲಿ. ಮಳೆ ಬಂದಾಗ ಭೂಮಿ ತಣಿಸು, ಲಕ್ಷ ಲಕ್ಷ ಕೆರೆ ಕಟ್ಟೆ ನಿರ್ಮಾಣ ಮಾಡು. ಇಂಗು ಗುಂಡಿಗಳ ತೋಡಿ ತೋಡಿ ಭೂಮಿಗೆ ನೀರ ಉಣಿಸು ಉಣಿಸು. ಬೇಸಿಗೆಯಲ್ಲಿ ಕೆರೆ ಕಟ್ಟೆಗಳ ಹೂಳ ತೆಗೆಸಿ ಹೆಚ್ಚು ಹೆಚ್ಚು ನೀರು ಸಂಗ್ರಹಿಸು, ಮಳೆ ನೀರು ಸಂಗ್ರಹಿಸು. ಪಾತಾಳಕ್ಕಿಳಿಯುವವರೆಗೂ ಮಳೆ ನೀರು ಉಣಿಸು ಉಣಿಸು ಉಣಿಸು. ಆಗ ತಾನೇ ಭೂಮಿಗೆ ತಾಪಮಾನ ಇಳಿದು ತಾನೇ ತಾನಾಗಿ ಭೂಮಿ ಕಂಪನ ನಿಲ್ಲುತ್ತದೆ ನಿಲ್ಲುತ್ತದೆ. ಮಳೆ ಬಂದಾಗ ಕೋಟಿ ಕೋಟಿ ಮರ ಗಿಡ ನೆಡು ನೆಡು ನೆಡು. ಮರ ಗಿಡ ಹೆಚ್ಚು ಬೆಳೆದಂತೆಲ್ಲ ಹರಡುವುದು ಉತ್ತಮ ನೀರು, ಉತ್ತಮ ಗಾಳಿ, ತಂಪಾದ ಬಿಸಿಲು. ನಿನ್ನದೆ ನಿನ್ನದೆ ಎಂದು ತಿಳಿ. ಮಳೆ ಬಂದಾಗ ನದಿಯಲ್ಲಿ ಹರಿಯುವ ಮಳೆ ನೀರು ಸಂಗ್ರಹಿಸು. ಲಕ್ಷ ಲಕ್ಷ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸು. ಚೆಕ್ ಡ್ಯಾಮ್ಗಳಲ್ಲಿ ವಿದ್ಯುತ್ ಉತ್ಪಾದಿಸು. ಅಣೆಕಟ್ಟೆಗಳು ಕಟ್ಟಿ ಮಳೆ ನೀರು ಸಮುದ್ರ ಸೇರದಂತೆ ರಕ್ಷಿಸು ರಕ್ಷಿಸು. ಅಣೆಕಟ್ಟೆಗಳು ಚೆಕ್ ಡ್ಯಾಮ್ಗಳು ಎರಡು ಬದಿಯಲ್ಲೂ ಕಾಲುವೆ ಸೀಳು ಕಾಲುವೆಗಳ ಮೂಲಕ ನೀರು ಹರಿಸು ಹರಿಸು. ಬೆಳೆ ಬಂದಾಗ ಬೆಳೆ ಬೆಳೆದು ಆಹಾರದನ್ನು ಉತ್ಪಾದಿಸು ಉತ್ಪಾದಿಸು ಉತ್ಪಾದಿಸು. ನಗರ ಪಟ್ಟಣಗಳಿಗೆ ಹಳ್ಳಿಗಳಿಗೆ ಕುಡಿಯುವ ನೀರು ಹರಿಸು ಹರಿಸು ಹರಿಸು. ಉತ್ಪಾದಿಸಿದ ಹಣ್ಣು ಹಂಪಲ ತರಕಾರಿಗಳನ್ನು ಆಹಾರ ಧಾನ್ಯಗಳನ್ನು ವೈಜ್ಞಾನಿಕ ಗೋದಾಮುಗಳಲ್ಲಿ ವರ್ಷಗಟ್ಟಲೆ ರಕ್ಷಿಸು ರಕ್ಷಿಸು. ಹಸಿವನ್ನು ಇಂಗಿಸು ಇಂಗಿಸು. ನದಿಗಳ ಜೋಡಣೆಯು ನೀಗುವುದು ನೀರ ರಕ್ಷಣೆಯ. ನೀರ ಬಳಸುವ ತಂತ್ರ ತಾನೇ ತಾನಾಗಿ ಲಭಿಸುತ್ತದೆ. ಉತ್ತಮ ಗಾಳಿ, ಉತ್ತಮ ನೀರು,

0: ಚಿಂತನೆ ಈಡೇರೇ ಈಡೇರುತ್ತದೆ. ಪ್ರಪಂಚದ ಮೂಲೆ ಮೂಲೆಯಲ್ಲೂ ನಿನ್ನ ಕೋರಿಕೆ ಮಣೆ ಹಾಕುತ್ತಾರೆ. ನಿನ್ನ ನೀರಿನ ಹನಿಗಳ ಬಗ್ಗೆ ಚಿಂತನೆ ಸದಾ ಜಗತ್ಪ್ರಸಿದ್ಧವಾಗಲಿ.
1: ಚೆನ್ನಾಗಿ ಬರೆದಿದ್ದೀರಿ ಕವನಗಳನ್ನ. ಈ ಪರಿಸರ ಸಂರಕ್ಷಣೆ ಬಗ್ಗೆ ಯಾಕೆ ತಮಗೆ ಒಲವು ಬಂತು?
0: ಅದಕ್ಕೆ ಯಾಕೆ ಬಂತು ಅಂದರೆ, ನಾನು ಸಣ್ಣ ಹುಡುಗನಾಗಿದ್ದಾಗ ಸರ್, ನನ್ನ ಕೆಲಸ ಏನು ಅಂದರೆ ವ್ಯವಸಾಯಗಾರನಾಗಿ ಹುಟ್ಟಿದ್ರೂ ನಮ್ಮಮ್ಮ ನನಗೊಂದೇ ಕೆಲಸಗಳು ಹೇಳಿದ್ದು. ಸ್ಕೂಲ್ಗೆ ಓದ್ಕಿ ಮೊದಲು 16 ಅಡಿ ಉದ್ದ ಬಾವಿ, ಆ ನೀರನ್ನು ಸೇದ್ಕೊಂಡು ಬಂದು ಮನೆಗೆ ಇಟ್ಟುಬಿಟ್ಟು ಹೋಗಬೇಕು. ಸ್ಕೂಲೆಲ್ಲ ನಡ್ಕೊಂಡು ಸುಮಾರು ಅಕ್ಕಿ ಹೆಬ್ಬಾಳು 6 ಕಿಲೋಮೀಟ್ರು. ಪ್ರೈಮರಿ ಸ್ಕೂಲ್ ಮಾತ್ರ ನಮ್ಮೂರಲ್ಲಿತ್ತು, ಮಿಡ್ಲ್ ಸ್ಕೂಲು 2 ಕಿಲೋಮೀಟ್ರ್ ದೂರ ಹೋಗೋವು. ಆಮೇಲೆ ಹೈಸ್ಕೂಲ್ಗೆ ಹೋಗ್ತಿದ್ದು. ಆ ಕಡೆಯಿಂದ ಬಂದಮೇಲೆ ಪುನಃ ನೆಲ್ಲುಳ್ಳು ತಂದು ಮನೆ ಹತ್ರ ಇಡಬೇಕು.
1: ಎಷ್ಟು ಕೂಡ ನೀರು ಸೇರ್ತಾ ಇದ್ರಿ
0: ಸರ್? ಕಡಿಮೆ ಅಂದರು ಅಡ್ಡೆನಲ್ಲಿ ಒಂದು 25 ಅಡ್ಡೆ ಹೊರುವೆ ಸರ್. ಅಲ್ಲಿವರೆಗೂ ನಮ್ಮ ಅಮ್ಮ ಬಿಡ್ತಾನೆ ಇರಲಿಲ್ಲ. ಬೇಗ ಹೇಳಿಸಿ ಕಳಿಸೋರು, ನೀವು ಸ್ಕೂಲ್ಗೆ ಹೋಗ್ಬಿಡ್ತೀವಿ, ಬೇಗ ನೀರು ತುಂಬಿಟ್ಟು ಹೋಗು ಅಂತ. ಹೀಗೆ ಮನೆಯಲ್ಲಿ ನಾವಿಬ್ಬರೇ ಗಂಡು ಮಕ್ಕಳು,
1: ನೀರು ತುಂಬ ಕೆಲಸ ಬೆಳಗ್ಗೆ
0: ಬೆಳಗ್ಗೆ
1: ನೆಲ್ಲು ತಂದು
0: ಮನೆ. ಯಾಕೆಂದ್ರೆ ಮನೆಯಲ್ಲಿ ಕುರಿ ಇದ್ದು, ಕೋಳಿ ಇದ್ದು, ದನಗಳಿದ್ದು, ಎಮ್ಮೆಗಳಿದ್ದು, ಆಳುಗಳು ಮೇಯಿಸ್ಕೊ ಬರೋರು.
1: ಆಯ್ತು, ಅದಕ್ಕೂ ನಿಮ್ಮ ಪರಿಸರ ಸಂರಕ್ಷಣೆಗೂ ಏನು ಸಂಬಂಧ?
0: ಇದಾದ್ಮೇಲೆ ಏನಾಯ್ತು, ಬರ್ತಾ ಬರ್ತಾ 16 ಉಳಿದ ಹೋಗಿ ಅದು ಒಂದು 25 ಆಳು ಉದ್ದ ಆಯ್ತು. ಅಂದ್ರೆ ನೀರು ಇಳಿದಂಗೆಲ್ಲ ಭೂಮಿಯ ತಾಪಮಾನ ಜಾಸ್ತಿ ಆಯ್ತು. ಹಿಂದೆ ಎಲ್ಲ ಸರ್ ಕುರಿ ಕಂಬಳಿ ಅಂತಿತ್ತು, ಅದನ್ನು ಹೊತ್ಕೊಂಡು ಮಲಿಕೋತಿದ್ದು. ಈಗ ಕುರಿ ಕಂಬಳಿ ಇರಲಿ, ಏನು ಸಣ್ಣದೊಂದು ಬೆಡ್ಶೀಟ್ ಹಾಕೊಂಡ್ರು ಧಗೆ ಉರಿತಾ ಇರ್ತದೆ. ಅದಕ್ಕೆ ಕಾರಣ ಏನು ಅಂದರೆ ಪರಿಸರದ ಅಸಮತೋಲನ. ಅಸಮತೋಲನ ಅಂದರೆ ನೀರು ಭೂಮಿ ಒಳಗುಣಿಸ್ತಾ ಇಲ್ಲ, ಮನುಷ್ಯ ಅದ್ರ ಬಗ್ಗೆ ಜಾಗೃತನಾಗಿಲ್ಲ. ಅದಕ್ಕೋಸ್ಕರಲೇ ಗ್ರಾಮೀಣ ಮಟ್ಟದಲ್ಲಿ ಏನು ಮಂಡಲ್ ಪಂಚಾಯಿತಿ ಇದೆ ಅಲ್ಲಿ ನೀರು ನಿರ್ವಹಣಾ ಸಮಿತಿಗಳನ್ನ ಇವರು ರಚಿಸಿದ್ರೆ ಸರ್, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ತಾನೇ ತಾನಾಗಿ ನೀರಿನ ಸದ್ಬಳಕೆ ಆಗುತ್ತೆ. ಮೊದಲು ಕೆರೆ ಕೆಳನ್ನ ಭರ್ತಿ ಆಗಬೇಕು, ಕೆರೆ ಭರ್ತಿ ಆದ ನಂತರ ಅಣೆಕಟ್ಟೆ ಭರ್ತಿ ಮಾಡಬೇಕು. ಅಣೆಕಟ್ಟೆ ಭರ್ತಿ ಮಾಡಿದ್ರೆ ನೀರು ಏನು ಸಮುದ್ರ ಸೇರ್ತಾ ಇದೆ, ಆ ಮಳೆ ನೀರೆಲ್ಲ ನಾವು ಸಂಗ್ರಹಣೆ ಮಾಡಿದ್ರೆ ಅದು ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ, ಕುಡಿಯೋಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ ಸರ್, ಕೆರೆಗಳಿಗೆ ಪುನಃ ನೀರನ್ನು ಶಿಫ್ಟ್ ಮಾಡಲಿಕ್ಕೆ ಇವತ್ತು ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇವೆ. ಅದೇ ಮಳೆಗಾಲದಲ್ಲಿ ಕೆರೆ ಕಟ್ಟೆಗಳನ್ನ ಯಾಕೆ ಭರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ಅದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಬರೀ ನಿಮ್ಮದೊಂದು ಆದೇಶ ಸಾಕು, ನೀರು ನಿರ್ವಹಣಾ ಸಮಿತಿ ಅಂಥೇಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡಿದಾಗ ಆಗೇನು ಮಾಡ್ತಾರೆ, ಮಳೆ ಬರ್ತಾ ಇದ್ದಂಗೆ ಒಂದು ಹದ ಮಳೆ ಬೀಳ್ತು ಅಂದ ತಕ್ಷಣಲೇ, ಇವತ್ತು ನಾನು ರೇಡಿಯೋದಲ್ಲಿ ಕೇಳಿದೆ, ಅಲ್ಲಲ್ಲೇ ಕಡೆ ಪಕ್ಷ ಒಂದೊಂದು ಬಾಂಡ್ಲಿಯಷ್ಟು ಮಣ್ಣು ತೆಗೆದ್ರೆ ಅಲ್ಲಿ ಮಳೆ ಬಿದ್ದು ನೀರು ಸಂಗ್ರಹಣೆ ಆಗುತ್ತೆ ಅಂತ. ಇತ್ತೀಚೆಗೆ ಮಳೆ ನೀರು ಸಂಗ್ರಹಣೆ ಆಗಬೇಕಾದ್ರೆ, ಭೂಮಿ ತಾಪಮಾನ ಕಡಿಮೆ ಆಗಬೇಕಾದ್ರೆ ಇಂಗು ಗುಂಡಿಗಳನ್ನ ತೆಗೀಲೇಬೇಕು. ಇವತ್ತು ಏನು ನರೇಗಾ ಅಂತ ಹಿಂದಿತ್ತು, ಈಗೇನು ಹೊಸದಾಗಿ ಹೆಸರಿಡ್ತಾ ಇದ್ದಾರೆ
1: ವಿಜಯರಾಮ್ಜಿ
0: ಅಂತ. ಅದಕ್ಕೋಸ್ಕರ 125 ಜನಕ್ಕೆ ಕೂಲಿ ಕೊಡಬೇಕು. ಅದನ್ನು ಇಂಗಿ ಗುಂಡಿಗಳನ್ನ ತೆಗೆಯಲಿಕ್ಕೆ ಅದನ್ನು ಬಳಸ್ಕೊಳ್ಳಿ, ಬಳಸ್ಕೊಂಡಾಗ ಆಟೋಮೆಟಿಕ್ ಆಗುತ್ತೆ. ಹಿಂದೆ ನಾವು ನೋಡಿದಂಗೆ ಸರ್, ಭಾನುವಾರ ಶನಿವಾರ ಬಂತು ಅಂದರೆ ನಮ್ಮಮ್ಮ ದನ ಕಾಯಕ್ಕೆ ಕಳಿಸೋರು, ಹೋದರೆ ಮರದಡಿ ಮಲಿಕೊಂಡ್ರೆ ಎಂಥ ನಿದ್ದೆ ಮಾಡ್ತಿದ್ದೆ ಅಂದರೆ ಹೇಳ್ತಿದ್ರು ಸರ್. ಅದಾದಮೇಲೆ ನೀರು ಕುಡಿಯೋಕ್ಕೆ ನೀರು ತಗೊಂಡು ಹೋಗ್ತಿರಲಿಲ್ಲ, ಅಲ್ಲಿ ಹರಿತದಲ್ಲ ಕಾಲುವೆಯಿಂದ ನಮ್ಮ ಇದಕ್ಕೆ ನೀರು ಬರ್ತದಲ್ಲ, ಆ ಇದನ್ನೇ ನೀರು ಕುಡಿತಿದ್ದು. ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಮಲಗೋವು, ನೆಮ್ಮದಿಯಾಗಿ ದನ ಕಾಯ್ಕೊಂಡು ಮನೆಗೆ ಬರ್ತಿದ್ದು. ಇವತ್ತು ದನ ಕಾಯ್ಬೇಕಾದ್ರೂ ದನ ಕಾಯೋದು ಬಿಡಿ, ಜಮೀನಿಗೇನಾದ್ರು ಹೋಗಬೇಕು ಅಂದರೆ ನೀರು ತಗೊಂಡೇ ಹೋಗಬೇಕು. ಅಲ್ಲಿ ನೀರು ಕುಡಿದ್ರೆ ಅಷ್ಟು ಯೋಗ್ಯವಾಗಿಲ್ಲ ಅಂತ ಕೂಲಿಗಾರರು ಸಹ ನೀರು ತಗೊಂಡು ಹೋಗ್ತಾರೆ ಅಂದ್ರೆ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ನಾವು ನೀರನ್ನ ಸದ್ಬಳಕೆ ಮಾಡ್ತಾ ಇಲ್ಲ ಅನ್ನೋಕ್ಕೆ ಇದೊಂದು ಉದಾಹರಣೆ ಸರ್.
1: ಬಾವಿ ನೀರು ಸೇರ್ತಾ ಈ ತರ ಎಲ್ಲ ವಿಚಾರಗಳು
0: ಸರ್. ನೆಮ್ಮದಿಯಾಗಿ ಉಸಿರಾಡಬೇಕು ಅಂದ್ರೆ ಮರಗಳಿರ್ಬೇಕು, ಮರಗಳಿರ್ಬೇಕು ಅಂದ್ರೆ ಮಳೆ ಬೀಳಬೇಕು, ಮಳೆ ಬಿದ್ದ ತಕ್ಷಣ ಗಿಡ ನೆಡಬೇಕು. ಇವತ್ತು ಎಲ್ಲ ಮಠಾಧೀಶರು ಸಹ ಕೋಟಿಗಟ್ಟಲೆ ಮರಗಳನ್ನ ನೆಡಲಿಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಮ್ಮ ಸರ್ಕಾರನೂ ಸಹ ತಲೆ ಕೆಡಿಸ್ಕೊಂಡಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಯಾವ ಮಟ್ಟದಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗಿಡಗಳನ್ನ ನೆಡಬೇಕು ಆ ಮಟ್ಟದಲ್ಲಿ ಗಿಡಗಳನ್ನ ನೆಡ್ತಾ ಇಲ್ಲ.
1: ನೀವು ಪತ್ರಗಳನ್ನು ಬರೀತೀರಿ? ಹೌದೇ
0: ಹೌದು ಸರ್, ನನ್ನ ಇನ್ನೊಂದು ಪುಸ್ತಕ 100 ಚಿಂತನೆಗಳು ಬರೀತಿದ್ದೆ, ಒಂದು 10-12 ಕಥೆಗಳು ಪತ್ರಿಕೆಯಲ್ಲಿ ಬಂದಿದ್ದು. ಅದರಲ್ಲಿ ಮನೆಯಲ್ಲಿ ವಸಂತ್ ಕುಮಾರ್ ಅಂತಕ್ಕಂಥವ್ರು ಬಹಳ ಹಿರಿಯ ಸಾಹಿತಿಗಳು, ಅವರು ಎಲ್ಲೋ ಓದಿದ್ದಾರೆ. ನನ್ನ ಪರಿಚಯ ಆದಾಗ ಹೇಳಿದ್ರು, ನಿಂದು ಭಾಳ ಚಿಂತನೆ ಚೆನ್ನಾಗಿದೆ, ಎಲ್ಲ ಚಿಂತನೆ ಸೇರಿ ಒಂದು ಪುಸ್ತಕ ಮಾಡ್ತೀಯ ಅಂದರು. ಕಡೆಗೆ ಅದಕ್ಕೆ ಅವರು ಮುನ್ನುಡಿನ ಬರ್ಕೊಟ್ರು. ನಾನು 100 ಕಥೆಗಳಲ್ಲಿ 50 ಚಿಂತನೆಗಳು, 5 ಕಥೆಗಳನ್ನ ಆಯ್ಕೆ ಮಾಡಿ ಕಥಾ ಚಿಂತನಾ ಮಂಥನ ಅಂಥೇಳಿ ನಾನು ಪುಸ್ತಕ ಬಿಡುಗಡೆ ಮಾಡಿದೆ. ಅದಾದಮೇಲೆ ಏನು ಮಕ್ಕಳು ಈಗ ಅರಿವು ಮೂಡಿಸ್ಲಿಕ್ಕೋಸ್ಕರ ಜೀವನ ಸಂಜೀವಿನಿ ಅಂತ ಈಗ ಒಂದು ಪುಸ್ತಕ ಬರೆದಿದ್ದೀನಿ ಸರ್. ಅದೇನು ಅಂದರೆ SSLCಯಿಂದ PUC ಬಂದಾಗ ಮಕ್ಕಳು

0: ಒಬ್ಬೊಬ್ಬರು ಆದರ್ಶ. ನಮ್ಮ ರಾಷ್ಟ್ರಪತಿಗಳಾಗಿದ್ದರು ಅಬ್ದುಲ್ ಕಲಾಂ, ಅವರೇ ಒಂದು ಆದರ್ಶ. ಅವರು ಜೀವನದಲ್ಲಿ ಏನು ಅಂದರೆ ಬಹಳ ಕಿತ್ತು ಬಡತನ. ಅವ್ರ ಮನೆಯನ್ನು ನಾನು ನೋಡಿದ್ದೀನಿ ಟೂರ್ ಹೋದಾಗ. ಇವತ್ತು ಅದನ್ನು ಮನೆಯನ್ನು ರಿನೊವೇಷನ್ ಮಾಡಿ ಇದನ್ನು ಮಾಡಿದ್ದಾರೆ. ಆದರೆ ಆ ಬಡತನದಲ್ಲಿದ್ದರೂ ಅವರು ನಾನು ಸೈಂಟಿಸ್ಟ್ ಆಗಬೇಕು ಅನ್ನೋದನ್ನು ತಲೆ ಒಳಗಿಟ್ಕೊಂಡು ಪೇಪರ್ ಹಾಕಿ ಓದಿ ಕಡೆಗೆ ಅವರು ದೊಡ್ಡ ಸೈಂಟಿಸ್ಟ್ ಆದರು. ಆ ಚಿಂತನೆಗಳು ಮನುಷ್ಯನಿಗೆ ಬರಬೇಕು ಅಂದರೆ ಆ ರೀತಿ ಎಲ್ಲರೂ ಅರಿವು ಮೂಡಿಸ್ತಕ್ಕಂಥ ಅವ್ರನ್ನೆಲ್ಲ ಕುರಿತು ಬರೆದು ನಾನು ಜೀವನ ಸಂಜೀವಿನಿ ಅಂತ ಒಂದು ಪುಸ್ತಕನ.
1: ಅಲ್ಲ, ನೀವು ಪತ್ರ ಬರೆಯೋದು ಹೇಳಿ.
0: ಪತ್ರ ಸೆಂಟ್ರಲ್ ಗೌರ್ಮೆಂಟ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಪತ್ರ ಬರೀತಾ ಇದ್ದೀನಿ ಸರ್. ಒಂದೇನು ಅಂದರೆ
1: ಪ್ರತಿ ವರ್ಷ ಬರೀತೀರಾ ನೀವು?
0: ಮನಸ್ಸು ಬಂದು ಕೂತ್ಕೊಂಡು ಬರೆಯೋದು. ಬರೆದ್ಬಿಟ್ಟು ನಾನು ಟೈಪ್ ಮಾಡೋಕ್ಕೆ ಬರಲ್ಲ. ಈಗ ಟೈಪ್ ಮಾಡಲಿಕ್ಕೆ ಒಂದು 50-60 ರೂಪಾಯಿ, ನನಗೇನು ಪೆನ್ಷನ್ ಇಲ್ಲ. ಅದನ್ನು ಈ ಬರೆಯೋ ಹುಚ್ಚು ಬಿಡ್ತಾ ಇಲ್ಲ. ಅದು ಟೈಪ್ ಮಾಡಿಸ್ತೀನಿ, ಕಡೆಗೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ.
1: ಏನು ಮನವಿ ಮಾಡ್ತೀರಿ
0: ಸರ್? ಈಗ ಒಂದು ಉದಾಹರಣೆಗೆ ಮೈಸೂರದ ಹೇಳ್ತೀನಿ,
1: ಕೆರೆ ಕಟ್ಟೆಗಳ ಸಂರಕ್ಷಣೆ ಬಗ್ಗೆ ಏನಾದ್ರು.
0: ಪ್ರತಿ ವರ್ಷ ಸರ್ ನಾನು ಬರೀತಾ ಇರೋ ಪತ್ರ ಪ್ರಧಾನ ಮಂತ್ರಿಗಳಿಗೆ ಒಂದು ಪತ್ರ, ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದೇ ಪತ್ರನ ಪ್ರತಿ ಅನ್ನುವಂತ ಹಾಕ್ತೇನೆ, ಮುಖ್ಯಮಂತ್ರಿಗಳಿಗೊಂದು ಪತ್ರ ಬರೀತೇನೆ, ಅದೇ ಪ್ರತಿನ ಕಾರ್ಯದರ್ಶಿಗಳಿಗೆ. ನನಗೆ ಒಂದು ಪತ್ರ ಅಂತೂ ಬರುತ್ತೆ ಸರ್, ನಿಮ್ಮ ಪತ್ರ ಬಂದಿದೆ, ಕ್ರಮ ತೆಗೆದುಕೊಳ್ಳುತ್ತೇವೆ.
1: ಏನು ಬರೀತೀರಿ ನಿಮ್ಮ ಪತ್ರದಲ್ಲಿ?
0: ಸರ್, ನನ್ನ ಪತ್ರದಲ್ಲಿ ಬರೀತೇನೆ, ಈಗ ಒಂದು ರೆಡಿ ಮಾಡಿದ್ದೀನಿ ಪತ್ರವನ್ನು. ಏನು, ಈಗ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಗ್ರಾಮೀಣ ಮಟ್ಟದಲ್ಲಿ ನೀರು ನಿರ್ವಹಣಾ ಸಮಿತಿಗಳಿಗೆ ತಾವು ಎಚ್ಚರಿಸಿ ಅದನ್ನು ಮಾಡಿ, ಇಂಗು ಗುಂಡಿಗಳನ್ನ ಮಾಡಿಸಿ ನೀರನ್ನ ತಣಿಸೋ ಮಾಡಿ. ಮೊದಲನೇ ಹಂತದಲ್ಲಿ ದಯಮಾಡಿ ಅಣೆಕಟ್ಟೆಗಳನ್ನ ಭರ್ತಿ ಮಾಡಬೇಡಿ, ಕೆರೆ ಕಟ್ಟೆಗಳನ್ನ ಭರ್ತಿ ಮಾಡಲಿಕ್ಕೆ ಮೊದಲು ಆದ್ಯತೆ ಕೊಡಿ. ಎಲ್ಲ ಕೆರೆ ಕಟ್ಟೆಗಳು ಭರ್ತಿಯಾಗಿದೆ ಅಂಥೇಳಿ ಆದಮೇಲೆ ಅಣೆಕಟ್ಟನ್ನು ಭರ್ತಿ ಮಾಡಲಿಕ್ಕೆ. ಇದು 2010 ಬರೀತಾ ಇದ್ರೆ 2018 ನನಗೊಂದು ಪತ್ರ ಬಂತು, ನಿಮ್ಮ ಮನವಿಯಂತೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ, ಎಲ್ಲ ಇಂಜಿನಿಯರ್ಗೂ ಪತ್ರ ಬರೆದಿದ್ದೇವೆ, ಆದ್ದರಿಂದ ನಿಮಗೆ ಅದ್ರ ಬಗ್ಗೆ ವರದಿ ಕೊಡ್ತಾರೆ ಅಂತ. ಅಲ್ಲಿಗಾಗಿ ಉಮ್ಮನಾಬಾದ್ ಇಂಜಿನಿಯರ್ ಒಬ್ಬರೇ ಒಬ್ಬರು ನನಗೊಂದು ಪತ್ರ ಬರೆದ್ರು, ನನ್ನ ವ್ಯಾಪ್ತಿನಲ್ಲಿ ಇಷ್ಟು ಕೆರೆಗಳಿದೆ, ಅಷ್ಟು ಕೆರೆಗಳಲ್ಲಿ ಇಷ್ಟು ಕೆರೆಗಳನ್ನ ಭರ್ತಿ ಮಾಡಿದ್ದೀನಿ, ಇನ್ನಿಷ್ಟು ಕೆರೆ ಭರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಕೆರೆ ಭರ್ತಿ ಆದಮೇಲೆ ಅಣೆಕಟ್ಟೆ ಭರ್ತಿ ಮಾಡಲಿಕ್ಕೆ ನಾನು ವರದಿನ ಕೊಡ್ತೀನಿ ಅಂತ ಹೇಳಿ. ಸರ್, ನನಗೆ ಅದೊಂದು ಪತ್ರ ತೊಗೊಂಡು ನಾನು ಎಲ್ಲ ಕಡೆನೂ ಓಡೋದೆ ಎಲ್ಲ ಕಾವೇರಿ ನೀರಾವರಿ ನಿಗಮ ಇರ್ಬೋದು, ಕಬಿನಿ ನೀರಾವರಿ, ಎಲ್ರಿಗೂ ಇಂಜಿನಿಯರ್ಸ್ಗೆ ಸರ್ ಹಿಂಗೆ ಬರೆದಿದ್ದಾರೆ ಪತ್ರ, ನೀವೇನು ಮಾಡ್ತಾರೆ, ಬರಲೇ ಇಲ್ವಲ್ಲ ಸರ್. ಮೊದಲನೇ ಕೇಳಿದ್ರು ಎರಡನೇ ದಿನ ಎತ್ತಲೇ ಇಲ್ಲ ಅವರು. ಸೊ ಹಾಗಾಗಿ
1: ಈ ಕೆರೆ ಕಟ್ಟೆಗಳನ್ನ ಯಾಕೆ ಸಂರಕ್ಷಣೆ ಮಾಡಬೇಕು ಅಂತೀರಿ
0: ಸರ್? ಕೆರೆ ಕಟ್ಟೆ ಸಂರಕ್ಷಣೆ ಮಾಡಿದ್ರು ನೀರು, ಇವತ್ತು ಹಳ್ಳಿಗಾಡಿನಲ್ಲಿ ವ್ಯವಸಾಯ ಮಾಡಬೇಕು ಅಂದರೆ ನೀರು ಬೇಕು, ಕುಡಿಯಲಿಕ್ಕೆ ನೀರು ಬೇಕು. ಹಿಂದೆ ಎಷ್ಟು ಹಕ್ಕಿ ಪಕ್ಷಿಗಳು ಸರ್ ಅದ್ರ ವಾಯ್ಸ್ ಕೇಳ್ತಾ ಇದ್ರೆ ಅಂಥ ನಿದ್ದೆ ಬರೋದು ನಮಗೆ, ಯಾಕೆಲ್ಲ ನಾವೆಲ್ಲ ಜಗಲಿ ಮೇಲೆ ಮಲಗಿಬಿಡ್ತಾ ಇದ್ವಿ. ಹೇಳಬೇಕಾದ್ರೆ ಕೂಗೋದಿರಲೇ ನಾವು ಎಚ್ಚರ ಆಗ್ತಿದ್ದೋ, 5 ಆಯ್ತಪ್ಪ ಹೇಳಬೇಕು. ಹಾಗೇನ್ ನಾವೇನು ಅಲಾರಾಮ್ ಇರಲಿಲ್ಲ ಏನಿಲ್ಲ, ಅವೇ ಕೂಗ್ದಾಗಲೇ ನಮ್ಗೆ 5 ಆಯಿತು ಅಂತ. ಸೊ ಅಂಥ ಒಂದು ಪರಿಸರ ನಿರ್ಮಾಣ ಆಗಬೇಕು ಅಂದರೆ ನಾವು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಬೇಕು. ಈ ಹಿಂದೆ ರಾಜರು ಮಹಾರಾಜರುಗಳು ಅವ್ರು ಮಾಡ್ತಿದ್ದು, ಮೊದಲು ಕೆರೆಗಳನ್ನ ನಿರ್ಮಾಣ ಮಾಡಿ ಅಲ್ಲಿರ್ತಕ್ಕಂಥ ಜನಕ್ಕೆ ವ್ಯವಸಾಯ ಮಾಡಲಿಕ್ಕೆ ಕುಡಿಲಿಕ್ಕೆ ನೀರಿಗೋಸ್ಕರ ದೊಡ್ಡ ದೊಡ್ಡ ಕೆರೆಗಳನ್ನ ಮಾಡಿ. ಅವ್ರು ಕೆರೆ ಮಾಡಿದವ್ರೆ ಹೊರತು ನೆಕ್ಸ್ಟ್ ಕೆರೆಗಳೆಲ್ಲೂ ಆಗ್ತಾ ಇಲ್ಲ. ಕಟ್ಟೆಗಳನ್ನ ನಿರ್ಮಾಣ ಮಾಡ್ತಾರೆ, ಕಟ್ಟೆಗಳನ್ನ ನಿರ್ಮಾಣ ಮಾಡೋದ್ರ ಜೊತೆಗೆ ಕೆರೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಮೊದಲು ಆದ್ಯತೆ ಕೊಡಬೇಕು. ಕೆರೆಗಳನ್ನ ನೀರು ಏನು ಹರಿದು ಬಂದದ್ದು ಮರದ್ದು ಕೆರೆಗಳ ಸಂಗ್ರಹಣೆ ಆದರೆ ಒಂದು ಆಯಾ ಗ್ರಾಮೀಣ ಪ್ರದೇಶದ ಜನಗಳಿಗೆ ವ್ಯವಸಾಯ ಮಾಡಲಿಕ್ಕೆ ಮೊದಲನೇ ಆದ್ಯತೆ ಕೊಟ್ಟಂಗಾಯಿತು. ದನ ಕರುಗಳು ಕುಡಿಲಿಕ್ಕೆ ನೀರು, ಇವತ್ತು ಕಾಡು ಇಲ್ಲದೇ ಇರೋದ್ರಿಂದ ಎಲ್ಲ ಚಿರತೆಗಳು ಮೈಸೂರಲ್ಲಿ ನಮ್ಮ ಮನೆ ಹತ್ತಿರ ಸರ್ ಅದು ಸಿದ್ಧಾರ್ಥ ಲೇಔಟು, ಅಲ್ಲಿಗೆ ಮೊನ್ನೆ ಒಂದು ಚಿರತೆ ಬಂದ್ಬಿಟ್ಟು ಮನೆ ಅಜ್ಜಿ ಮಲಗಿರೋದು ಮಲಗಿದ್ದೆ ಕೆಳಗಡೆ. ಏನು ಮಾಡಬೇಕು ಸರ್? ಇದಕ್ಕೆ ಕಾರಣ ಏನು ಅಂದರೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಕೆರೆಗಳನ್ನ ನಿರ್ಮಾಣ ಮಾಡ್ತಾ ಇಲ್ಲ, ಕೆರೆಗಳನ್ನ ಹೂಳು ತೆಗಿತಾ ಇಲ್ಲ, ಹೆಚ್ಚು ನೀರನ್ನ ಸಂಗ್ರಹಣೆ ಮಾಡ್ತಾ ಇಲ್ಲ. ಅರಣ್ಯ ಪ್ರದೇಶ ಇಂಪ್ರೂವ್ ಮಾಡೋದ್ರಲ್ಲಿ ನಮ್ಮ ಸರ್ಕಾರಗಳು ವಿಫಲ ಆಗಿದೆ ಅಂತ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸರ್ಕಾರ ಇರ್ಬೋದು, ಅರಣ್ಯಗಳನ್ನ ಇಂಪ್ರೂವ್ ಮಾಡಬೇಕು. ಅರಣ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮರ ಗಿಡನ ಕಡಿದು ವ್ಯವಸಾಯಕ್ಕೆ ನಾವು ತಗೋಬಿಟ್ಟು ನಮ್ಮ ಮನೆ ಕಟ್ಟಲಿಕ್ಕೆ ಬೆಳೆಸ್ಕೊಂಡು. ಸರ್, ನಾನು ಪ್ರತಿದಿನ ಜಮೀನ್ಗೆ ಹೋಗೋಕ್ಕೆ ಅಂತೇಳಿ ಮೈಸೂರಿಂದ ರೈಲಲ್ಲಿ ಅಕ್ಕಿಯಾಬಳಿಗೆ ಹೋಗ್ತೀನಿ ಸರ್. ಅಕ್ಕಿಯಾಬಳಲ್ಲೇ ಬೇಕಾದಷ್ಟು ಕೆಲಸ ಇದೆ, ಆದರೆ ಅಕ್ಕಿಯಾಬಳಿಂದ ಸುಮಾರು 100 ಜನ ಮೈಸೂರು ಬರ್ತಾರೆ. ಯಾಕೆ ಅಂತ ಅಂದರೆ ಇಲ್ಲಿ 10 5 ಗಂಟೆವರೆಗೆ ಮನೆ ಕಟ್ಟಲಿಕ್ಕೆ ಇದು ಮಾಡ್ತಾನೆ, ಅವನಿಗೆ 1,000 ರೂಪಾಯಿ ಕೊಡ್ತಾರಂತೆ. ಗಾರಿ ಹಾಕೊಂಡು 1,500 ಕೊಡ್ತಾನೆ, ಅಲ್ಲೆಲ್ಲಿ ಕೊಡ್ತಾರಣ್ಣ ಅಂತಾನೆ.
1: ಇರಲಿ ಬಿಡಿ ಲಕ್ಷ್ಮೇಗೌಡರ, ಈಗ ಪರಿಸರ ಸಂರಕ್ಷಣೆ ಕೆಲಸನ ಮಾಡ್ತಾ ಇದ್ದೀರಿ, ನಿವೃತ್ತರಾದ ಮೇಲೂ ಚಟುವಟಿಕೆಯಿಂದ ಇದ್ದೀರಿ,
0: ಅದು
1: ಬರೀತೀರಿ.
0: ಬರೆಯೋದ್ರಿಂದನೇ ನಮ್ಮ ವಯಸ್ಸು ಸರ್ ಇವತ್ತು 76 ಆದ್ರೂ.

0: ನಾನೊಂಥರ 26 ವರ್ಷದ ಹುಡುಗರು ನನಗೆ ಬರವಣಿಗೆನಲ್ಲಿ ಬಹಳ
1: ಚೆನ್ನಾಗಿರಿ 100 ವರ್ಷ ಬಾಳಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನಿಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ದಯಮಾಡಿ ಕನ್ನಡದಲ್ಲಿ ಹೇಳಿ.
0: ನಂದು ಮೊಬೈಲ್ ನಂಬರು 9741837323.
1: ಇನ್ನೊಮ್ಮೆ ಹೇಳ್ತೀನಿ,
0: 9741837323.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ,
0: 9741837323.
1: ಒಳ್ಳೆಯದು ಲಕ್ಷ್ಮೇಗೌಡ್ರೆ. ಇದುವರೆಗೆ ಆಹಾರ ಧಾನ್ಯಗಳ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ನಿಮ್ಮ ಬದುಕು, ಈ ಎಲ್ಲದರ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗ್ಲಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ.
2: ಇದುವರೆಗೂ ಕೃಷಿ ರಂಗದಲ್ಲಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಆಹಾರ ಧಾನ್ಯ ಹಾಗೂ ಪರಿಸರ ಸಂರಕ್ಷಣೆ ಈ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರಾದ HS ಲಕ್ಷ್ಮೇಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಎನ್ ಕೇಶವಮೂರ್ತಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ್ ಹಾಗೂ ಡಾಕ್ಟರ್ ಮಂಜಪ್ಪ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಕೇಳುಗರೆ, ಈಗ ಕಸ್ತೂರಿ ಶಂಕರ್ ಅವರು ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳೋಣ.

ಇದುವರೆಗೆ ಕಸ್ತೂರಿ ಶಂಕರ್ ಅವರು ಹಾಡಿದ ಒಂದು ಜನಪದ ಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು ಹಾಗೂ ಶುಭರಾತ್ರಿ. ಮತ್ತೆ ಸಿಗೋಣ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ.

ಕೇಳುಗರೆ, ವೇಳೆ ಇನ್ನೇನು 7:34. ಇನ್ನು ಮುಂದೆ ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಮೊದಲಿಗೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನ ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಮತ್ತು ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ ಎಂದು ಭಾರತ ಪ್ರತಿಪಾದಿಸಿದೆ. ಗಡಿ ವಿಷಯಗಳ ಎಲ್ಲ ಅಂಶಗಳನ್ನು ನಿಭಾಯಿಸಲು ಸ್ಥಾಪಿತ ದ್ವಿಪಕ್ಷೀಯ ಕಾರ್ಯವಿಧಾನಗಳು ಇವೆ. ಭಾರತ ನೇಪಾಳ ಗಡಿಯ ಸುಮಾರು 98% ಭಾಗವನ್ನು ಗುರುತಿಸಲಾಗಿದ್ದರೂ ಕೆಲವು ಬಗೆಹರಿದ ಭಾಗಗಳು ಇವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಲ್ಕಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು

0: ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲ ಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಲ್ಕಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷ ಶಿಪೋ ಕೋಸಾ ಪೌಲಸ್ ಮಾಷಾ ತಿಲೆ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಆಗಮಿಸಿತ್ತು. ಉಭಯ ನಾಯಕರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಿದರು. ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಸಹಕಾರ, ಕೌಶಲ್ಯಾಭಿವೃದ್ಧಿ ಮತ್ತು ಉಭಯ ದೇಶಗಳ ಜನರ ನಡುವಿನ ಸಂಬಂಧವನ್ನು ವೃದ್ಧಿಸುವ ಬಗ್ಗೆ ಗಮನಹರಿಸಲಾಯಿತು. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸುವ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ತಮಿಳುನಾಡು ಮತ್ತು ಕೇರಳ ವ್ಯಾಪ್ತಿಯ ಅಗಸ್ತ್ಯ ಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಕಾಲಮಿತಿಯ ಒಳಗೆ ತೆರವು ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದೆ. ಈ ಕುರಿತು ಆದ್ಯತೆಯ ಮೇರೆಗೆ ಸಮಗ್ರ ಯೋಜನೆಯನ್ನು ಸಿದ್ದಪಡಿಸಿ ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ದ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ತುರಿಮ್ಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ 5 ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15 ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂತಹ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ 2 ಬೌದ್ಧಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ May 3 ನಡೆದಿದ್ದ ನೀಟ್ ಪರೀಕ್ಷೆಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ June 21 ಮರುಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ದಿನಗಳ ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಸ್ಥಿತರಿರಲಿದ್ದಾರೆ.

ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ದ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌನ್ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು 3ನೇ ಮತ್ತು ಅಂತಿಮ ಟಿ20 ಅಂತಾರಾಷ್ಟೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಪ್ರಸ್ತುತ 2 ತಂಡಗಳು 1-1 ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ಧಿಯ ಮೂಲಕ ಭಾರತ ಸ್ಮಾರ್ಟ್ ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ಎನ್ಎಚ್ಇವಿ 2018-19 ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ 3ನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ವೇಳೆ ಸರಿಯಾಗಿ 7:45:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ.
2: ಏನ್ ಹಾಗಿರಿ ಪುಟ್ಟೆ, ಶೀತಲ್ ಇಬ್ರು ಜೊತೆ ಕೂತ್ಬಿಟ್ಟಿದ್ರಿ, ಏನೋ ಮಾತಾಡ್ತಿದ್ರಲ್ಲ, ಏನ್ ಸಮಾಚಾರ?
3: ನಾವು ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದೀವಿ ದಿಗ್ವಿಜಯ್.
2: ಯಾಕೆ ಪರಿಸರದ ಬಗ್ಗೆ ಮಾತಾಡ್ತಿದ್ರಿ ಶೀತಲ್?
3: ಯಾಕೆ ಅಂತ ಹೇಳಿದ್ರೆ, ಜೂನ್ 5 ಪರಿಸರ ದಿನಾಚರಣೆ
2: ಅಂದ್ರೆ ಬಹಳ ಆತುರದಲ್ಲೇ ಮಾತಾಡ್ತಾ ಇದೀರಿ ಅಂತ ಆಯ್ತು. ಜೂನ್ 5 ಮಾತ್ರ ಮಾತಾಡ್ಬೇಕಾಗಿರಿ?
4: ಖಂಡಿತ ಇಲ್ಲ, ಯಾವಾಗ್ಲೂ ಅದ್ರ ಬಗ್ಗೆ ಯೋಚಿಸ್ತಾ ಇರ್ಬೇಕು, ಕೆಲಸ ಮಾಡ್ತಾ ಇರ್ಬೇಕು.
2: ಅಂದ್ರೆ ಪರಿಸರ ಇಲ್ಲದೆ ನಾವಿಲ್ಲ, ನಾವಿಲ್ಲದೆ ಪರಿಸರ ಇಲ್ಲ. ರಕ್ಷಣೆ ಮಾಡ್ಲೇಬೇಕು. ಹುಟ್ಕೊಂಡಿದ್ದೆ ಮೊದಲು ಪರಿಸರ ಅಲ್ವಾ? ಗಿಡ ಮರ ಬೆಟ್ಟ ಗುಡ್ಡ, ಆಮೇಲೆ ನಾವು ಬಂದಿದ್ದು, ನಾವೇ ಕೂಡ ಹಾಳು ಮಾಡ್ತಾ ಇದೀವಿ ಅದನ್ನ. ಈಗ ನಾವು ಮೈಸೂರಲ್ಲಿ ಇದ್ವಿ, ಆಕಾಶವಾಣಿಲಿ ಇದ್ವಿ. ಈಗ ಇನ್ನೇನು ಮಳೆಗಾಲ ಆರಂಭವಾಗುವ ಸಮಯ, ಪ್ರೀ ಮಾನ್ಸೂನ್ ಅಂತ ಏನು ಹೇಳ್ತೀವಿ. ಮಳೆಗಳು ಆಗಾಗ ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ, ಅವಘಡಗಳು ಆಗ್ತಾ ಇದೆ. ಇರಲಿ, ಆಕಾಶವಾಣಿಯ ಬಗ್ಗೆ ನಾನು ಯಾಕೆ ಮಾತಾಡಿದೆ ಅಂತ ಹೇಳಿದ್ರೆ, ಈಗ ಆಕಾಶವಾಣಿ ಸುತ್ತ ಮಳೆ ಆಗಿರುತ್ತೆ, ಪಕ್ಕದ ರೋಡ್ ಹೋದ್ರೆ ಮಳೆ ಇಲ್ಲ ಅಲ್ವಾ ಹಿರಿ?
3: ಹೌದು.
2: ಕೃಷ್ಣಮೂರ್ತಿಪುರಮಲ್ಲಿ ಮಳೆ ಇಲ್ಲ,
4: ಹೌದು.
2: ಗಂಗೋತ್ರಿ ಲೇಔಟಲ್ಲಿ ಮಳೆ ಇಲ್ಲ, ವಿಜಯನಗರದಲ್ಲಿ ಮಳೆ ಇಲ್ಲ, ಆಕಾಶವಾಣಿ ಸುತ್ತ ಮಳೆ ಇದೆ, ಯಾಕೆ ಅಂತ ನನ್ನ ಪ್ರಶ್ನೆ. ಶೀತಲ್, ಯಾಕಿರ್ಬೋದು?
3: ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಪರಿಸರದಲ್ಲಿ ಬದಲಾವಣೆಗಳು ಆಗ್ತಾ ಇದೆ, ಮನುಷ್ಯರು ಮಾಡ್ತಾ ಇದ್ದಾರೆ, ಮರಗಳನ್ನು ಕಡಿತಾ ಇದ್ದಾರೆ, ಟೆಂಪರೇಚರ್ ವೇರಿಯೇಷನ್ ಆಗ್ತಾ ಇದೆ, ಹಾಗಾಗಿ ಈ ರೀತಿ ಡಿಫ್ರೆನ್ಸಸ್ ನ ನಾವು ಕಂಡು ಬರ್ತೀವಿ.
2: ಓಕೆ, ನಮ್ಮ ಆಹಿರಿ ಏನಂತಾಳೆ ಅದಕ್ಕೆ?
4: ಪರಿಸರನ ಸಂರಕ್ಷಣೆ ಮಾಡೋದು ಪೂರ್ತಿ ಮನುಷ್ಯರ ಕೈಯಲ್ಲೇ ಇದೆ ಅಂತ ನಾನು ನಂಬ್ತೀನಿ.
2: ಈಗ ನನ್ನ ಪ್ರಶ್ನೆಗೆ ಇಬ್ರು ಸರಿಯಾಗಿ ಉತ್ತರ ಕೊಡಲಿಲ್ಲ. ನನ್ನ ಪ್ರಶ್ನೆ ಇಷ್ಟೇ ಆಗಿತ್ತು, ಆಕಾಶವಾಣಿ ಸುತ್ತಮುತ್ತ ಮಳೆ ಆಗುತ್ತೆ, ಆ ಕಡೆ ಬೇರೆ ಕಡೆ ಮಳೆ ಕಡಿಮೆ ಆಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ ಅಂದ್ರೆ ಆಗಿರಲ್ಲ ಮಳೆ. ಒಂದು ನೀವು ಅಬ್ಸರ್ವ್ ಮಾಡಿ, ಪಕ್ಕದಲ್ಲಿ ವಾಣಿ ವಿಲಾಸ್, ಎದುರುಗಡೆ ಪಾರ್ಕ್ ಇದೆ ಚೆಲುವಾಂಬ ಪಾರ್ಕ್, ಇನ್ನು ಲೆಫ್ಟ್ ಸೈಡ್ ಬಂದ್ರೆ ನಮಗೆ CFTRI. ಈ ಸುತ್ತಮುತ್ತ ನೀವು ನೋಡಿ ಅಗಾಧವಾದ ಮರಗಳಿದಾವೆ. ಈ ಸರೌಂಡಿಂಗ್ ಮಳೆ ಜಾಸ್ತಿ ಆಗಿರುತ್ತೆ, ಇಲ್ಲಿ ಮಳೆ ಆಗಿರುತ್ತೆ, ಬೇರೆ ಕಡೆ ಮಳೆ ಆಗಿರಲ್ಲ. ಅಂದ್ರೆ ದೇಶ ಹೇಳುವಂತದ್ದು ಏನಂದ್ರೆ, ಮರಗಳು ಹೆಚ್ಚಾಗಿದೆ, ಆ ಕಾರಣಕ್ಕೆ ಮಳೆಗಳು ಹೆಚ್ಚಾಗುತ್ತೆ ಅನ್ನೋ ಉದ್ದೇಶ. ಅಂದ್ರೆ ಮೋಡಗಳನ್ನ ಸೆಳೆದುಕೊಂಡು ಕೂಡ ಅದು ಅಲ್ಲಿ ಮಳೆ ಸುರಿಸುವಂತ ಕೆಲಸಗಳಾಗುತ್ತೆ. ಈಗ ಮಳೆ ಹೆಂಗ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ, ಅದನ್ನ ನಾವು ಹೇಳದ್ ಬೇಕಿಲ್ಲ. ಚಿಕ್ಕ ಮಕ್ಕಳಿಗೆ ಶುರು ಆಗ್ಬಿಡುದು, ಗೊತ್ತಾಗುತ್ತೆ ಹೆಂಗ್ ಮಳೆ ಬರುತ್ತೆ ಈಗ ಅಂತ ಹೇಳಿ. ಮರಗಳನ್ನ ಹೆಚ್ಚು ನೆಟ್ರೆ ಅದರ ಒಂದು ಪರಿಣಾಮ ಆಗ್ಬೋದು, ಅದರ ಒಂದು ಇನ್ಫ್ಲುಯೆನ್ಸ್ ಇಂದ ಮಳೆ ಆಗೋದು ಜಾಸ್ತಿ ಆಗುತ್ತಲ್ವಾ? ಹೌದಾ ಶೀತಲ್?
3: ಹೌದು, ನಾವು ಚಿಕ್ಕವರಿರ್ಬೇಕಾದ್ರೆ ಮಳೆ ಜೂನ್ ಅಂತ ಹೇಳಿದ್ರೆ ಶುರು ಆಗ್ತಿತ್ತು. ಇವಾಗ ಹೇಗೆ
2: ಅಂತ ಅಲ್ಲ, ಅದಕ್ಕಿಂತ ಮುಂಚೆ ಈಗ ಜೂನ್ ಆಯ್ತು, ಜುಲೈ ಆಯ್ತು.

0: ಕೆಲವೊಮ್ಮೆ ತುಂಬಾ ಮುಂಚೆನೆ ಶುರು ಆಗುತ್ತೆ, ಕೆಲವೊಮ್ಮೆ ತುಂಬಾ ಲೇಟ್ ಆಗಿ ಶುರು ಆಗುತ್ತೆ, ಒಂಥರ ಅನ್ಪ್ರಿಡಿಕ್ಟೇಬಲ್ ಆಗೋಗ್ಬಿಟ್ಟಿದೆ.
1: ಯಾಕೆ ಅಂತ ಹೇಳಿದ್ರೆ ಹವಾಮಾನ ವೈಪರೀತ್ಯ ಇದಕ್ಕೆಲ್ಲ ಕಾರಣ. ಮೊದ್ಲೇನಾಗ್ತಿತ್ತು ಅಂದ್ರೆ 3 ತಿಂಗಳು ಮಳೆ, 3 ತಿಂಗಳು ಬೇಸಿಗೆ, 3 ತಿಂಗಳು ಚಳಿ, ಇನ್ ಮಿಕ್ಕಿದ್ದೆಲ್ಲ ಸಾಧಾರಣವಾಗಿ ಇರ್ತಿತ್ತು. ಈಗ ಏನಾಗ್ಬಿಟ್ಟಿದೆ, ಯಾವಾಗ ಬೇಸಿಗೆ ಬರುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಚಳಿ ಆಗಿದ್ ಗೊತ್ತಿಲ್ಲ.
2: ಹಾಗೇನೆ ಬೇಸಿಗೆಯಲ್ಲಿ ಇದ್ದಾಗ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಮಳೆ ಇದ್ದಾಗ ಅದ್ರದ್ದು ಅನ್ಪ್ರೆಡಿಕ್ಟಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಮೈಸೂರು ಮುಂಚೆ ಹಿಂಗಿರ್ಲಿಲ್ಲ ಅಂತ ನನ್ನ ಭಾವನೆ.
1: ಮೈಸೂರು ಮುಂಚೆ ಹಿಂಗಿರ್ಲಿಲ್ಲ, ಅದಕ್ಕೆಲ್ಲ ಕಾರಣ ನಮ್ಮದೇ ಒಂದು ಕೈವಾಡ, ಮನುಷ್ಯರ ಕೈವಾಡ ಅಂತ ಹೇಳಿ ತಪ್ಪಾಗಿಲ್ಲ. 10 ವರ್ಷದಿಂದ ನೋಡಿದಾಗ ತುಂಬಾ ಡೆವಲಪ್ಡ್ ಏನಲ್ಲ, ರಿಂಗ್ ರೋಡ್ ಒಳಗೆ ಮಾತ್ರ ನಮ್ಮ ಮೈಸೂರು ಸಿಟಿ
0: ಮೇನ್ ಸಿಟಿ
1: ಅಂತ ಹೇಳ್ಬೋದು. ರಿಂಗ್ ರೋಡ್ ಹತ್ತತ್ರನೂ ಕೂಡ ಅಂತ ಬೆಳವಣಿಗೆ ಆಗಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಿಂಗ್ ರೋಡ್ ಅನ್ನ ದಾಟಿ ನಾವು ಅಗಾಧವಾಗಿ ನಮ್ಮ ಮೈಸೂರು ಸಿಟಿಯನ್ನ ಬೆಳವಣಿಗೆ ಮಾಡ್ಕೊಂಡಿದ್ವಿ. ತಪ್ಪೇನಲ್ಲ, ಆದರೆ ಮರಗಳನ್ನ ಕಡಿಯುವಂಥದ್ದು, ಹಾಗೆ ಪರಿಸರ ಹಾಳು ಮಾಡ್ತಾ ಇರುವಂಥದ್ದು, ಇದೆಲ್ಲಾ ಕಾರಣಗಳಿಂದ ನಾವು ನಮ್ಮ ಆಹಿರಿ ಹೇಳಿದಾಗೆ ಮೈಸೂರು ಹೀಗಿರಲಿಲ್ಲ ಅಂತ ಖಂಡಿತ ಹೇಳ್ಬೋದು. ಅಂದ್ರೆ ಒಂದು ಮರವನ್ನ ಕಡಿತೀವಿ ಅಂತ ಆದಾಗ 2 ಗಿಡವನ್ನ ನೆಡುವಂತಹ ಕೆಲಸ ಆಗಬೇಕು ಅಲ್ವಾ ಆಹಿರಿ?
2: ಖಂಡಿತ ಒಪ್ಕೋತೀನಿ.
1: ನೋಡಿ, ಇವತ್ತು ಆಕಾಶವಾಣಿ ಅಲ್ಲಿ ನಾವು ಒಂದು ಗಿಡಗಳನ್ನ ನೆಟ್ರಿ, ಬಹಳ ಸಂತೋಷ ಇದೆ ನಮ್ಗೆ. ಅಪರೂಪದ ವೃಕ್ಷ ಸಸಿಗಳನ್ನ ನೆಟ್ವಿ. ಯಾಕೆ ಅಂತ ಹೇಳಿದ್ರೆ ಪರಿಸರ ದಿನಾಚರಣೆ ಹತ್ರ ಬರ್ತಾ ಇರೋದ್ರಿಂದ ನಮ್ಮ ಆಕಾಶವಾಣಿಲಿ ಹೆಚ್ಚಿನ ಒಂದು ವೃಕ್ಷ ಸಂಪತ್ತಿದೆ. ಆದರೆ ಇನ್ನು ಹೆಚ್ಚಿಗೆ ಮಾಡುವನ್ನ ಉದ್ದೇಶಕ್ಕಾಗಿ ಕೂಡ ಒಂದು ಗಿಡವನ್ನ ನೆಡುವಂತಹ ಕೆಲಸವನ್ನ ನಾವು ಕೂಡ ಇಲ್ಲಿ ಮಾಡಿದೀವಿ. ಹೌದಾ?
2: ಖಂಡಿತ.
1: ನೋಡಿದೆ ಅಲ್ವಾ ನೀನು?
2: ಹೌದು, ಈಗ ಹೋಗಿ ಬಂದ್ವಲ್ಲ.
1: ಇದು ಮೋಸ್ಟ್ಲಿ ನಮ್ಮ ಶೀತಲ್ ಗೊತ್ತಿಲ್ಲ, ಯಾಕಂದ್ರೆ ಶೀತಲ್ ಒಳಗಡೆ ಇದ್ರು ಅದು
0: ಗೊತ್ತಾಗ್ಲಿಲ್ಲ.
1: ಈ ಒಂದು ಅಪರೂಪದ ವೃಕ್ಷ ಸಸಿಗಳನ್ನ ಶ್ರೀ ಜಯಚಾಮರಾಜ ಅರಸು ಎಜುಕೇಶನ್ ಟ್ರಸ್ಟ್ ಈ ಸಸಿಗಳನ್ನ ನೀಡಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಬಹಳ ಸಂತೋಷ ಆಗ್ತು. ಈ ಕೆಲಸಗಳನ್ನ ಬರೀ ಇವತ್ತು ಮಾತ್ರ ಸೀಮಿತ ಅಂತಲ್ಲ, ಪ್ರಧಾನಮಂತ್ರಿಗಳು ಆಗ್ಲೇ ಕೂಡ ಹೇಳಿದ್ರು, ಒಂದು ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನ ನೆಡಿ ಅಂತೇಳಿ. ಅದು ಬಹಳ ವರ್ಷಗಳ ಒಂದು ಸತತ ಪ್ರಯತ್ನ. ಏನ್ ಅವತ್ತೇ ಆಗ್ಬೇಕು ಅಂತಿಲ್ಲ, ಯಾವಾಗ ಬೇಕಾದ್ರೆ ನೆಡ್ಬೋದಲ್ವಾ?
0: ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ಮುಂದ್ಗಡೆ ಒಂದಿಷ್ಟು ಗಿಡಗಳು, ಹಿತ್ತಲಲ್ಲಿ ಒಂದಿಷ್ಟು ಗಿಡಗಳು ಹಾಗಿರ್ತಿತ್ತು. ಇವಾಗ ನೋಡಿದ್ರೆ ಹೇಗಾಗಿದೆ ಅಂತ ಹೇಳಿದ್ರೆ, ಎಲ್ಲ ಪೂರ್ತ ಕಾಂಕ್ರೀಟ್, ಮನೆ ಎಂಟರ್ ಆಗ್ತಿದ್ದಂಗೆ ಕಾಂಕ್ರೀಟ್, ಲಾಸ್ಟ್ ಎಂಡ್ ತನಕ ಕಾಂಕ್ರೀಟೇ ಇರುತ್ತೆ,
1: ಜಾಗನೇ ಇಲ್ಲ.
0: ಹಾ, ಆತರ ಇದ್ದಾಗ ಪಾಟ್ಸ್ ಆದ್ರೂ ಇಟ್ಕೊಳ್ಬಹುದು, ಸಣ್ಣ ಸಣ್ಣ ಗುಲಾಬಿ, ಹಾ, ಟೆರೆಸ್ ಗಾರ್ಡನಿಂಗ್ ಮಾಡ್ಬೋದು. ಹೈಡ್ರೋಫೋನಿಕ್ಸ್ ಅಂತ ಆತರ ಏನೇನೋ ಹೊಸ ಹೊಸದ್ ಬಂದಿದೆ. ಆಮೇಲೆ ನಮ್ಮ ಎನ್ವೈರನ್ಮೆಂಟಲಿಸ್ಟ್ ಹತ್ರ ಒಂದಿಷ್ಟು ಐಡಿಯಾಸ್ ತಗೊಳ್ಬಹುದು. ನಮ್ಮ ದೇಶದಲ್ಲಿ ಎಷ್ಟೊಂದು ಫೇಮಸ್ ಎನ್ವೈರನ್ಮೆಂಟಲಿಸ್ಟ್ ಇದಾರೆ. ಸುಂದರ್ ಲಾಲ್ ಬಹುಗುಣ ಅವರು ಚಿಪ್ಕೋ ಮೂವ್ಮೆಂಟ್ ಶುರು ಮಾಡಿದ್ರು. ಸಾಲು ಮರದ ತಿಮ್ಮಕ್ಕ, ಅವರು 8,000 ಮರಗಳನ್ನ ನೆಟ್ಟಿದ್ರು. ಇವರಿಂದ ಎಲ್ಲ ಇನ್ಸ್ಪಿರೇಷನ್ ತಗೊಂಡ್ರೆ ಅಟ್ಲೀಸ್ಟ್ ನಾವು 8,000 ಮರಗಳಾಗದೇ ಇದ್ರು ಪರವಾಗಿಲ್ಲ, ಒಂದೆರಡಾದ್ರೂ ನೆಟ್ಟಣ.
1: ಈಗ ಸಾಲು ಮರದ ತಿಮ್ಮಕ್ಕ ಅವರು ಯಾವುದೇ ಒಂದು ಪದವಿನಾಗ್ಲಿ ಬೇಸಿಕ್ ಎಜುಕೇಶನ್ ಇರಲಿಲ್ಲ, ಆದರೂ ಕೂಡ ಅವರಿಗೆ ಕಾಳಜಿ ಇತ್ತು. ಅವರು ನೆಟ್ಟಂತಹ ಗಿಡಗಳು ಈಗ ದೊಡ್ಡ ಹೆಮ್ಮರವಾಗಿ ಎಷ್ಟೋ ಜನಕ್ಕೆ ಆಸರೆ ಆಗಿದೆ, ಎಷ್ಟೋ ಜನಕ್ಕೆ ನೆರಳನ್ನು ಕೊಡ್ತಾ ಇದೆ, ಆಕ್ಸಿಜನ್ ಲೆವೆಲ್ ಅನ್ನು ಕೊಡ್ತಾ ಇದೆ. ಹೌದಾ? ಈಗ ಯಾಕೆ ಸಾಲು ಮರದ ಆಹಿರಿ ಪುಟ್ಟಿ ಆಗಬಾರ್ದು, ಸಾಲು ಮರದ ಶೀತಲ್ ಬೆಳಗಲಿ ಆಗಬಾರ್ದು, ನಾನು ಕೂಡ ಸಾಲು ಮರದ ದಿಗ್ವಿಜಯ ಯಾಕಾಗಬಾರ್ದು ಅಂದ್ರೆ, ಕಾಳಜಿ ಏನಂತ ಹೇಳಿದ್ರೆ ಒಬ್ಬರಿಗೆ ಇದು ಹೊಳಿಬೇಕು ಅಂತಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಕೆಲಸದ ಒತ್ತಡದಲ್ಲಿ ನಮ್ಗೆ ಸಾಧ್ಯ ಆಗಲ್ಲ, ಬಹಳಷ್ಟು ಕೆಲಸಗಳು ಇರ್ತವೆ. ಅದು ಇದು
0: ಟ್ರೈ ಮಾಡ್ತಾ
1: ಇದ್ದೀನಿ. ಖಂಡಿತ ಮಾಡಬೇಕು ಟ್ರೈ. ಯಾಕೆಂದ್ರೆ ನೀವು ಈಗ ಟ್ರೈ ಮಾಡಲಿಲ್ಲ ಅಂತ ಹೇಳಿದ್ರೆ ಭೂಮಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಈಗಲೇ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಡಿಸೀಸಸ್ಗಳನ್ನ ಕಾಣ್ತಾ ಇದ್ದೀವಿ, ಯಾಕಾಗಿ ಈ ಪರಿಸರ ನಾಶದಿಂದ. ಹೌದಾ ಆಹಿರಿ?
2: ಖಂಡಿತ. ಬರೀ ವೃಕ್ಷಗಳನ್ನ ನೆಡೋದ್ರಿಂದ ನಮ್ಮ ಪರಿಸರನ ಉಳಿಸ್ಕೋಬಹುದು ಅಂತ ಹೇಳ್ತೀರಾ ದಿಗ್ವಿಜಯ್ ಅವರೇ?
1: ಖಂಡಿತ ಆಗಲ್ಲ,
2: ಅದ್ರ ಜೊತೆ ಬೇರೆ ಕೆಲಸಗಳು ಮಾಡ್ಬೇಕಾಗತ್ತೆ ಅನ್ಸುತ್ತೆ. ತ್ಯಾಜ್ಯಗಳನ್ನ ನಾವು ವಿಲೇವಾರಿ ಮಾಡೋದಾಗ್ಲಿ.
1: ಪಾಯಿಂಟ್ ಬಂದ್ಲು ಆಹಿರೀಗ, ಬರೀ ನಾವು ಗಿಡ ನೆಡೋದು ಮರ ಬೆಳೆಸೋದು ಇದೇ ಅಲ್ಲ, ತ್ಯಾಜ್ಯ ನಿರ್ವಹಣೆ ಅದರಲ್ಲಿ ಬಹಳ ಪ್ರಮುಖವಾದ್ದು ಪ್ಲಾಸ್ಟಿಕ್. ಹೌದಾ?
0: ರೀಸೈಕ್ಲಿಂಗ್.
1: ಹಾ, ಬಹಳಷ್ಟು ಕಡೆ ಪ್ಲಾಸ್ಟಿಕ್ ನಿಷೇಧ ಆಗಿದೆ, ಆದ್ರೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸುವಂತ ಕೆಲಸಗಳು ಆಗ್ತಾ ಇಲ್ಲ ಅಲ್ವಾ ಆಹಿರಿ? ಈಗ ನಾವೇ ಕೂಡ ಅದನ್ನ ಆರಂಭ ಮಾಡಬೇಕು. ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಳು ತುಂಬಾ ಬೇಡ ಬೇಕು ಅಂತಂದ್ರು ಕೂಡ ಪ್ಲಾಸ್ಟಿಕ್ ಬಂದು ಬೀಳ್ತಾ ಇರ್ತವೆ.
0: ಎಣ್ಣೆ ಅಂತ ಹೇಳಿದ್ರು ಅದು ಪ್ಯಾಕೆಟ್ ಅಲ್ಲೇ
1: ಬರುತ್ತೆ ಆಲ್ಮೋಸ್ಟ್ ಆಲ್.
2: ಅಟ್ ಲೀಸ್ಟ್ ನಾವು ಕಸ ವಿಲೇವಾರಿ ಮಾಡುವಾಗ ಪ್ಲಾಸ್ಟಿಕ್ ಬೇರೆ, ಹಸಿ ಕಸ ಬೇರೆ ಅಂತ ಮಾಡ್ಬೇಕು. ಈ ತರ ಕುತ್ಕೊಂಡು ಮಾತಾಡುವಾಗ ಮಾತಾಡಕ್ ಸುಲಭ, ಆದ್ರೆ ಅದನ್ನ ಮನೇಲಿ ನಾವು ಅಳವಡಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಆಗತ್ತೆ ಅಂತ ಅನ್ಸುತ್ತೆ.
1: ಏನಂತ್ರಿ ಶೀತಲ್?
0: ಒಳ್ಳೆ ಸುದ್ದಿ ಅಂದ್ರೆ ನಾನು ಆಕ್ಚುಲಿ ಇದನ್ ಮಾಡ್ತೀನಿ. ನನ್ನ ಶಾಂಪೂ ಬಾಟಲ್ಸ್ ಏನಿರುತ್ತೆ ಅದನ್ನೆಲ್ಲಾನು ಸೆಪರೇಟ್ ಆಗಿಡ್ತೀನಿ. ಸ್ಕ್ರಾಪ್ ಟ್ರೇಡರ್ಸ್ ಬರ್ತಾರಲ್ವಾ, ಅವ್ರ ಹತ್ರ ನಾನು ಈ ಬಾಟಲ್ಸ್ ನೆಲ್ಲ ಕೊಡ್ತೀನಿ, ಅವ್ರ ಅದನ್ನ ರೀಸೈಕಲ್ ಮಾಡ್ತಾರೆ. ಕೆಲವರು ಕೇಳಿದೀನಿ, ಅವ್ರು ಏನಂತ ಹೇಳಿದ್ರು ಅಂದ್ರೆ ಆ ರೀಸೈಕಲ್ ಮಾಡಿರೋದ್ರಿಂದ ಮಕ್ಕಳ ಆಟ ಸಾಮಾನು ತಯಾರಿಸ್ತಾರೆ ಅಂತ ಹೇಳ್ಬಿಟ್ಟು. ಈ ತರ ರೀಪರ್ಪಸ್ ಮಾಡೋದು, ರೀಸೈಕಲ್ ಮಾಡೋದ್ರಿಂದ ಎಷ್ಟೊಂದು ಹೆಲ್ಪ್ ಆಗುತ್ತೆ.
1: ಎಲ್ರಿಗೂ ಕೂಡ ಒಂದು ಪರಿಕಲ್ಪನೆ ಬರಬೇಕು. ಮನೆಯಲ್ಲಿ ದಿನ ಕಸ ವಿಲೇವಾರಿ ಮಾಡುವಂತಹ ವ್ಯಕ್ತಿಗಳು ಬಂದಾಗ ಕೊಡ್ತೀವಿ, ಅವ್ರು ಹೇಳ್ತಾರೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡ್ಕೊಡಿ ಅಂತ. ಎಷ್ಟು ಜನ ಮಾಡ್ತೀವಿ, ಈಗ ಅದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಅವ್ರ ಕಲ್ಪನೆಯಲ್ಲೇ ಇಲ್ಲ.
0: ಆಮೇಲೆ ಅವ್ರಿಗೆ ತಗೊಂಡು ಹೋಗೋದಕ್ಕೂ ಕಷ್ಟ ಆಗುತ್ತೆ,
1: ತುಂಬಾ
0: ಕಷ್ಟ ಆಗುತ್ತೆ. ನಾವೇ ಅದೇ ಕೆಲಸ ಮಾಡಬೇಕು ಅಂದ್ರೆ
1: ಮೊದಲು ಆಹಿರಿ ಹೇಳಿದಾಗೇನೆ ಮೊದಲು ಮೈಸೂರು ಇಷ್ಟು ಬೆಳವಣಿಗೆ ಆಗಿರ್ಲಿಲ್ಲ, ತುಂಬಾ ಕಡಿಮೆ ಇತ್ತು ಮನೆಗಳು. ಈಗ ಎಷ್ಟು ಮನೆಗಳಿದಾವೆ ಒಂದು ಏರಿಯಾದಲ್ಲಿ, ಎಷ್ಟು ನಾವು ಕಸಗಳು ಉತ್ಪತ್ತಿ ಆಗ್ತವೆ ಅಂತ ನಮ್ಗೆ ಕಲ್ಪನೆನೇ ಇಲ್ಲ. ಎಷ್ಟು ಲಕ್ಷ ಟನ್ ತ್ಯಾಜ್ಯಗಳು ವಿಲೇವಾರಿ ಮಾಡಬೇಕಾಗತ್ತೆ, ಅದಕ್ಕೆಲ್ಲ ಜನಗಳು ತುಂಬಾ ಕಡಿಮೆ ಇದ್ದಾರೆ. ನಾವೇ ಸಪರೇಟ್ ಮಾಡಿಕೊಟ್ರೆ ಅವ್ರ ಆರೋಗ್ಯವನ್ನು ಕಾಪಾಡ್ತೀವಿ, ಹಾಗೂ ಕೆಲಸವನ್ನು ಕೂಡ ಕಡಿಮೆ ಮಾಡ್ತೀವಿ. ಅಂದ್ರೆ ಈ ಪರಿಸರ ದಿನಾಚರಣೆ ಸಂಬಂಧಪಟ್ಟಾಗ ನಾವು ಮಾತಾಡ್ತಿದ್ವಿ, ಎಷ್ಟು ಮಾತಾಡಿದ್ರು ಸಲಲ ಅನ್ಸುತ್ತೆ ಅಲ್ವಾ ಆಹಿರಿ? ಯಾಕೆಂತಂದ್ರೆ ನೋಡಿ, ನಾವು ಮರಗಳು ನೆಡುವಂತಹ ವಿಚಾರದಿಂದ ಶುರು ಮಾಡಿದ್ವಿ, ಕಸ ವಿಲೇವಾರಿ, ಪ್ಲಾಸ್ಟಿಕ್ ಬಂದ್ವಿ, ಇನ್ನು ಬಹಳಷ್ಟು ವಿಚಾರಗಳನ್ನು ಮಾತಾಡ್ತಾನೆ ಇರಬಹುದು.
2: ಪ್ಲಾಸ್ಟಿಕ್ ಬಳಕೆನೂ ನಾವು ಹಂಗೆ ಕಡಿಮೆ ಮಾಡಬಹುದು. ನಮ್ಮ ಕೈಲಾದಷ್ಟು
0: ಕಾಟನ್ ಬ್ಯಾಗ್ಸ್ ತಗೊಂಡು ಹೋಗ್ಬೋದು,
1: ಬಟ್ಟೆ ಬ್ಯಾಗ್ನ ಬಳಸೋದ್ರಿಂದ ಪ್ಲಾಸ್ಟಿಕ್ ಬಳಕೆನ ನಿರ್ಮೂಲನೆ ಮಾಡಬಹುದು. ಈಗ ನಾವು ಹೋದಾಗ ಎಲ್ಲರೂ ಒಂದು ಪರ್ಚೇಸ್ ಹೋದಾಗ ಪ್ಲಾಸ್ಟಿಕ್ ಕೊಡ್ತಾರೆ, ಬೇಡ ಪ್ಲಾಸ್ಟಿಕ್ ನಮ್ಗೆ ಕೊಡಿ, ಹಾಗೇನೆ ಇಲ್ಲ ಒಂದು ಪೇಪರ್ ಕವರ್ ನಲ್ಲೋ ಕೊಡುವಂತದ್ದು, ಇಲ್ಲ ನೀವೇ ತಗೊಂಡೋದ್ರೆ ಆ ಬಟ್ಟೆ ಬ್ಯಾಗ್ ನಲ್ಲಿ ತಗೊಳ್ಳುವಂತದ್ದು, ಈ ತರದೆಲ್ಲ ಕೆಲಸಗಳಾಗಬೇಕು.
2: ಅದ್ರ ಜೊತೆಗೆ ಸಭೆ ಸಮಾರಂಭಗಳು ಅಥವಾ ಮದುವೆ ಮುಂಜಿ ಇಂತಹ ಶುಭ ಸಮಾರಂಭಗಳಿಗೆ ನಾವು ಇತ್ತೀಚೆಗೆ ಬರೀ ಪ್ಲಾಸ್ಟಿಕ್ ಶೀಶಿಗಳನ್ನ ಬಳಸಕ್ ಶುರು ಮಾಡಿದೀವಿ. ಮುಂಚೆ ಎಲ್ಲ ನಾವು ಸ್ಟೀಲ್ ಲೋಟಗಳನ್ನ, ಸ್ಟೀಲ್ ತಟ್ಟೆಗಳನ್ನ ಬಳಸಿ ಅದನ್ನ ಮತ್ತೆ ಮರುಬಳಕೆ ಮಾಡೋ ತರ ಇತ್ತು. ಇವಾಗ ಎಲ್ಲ ಕಡೆ ಬರೀ ಪ್ಲಾಸ್ಟಿಕ್ ಬಳಕೆನೆ ಆಗೋಗಿದೆ, ಅದನ್ನ ತುಂಬಾ ಸಾಮಾನ್ಯ ಮಾಡ್ಬಿಟ್ಟಿದ್ದಾರೆ.
1: ಈಗ ಆಯ್ರಿ ಹೇಳಿದಾಗ ಮದುವೆ ಅಂದ ತಕ್ಷಣ ಪ್ಲಾಸ್ಟಿಕ್ ಮಯ, ಹೌದಾ? ನೀರಿನ ಬಾಟ್ಲ್ ಇಂದ ಹಿಡಿದು ಕೂಡ ಕುಡಿಯುವ ಕಪ್ಸ್ ಇಂದ ಕೂಡ ಎಲ್ಲ ಕೂಡ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಈಗ ಒಂದು ಮದುವೆ ಸಮಾರಂಭ ಆದ್ಮೇಲೆ ಅವ್ನು ನೋಡಿದ್ರೆ ಹೊರಗಡೆ ಎಷ್ಟು ಆಹಾರ ಪೋಲ್ ಮಾಡಿರ್ತೀವಿ, ಅಷ್ಟೇ ಪ್ಲಾಸ್ಟಿಕ್ ಎಲ್ಲ ವಸ್ತುಗಳು ಬಿದ್ದಿರ್ತವೆ.
0: ತುಂಬಾ ದುಃಖವಾದ ಸಂಗತಿ ಏನಂತ ಹೇಳಿದ್ರೆ, ಹಸುಗಳು ಬಂದು ತಿಂತಾ ಇರ್ತವೆ, ಅವು ಈ ಬಾಳೆ ಎಲೆ ತಿನ್ಬೇಕು ಅಂತ ಹೋಗ್ತವೆ, ಜೊತೆ ಪ್ಲಾಸ್ಟಿಕ್ ಬರುತ್ತೆ, ಅದು ನೋಡಿ ತುಂಬಾ ಬೇಸರ ಆಗೋಗುತ್ತೆ.
1: ಅಂದ್ರೆ ಅದರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಕಂಡಿತ.
0: ತುಂಬಾನೇ
1: ನಾವೇನು ಪ್ಲಾಸ್ಟಿಕ್ ನ ಬಿಸಾಕ್ ಹೋಗ್ಬಿಡ್ತೀವಿ, ಬರೀ ಮದುವೆ ಮನೆ ಮಾತ್ರ ಅಲ್ಲ, ಈಗ ನಾವು ಎಲ್ಲ ಫಾರೆಸ್ಟ್ ಹೋಗ್ತೀವಿ, ಇಲ್ಲ ಹೊರಗಡೆ ಎಲ್ಲ ಹೋದಾಗ್ಲೂ ಕೂಡ ಎಷ್ಟೋ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿನ್ನುವಂಥದ್ದು ಮಾಡುವಂಥದ್ದು, ಅವರ ಒಂದು ಸಂತತಿಯನ್ನ ನಶಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇರ್ತವೆ. ಅಂದ್ರೆ ಈಗ ಎಲ್ಲ ಕೂಡ ಪ್ಲಾಸ್ಟಿಕ್ ಝೋನ್ ಅಂತ ಇದೆ, ಅದು ಕೂಡ ಬಹಳ ಕಟ್ಟುನಿಟ್ಟಾಗಿ ಅದನ್ನ ಪಾಲಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಪಾಲಿಸ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆ ನಾವು ಏನ್ ಕೊಡ್ಲಿಕ್ಕಾಯ್ತು?
0: ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ರಾಪರ್ಸ್ ನೆಲ್ಲ ಅಲ್ಲೇ ಎಸಿ ಬೇಡ ಅಂತಾನೂ ಹೇಳ್ಕೊಡ್ಬೇಕು ನಾವು.
1: ನಾನು ನೋಡಿದ ಒಂದು ಅನುಭವ ನನಗೆ ಏನಂತಂದ್ರೆ, ಒಂದು ಪಾರ್ಕಿಗೆ ಹೋದಾಗ ತಂದೆ ತಾಯಿ ಮಗು ಇರುತ್ತೆ, ಒಂದು ಚಾಕ್ಲೇಟ್ ತಿನ್ನುತ್ತೆ, ಚಾಕ್ಲೇಟ್ ತಿಂದ ಮೇಲೆ ಅದು ಪ್ಲಾಸ್ಟಿಕ್ ಎಲ್ಲೋ ಬಿಸಾಕ್ಬಿಡುತ್ತೆ, ಅದಕ್ಕೆ ಮನವರಿಕೆ ಆಗುತ್ತೆ, ನಾನು ಪ್ಲಾಸ್ಟಿಕ್ ನ ಎಲ್ಲೋ ಹಾಕಿದ್ದೀನಿ, ಅದನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೇಕು ಅಂತ ಹೇಳಿ ಬಂದು ಹಾಕಿರೋ ನಿದರ್ಶನಗಳನ್ನ ನಾನು ಕಂಡಿದ್ದೀನಿ. ನೀವಿಬ್ರು ಹೇಳಿದಾಗೇನೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ, ಹಾಗೇನೆ ನಾವು ಮಕ್ಕಳಿಗೆ ಕಲಿಸಿದಂತಹ ಪಾಠ ಒಂದ್ಸಲ ಹೇಳ್ಕೊಟ್ರೆ ಸಾಕು, ಅದು ಖಂಡಿತ ಅದನ್ನ ಪಾಲಿಸೇ ಪಾಲಿಸುತ್ತೆ. ದೊಡ್ಡವ್ರು ಪಾಲಿಸಲ್ಲ, ಹೌದಾ?
0: ಪಾಲಿಸ್ಬೇಕು
1: ಅಲ್ಲ, ಪಾಲಿಸ್ಬೇಕು, ಪಾಲಿಸ್ತಾರ ಅನ್ನೋದು ಮುಖ್ಯ, ಎಷ್ಟು ಮಗು ಪಾಲಿಸ್ತಾರೆ ಅನ್ನೋದು ಬಹಳ ಪ್ರಶ್ನೆ ಅದು ಅಲ್ವಾ ಆಹಿರಿ?
2: ಹೌದು, ಒಪ್ಕೋತೀನಿ. ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕಿಂತ ಪರಿಸರದ ಬಗ್ಗೆ ಜಾಗೃತಿ ನಮ್ಮ ಜೀವನ ಶೈಲಿ ಆಗ್ಬೇಕು ಅನ್ನೋದು ನನ್ನ ಭಾವನೆ.
1: ಜೀವನ ಶೈಲಿ,
0: ಕೆಲವು ಏನೇನು ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತಂದ್ರೆ, ಒಂದು ಕಾಟನ್ ಬ್ಯಾಗ್ಗಳನ್ನು ತಗೊಂಡು ಹೋಗೋದು, ಎರಡನೇದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಇವಾಗ ಎಷ್ಟೊಂದು ಅವೈಲೇಬಲ್ ಇದ್ದಾವೆ, ತುಂಬ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಸ್ನ ಬಿಟ್ಟು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು, ಅದನ್ನು ನಮಗೆ ಎಫೋರ್ಡ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಆ ಥರ ಪ್ರಾಡಕ್ಟ್ಸ್ ತೊಗೊಳ್ಬೋದು. ಆಮೇಲೆ ಫ್ಲವರ್ ಪಾಟ್ಸ್ ಇರಲಿ ಅಥವಾ ಒಂದೆರಡು ಮರ ಗಿಡಗಳು ನೆಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಮಾಡಬೇಕು. ನಮ್ಮ ಪಾಪ್ಯುಲೇಷನ್ ಎಷ್ಟು, 1.3 billion ಇದೆ. ನಾವೆಲ್ಲರೂ ಸೇರಿಕೊಂಡು ಒಂದು ಚೂರು ಏನಾದ್ರು ಮಾಡಿದ್ರೆ ಎಷ್ಟೋ ಡಿಫ್ರೆನ್ಸ್ ಆಗೋಗ್ಬಿಡುತ್ತೆ ಅಲ್ವಾ?
1: ಈಗ 1.3 billion ಅಂದ್ರಿ, ಎಲ್ಲರೂ ನೆಟ್ಬಿಟ್ರೆ ಈಗ ಮೋಸ್ಟ್ಲಿ ಉಳಿಲಿಕ್ಕೆ ಜಾಗ ಇಲ್ವೇನೋ, ಪೂರ್ತಿ ಎಲ್ಲ ಪರಿಸರನೇ ಆಗ್ಬಿಡುತ್ತೆ,
0: ಎಲ್ಲರೂ ಕಾಡಿನಲ್ಲೇ ಇದ್ಬಿಡೋಣ,
1: ಅದು ಕೂಡ ಆಗುತ್ತೆ. ಇಲ್ಲ, ತಮಾಷೆ ಅಂತಲ್ಲ, ಖಂಡಿತವಾಗಿ ನೀವು ಹೇಳೋ ಪ್ರಕಾರ
0: ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಇರಬೇಕು.
1: ಒಂದು ಅರ್ಧ ಆದ್ರೂ ಕೂಡ ನಾವು ಮಾಡಲೇಬೇಕಾಗುತ್ತೆ. ಸಾಧಾರಣವಾಗಿ ಒಂದು ಗಿಡ, ಮಿನಿಮಮ್ ಒಂದು ಗಿಡ ಅಂತ ನೆಡುವಂತ ಕೆಲಸಕ್ಕೆ ಆಗ್ಬೇಕು, ಹೌದಾ?
2: ಖಂಡಿತ.
1: ನಾನು ನೆಟ್ಬಿಟ್ಟಿದ್ದೀನಪ್ಪ, ಈ ಸಲ ನೆಟ್ಬಿಟ್ಟಿದ್ದೆ ಅಂದ್ರೆ ಇನ್ನೊಂದು ನೆಡ್ಬೇಕು ನಾನು.
2: ಬರೀ ಗಿಡ ನೆಟ್ರೆ ಸಾಲಲ್ಲ, ಅದನ್ನ ನಾವು
1: ಪೋಷಿಸ್ಬೇಕು. ಆಹಿರಿ ಬರೀ ಮಾತಾಡಲ್ಲ, ಸುಮ್ಮನೆ ಕೇಳಿಸ್ಕೊತಾಳೆ ಅಂತಿದ್ದೆ ನೋಡಿ, ಪಾಯಿಂಟ್ ಹಾಕ್ಬಿಡ್ಲು ಸರಿಯಾಗಿ. ಈಗ ಅಂದ್ರೆ ಬರೀ ಗಿಡ ನೆಟ್ಬಿಟ್ರೆ ಸಾಲಲ್ಲ, ನಾನು ಗಿಡ ನೆಟ್ಬಿಟ್ಟೆ ಗಿಡ ನೆಟ್ಬಿಟ್ಟೆ ಅಂತ ಹೇಳಕ್ಕೆ ಬರೋದಲ್ಲ, ಯಾಕೆಂದ್ರೆ ಅದಕ್ಕೆ ಪೋಷಿಸೋದು ಬಹಳ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಾರದಲ್ಲೇ ಸತ್ಯ ಹೋಗಿರುತ್ತದೆ ಅಲ್ವಾ? ಒಂದು ಹಂತಕ್ಕೆ ಬರೋ ತನಕ ಪೋಷಿಸ್ತಾ ಇದ್ರೆ ಅದು ಆರಾಮಾಗಿ ಅದ್ರ ಪಾಡ ಅದು ಬೆಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಮನಸ್ಸಿಗೂ ತುಂಬಾ ಸಮಾಧಾನ ಕೊಡುತ್ತೆ. ನಾನು ಬೆಳಿಗ್ಗೆ ಎದ್ದು 8-ರಿಂದ 8:30 ತನಕ ನನ್ ಮನೆಯಲ್ಲಿರೋ ಅಷ್ಟು ಗಿಡಗಳಿಗೆ ನೀರ್ ಹಾಕ್ತಾ ಹೋಗ್ತೀನಿ.
1: ಇನ್ನೊಂದೇನಂತ ಹೇಳಿದ್ರೆ, ನೀವು ಗ್ರೀನರಿ ಹೆಚ್ಚು ನೋಡ್ತಾ ಇದ್ದಾಗಲೂ ಕೂಡ ಶಾಂತತೆ, ಮನಃಶಾಂತಿ, ಕಣ್ಣಿನ ಆರೋಗ್ಯ, ಉಸಿರಾಟದ ಸಮಸ್ಯೆಗಳು, ಈ ತರದ್ದೆಲ್ಲ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗ್ತವೆ. ನೀವೀಗ ಹೆಚ್ಚು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಿ, ಎಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ. ಏನು ಕಾರಣ? ಸ್ಟ್ರೆಸ್, ಬೇರೆ ಬೇರೆ ಕಾರಣಗಳಿಂದ. ಆ ನಿಟ್ಟಿನಲ್ಲಿ ಅರ್ಧ ಗಂಟೆ ವಾಕ್ ಮಾಡುವಂಥದ್ದು, ಅರ್ಧ ಗಂಟೆ ಪರಿಸರವನ್ನು ಎಂಜಾಯ್ ಮಾಡುವಂಥದ್ದು, ಒಳ್ಳೆಯ ಗಾಳಿ ತಗೊಳ್ಳುವಂಥದ್ದು, ಈ ಥರ ಮಾಡಿದ್ರೆ ಮೋಸ್ಟ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಆಗದ ರೀತಿಯಲ್ಲಿ ಕೂಡ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು ಅನ್ನೋದು ಈ ಹೊತ್ತಿನ ಒಂದು ವಿಚಾರ. ಹೌದಾ ಆಗಿರಿ?
2: ಖಂಡಿತ.
1: ಗಿಡ ನೆಡ ನಾನು ನೆಟ್ಟಾಯ್ತು, ನೀನು ನೆಡ್ತೀಯಾ?
2: ನಾನು ನೆಡ್ತೀನಿ.
1: ಹಾಂ, ಮತ್ತು ಅವಳ ಕೈಲಿ ನೆಡಿಸ್ಬೇಕು, ಯಾಕೆಂದ್ರೆ ಅವಳು ಗೊತ್ತಿಲ್ಲ. ಅಲ್ಲ, ಒಟ್ಟಿಗೆ ಒಂದೊಂದು ನೆಡಿ, ಇಬ್ರು ಸೇರಿ ಒಂದು ನೆಡಬೇಡಿ, ನೀವೊಂದು ನೀವೊಂದು ನೆಡಿ, ಆಯ್ತಾ?
0: ನಿಮ್ಮ ಹೆಸರಲ್ಲೂ ಒಂದು ನೆಡ್ತೀವಿ.
1: ಖಂಡಿತ ನೆಡಿ, ಭಾಳ ಸಂತೋಷ. ಆ ಒಂದು ಗಿಡ ದೊಡ್ಡದಾಗಿ ಒಂದು ಹೂವನ್ನು ಇಲ್ಲ ಒಂದು ಹಣ್ಣನ್ನು ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ?
0: ಓ, ತುಂಬಾನೇ ಖುಷಿ ಆಗುತ್ತೆ.
2: ಅಂದ್ರೆ ಮನೆಯಲ್ಲಿ ಬೆಳೆದಿದ್ದು,
1: ನಾನ್ ನೆಟ್ಟಿದ್ದು, ನಾನ್ ಪೋಷಿಸಿದ್ದು, ಅಂದ್ರೆ ನನ್ನದು. ಅಂದ್ರೆ ನಮ್ಮ ಮನುಷ್ಯ ಎಷ್ಟು ಸ್ವಾರ್ಥಿ ಅಂತ ಹೇಳಿದ್ರೆ, ನನ್ನದು ನಮ್ಮದು ಅನ್ನೋದು ಬಹಳ ಆತನಿಗಿದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಿನ್ನದು ನಿಮ್ಮದನ್ನೇ ಮಾಡ್ಕೊಳ್ಳಿ. ಈ ಒಂದು ಗಿಡವನ್ನ ನೆಟ್ಟು ಪೋಷಿಸಿ, ಆರೋಗ್ಯವನ್ನ ಕಾಪಾಡಿ, ಪರಿಸರ ಒಂದು ರಕ್ಷಿಸಿ ಅನ್ನುವಂಥದ್ದು ಇವತ್ತಿನ ವಿಚಾರ ಅಂತ ಹೇಳ್ತಾ, ಸರಿ ಆಯ್ತು, ಇವತ್ತು ಏನು ತಿನ್ನೋದು ಬೇಡ, ಗಿಡ ನೆಡುವ ಕೆಲಸ ಮಾಡೋಣ. ಈಗ 8 ಗಂಟೆ ಆಯ್ತು, 8 ಗಂಟೆ ನಡಕ್ ಹೋಗೋದ್ ಬೇಡ, ಬೆಳಗ್ಗೆ ಎದ್ದು ನೋಡೋಣ ಅಲ್ವಾ ಶೀತಲ್?
0: ಆಯ್ತು,
1: ತಗೊಂಡ್
0: ಬರ್ತೀನಿ.
1: ನೀರು ಮತ್ತೆ ನಡ್ರಿ.
3: ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು. ಪ್ರಸ್ತುತಿ ದಿಗ್ವಿಜಯ್ ಬಿ. ಇದು ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಈಗ ಕೇಳೋಣ. ನಾಟಕ ವಿಧಿ ವಿಲಾಸ, ರಚನೆ ಎಂ ಶಿವಕುಮಾರ್, ನಿರ್ದೇಶನ ರಘು ಹೆಗ್ಡೆ.
1: ನಾಟಕ ವಿಧಿ ವಿಲಾಸ, ರಚನೆ ಎಂ ಶಿವಕುಮಾರ್.
2: ತಗೊಳ್ಳಿ ಕಾಫಿ, ಬಿಸಿ ಬಿಸಿಯಾಗಿದೆ. ಪಾಪ, ದಿನವಲ್ಲ ದುಡಿದು ಸುಸ್ತಾಗಿ ಬಂದಿದ್ದೀರಾ.
3: ದಿನ ಆಗಿದೆ ಕಾಫಿ. ಇದೇನೇ ಇದು, ಖಾರದ ಅವಲಕ್ಕಿ ಬೇರೆ ಕಾಫಿ ಜೊತೆಗೆ? ಲೇ ಉಷಾ, ಡಾಕ್ಟ್ರು ನಿನಗೇ ಹೇಳಿದ್ರಲ್ಲೇ ನಿಮ್ಮ ಗಂಡನಿಗೆ ರಕ್ತದೊತ್ತಡ ಸ್ವಲ್ಪನೂ ಉಪ್ಪು ಸೋಕಿಸಬಾರ್ದು ಅಂತ. ಅಲ್ಲದೆ ನನಗೂ ಇಂಥ ಕುರುಕಲು ತಿಂಡಿ ಕಂಡ್ರೆ ಪಂಚು ಪ್ರಾಣ, ಬಾಯಿ ಕಟ್ಟು ತೀರಾ ಕಷ್ಟ. ಗೊತ್ತಿದ್ದು ಗೊತ್ತಿದ್ದು ಹೀಗೆ ಅಪಥ್ಯ ಮಾಡಿದ್ರೆ.
2: ಡಾಕ್ಟ್ರು ಹೇಳಿದ್ರು ಅಂತ ಒಂದು ತಿಂಗಳಿಂದ ಗೋಧಿಯನ್ನು ಬೇಯಿಸಿ ತಬ್ಲಿ ತರಕಾರಿನೇ ತಿನ್ನಿಸ್ತಾ ಇದ್ದೀನಲ್ಲ. ಆದರೆ ಇವತ್ತ್ಯಾಕೋ ಮನಸ್ಸಿಗೆ ಬೇಜಾರಾಯ್ತು ರೀ. ಅಲ್ಲ, ನೀವು 1 ವರ್ಷದಿಂದ ಒಂದೇ ಸಮನೆ ನಮ್ಮ ಅಹಲ್ಯೆಗೆ ಗಂಡು ಹುಡುಕೋದಕ್ಕೆ ಊರೆಲ್ಲ ಅಲದ್ರೂ ಸ್ವಲ್ಪನೂ ರಿಸಲ್ಟೇ ಬೇಡವೆ. ತಿಂಗಳುಗಟ್ಟಲೆ ಕಂಡ್ಕೊಂಡವ್ರ ಮನೆಗೆಲ್ಲ ಅಲದು ಬರೀಗೈಲಿ ಸಪ್ಪೆ ಮುಖ ಹಾಕ್ಕೊಂಡು ನೀವು ಬರೋದನ್ನ ನೋಡಿ ನನಗಂತೂ ಹೊಟ್ಟೆ ಕಿವಚದ ಹಾಗಾಗುತ್ತೆ ರೀ. ಅದಕ್ಕೆ ಇವತ್ತು ಆದದಾಗ ಹೋಗಲಿ, ಸಾಹೇಬ್ರನ್ನ ಸ್ವಲ್ಪ ಖುಷಿ ಪಡಿಸೋಣ ಅಂತ ಯೋಚಿಸಿ.
3: ಥ್ಯಾಂಕ್ ಯು ನನ್ನ ರಾಣಿ. ಅಂದಾಗೆ ಇವತ್ತು ಸಹ ಆಫೀಸ್ನಿಂದ ಬರ್ತಾ ಆ 29,511,000 ಮನೆಗೆ ಹೋಗಿ ಬಂದೆ.
2: ಹೌದೇ, ಏನಂದ್ರು ಅವರು?
3: ಅವ್ರಿಗೆ ಸಾಫ್ಟ್ವೇರೇ ಬೇಕಂತೆ. ನಿಮ್ಮ ಹುಡುಗಿ ಡಾಕ್ಟ್ರು ವೀಸಾ ಯಾರಿಗೆ ಕೊಡ್ತಾರೆ ಒಳಗೆ ಅಂತ ಹಂಗಸಿ ಉಪ್ಪಿಟ್ಟು ಕೂಡ ಕೊಡದೆ ಕಳಿಸ್ಬಿಟ್ರು ಕಣೆ.
2: ಹಲೋ, ಯಾರು? ಓ, ನೀನಾ? ಏನ್ ಮಗು, ಚೆನ್ನಾಗಿದೀಯಾ? ಅಹಲ್ಯೆ ಇನ್ನೂ ಹಾಸ್ಪಿಟ್ಲಿಂದ ಮನೆಗೆ ಬಂದಿಲ್ಲ. ಆಯ್ತು, ತಿಳಿಸ್ತೀನಿ, ಬಾಯ್.
3: ಯಾರ್ದೆ ಫೋನು?
2: ಆಚೆ ಬೀದಿ ಶ್ರೀರಾಮ್ ಲೈನಲ್ಲಿದ್ದ. ಎಂಥ ಒಳ್ಳೆ ಹುಡುಗ ಅವನು, ನಮ್ಮನ್ನು ಕಂಡ್ರೆ ಎಷ್ಟು ವಿಶ್ವಾಸ ಮರ್ಯಾದೆ ಅಂತೀರಿ.
3: ಉಷಾ, ಅವನು ಕೂಡ ಸಾಫ್ಟ್ವೇರೆ ಅಲ್ವೇ? ಚಿಕ್ಕನಿಂದ ಅಹಲ್ಯೆ ಸ್ನೇಹಿತ ಬೇರೆ, ಅವನ್ನೇ ಯಾಕೆ ಕೇಳಬಾರ್ದು ಅಂತೀನಿ.
2: ನನಗೇನು ಆ ವಿಷಯ ಹೊಡೆದೇ ಇಲ್ಲ ಅಂದ್ಕೊಂಡ್ರ, ಯಾವತ್ತೋ ಕೇಳಾಯ್ತು ಅಹಲ್ಯನ ಶ್ರೀರಾಮನ್ ಕೇಳೋಣವೇನೆ ಅಂತ.
3: ಏನಂದ್ಲವಳು?
2: ಇನ್ನೇನಂತಾಳೆ ಗೊತ್ತೇ ಇದೆಯಲ್ಲ ಅವಳ ಮಾತಿನ ಧಾಟಿ. ಅವನು ಕುಳ್ಳಂತೆ, ತೀರಾ ಸಿಸ್ಸಿ ಅಂತೆ, ಗಂಡಸ್ತನನೇ ಇಲ್ವಂತೆ. ಸ್ನೇಹಿತನಾಗಕ್ಕೆ ಲಾಯಕ್ಕು, ಆದರೆ ಸರ್ಟೈನ್ಲಿ ನಾಟ್ ಹಸ್ಬೆಂಡ್ ಮೆಟೀರಿಯಲ್ ಅಂತೆಲ್ಲ ಭಾಷಣ ಬಿಗಿದ್ಲು.
3: ಸರಿ, ಈ ರಂಭೆಗೆ ಯಾವ ಮನ್ಮಥ ಸಿಗ್ತಾನೋ ನಾನು ಬೇರೆ ಕಾಣೆ.
4: ಹಾಯ್ ಮಾ.
5: ಹಾಯ್ ಅಪ್ಪ.
3: ಹಾಯ್ ಅಲ್ಯ.
5: ಏನಮ್ಮ ಇದು, ಅಪ್ಪನ ಬಿಪಿ ಇದೆ ಅಂತ ಗೊತ್ತಿದ್ರು ಈ ಖಾರದ ಅವಲಕ್ಕಿ ಕೊಟ್ಟಿದೀಯಲ್ಲ, ಹೋಗ್ಲಿ ಕೊಡಿಲಿ, ಅದ್ಯಾಕೆ ವೇಸ್ಟ್ ಆಗ್ಬೇಕು, ನಾನೇ ತಿಂತೀನಿ.
3: ಅಹಲ್ಯ, ಏನ್ ಮಗು, ಹೇಗಿತ್ತಮ್ಮ ಇವತ್ತಿನ ಕೆಲಸ?
5: ಓ ಪಿ ಡಿಗೆ ಪೋಸ್ಟ್ ಮಾಡಿದಾರಪ್ಪ, ಬರೀ ರೊಟೀನ್ ಕೆಲಸ. ಅಲ್ಲದೆ ಅಲ್ಲೊಬ್ಬ ಮೇಟ್ರನ್ನ ಬೇರೆ ಹಾಕಿದ್ದಾರೆ, ಶತ ಬೋರ್ ಅವಳು. ನಾವೆಲ್ಲ ಅವಳನ್ನ ಶೂರ್ಪಣಕಿ ಅಂತ ಕರಿತೀವಿ. ತುಂಬ ಮುಂಗೋಪಾಪ ಅವಳಿಗೆ. ಅವಳ ಕರಾಳ ರೂಪ ನೋಡಿದ್ರೆ ಸರಿಯಾಗಿರೋರು ಮೂರ್ಛೆ ಹೋಗ್ಬೇಕು. ಅಪ್ಪ, ಅಂದಾಗೆ ಏನಾಯ್ತು ಇವತ್ತು ನಿನ್ನ 29,511,000 ಮಿಷನ್ನು?
3: ಇವತ್ತು ಅಲ್ಲಿಗೆ ಹೋಗೋಕೆ ಆಗ್ಲಿಲ್ಲ ಮಗು. ಆದರೂ ಅದೆಲ್ಲ ಹಾಸ್ಯ ಮಾಡೋ ವಿಷಯ ಅಲ್ಲಮ್ಮ.
5: ಹಾಸ್ಯ ಅಲ್ಲದೆ ಇನ್ನೇನಪ್ಪ, ನಿನಗಂತೂ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ. ನನ್ ಮಗಳಿಗೆ ಗಂಡು ಕೊಡಿ, ನನ್ ಮಗಳಿಗೆ ಗಂಡು ಕೊಡಿ ಅಂತ ಕಂಡ್ಕೊಂಡವ್ರನ್ನೆಲ್ಲ ಕೇಳ್ಕೊಂಡು ಊರೆಲ್ಲ ಸುತ್ತಿಯ. ನೋಡು, ನಂಗಂತೂ ಮದ್ವೆನೇ ಬೇಡ. ಯಾವುದಾದ್ರೂ ದೇವತೆ ಪ್ರತ್ಯಕ್ಷ ಆಗಿ ವತ್ಸೆ ನಿನಗೇನು ವರವನ್ನು ದಯಪಾಲಿಸಲಿ ಕೇಳುವಂಥವಳಾಗು ಅಂತಂದರೆ, ನಾನು H-1 ವೀಸಾ ಕೇಳಿ ಪಡ್ಕೊಂಡು ಅಮೇರಿಕಾಗೆ ಹೋಗೋದಕ್ಕೆ ಈ ಕ್ಷಣನೇ ಸಿದ್ಧ. ಅಯ್ಯೋ, ಲೇಟಾಗೋಯ್ತು, ಸಂಜೆಗೆ ನಾನು ಹಾಟ್ ಐಸ್ ಶೋಗೆ ಹೋಗಬೇಕು, ನಾನು ಬೇಗ ರೆಡಿ ಆಗಬೇಕಪ್ಪ.
2: ಏನ್ರಿ ಇದು, ಇವಳಿಗೆ ಒಂಚೂರು ಜವಾಬ್ದಾರಿನೇ ಇಲ್ವಲ್ಲ ಅಂತೀನಿ. ನಾವಂತೂ ಕಂಡು ಕಂಡು ದೇವರಿಗೆಲ್ಲ ಹರಿಸ್ಕೊಂಡಿದ್ದಾಯ್ತು, ಯಾವ ದೇವ್ರಿಗೂ ನಮ್ಮನ್ನು ಕಂಡ್ರೆ ಕರುಣೆನೇ ಬರಲಿಲ್ಲ. ಒಟ್ಟಿನಲ್ಲಿ ಎಲ್ಲ ನಾ ಪಡ್ಕೊಂಡು ಬಂದಿದ್ದು.
3: ಉಷಾ, ಎಲ್ಲ ವಿಧಿ ಬರಹ ಕಣೆ, ವಿಧಿ ಬರೆದದ್ದನ್ನು ಯಾರು ತಪ್ಪಿಸೋಕ್ಕಾಗುತ್ತೆ?
2: ವಿಧಿನೇ ಯಾಕ್ರಿ ನಾವು ಪ್ರಾರ್ಥಿಸ್ಕೋಬಾರ್ದು? ವಿಧಿ ನಮ್ಮ ಮೇಲೆ ಕೃಪಾ ಕಟಾಕ್ಷ ಬೀರಿದ್ರೆ ನಮ್ಮ ಸಮಸ್ಯೆಗಳೆಲ್ಲ ಒಂದೇ ಕ್ಷಣದಲ್ಲಿ ಮಾಯ ಆಗ್ಬೋದು ಅಲ್ವೇನ್ರಿ?
3: ಪ್ರಾರ್ಥನೆ ಮಾಡೋದ್ರಲ್ಲಿ ನಷ್ಟ ಅಂತೂ ಇಲ್ವಲ್ಲ. ಹ್ಞೂ, ಬಾಹುಶಃ ಕೈಕಾಲು ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ನಮ್ಮ ಅಹಲ್ಯಗೆ ಮದುವೆ ನಿಶ್ಚಯ ಆಗಲಿ ಅಂತ ವಿಧಿಯನ್ನು ಪ್ರಾರ್ಥಿಸ್ಕೊಳ್ಳೋಣ.

0: ಮಂತ್ರಿವರ್ಯಾ, ಭೂಲೋಕದಲ್ಲಿ ಸಕಲ ಚರಾಚರ ವಸ್ತುಗಳು ವಿಧಿ ನಿಯಾಮಕವನ್ನು ಪಾಲಿಸುತ್ತಿವೆಯಷ್ಟೇ.
1: ಪಾಲಿಸುತ್ತಿವೆ ಮಹಾಸ್ವಾಮಿ. ಅಷ್ಟೇ ಅಲ್ಲ, ಚರಾಚರ ವಸ್ತುಗಳಲ್ಲದ ಮಿಕ್ಕ ಪದಾರ್ಥಗಳು ಸಹ ತಮ್ಮ ನಿಯಾಮಕವನ್ನು ಚಾಚೂ ತಪ್ಪಿಲ್ಲದೆ ನಡೆಸಿಕೊಂಡು ಬರುತ್ತಿದೆ.
0: ಸ್ವಲ್ಪ ವಿವರಿಸಿ ಹೇಳುವಂಥವನಾಗುವೆಯಾ?
1: ಜಂಬೂದ್ವೀಪದಲ್ಲಿನ ಭರತಖಂಡದಲ್ಲಿ ಭ್ರಷ್ಟಾಚಾರವೆಂಬ ಒಂದು ಹೊಸ ಪದಾರ್ಥ ಶುಕ್ಲವಕ್ಷದ ಚಂದ್ರನಂತೆ ವೃದ್ಧಿ ಹೊಂದುತ್ತಾ ಈಗ ಜನಸ್ತೋಮದಲ್ಲೆಲ್ಲ ವಿಪುಲವಾಗಿ ಹರಡಿದೆ ಮಹಾಸ್ವಾಮಿ.
0: ಸಂತೋಷ, ಸಂತೋಷ. ಇನ್ನು ನಾವೇ ಸ್ವತಃ ನೀರೆರೆದು ಪೋಷಿಸಿದ ದಾರಿದ್ರ್ಯ ರೇಖೆಯ ಪಾಡೇನಾಗಿದೆ? ಅದೇನು ಸೊರಗಿ ಹೋಗಿಲ್ಲವಷ್ಟೇ?
1: ಖಂಡಿತ ಇಲ್ಲ ಮಹಾರಾಜ. ಮೇರಿಯ ಕುರಿಮರಿಯಂತೆ ಅದು ಪುಟಿ ಪುಟಿಯುತ್ತಾ ಆಗಾಗ ಮೇಲೆ ನೆಗೆಯುತ್ತಾ ಮುಂದೆ ಸಾಗುವುದನ್ನು ನೋಡಲು ಎರಡು ಕಣ್ಣುಗಳು ಸಾಲವು. ಕಾಲಪ್ರವಾಹ ಮುಂದೆ ಹರಿದಂತೆ ಅದು ಹೆಚ್ಚು ಹೆಚ್ಚು ಜನಗಳನ್ನು ತನ್ನ ಬಾಹುಲತೆಗಳಲ್ಲಿ ಬಂಧಿಸಿ ನಿಮ್ಮ ಅಭಿಪ್ಸೆಯನ್ನು ಆಗುಗೊಳಿಸುತ್ತಿರುವುದು ರಾಜವರ್ಯ.
0: ಅದೇನದು ವಿಚಿತ್ರ ಕೂಗು?
1: ಅದು ಇಂದ್ರದೇವರ ಹೊಸ ಆಜ್ಞೆ ಮಹಾಸ್ವಾಮಿ. ಈಚೆಗೆ ಭೂಲೋಕದ ಜನ ತಮ್ಮ ಪತ್ರ ವ್ಯವಹಾರಕ್ಕೆ ಇಮೇಲ್ ಎಂಬ ಸಾಧನವನ್ನು ಬಳಸಲು ಪ್ರಾರಂಭಿಸಿದಾಗಿನಿಂದ ಇಂದ್ರದೇವ ಭೂಲೋಕದಿಂದ ನಮ್ಮ ಭಕ್ತರು ಕಳಿಸುವ ಪ್ರಾರ್ಥನೆಗಳನ್ನು ವಿವಿಧ ದೇವತೆಗಳಿಗೆ ತಲುಪಿಸಲು ಈಪ್ಸಿತಾರ್ಥ ಮೇಲ್ ಅನ್ನು ಚಾಲನೆಗೊಳಿಸಿರುವವರು. ಅದರ ಸಂಕ್ಷಿಪ್ತ ನಾಮ ಇಮೇಲ್. ಮಹಾರಾಜರಿಗೆ ಭಕ್ತರಿಂದ ಪ್ರಾರ್ಥನೆಯೊಂದು ಬಂದಿರಬಹುದು. ನಾನು ನೋಡಿ ಬರುತ್ತೇನೆ.
0: ನನ್ನ ಕುರಿತು ಭಕ್ತರಿಂದ ಪ್ರಾರ್ಥನೆ ಅಂದರೆ ನನಗೂ ಭಕ್ತರಿದ್ದಾರೆ ಅಂತಾಯಿತು. ವಿಚಿತ್ರ. ಇರಲಿ, ವಿಚಾರ ಮಾಡುವ.
1: ಮಹಾಸ್ವಾಮಿ, ನನ್ನ ಊಹೆ ಸರಿ. ಭೂಲೋಕದಿಂದ ಶರಣಪ್ಪ ಮತ್ತು ಉಷಾ ಎಂಬ ಸಾತ್ವಿಕ ದಂಪತಿಗಳಿಂದ ಬಂದಿರುವ ಅಹವಾಲು ಇದು. ಸದರಿ ದಂಪತಿಗಳಿಗೆ ಅಹಲ್ಯೆ ಎಂಬ ಪುತ್ರಿ ಇದ್ದು ಹರಿದ್ರಾ ಕುಂಕುಮ ಶೋಭಿತಳಾದ ಆ ಕನ್ಯೆಗೆ ಇನ್ನೂ ಮದುವೆಯಾಗಿಲ್ಲವಂತೆ. ಆಕೆಗೆ ಮಾಂಗಲ್ಯ ಭಾಗ್ಯವನ್ನು ಕನ್ಯಾಪಿತೃಗಳು ಕೋರುತ್ತಿದ್ದಾರೆ. ಈ ಪವಿತ್ರ ಕಾರ್ಯಕ್ಕೆ ತಮ್ಮ ನೆರವು ಬೇಕಂತೆ ಅವರಿಗೆ.
0: ನನ್ನ ನೆರವೇ? ಆಶ್ಚರ್ಯ! ಇಂತಹ ಜುಜುಬಿ ವಿಷಯಗಳಲ್ಲಿ ತಲೆ ಹಾಕುವುದನ್ನ ನಾವು ದ್ವಾಪರ ಯುಗದಲ್ಲಿಯೇ ನಿಲ್ಲಿಸಿ ಆಯಿತಲ್ಲವೇ? ವಾಸ್ತವವಾಗಿ ದಾರಿದ್ರ್ಯ ರೇಖೆಯೊಂದನ್ನು ಉಳಿದು ಮಿಕ್ಕೆಲ್ಲ ವಿಷಯಗಳಲ್ಲಿ ಮಾನವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿರುವುದರಿಂದಲೇ ಅವರುಗಳು ತಮ್ಮ ವ್ಯವಹಾರಗಳಲ್ಲೇ ತೀವ್ರವಾಗಿ ಮಗ್ನರಾಗಿ ಇಂದ್ರನ ಸ್ಥಾನವನ್ನು ಆಕ್ರಮಿಸುವ ಧಾರ್ಷ್ಟ್ಯವನ್ನು ತೋರದಿರುವುದು.
1: ಹಾಗಾದರೆ ನಮ್ಮಿಂದ ಏನೂ ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಕಳಿಸಿಬಿಡಲೆ ಮಹಾಸ್ವಾಮಿ.
0: ಛೀ ಹುಚ್ಚ! ಮಾನವರ ಪ್ರಾರ್ಥನೆಗೆ ದೇವತೆಗಳು ಎಂದಾದರೂ ಉತ್ತರಿಸಿದ್ದನ್ನು ಕಂಡಿರುವೆಯೇನು? ಆದರೂ ಈ ದಂಪತಿಗಳ ವಿಷಯದಲ್ಲಿ ಸುಮ್ಮನಿರಲು ಮನ ಒಪ್ಪುತ್ತಿಲ್ಲ. ಮನ್ಮಥನನ್ನು ಸ್ವಲ್ಪ ಬರ ಹೇಳು.
1: ಅಪ್ಪಣೆ ಮಹಾಸ್ವಾಮಿ.

0: ವಿಧಿ ಮಹಾರಾಜರಿಗೆ ಜಯವಾಗಲಿ. ನನ್ನನ್ನು ಬರಹೇಳಿದ ಕಾರಣವನ್ನು ಅರ್ಹಲಾದೀತೆ ದೇವ.
1: ಸಾವಧಾನ ಸಾವಧಾನ ಅನಂಗರಾಜ, ಗೃಹ ಕ್ಷೇತ್ರದಲ್ಲಿ ಸಕಲವೂ ಕ್ಷೇಮವಷ್ಟೇ. ರತಿದೇವಿ ಸಕಲ ಸೌಭಾಗ್ಯಗಳನ್ನು ಅನುಭವಿಸುತ್ತಾ ಸೌಖ್ಯದಿಂದಿರುವಳೆಂದು ಭಾವಿಸುವೆ.
0: ಮಹಾಸ್ವಾಮಿಯವರ ಕೃಪೆಯಿಂದ ಸಕಲವೂ ಕ್ಷೇಮದಿಂದಿರುವರು ಸರಾಜವರ್ಯ.
1: ಮದನ, ಬಹು ಯುಗಗಳ ನಂತರ ನನಗೆ ಭಕ್ತರಿಂದ ಬೇಡಿಕೆಯೊಂದು ಬಂದಿದೆ. ನೀನು ಭೂಲೋಕಕ್ಕೆ ಯಾತ್ರೆಯನ್ನು ಕೈಗೊಂಡು ಆ ಬೇಡಿಕೆಯನ್ನು ನಡೆಸಿಕೊಟ್ಟು ಬರಬೇಕೆಂದು ನಮ್ಮ ಅಪೇಕ್ಷೆ.
0: ಏನದು ಆ ಬೇಡಿಕೆ ಮಹಾಸ್ವಾಮಿ?
1: ಭೂಲೋಕದಲ್ಲಿ ಶರಣಪ್ಪ ಮತ್ತು ಉಷಾ ದಂಪತಿಗಳ ಮಗಳಿಗೆ ಇನ್ನೂ ಮದುವೆಯಾಗಿಲ್ಲವೆಂದು ಕನ್ಯಾಪಿತೃಗಳು ಹತಾಶರಾಗಿದ್ದಾರೆ. ನೀನು ಅಲ್ಲಿಗೆ ತೆರಳಿ ಆಕೆ ಸೂಕ್ತ ವರನೊಬ್ಬನನ್ನು ವರಿಸುವಂತೆ ವ್ಯವಸ್ಥೆ ಮಾಡಬೇಕು ಕಾಮದೇವ.
0: ಆಗದು ವಿಧಿ ಮಹಾರಾಜ, ಖಂಡಿತವಾಗಿ ಆಗದು. ಇಂದಿನ ಭೂಲೋಕದಲ್ಲಿ ಟಿವಿ ಸಿನಿಮಾಗಳ ಕೃತ್ರಿಮ ಪ್ರಣಯಗಳಿಂದ ಪ್ರಭಾವಿತರಾದ ತರುಣ ತರುಣಿಯರಿಗೆ ನಿಜವಾದ ಪ್ರೇಮದ ಅರಿವು ಲವಲೇಶವೂ ಇಲ್ಲ. ನನ್ನ ಪುಷ್ಪ ಬಾಣಗಳು ಹೃದಯಾಂತರಾಳದಲ್ಲಿರುವ ಪ್ರೇಮದ ಚಿಲಿಮೆಯನ್ನು ಛೇದಿಸಿ ಪ್ರೇಮದ ಸೆಲೆ ಚಿಮ್ಮುವಂತೆ ಮಾಡಬಲ್ಲವೇ ಹೊರತು ಇಂದಿನ ತರುಣಿಯರ ಕಗ್ಗಲ್ಲಿನಂತಹ ಹೃದಯಗಳನ್ನು ಬದಲಾಯಿಸಲಾರು ಸ್ವಾಮಿನ್.
1: ಹಾಗೆಂದರೆ ಹೇಗಾದೀತು ಮನ್ಮಥ? ಇಂದಿಗೂ ಭರತ ಖಂಡದಲ್ಲಿ ವಿವಾಹಗಳು ವಿಪುಲ ಸಂಖ್ಯೆಯಲ್ಲಿ ನಡೆಯುತ್ತಿದ್ದು ನಮ್ಮ ದಾರಿದ್ರ್ಯ ರೇಖೆಗೆ ಪೂರಕವಾಗುವಂತೆ ಜನಸಂಖ್ಯಾ ಸ್ಫೋಟವನ್ನು ಉಂಟು ಮಾಡಿರುವುದು ನಿಜವಲ್ಲವೆನ್ನುತ್ತೀಯ? ಅದು ಹೇಗೆ ಇರಲಿ, ನೀನು ನನ್ನ ಅಣತಿಯನ್ನು ಮೀರಲಾಗದು. ಬೇಕೆಂದರೆ ಊರ್ವಶಿಯನ್ನು ನಿನ್ನೊಂದಿಗೆ ಭೂಲೋಕಕ್ಕೆ ಬಂದು ನಿನಗೆ ನೆರವು ನೀಡಲು ಒಪ್ಪಿಸುತ್ತೇವೆ.
0: ಊರ್ವಶಿ ನನ್ನೊಂದಿಗೆ ಭೂಲೋಕಕ್ಕೆ? ಆಯಿತು ಮಹಾಸ್ವಾಮಿ, ನಿಮ್ಮ ಆಜ್ಞೆಯೇ ನನ್ನ ಇಚ್ಛೆ.
1: ಮಂತ್ರಿವರ್ಯ, ಅಪ್ಸರೆ ಊರ್ವಶಿಯನ್ನು ಸ್ವಲ್ಪ ನನ್ನ ಆಸ್ಥಾನಕ್ಕೆ ಆಗಮಿಸಲು ಹೇಳಿ ಕಳುಹಿಸು.
2: ಅಪ್ಪಣೆ ಮಹಾರಾಜ.
3: ಜಯತು ಜಯತು ಹೇ ವಿಧಿ ಮಹಾನ್, ತಮ್ಮ ಆಜ್ಞೆಯನ್ನು ಈ ಸೇವಕಿಗೆ ತಿಳಿಸೋಣವಾಗಲಿ.
1: ಹೇ ಕೋಮಲೆ, ನೀನು ಇದೀಗಳೇ ಮನ್ಮಥನೊಂದಿಗೆ ಭೂಲೋಕಕ್ಕೆ ತೆರಳಿ. ನಿಮ್ಮಿಬ್ಬರ ದೇವತಾ ಸಹಜವಾದ ಬುದ್ಧಿ, ಚಾತುರ್ಯ, ಸಮಯಸ್ಫೂರ್ತಿ ಇವುಗಳನ್ನೆಲ್ಲ ಬಳಸಿ ನನ್ನ ಭಕ್ತರ ಕನ್ಯೆಯೊಬ್ಬಳಿಗೆ ಮಾಂಗಲ್ಯ ಭಾಗ್ಯವನ್ನು ದೊರಕಿಸಿಕೊಡಬೇಕೆಂದು ನನ್ನ ಆಶಯ. ನಡೆಸಿಕೊಡುವೆಯಷ್ಟೇ.
3: ಮನ್ಮಥನೊಂದಿಗೆ ವಿಹಾರ ನನಗೆ ಎಂದಿಗೂ ಪ್ರಿಯವಾದ ಕೆಲಸ ಮಹಾನ್. ಅಲ್ಲದೆ ಬಿನ್ನಾಣದಲ್ಲಿ ವೈಯಾರದಲ್ಲಿ ಅಪ್ಸರೆ

0: ಅಷ್ಟೇ, ಇವರನ್ನು ಪರಕೀಯರೆಂದು ಬಹುಬೇಗ ತೋರಿಸಿಬಿಡುತ್ತದೆ.
1: ಹಾಗಾದರೆ ನಾವು ಹೇಗೆ ಮಾತನಾಡಬೇಕೆನ್ನುತ್ತೀರಿ ಮಂತ್ರಿವರ್ಯ?
0: ಮೊದಲಿಗೆ ನಿಮ್ಮ ಪರಸ್ಪರ ಸಂಭಾಷಣೆಯಲ್ಲಿ, ಹೇ ಮೋಹನಾಂಗಿ, ನೀಳಕುಂತಳೆ, ಅನಂಗರಾಜ, ಮನ್ಮಥ ಚಕೋರ, ಇವುಗಳನ್ನೆಲ್ಲ ಬಿಟ್ಟು ಊರ್ಮೇ ಮದನ್ ಅಂತ ಸೇರಿಸಿ. ಇಂಗ್ಲಿಷ್ನಲ್ಲಿ ಮಾತನಾಡುವಾಗ ಸಹ ಐ ಲವ್ ಕನ್ನಡ ಅಂತ ಬಾರ ಬಾರಿಗೆ ಹೇಳುತ್ತೀರಿ. ಸ್ಥಳೀಯ ಜನಕ್ಕೆ ಈ ಮಾತು ಬಹು ಆಪ್ಯಾಯಮಾನ. ಯಾರನ್ನಾದರೂ ಬೀಳ್ಕೊಡುವಾಗ ಬಾಯ್ ಅಂತ ಬಾಯಿ ಬಾಯಿ ತೆರೆದು ಕೂಗುವುದು ಸಭ್ಯತೆಯ ಲಕ್ಷಣ. ಏನೇ ಆಗಲಿ, ನಾಲ್ಕು ವಾಕ್ಯಗಳ ನಡುವೆ ಒಂದು ಇಂಗ್ಲಿಷ್ ಪದ ಸೇರಿಸದಿದ್ದರೆ ನಿಮ್ಮ ಗುಟ್ಟು ರಟ್ಟಾದಂತೆಯೇ. ಹೋಗಿ ಬನ್ನಿ, ನಿಮಗೆ ಜಯವಾಗಲಿ.
1: ಬಾಯ್ ವಿಧಿ.
2: ಬಾಯ್ ಮಂತ್ರಿ.
1: ಊರ್ವಿ, ನನ್ನ ಜೊತೆಗೆ ಬರ್ತಿರೋದು ರತಿಗೆ ಹೇಳ್ಬೇಡ.

0: ಅಬ್ಬಾ, ಎಷ್ಟು ಚೆನ್ನಾಗಿತ್ತಲ್ಲ ಈ ಆಟೋ ಜರ್ನಿ ಮದನ್. ಒಂದ್ಸಲ ಶಚಿ ಗೊತ್ತಾಗ್ದ ಹಾಗೆ ಇಂದ್ರನ್ ಜೊತೆ ಕಳ್ತನದಲ್ಲಿ ಐರಾವತದ ಮೇಲೆ ಸವಾರಿ ಮಾಡ್ತಾ ಇದ್ದಾಗ ಇಂದ್ರ ತನ್ನ ವಜ್ರಾಯುಧನ ಜಳಪಿಸಿದ್ ನೋಡಿ ಗಾಬರಿಗೊಂಡ್ ಐರಾವತ ದಿಕ್ಕೆಟ್ ಓಡ್ದಾಗ ನನ್ಗೆ ಇದೇ ಅನುಭವ ಆಗಿತ್ತು ಗುರು. ಅಬ್ಬಬ್ಬಬ್ಬ, ಅದೇನು ರಪ್ಸದ ಓಟ, ಅದೇನು ಕುಲುಕಾಟ, ವಾಹ್ ಫಂಟಾಸ್ಟಿಕ್.
1: ಊರ್ವಿ, ಇಂದ್ರಲೋಕದ ಸುದ್ದಿ ಯಾಕೆ? ಭೂಲೋಕಕ್ಕೆ ಬರೋದೇ ನಮಗೊಂದು ರೇರ್ ಚಾನ್ಸು, ಅದರ ಪೂರ್ಣ ಪ್ರಯೋಜನ ಪಡೆಯೋದೇ ಜಾಂಡ್ರ ಲಕ್ಷಣ. ಅರೆ ಅಲ್ಲೋಡು, ಅಲ್ಲಿ
0: ಎಲ್ಲಿ ಹೇಳಿ,
1: ಅಲ್ಲೋಡಲ್ಲಿ ಅದನ್ನ ದರ್ಶಿನಿ ದರ್ಶಿನಿ ಅಂತಿದೆ, ಕಾಣಿಸಿಲ್ವ ನಿಂಗಲ್ಲಿ? ಅಯ್ಯೋ ಅಲ್ಲೋಡೆ, ಚಿತ್ರ ವಿಚಿತ್ರ ದೋಸೆಗಳ ಕಲರ್ ಟ್ರಾನ್ಸ್ಪರೆನ್ಸಿ ನೋಡಿದ್ರೆ ಬಾಯಲ್ಲಿ ನೀರೂರ್ ಬರುತ್ತೆ. ಅಲ್ಲಿ ಕೂತು ಒಂದೆರಡು ದೋಸೆ ತಿಂದ ನಂತರ ಮುಂದಿನ ಮಾತು ಬಾವಣ.
0: ಮದನ್, ನನಗೆ ಒಂದೇ ಒಂದು ಮಸಾಲೆ ಸಾಕಪ್ಪ, ಒಂದು ಸೆಟ್ ದೋಸೆ ಅಷ್ಟು ಸಾಕು. ಮಧ್ಯಾಹ್ನ ಆ ಹೋಟೆಲ್ನಲ್ಲಿ ಸ್ಪೆಷಲ್ ಮೀಲ್ಸ್ ತಿಂದಿದ್ದೆ, ಹೊಟ್ಟೆ ತುಂಬ ಹೋಗಿದೆ ನೋಡು.
1: ಅಲ್ಲಿ ಕೊಟ್ಟ ಐಸ್ ಕ್ರೀಮ್ ಎಷ್ಟು ರುಚಿಯಾಗಿತ್ತಲ್ವಾ? ಅಂತೂ ಈ ಭೂಲೋಕದ ಜನ ಪ್ರತಿನಿತ್ಯ ನಮಗೆ ಸಾವಿರಾರು ಕಂಪ್ಲೇಂಟ್ ಕೊಟ್ಟರು, ತಿನ್ನೋದ್ರಲ್ಲಿ ಮಾತ್ರ ಏನೂ ಕಡಿಮೆ ಮಾಡ್ಕೊಳ್ಳಲ್ಲ ಅಲ್ವಾ?
0: ನಾವು ತಕ್ಕ ಮಟ್ಟಿಗೆ ಅನುಭವಿಸ್ತಾ ಇದ್ದೀವಲ್ಲ ಈ ಭೂ ಕೈಲಾಸನ. ಬೆಳಗ್ಗೆಯಿಂದ ಆಟೋಲಿ ಸುತ್ತಿ ಊರಲ್ಲನೆಲ್ಲ ನೋಡಿದ ಬೇಕಾದೆಲ್ಲ ನೋಡ್ಕೊಂಡಾಯ್ತು. ಈಗ ಈ ದೋಸೆ ಪ್ರಸಂಗ ಮುಗಿದ ಮೇಲೆ ಯಾವುದಾದ್ರೂ ಒಳ್ಳೆ ಸಿನಿಮಾದಲ್ಲಿ ಕೂತ್ಕೊಂಡು ಭೂಲೋಕದ ಅಪ್ಸರಿಯರಿಂದ ಕಲಿಬೇಕಾದ್ದನ್ನೆಲ್ಲ ಕಲಿಯೋದು ಬಾಕಿ ಇದೆ ನೋಡು. ಆಮೇಲೆ ಇಂದ್ರಲೋಕಕ್ಕೆ ವಾಪಸ್ ಹೋಗಿ ಆ ರಂಭೆ ತಿಲೋತ್ತಮಿಯರಿಗೆ ಇಲ್ಲದ್ದನ್ನೆಲ್ಲ ಇದ್ದದ್ದನ್ನೆಲ್ಲ ಸೇರಿಸಿ ಉಪ್ಪು ಖಾರ ಹಚ್ಚಿ ಬಣ್ಣ ಬಣ್ಣವಾಗಿ ವಿವರಿಸಿ ಹೊಟ್ಟೆ ಉರಿಸ್ತಿದ್ರೆ ನನ್ನ ಹೆಸರು ಊರ್ವಿನೇ ಅಲ್ಲ.
1: ಊರ್ವಿ, ನಾವೊಂದು ಮುಖ್ಯವಾದ ವಿಷಯನೇ ಮರ್ತಿರಬಹುದು ಅನಿಸ್ತಿದೆ ಅಲ್ವಾ?
0: ಇಲ್ವಲ್ಲ, ನನಗೇನಾಗ ಅನ್ನಿಸ್ತಿಲ್ಲ. ಒಂದೆರಡು ದಿನಗಳಲ್ಲಿ ಇನ್ನೆಷ್ಟು ಎಂಜಾಯ್ ಮಾಡೋಕ್ಕಾಗತ್ತಪ್ಪ ನಾವು?
1: ಅಯ್ಯೋ, ನಾವು ಈ ಭೂಲೋಕಕ್ಕೆ ಯಾಕೆ ಬಂದಿರಬಹುದು ಅಂತ ನೆನಪು ಮಾಡ್ಕೊ ನೋಡೋಣ.
0: ಯಾಕಿರ್ಬೋದು? ಓ ಮೈ ಗಾಡ್, ಅದ್ಯಾವುದೋ ಮದುವೆ ವ್ಯವಸ್ಥೆ ಮಾಡೋಕ್ಕಲ್ವೇನೋ ಮದನ್.
1: ಮತ್ತೆ
0: ಯಾರಂತ ಹುಡುಗಿ?
1: ನನಗೂ ಗೊತ್ತಿಲ್ಲ.
0: ಅಲ್ಲ, ನಮ್ಗಳ ತರಹ ತನ್ನ ಪ್ರಿಯಕರನ್ನ ತಾನೇ ಹುಡುಕೊಳ್ಳೋದು ಬಿಟ್ಟು ನಮಗೆಲ್ಲ ಯಾಕೆ ಈ ಬೇಡ ತಲೆನೋ ಅಂಟಿಸ್ತಾ ಇದ್ದಾಳೆ ಅವಳು?
1: ಅದು ನಿಜ. ಹ್ಞೂ, ಅದನ್ನೆಲ್ಲ ನಾವು ಪ್ರಶ್ನಿಸೋಕ್ಕಾಗಲ್ಲ ಡಿಯರ್. ವಿಧಿ ಆಜ್ಞೆನ ಶಿರಸ ಪಾಲಿಸೋದು ನಮ್ಮ ಕರ್ತವ್ಯ ಅಷ್ಟೇ. ಅದಿರಲಿ, ಈಗ ಕೈಮೇಲಿರೋ ಕೆಲಸದ ಬಗ್ಗೆ ಗಮನಹರಿಸೋಣ. ನೋಡು, ಈ ಚೀಟಿಲಿ ನಮ್ಮ ಹೀರೋಯಿನ್ ಅಹಲ್ಯ ಕೆಲಸ ಮಾಡ್ತಾ ಇರೋ ಆಸ್ಪತ್ರೆ, ಅವಳ ಮನೆ, ಎರಡರ ವಿಳಾಸನೂ ಇದೆ. ನೀನು ಮೆಲ್ಲಗೆ ಹೋಗಿ ಅವಳ ವಿಷಯ ಎಲ್ಲ ಕೂಲಂಕುಷವಾಗಿ ತಿಳ್ಕೊಂಬ. ಅಷ್ಟರಲ್ಲಿ ನಾನು ಅಹಲ್ಯನ್ ಪ್ರೀತಿಸ್ತಾ ಇದ್ದೀನಿ ಅಂತ ಭ್ರಮಿಸ್ತಾ ಇರೋ ಹುಡುಗ ಇದ್ದಾನಲ್ಲ ಶ್ರೀರಾಮ್, ಅವನ ಬಗ್ಗೆ ವಿಚಾರಿಸ್ಕೊಂಬರ್ತೀನಿ. ಸರಿಯಾಗಿ 6 ಗಂಟೆ ಹೊತ್ತಿಗೆ ನಾವಿವ್ರು ಮತ್ತೆ ಇಲ್ಲಿ ಭೇಟಿಯಾಗೋಣ. ಬಾಯ್ ಕ್ಯೂಟಿ.
0: ಓಕೆ, ಬಾಯ್ ಗುರು.

0: ವಾಸನೆ ಬರ್ತಾ ಇದೆ ನೋಡು, ಒಂದೆರಡು ಈರುಳ್ಳಿ ಪಕೋಡ ಜೊತೆ ಸ್ಟ್ರಾಂಗ್ ಕಾಫಿ ಕುಡಿತಾ ಹಾಗೆ ನಮ್ ಪ್ಲಾನ್ ಗಳನ್ನೆಲ್ಲ ಫೈನಲೈಸ್ ಮಾಡ್ಬೋದು. ಬಾ ಇಲ್ಲೇ ಬಾ.
1: ಅಯ್ಯೋ ಬಾಮಾ ನೀನ್ ಆಚೆ ಬಾ, ನೀನು ಅಲ್ಲಿ ಬೇಡ. ಸರಿ, ಅದ್ಯಾಕೆ ಭೂಲೋಕಕ್ಕೆ ಬಂದಾಗ್ಲಿಂದ ಯಾವಾಗ್ಲೂ ಹಾಗೆ ಬರ್ಗೆಟ್ಟೊಳಗೆ ತಿಂತಾ ಇದೀಯ ನೀನು?
0: ಅವಕಾಶ ಸಿಕ್ಕಾಗ ತಿಂದ್ಬಿಡ್ಬೇಕು ಕ್ಯಾಪ್ಟನ್. ನಾಳೆಯಿಂದ ಇದ್ದೇ ಇರುತ್ತಲ್ಲ ಅದೇ ಅಮೃತ, ಅದೇ ಸೋಮರಸ.
1: ಅದು ನಿಜಾನೇ ಬಿಡು,
0: ಬೇರೆ ವೆರೈಟಿನೇ ಇಲ್ಲಪ್ಪ ನಮ್ಮೂರಲ್ಲಿ. ಅದಿರ್ಲಿ, ಈಗ ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಮಾತಾಡೋಣ. ನನಗೊಂದು ಒಳ್ಳೆ ಐಡಿಯಾ ಹೊಳಿತಿದೆ ಮದನ್.
1: ಏನದು ನಿನ್ನ ಗ್ರ್ಯಾಂಡ್ ಪ್ಲಾನು? ಶ್ರೀರಾಮು ಒಳ್ಳೆಯವನಿದ್ದ ಅಂತ ಕಾಣುತ್ತೆ, ನಯಾ ನಾಜೂಕು ಎಲ್ಲ ಇದೆ. ಅವನಿಗಂತೂ ಅಹಲ್ಯನ್ ಕಂಡ್ರೆ ಪಂಚ ಪ್ರಾಣ. ಈಗ ಸಮಸ್ಯೆ ಇರೋದು ನಮ್ಮ ಹುಡುಗಿ ಇದೆ. ತನ್ನ ಬಾಲ್ಯ ಸ್ನೇಹಿತ ಆದರೂ ಶ್ರೀರಾಮ್ ಅಂದರೆ ಅವಳಿಗೆ ಬಹಳ ತಿರಸ್ಕಾರ. ಅಹಲ್ಯ ಕೆಲಸ ಮಾಡ್ತಾ ಇರೋ ಆಸ್ಪತ್ರೆ, ಅವಳ ಮನೆ ಇರೋ ಜಾಗ ಎಲ್ಲ ನೋಡ್ಕೊಂಬಂದ್ಯಾ?
0: ಓ ಎಲ್ಲ ನೋಡಾಯ್ತು. ಇವತ್ತು ಸಂಜೆ ಅವರಿಬ್ಬರನ್ನ ಭೇಟಿಯಾಗೋ ಹಾಗೆ ಮಾಡಿ ಅವಳು ಅವನೊಂದಿಗೆ ಮಾತಾಡ್ತಾ ಇದ್ದಾಗ ನೀನು ಅವ್ರಿಗೆ ಕಾಣದ ಹಾಗೆ ಬಾಗಿಲ ಹಿಂದೆ ಅವತ್ಕೊಂಡು ನಿನ್ನ ಹೂವಿನ ಬಾಣನ ಅವಳ ಮೇಲೆ ಪ್ರಯೋಗಿಸಿದ್ರೆ ಅವಳಿಗೆ ಅವನ ಮೇಲೆ ಪ್ರೇಮ ಉಕ್ಕಿ ಹರಿದು ಒಟ್ಟಿನಲ್ಲಿ ನಾವು ಬಂದ ಕೆಲಸ ಸಕ್ಸಸ್ಫುಲ್ ಆಗುತ್ತೆ ನೋಡು.
1: ಊರ್ವಿ, ಕಳೆದ ಬಾರಿ ನಾನು ನನ್ನ ಪುಷ್ಪ ಬಾಣ ಪ್ರಯೋಗಿಸಿದ್ದು ಮುಕ್ಕಣ್ಣನ ಮೇಲೆ, ಆಗಲೇ ಅಷ್ಟು ಅನಾಹುತ ಆಯಿತು. ಇವಳಿಗೆ ನಾನು ನೋಡಿದ ಹಾಗೆ ನಾಲ್ಕು ಕಣ್ಣುಗಳು, ಟೆಂಪರ್ಮೆಂಟಲ್ ಹುಡುಗಿ ಬೇರೆ. ನನಗೇನು ಕಾದಿದೆಯೋ ಅಂತ ಹೆದರಿಕೆ ಆಗ್ತಾ ಇದೆ.
0: ಸ್ಟುಪಿಡ್, ಈ ಹುಲು ಮಾನವರನ್ನು ಕಂಡ್ರೆ ನಿನಗೆ ಯಾಕೆ ಹೆದರಿಕೆ ಅಂತೀನಿ? ಛೇ ನಾಚಿಗೇಡಪ್ಪ. ಇಲ್ಲಿ ಕೇಳು ಮದನ್, ನನ್ನ ಪ್ಲಾನ್ನ ವಿವರವಾಗಿ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ.
1: ಸರಿ ಹೇಳು.
0: ಇವತ್ತು ಅಹಲ್ಯಗೆ ಸಂಜೆ ಡ್ಯೂಟಿ. ನಮ್ಮ ಪ್ಲಾನ್ನ ಜಾರಿಗೆ ತರೋಕೆ ಬಹು ಪ್ರಶಸ್ತವಾದ ಸಮಯ ಅನಿಸುತ್ತೆ.
1: ಸರಿ.
0: ಅವಳು ಔಟ್ ಪೇಷೆಂಟಲ್ಲಿದ್ದಾಗ ಶ್ರೀರಾಮ್ ಅವಳ ಆಸ್ಪತ್ರೆ ಮುಂದೆ ನಡೆದು ಹೋಗೋ ಹಾಗೆ ಮಾಡಿ 6:50 ಅವನಿಗೆ ಸಮ್ಮೋಹಿನಿ ಪ್ರಯೋಗಿಸಿ ಆಸ್ಪತ್ರೆ ಮುಂದೇನೆ ಎಡು ಬಿದ್ದು ಜ್ಞಾನ ತಪ್ಪೋ ಹಾಗೆ ಮಾಡ್ತೇನೆ.
1: ಆಮೇಲೆ
0: ಸಹಜವಾಗಿ ಅವನನ್ನು ಓ ಪಿ ಡಿಗೆ ಸಾಗಿಸ್ತಾರೆ.
1: ಅದು ಸರಿ.
0: ಅಹಲ್ಯೇನೆ ಅವನನ್ನು ಟ್ರೀಟ್ ಮಾಡಬೇಕು. ಅವಳು ಅವನನ್ನು ಟ್ರೀಟ್ ಮಾಡ್ತಾ ಇರೋವಾಗ 7 ಸರಿಯಾಗಿ ನನ್ನ ಸಮ್ಮೋಹಿನಿ ಕಳೆದು ಅವನಿಗೆ ಜ್ಞಾನ ಬರುತ್ತೆ.
1: ಆಮೇಲೇನು?
0: ಆ ಕ್ಷಣದಲ್ಲಿ ನೀನು ಬಾಗಿಲು ಹಿಂದಿನಿಂದ ನಿನ್ನ ಪುಷ್ಪ ಬಾಣನ ಅಹಲ್ಯ ಮೇಲೆ ಪ್ರಯೋಗಿಸಿದ್ರೆ ಮುಗೀತಪ್ಪ. ಬಾಣ ಮುಂದಿನ ಕೆಲಸ ಮಾಡುತ್ತೆ.
1: ಅದು ಸರಿ. ಆದರೆ ಬಾಣನ ಯಾವಾಗ ಬಿಡಬೇಕು ಅಂತ ನನಗೆ ಹ್ಯಾಕ್ ತಿಳಿಯುತ್ತೆ? ಬಾಗಿಲು ಹಿಂದೆ ನಿಂತ್ಕೊಂಡಿರ್ತೀನಲ್ಲ ನಾನು.
0: ಓ 7 ಸರಿಯಾಗಿ ನಾನು ಓ ಪಿ ಡಿಗೆ ಫೋನ್ ಮಾಡ್ತೀನಿ, ಅದೇ ನಿನಗೆ ಸಿಗ್ನಲ್ಲು.
1: ಸರಿ ಸರಿ.
0: ಏನು ಯೋಚನೆ ಮಾಡಬೇಡ ಮದನ್, ಎಲ್ಲ ಗಡಿಯಾರ ತರಹ ನಡೆದು ಹೋಗುತ್ತೆ.
1: ಅಯ್ಯಯ್ಯೋ, ನನ್ನ ಗಡಿಯಾರ ನಿಂತು ಹೋಗಿರೋ ಕಾಣುತ್ತಲ್ಲಪ್ಪ. ಅರೆ ಇಲ್ಲ ಇಲ್ಲ, ಇನ್ನೂ ನಡೀತಾ ಇದೆ. ಅರೆ ಅರೆ ಅರೆ, ಈಗಾಗಲೇ 6:30. ನಾನು ಈಗಲೇ ಹೋಗಿ ನನ್ನ ಬಂಕರ್ನಲ್ಲಿ ನಿಂತ್ಕೋತೀನಿ, ಮಿಕ್ಕೆಲ್ಲ ಕೆಲಸಗಳು ನಿನಗೆ ಸೇರಿದ್ದು. ಬಾಯ್ ಊರ್ವಿ.
0: ಹಾಂ ಮದನ್, 7 ಫೋನ್ ಟ್ರಿನ್ ಅಂದ ತಕ್ಷಣ ಬಾಣ ಪ್ರಯೋಗಿಸೋದನ್ನ ಮರಿಬೇಡ.
1: ಇಲ್ಲ ಇಲ್ಲ, ಮಾಡ್ತೀನಿ ಮಾಡ್ತೀನಿ.
0: ಬಾಣ ಬಿಟ್ಮೇಲೆ ನೇರವಾಗಿ ಇಂದ್ರಲೋಕಕ್ಕೆ ಬಂದ್ಬಿಡು. ಅಲ್ಲಿ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್
1: ಬಾಯ್ ಬಾಯ್.
2: ಹಬ್ಬ ಮಧ್ಯಾಹ್ನದಿಂದ ಒಂದೇ ಸಮ ಕೆಲಸ, ಸ್ವಲ್ಪನೂ ಬಿಡ್ವಿಲ್ಲ. ಮೇಟ್ರನ್, ಒಂದು 5 ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ, ನನ್ನ ಜಾಗದಲ್ಲಿ ಇರೋಕ್ಕಾಗತ್ತಾ?
3: ಅದು ಹೇಗಾಗುತ್ತೆ ಡಾಕ್ಟರ್ ಅಹಲ್ಯ, ನಾನೇ ನಿಮ್ಮ ತರಹ ಡಾಕ್ಟರ್ ಅಲ್ವಲ್ಲ. ನಿಮ್ಮ ಡ್ಯೂಟಿ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ.
2: ಓ ಕರ್ಕೊಂಬನ್ನಿ ಕರ್ಕೊಂಬನ್ನಿಪ್ಪ, ಇಲ್ಲಿ ಕರ್ಕೊಂಬನ್ನಿ ಮಲಗಿಸಿ. ಓ ಮೈ ಗಾಡ್ ಮೇಟ್ರನ್, ಇದು ನಮ್ಮ ಆಚೆ ಬೀದಿ ಶ್ರೀರಾಮ್. ಕಾಲಿನ ಹೆಬ್ಬೆರಳಿಂದ ರಕ್ತ ಸುರಿತಾ ಇದೆ, ಶಾಕ್ ಆಗಿದೆ ಅಂತ ಕಾಣುತ್ತೆ, ಜ್ಞಾನ ತಪ್ಪಿದೆ. ನೋಡಿ, ಮೊದಲು ನಾನು ಈ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿ ಡ್ರೆಸ್ ಮಾಡ್ತೀನಿ, ಆಮೇಲೆ ಎಕ್ಸ್ರೇ ಕಳಿಸ್ಬಿಡೋಣ. ಮೇಟ್ರನ್, ಎಲ್ಲಿ ಸ್ವಲ್ಪ ಈ ಕಾಲನ್ನು ಹೀಗೆ ಹಿಡ್ಕೋತೀರಾ?
3: ನನ್ನ ಬೆನ್ನಿಗೇನೋ ಚುಚ್ಚಿತು ಡಾಕ್ಟರ್. ಅರೆ ಇದೇನಿದು ಗುಲಾಬಿ? ಆಶ್ಚರ್ಯ, ನಾಚಿಕೆಯಿಂದ ನನ್ನ ಮುಖ ಕೆಂಪೇರ್ತಾ ಇದೆ. ಓಹ್, ಬಾಗಿಲ ಬದಿಯಲ್ಲಿರೋ ಆ ಸುಂದರ ತರುಣ ಅವನೇ ಇದಕ್ಕೆ ಕಾರಣ ಇರಬೇಕು ಅಂತ ನನಗನ್ಸುತ್ತೆ. ಓ ನನ್ನ ಪ್ರಿಯ,
1: ಅಯ್ಯೋ
3: ನಾನು ನಿನ್ನನ್ನು ಸದಾ ಕಾಲಕ್ಕೂ ನಿನ್ನವಳೆ.
1: ಅಯ್ಯಯ್ಯೋ ನನ್ನ ಹಿಂದೆ ಬರ್ತೀಯಾಳಲ್ಲಪ್ಪ ಇವಳು.
3: ಇನ್ನು ಒಂದು ಕ್ಷಣವು ನಾನು ನಿನ್ನನ್ನು ಬಿಟ್ಟಿರಲಾರೆ.
1: ನಿನ್ನ ಹಿಂದೆ ಬರ್ತೀಯಾಳೆ. ಓಡು ಓಡು.

0: ತೀ ಸರ್ವನಾಶವಾಗೋಯ್ತು, ನನಗಿನ್ನೇನು ಗತಿ? ಅಯ್ಯೋ ರತಿ, ನನಗಿನ್ನೇನು ಗತಿ?
1: ಸಾವಧಾನ ಸಾವಧಾನ ಆರ್ಯಪುತ್ರ.
0: ಅಯ್ಯೋ ಆರ್ಯಪುತ್ರ, ಡ್ಯಾಮಿಟ್, ದೇವಲೋಕದ ವ್ಯಾಕರಣ ಬದ್ಧ ಭಾಷೆಗೆ ಈಗ ಟೈಮ್ ಇಲ್ಲ ರತಿ. ವಿಧಿ ಹೇಳಿದ ಕೆಲಸ ನಾನು ಮಾಡಲಿಲ್ಲ ಅಂತ ಅವನು ಗೊತ್ತಾದರೆ ತಕ್ಷಣ ನನಗೆ ಪಾತಾಳ ಲೋಕ ಶತ ಸಿದ್ಧ. ಅಲ್ಲದೆ ಭೂಲೋಕದ ಮಾರಿಯೊಬ್ಬಳು ನನ್ನ ಬೆನ್ನ ಹಿಂದೆನೆ ಬರ್ತಾ ಇದ್ದಾಳೆ. ಅವಳು ಕೂಗು ವಿಧಿ ಕೇಳಿಸಿದ್ರೂ ನನಗೆ ಅಪಾಯ ತಪ್ಪಿದ್ದಲ್ಲ. ನಾನೇನು ಮಾಡಲಿ, ನಾನೇನು ಮಾಡಲಿ?
1: ನೀವು ವಿಧಿ ಕೊಟ್ಟ ಅಸೈನ್ಮೆಂಟ್ ಮೇಲೆ ಭೂಲೋಕಕ್ಕೆ ಹೋಗಿದ್ದು ನನಗಾಗಲೇ ಗೊತ್ತಾಯ್ತು.
0: ಗೊತ್ತಾಗೋಯ್ತಾ?
1: ಯಾರ ಜೊತೆ ಹೋಗಿದ್ರಿ ಅಂತಲೂ ತಿಳಿತು.
0: ಅಯ್ಯಯ್ಯೋ
1: ಅಲ್ರಿ, ಮದುವೆ ಮಾಡಿಸುವಂತಹ ಶುಭ ಕಾರ್ಯಕ್ಕೆ ಆ ಮನೆ ಹಾಲಿನ ಕರ್ಕೊಂಡು ಹೋದ್ರೆ ಇನ್ನೇನಾಗುತ್ತೆ ಹೇಳಿ?
0: ಅದೇ ಸರಿ,
1: ವಿಧಿ ನಿಮ್ಮನ್ನ ಕೇಳಿದಾಗಲೇ ನಾವಿಬ್ರು ದಂಪತಿಗಳು ಹೋಗಿ ಬರ್ತೀವಿ ಅಂತ ನನ್ನನ್ನು ಕರ್ಕೊಂಡು ಹೋಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನಿಮ್ಮ ಕೆಲಸ ಎಲ್ಲ ಮುಗಿದು ಜುಮ್ ಅಂತ ದೇವಭಾಷೆಯಲ್ಲಿ ಮಾತನಾಡ್ಕೊಂಡಿರಬಹುದಾಗಿತ್ತು. ನನ್ನನ್ನು ಯಾರು ಕೇಳ್ತಾರೆ? ಆ ಬಿನ್ನಾಣಗಿತ್ತಿ ಜೊತೆ ದೋಸೆ ತಿನ್ನೋ ಮಜಾ ನನ್ನ ಜೊತೆ ಬರ್ತೀಯೇ?
0: ಅಯ್ಯಯ್ಯೋ, ಅದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು?
1: ಅದೆಲ್ಲ ಆಮೇಲೆ. ಈಗ ನಿಮ್ಮನ್ನ ಬಚಾವ್ ಮಾಡೋ ದಾರಿ ಮೊದಲು ನೋಡೋಣ.
0: ಅದನ್ನ ನೋಡು.
1: ಇಲ್ಲಿ ನೋಡಿ, ಇನ್ನೊಂದು ಅರ್ಧ ಗಂಟೆ ಮನೆ ಬಿಟ್ಟು ಎಲ್ಲೂ ಕದಲಬೇಡಿ.
0: ಆಯ್ತು.
1: ನಾನು ಭೂಲೋಕಕ್ಕೆ ಹೋಗಿ ಎಲ್ಲ ಸರಿಪಡಿಸಿ ಬರ್ತೀನಿ.
0: ಸರಿ ಸರಿ.
1: ಆಮೇಲೆ ನಾವಿಬ್ರು ಒಟ್ಟಿಗೆ ವಿಧಿ ಆಸ್ಥಾನಕ್ಕೆ ಹೋಗೋಣ.
0: ಆಯ್ತು, ಹಾಗೆ ಮಾಡು.

0: Legenda! Sri Sri Sri Vidhi Maharaja! Para!
1: Mahopara!
0: Para!
1: Mahopara!
0: Para!
1: Mahopara!
2: ಮಹಾಸ್ವಾಮಿಗಳಿಗೆ ಪ್ರಣಾಮಗಳು.
3: ಬನ್ನಿ ಬನ್ನಿ, ಬಾ ಅನಂಗರಾಜ, ಬಾ ಭಾರತೀ ದೇವಿ. ಗುರುವಾರದಂದು ದೇವ ದಂಪತಿಗಳು ಬಂದಿರುವುದು ನನ್ನ ಆಸ್ಥಾನಕ್ಕೆ ಒಂದು ಹೊಸ ಶೋಭೆಯನ್ನು ತಂದಿರುವುದು. ನಿಮ್ಮ ಮುಖ ಕಮಲಗಳಲ್ಲಿನ ಮಂದಹಾಸವೇ ನಿಮ್ಮ ಕಾರ್ಯಸಿದ್ಧಿಯನ್ನು ಸಾರಿ ಹೇಳುತ್ತಿವೆ. ಆದರೂ ನಿಮ್ಮ ವಾಗ್ಝರಿಯನ್ನು ಕೇಳಲು ಉತ್ಸುಕನಾಗಿರುವೆನು.
2: ಮಹಾನ್, ನಿಮ್ಮೊಂದಿಗೇನು ಮುಚ್ಚುಮರೆ. ನನ್ನ ಪ್ರಾಣಕಾಂತನು ಆ ಗೃಹ ಬಂಧಿನಿಯೊಂದಿಗೆ ತೆರಳಿದ ಕ್ಷಣವೇ ಅವರ ಯಶಸ್ಸಿನ ಬಗ್ಗೆ ನನಗೆ ಸಂಶಯವಿತ್ತು. ಭೂಲೋಕದ ಜನರ ನಡೆನುಡಿಗಳನ್ನು ಶ್ರದ್ಧೆಯಿಂದ ಅಭ್ಯಸಿಸಿ ಕಾರ್ಯ ಕೈಗೊಳ್ಳುವ ಬದಲು ಅವರೀರ್ವರು ಬಾಲಕ ಬಾಲಕಿಯರಂತೆ ದರ್ಶಿನಿ, ಸ್ಪೆಷಲ್ ಮೀಲ್, ಈರುಳ್ಳಿ ಪಕೋಡ ಎಂಬೆ ಮುಂತಾಗಿ ಜಿಹ್ವಾಚಪಲ ಕಾರ್ಯಗಳಲ್ಲಿ ಮಗ್ನರಾದರು. ಕೈಗೊಂಡ ಕಾರ್ಯದಲ್ಲಿ ವಿಫಲರಾಗಿ ಶುನಕದಂತೆ ಲಾಂಗೂಲವನ್ನು ಊರುಗಳ ನಡುವೆ ಇರಿಸಿ ನನ್ನ ಪ್ರಾಣಕಾಂತರು ನನ್ನ ಬಳಿ ಬಂದಾಗ ನಾನು ನಿಮ್ಮ ಆಶಯವನ್ನು ನಡೆಸಲು ಮುಂದಾಗಿ ಭೂಲೋಕಕ್ಕೆ ಪ್ರಯಾಣವನ್ನು ಕೈಗೊಂಡೆವು.
3: ಮುಂದೇನಾಯಿತು?
2: ನಂತರ ನಾನು ಮನೋವೇಗದಿಂದ ನೇರವಾಗಿ ಚೆನ್ನೈನಲ್ಲಿರುವ US ಕಾನ್ಸುಲೇಟ್ಗೆ ಹೋಗಿ ಅಲ್ಲಿ ಶ್ರೀರಾಮ್ಗೆ H1 ವೀಸಾ ಸಿಕ್ಕಿರುವುದನ್ನು ಖಚಿತಪಡಿಸಿಕೊಂಡು ಅಲ್ಲಿಂದ ಅಹಲ್ಯೆ ಬಳಿ ಹೋದೆ. ಅಹಲ್ಯೆಗೆ ಶ್ರೀರಾಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ಅವನನ್ನು ಮನೆಗೆ ಕಳುಹಿಸಿ ತಾನೂ ಡ್ಯೂಟಿ ಮುಗಿದಿದ್ದರಿಂದ ತಾನು ಆಸ್ಪತ್ರೆಯಿಂದ ಹೊರಡುವ ಸನ್ನಾಹದಲ್ಲಿದ್ದಳು. ಅವಳಿಗೆ ನಾನು ಶ್ರೀರಾಮ್ಗೆ H1 ವೀಸಾ ಸಿಕ್ಕಿರುವುದನ್ನು ಹೇಳಿದ ತಕ್ಷಣ ಅಹಲ್ಯೆ ಶ್ರೀರಾಮನ ಮನೆಗೆ ಜಿಂಕೆಯಂತೆ ಹಾರಿ ಹೋದಳು. ಮಹಾನ್,
3: ಬಹಳ ಇಂಟರೆಸ್ಟಿಂಗ್ ಆಗಿದೆ. ಆಮೇಲೆ
2: ನಾನು ತಕ್ಷಣ ಇಲ್ಲಿಗೆ ಹಿಂತಿರುಗಿದೆ. ಮುಂದೆ ನಡೆಯುತ್ತಿರುವುದನ್ನು ನಾನು ಭೂಲೋಕದಿಂದ ತಂದಿರುವ ಈ ಲೈವ್ ವಿಡಿಯೋ ಮಾನಿಟರ್ನಲ್ಲಿ ನೀವೇ ನೋಡಬಹುದು. ಈಗೋ ಅದೇ ಶ್ರೀರಾಮನ ಮನೆ. ಡ್ರಾಯಿಂಗ್ ರೂಮ್ನಲ್ಲಿ ಅವರಿರುವರೇ ಕುಳಿತು ಮಾತನಾಡುತ್ತಿದ್ದಾರೆ. ಆ ಸ್ಫುರದ್ರೂಪಿ ತರುಣಿಯೇ ಅಹಲ್ಯೆ.
4: ಇವತ್ತು ನನ್ನ ಕಣ್ಣುಗಳು ತೆರೆದು ನಿನ್ನ ಶುಶ್ರೂಷೆ ಮಾಡುವಾಗ ನಿನ್ನ ಕಾಲ ಹೆಬ್ಬೆರಳು ನನಗೆ ತಾಕಿದಾಗ ನನ್ನ ಪಾಲಿಗೆ ಅದು ಪುರಾಣದ ಶ್ರೀರಾಮನ ಅಂಗುಷ್ಟ ಆಯ್ತು ಅಂದರೆ ನೀನ್ ನಗ್ಬೋದಲ್ಲ. ಆದರೆ ಶ್ರೀರಾಮನ ಅಂಗುಷ್ಟದಿಂದ ಕಲ್ಲಾಗಿದ್ದ ಅಹಲ್ಯೆಗೆ ಜೀವ ಬಂದಂತೆ ಕಲ್ಲಾಗಿದ್ದ ಈ ಅಹಲ್ಯೆಯ ಹೃದಯಕ್ಕೆ ಪ್ರೇಮ ತುಂಬಿತು ನಿನ್ನ ಅಂಗುಷ್ಟ.
2: ಪ್ರೇಮಿಗಳ ಇನ್ನು ಮುಂದಿನ ಮಾತುಕತೆಗಳನ್ನು ಕೇಳಿಸಿಕೊಳ್ಳುವುದು ಸಭ್ಯರಿಗೆ ತರವಲ್ಲ.
3: ಬಹುಜಾಣೆ ಬಹುಜಾಣೆ ರತಿ, ಪುರಾಣದ ಸಾವಿತ್ರಿಯಂತೆ ಇಂದು ನೀನು ನಿನ್ನ ಪತಿಯನ್ನ ಉಳಿಸಿಕೊಂಡೆ. ನಾನು ಸಂಪ್ರೀತನಾಗಿರುವೆನು. ವರವನ್ನು ಕೇಳು ಹೇ ಕೋಮಲಾಂಗಿ.
2: ಅಹಲ್ಯೆ ಅಷ್ಟು ಹಾತೊರೆಯುತ್ತಿರುವ ಅಮೆರಿಕಾ ದೇಶವನ್ನು ನೋಡಲು ನನಗೆ ಆಸೆಯಾಗುತ್ತಿದೆ. ಅಲ್ಲಿ ಆರ್ಲ್ಯಾಂಡೋ, ಲಾವಿಸ್ಕಿ ಮುಂತಾದ ಅನೇಕ ಪ್ರೇಕ್ಷಣೀಯ ತಾಣಗಳಿವೆಯಂತೆ. ನಾನು ಒಂದು ವಾರ ಅಲ್ಲಿಗೆ ಹೋಗಿ ಬರಲು ಅನುಮತಿಯನ್ನು ಕೋರುತ್ತೇನೆ ಮಹಾಸ್ವಾಮಿ. ನನಗೆ ಎಸ್ಕಾರ್ಟ್ ಆಗಿ ನಿಮ್ಮ ಕಿರಿಯ ಕಾರ್ಯದರ್ಶಿ ಚಿತ್ರರಥನನ್ನು ಕಳಿಸಿಕೊಡಿ ಮಹಾನ್.
3: ತಥಾಸ್ತು ತಥಾಸ್ತು.
5: ವಿಧಿವಿಲಾಸ ನಾಟಕ ಕೇಳಿದಿರಿ. ರಚನೆ ಎಂ ಶಿವಕುಮಾರ್. ಭಾಗವಹಿಸಿದವರು ಎಂ ವಿ ಸುಬ್ಬಣ್ಣ, ಜಿ ಮೈಲಾರಿರಾವ್, ಎಂ ಜಿ ನರೇಶ್, ಮಂಗಳಾ ದಿವಾಕರ್, ಕಲ್ಯಾಣಿ ಪ್ರದೀಪ್, ಜಿ ಸುಬ್ಬುಲಕ್ಷ್ಮೀ ದೇವಿ, ಬಿ ಆರ್ ಸುಧೀಂದ್ರನಾಥ್, ಮೋಟ್ಗಾನಹಳ್ಳಿ ಮಹದೇವ ಶಾಸ್ತ್ರಿ ಹಾಗೂ ಜಿ ಶ್ರೀಮತಿ. ನಿರ್ದೇಶನ ರಘು ಹೆಗಡೆ.
6: ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 8:30:20. ಇನ್ನು ಮುಂದೆ ಮೂಡಿಬರಲಿದೆ ಜಿಆರ್ ರಾಮಚಂದ್ರ ಅವರು ಹಾಡಿರುವ ಕೆಲವು ರಂಗಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಪಾವನ ತೇಜೋನಿಲಯ ಶ್ರೀಕೃಷ್ಣ ಲೀಲಾ ನಾಟಕದಿಂದ ನಾರದನ ಹಾಡನ್ನು ಕೇಳೋಣ.

ಇದುವರೆಗೆ ಜಿ ಆರ್ ರಾಮಚಂದ್ರ ಅವರು ಹಾಡಿದ ಕೆಲವು ರಂಗಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ವೇಳೆ ಇನ್ನೇನು 8:45 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, ನಂತರ 9:00 ನ್ಯೂಸ್ @9 ಪ್ರಸಾರವಾಗಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 9:35. ಈಗ ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಕಾರ್ಯಕ್ರಮದ ಮೊದಲಿಗೆ ಬೀರಾನವರ ಲಿಚ್ಚಿ ಬ್ರೋವುಮು, ಕಲ್ಯಾಣಿ ರಾಗ ತಿಶ್ರನಡೆ ಆದಿತಾಳದಲ್ಲಿ ಶ್ಯಾಮಶಾಸ್ತ್ರಿಗಳ ಈ ಕೃತಿ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಕೆ ಜಯರಾಮನ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ, ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಅಂಗವಾಗಿ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಕುರಿತು ಈ ಪ್ರಕಟಣೆ. ಸಮಗ್ರ ಆರೋಗ್ಯ, ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದಲ್ಲಿ ಈ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆಯ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಿಲ್ಡ್ ಹೆಲ್ತ್

0: ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತಿದೆ. ಜೂನ್ 14, 2026 ಮುಂಜಾನೆ 6:15 to 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಲಿದ್ದಾರೆ. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 1800-315-7008 ಮಿಸ್ಡ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸಪ್ ಸಂದೇಶ ತಲುಪುವುದು. ಗಿನ್ನೆಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯು ತಮ್ಮ ಸ್ವಂತ ಸಾಧನದ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕಾಗುತ್ತದೆ. ಏಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತವಾಗಿ ದಾಖಲೆಗಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಎಲ್ಲ ಅಧಿಕಾರಿಗಳು, ಉದ್ಯೋಗಿಗಳು, ಸಂಯೋಜಿತ ಸಂಸ್ಥೆಗಳು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಾಧನಗಳ ಮೂಲಕ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಈ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ನಿಮ್ಮ ಸಕ್ರಿಯ ಬೆಂಬಲ ಮತ್ತು ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯವು ಈ ಪ್ರಕಟಣೆ ಮೂಲಕ ಕೋರುತ್ತಿದೆ. ಆಕಾಶವಾಣಿ ಮೈಸೂರು FM 100.6 ವೇಳೆ ಸರಿಯಾಗಿ 10:45.
1: ಆಕಾಶವಾಣಿ ಮೈಸೂರು ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ವನವನ್ನು ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟಿದೆ. ಆ ನಗರದ ಬೀದಿಗಳನ್ನು ನೋಡ್ತಾ ನೋಡ್ತಾ ಅರ್ಜುನ ಬರ್ತಾ ಇರಬೇಕಾದ್ರೆ ಹಂಸಧ್ವಜನನ್ನು ಕಂಡು ಪ್ರಶ್ನಿಸ್ತಾನಂತೆ ನಗ್ತಾ, ಅತ್ಯಂತ ವೈಭವದ ಇಂತಹ ರಾಜ್ಯವನ್ನು ಯಾರಪ್ಪ ಪಾಲಿಸ್ತಾ ಇದ್ದಾರೆ? ಅಂತಹ ವೀರ ಯಾರು? ಪಾರ್ಥ, ಈ ಮಣಿಪುರ ಅನ್ನುವ ನಗರವನ್ನು ಬಭ್ರುವಾಹನ ಅನ್ನುವ ಪ್ರಖ್ಯಾತ ದೊರೆ ಆಳ್ತಾ ಇದ್ದಾನೆ. ನಕುಲ ಧ್ವಜವನ್ನು ಹೊಂದಿರತಕ್ಕಂಥವನು, ತುಂಬ ಖ್ಯಾತಿಯನ್ನು ಗಳಿಸಿದ್ದಾನೆ, ಜನರೆಲ್ಲರಿಂದ ಮೆಚ್ಚುಗೆಯನ್ನೂ ಪಡ್ಕೊಂಡಿದ್ದಾನೆ. ಇಂತಹ ಶೂರ, ಸತ್ಯಸಂಧ, ಧರ್ಮಾತ್ಮನಾಗಿರ್ತಕ್ಕಂತಹ ಬಭ್ರುವಾಹನ ಖಂಡಿತವಾಗಿ ಕುದುರೆಯನ್ನ ಕಟ್ಟಬಹುದು, ಅವನು ಬಂಧಿಸದೆ ಇರಲಾರ.

ಯಥಾ ರಾಜ ತಥಾ ಪ್ರಜಾ. ಈ ಮಣಿಪುರದ ಪ್ರಜೆಗಳು ಕೂಡ ಸದಾ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಭಜನೆಯನ್ನು ಮಾಡ್ತಾ ಆನಂದದಿಂದ ಇದ್ದಾರೆ. ಧರ್ಮವನ್ನು ಅವರು ಎಂದೂ ಕೂಡ ಬಿಟ್ಟಿಲ್ಲ, ಬಹಳ ಜ್ಞಾನಿಗಳಾಗಿದ್ದಾರೆ. ಸತ್ಯವನ್ನು ಒಂದು ವ್ರತದ ರೀತಿಯಲ್ಲಿ ಅವರು ಪರಿಪಾಲಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಋಷಡ್ವರ್ಗದಲ್ಲಿ ಒಂದಾದಂತಹ ಕೋಪವನ್ನು ತ್ಯಜಿಸಿಬಿಟ್ಟಿದ್ದಾರೆ. ಸದಾ ಅಹಿಂಸಾಪರರಾಗಿದ್ದಾರೆ. ತಮ್ಮ ತಮ್ಮ ಆತ್ಮದ ಸ್ವರೂಪವನ್ನು ತಿಳ್ಕೊಂಡಿರ್ತಕ್ಕಂತಹ ಜ್ಞಾನಿಗಳಾಗಿದ್ದಾರೆ. ಅತಿ ಬಲರೂ ಆಗಿದ್ದಾರೆ, ದಾನಿಗಳೂ ಆಗಿದ್ದಾರೆ. ಈ ಎಲ್ಲ ವಿಶೇಷಗಳ ಜೊತೆ ಜೊತೆಯಲ್ಲಿ ಶುಚಿಯಾದ ಒಳ್ಳೆಯ ಜೀವನವನ್ನು, ಸಾತ್ವಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೇವಲ ವೀರರಷ್ಟೇ ಅಲ್ಲ, ಬುದ್ಧಿವಂತರು ಕೂಡ ಆಗಿದ್ದಾರೆ. ಅಸೂಯೆ ಅವರಲ್ಲಿ ಯಾವತ್ತೂ ಸುಳಿದಿಲ್ಲ.

ಈ ರಾಜ್ಯದ ಸ್ತ್ರೀಯರೂ ಸಹ ಶ್ರೇಷ್ಠವಾದ ಸಚ್ಚಾರಿತ್ರ್ಯವುಳ್ಳವರು. ಯೋಗಿ ಜನಗಳ ಹಾಗೆ ಉತ್ತಮವಾದ ಆಹಾರ ಸೇವನೆಯನ್ನು ಮಾಡ್ತಾ ಅಷ್ಟೇ ರೀತಿಯಲ್ಲಿ ಪಾತಾಳಲೋಕದ ಭೋಗಿಗಳಂತೆ ವಿಲಾಸಿಗಳಾಗಿಯೂ ಇದ್ದಾರೆ. ನಾವೇನು ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ ಹೇಳ್ತೀವಿ, ಆ ಕ್ರಮಬದ್ಧವಾಗಿ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲಿಯೂ ಅಧರ್ಮ ಇಲ್ಲ, ಅತ್ಯಂತ ಪ್ರೀತಿ ಪ್ರೇಮಗಳಿಂದ ಕೂಡಿರತಕ್ಕಂತಹ ಸಂಸಾರ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾರಲ್ಲಿ ಕೂಡ ಆ ಸ್ತ್ರೀಯರಲ್ಲಿ ಸ್ವಲ್ಪವೂ ದೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಗಂಧರ್ವ ಶಾಸ್ತ್ರದ ರೀತಿಯಂತೆ ಪ್ರೀತಿಯ ಅನುಬಂಧವನ್ನು ಹೊಂದಿದ್ದಾರೆ. ಹಾಗಾಗಿ ಪತಿವ್ರತ ಶಿರೋಮಣಿಗಳಾಗಿದ್ದಂಥವರು ಕುಟುಂಬದ ನೆಮ್ಮದಿಯಿಂದ ಧರ್ಮ ಹೇಳಿದಂತೆ ಕೇಳಿಕೊಂಡು ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ಸ್ತ್ರೀಯರು ಕೂಡ ಅಷ್ಟೇ ದೊಡ್ಡ ಸ್ಥಾನದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ.

ಧರ್ಮೋ ರಕ್ಷಿತಿ ರಕ್ಷಿತಃ. ಯಾರು ಧರ್ಮವನ್ನು ಕಾಪಾಡ್ತಾರೋ ಅವರನ್ನು ಧರ್ಮದಿಂದ ಆ ಧರ್ಮವೂ ಕೂಡ ಕಾಪಾಡುತ್ತೆ ಅನ್ನತಕ್ಕಂತಹ ಭಗವಂತನ ಮಾತುಗಳನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಮಣಿಪುರದ ಸ್ತ್ರೀ ಪುರುಷರೆಲ್ಲರೂ ಕೂಡ ಯಾವುದೇ ಪಾಪಕರ್ಮಗಳನ್ನು ಮಾಡಿಲ್ಲದಲೇ ಇರುವುದರಿಂದ ಲಕ್ಷ್ಮೀಕಾಂತನಾಗಿರ್ತಕ್ಕಂತಹ ಶ್ರೀಹರಿ ತನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನಂತೆ. ಈ ರಾಜ್ಯವೇ ನನಗೆ ಎರಡನೇ ವೈಕುಂಠವಾಗಿದೆ ಅಂತ ಹೇಳಿ ಭಾವಿಸಿ ಕಾಪಾಡ್ತಾ ಇದ್ದಾನೆ. ಎಲ್ಲಿ ವಿಷ್ಣು ಸಾನ್ನಿಧ್ಯ ಇದೆ ಹಾಗಾಗಿ ಇಡೀ ನಗರ ಪವಿತ್ರವಾಗಿದೆ. ರಾಜಭಕ್ತಿಯಲ್ಲಂತೂ ಎಲ್ಲರೂ ಶ್ರೇಷ್ಠರಾಗಿದ್ದಾರೆ. ಹಾಗಾಗಿ ಈ ಬಬ್ರುವಾಹನ ಯಜ್ಞಾಶ್ವವನ್ನು ಕಟ್ಟಿದರೆ, ಅಕಸ್ಮಾತ್ ಕಟ್ಟಿದರೆ, ಅದನ್ನು ಬಿಡಿಸಿಕೊಂಡು ಬರತಕ್ಕಂತಹ ಶೂರರನ್ನು ನಾನು ಕಾಣೆ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಹಂಸಧ್ವಜ ಸ್ವಲ್ಪ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾನೆ. ಮೇಲಾಗಿ ನೆನಪಿಸ್ಕೊಳ್ತಾನೆ, ಶ್ರೀಕೃಷ್ಣನ ಕೃಪೆ ನಮ್ಮ ಮೇಲೆ ಹೇಗಿದೆಯೋ ಗೊತ್ತಿಲ್ಲ, ಅದು ಇದ್ದರೆ ಮಾತ್ರ ನಾವು ಇಲ್ಲಿಂದ ಸರಿಯಾದ ದಾರಿಯಲ್ಲಿ ಮುನ್ನಡೆಯಬಹುದು. ಹಾಗಾಗಿ ಈ ಮಾತುಗಳನ್ನು ಹಂಸಕೇತು ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಹಂಸಕೇತುವಿನ ಈ ಮಾತುಗಳನ್ನು ಕೇಳ್ತಾ ನಿಂತಿದ್ದ ಮೈಮರೆತು ಅರ್ಜುನ. ಆ ಸಮಯದಲ್ಲಿ ಒಂದು ದೊಡ್ಡ ಅಪಶಕುನಾದ ಘಟನೆ ನಡೆದುಬಿಡ್ತು. ಕಿರೀಟಿ ಅನ್ನತಕ್ಕಂತಹ ಬಿರುದನ್ನು ಹೊಂದಿದಂತಹ ಅರ್ಜುನನ ಕಿರೀಟದ ತುದಿಯ ಮೇಲೆ ಹಾರಿ ಹೋಗ್ತಾ ಇದ್ದಂತಹ ಒಂದು ಮುದಿ ಹದ್ದು ಇದ್ದಕ್ಕಿದ್ದಂತೆ ಬಂದು ತನ್ನ ಕಾಲುಗಳನ್ನು ಊರಿ ನಿಂತ್ಕೊಂಡು ಬಿಡ್ತು. ಈ ದೃಶ್ಯವನ್ನು ಕಂಡಂತ ಎಲ್ಲರೂ ಕೂಡ ಹೆದರ್ಕೊಂಡಿದ್ದಾರೆ. ತಕ್ಷಣದಲ್ಲಿ ನೀಲಧ್ವಜನಾದಿಯಾಗಿ ಎಲ್ಲರೂ ಕೂಡ ತಮ್ಮ ತಮಗೇ ಚಿಂತೆ ಮಾಡ್ತಾ ಇದ್ದಾರೆ. ಓಹೋ, ಇದು ಬಹುಶಃ ಜಯಸೂಚಕವಲ್ಲ. ಅಯ್ಯೋ, ಅರ್ಜುನನಿಗೆ ಯಾವ ಕಂಟಕ ಕಾದಿದೆಯೋ ಇಲ್ಲಿ ಈ ಮಣಿಪುರದಲ್ಲಿ, ಶಿವಶಿವ ಅಂತ ಹೇಳಿ ದುಗುಡವನ್ನು ಮನಸ್ಸಿನಲ್ಲಿಯೇ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದೇ ರೀತಿಯಲ್ಲಿ ಅಳುಕ್ತಾ ಚಿಂತೆ ಮಾಡ್ತಾ ಹೇಗೆ ಮಾತನಾಡೋದು ಅನ್ನೋದು ಗೊತ್ತಿಲ್ಲದಲೇ ಒದ್ದಾಡ್ತಾ ಇದ್ದಾರೆ.

ಈ ಕಡೆ ಇಂಥ ಅಪಶಕುನ ಆದರೆ ಆ ಕಡೆ ಮಣಿಪುರದಲ್ಲಿ ಒಂದು ಉತ್ತಮ ಯಾಗಾಶ್ವ ಬಂದಿದೆ ಅನ್ನುವ ಸುದ್ದಿಯನ್ನು ತಿಳಿದಂತಹ ಬಬ್ರುವಾಹನ ಆಶ್ಚರ್ಯವನ್ನು ಪಡ್ತಾ ಇದ್ದಾನೆ. ಅದರೊಂದಿಗೆ ಬಂದಿರತಕ್ಕಂತಹ ರಾಜರುಗಳ ವೃತ್ತಾಂತವನ್ನು ಕೇಳಿ ತಿಳ್ಕೊಂಡಿದ್ದಾನೆ. ತಕ್ಷಣದಲ್ಲಿಯೇ ಭಟರನ್ನು ಕಳುಹಿಸಿ ಆ ಉತ್ತಮವಾದ ಮುತ್ತು ಚಿನ್ನದ ಆಭರಣಗಳಿಂದ ಕೂಡಿದಂತಹ ವಿಸ್ತಾರವಾದ ಆ ಹಣೆಯನ್ನು ಗಂಧ ಹೂವುಗಳಿಂದ ಪೂಜಿಸಿರ್ತಕ್ಕಂತಹ ಕುದುರೆಯನ್ನು ಅಕ್ಷತೆಗಳಿಂದ ಪೂಜಿಸಿದಂತಹ ಕುದುರೆಯ ಆ ಹಣೆಯಲ್ಲಿ ರಾರಾಜಿಸ್ತಾ ಇದ್ದಂತಹ ಪಟ್ಟಿಯನ್ನು ನೋಡ್ತಾ ಇದ್ದಾನೆ. ತಂದು ನೇರವಾಗಿ ಉದ್ಯಾನವನದಲ್ಲಿ ಕಟ್ಟಿ ಅದರ ಹಣೆಯ ಮೇಲಿದ್ದಂತಹ ಆ ಬರವಣಿಗೆಯನ್ನು ಓದ್ಕೊಳ್ತಾ ಇದ್ದಾನೆ.

ಅಷ್ಟು ಹೊತ್ತಿಗೆ ಸೂರ್ಯ ಅಸ್ತವಾಗಿದೆ. ತಾವರೆಗಳು ತಮ್ಮ ದಳಗಳನ್ನು ಮುದುರಿಕೊಳ್ತಾ ಇದೆ. ಎಲ್ಲ ಹಕ್ಕಿ ಪಕ್ಷಿಗಳು ಕೂಡ ದಿನದ ಆ ಸಂಜೆಯಲ್ಲಿ ತಮ್ಮ ತಮ್ಮ ಗೂಡೊಳಕ್ಕೆ ಸೇರಿಕೊಳ್ತಾ ಇದೆ. ಕತ್ತಲೆಯು ನಿಧಾನವಾಗಿ ಕಾಲೂರಿ ದಟ್ಟವಾಗಿ ಹರಡ್ತಾ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಹೊತ್ತಿ ಉರಿದ ನಂತರ ಕೆಂಪಾದ ಕೆಂಡದ ಹಾಗೆ ಸೂರ್ಯ ಮಂಡಲವು ಶೋಭಿಸ್ತಾ ಇದೆ. ಚಕ್ರವಾಕ ಪಕ್ಷಿಗಳು ಈವರೆಗೆ ಸಂತೋಷದಿಂದ

ಸುಂದರರಾದ ತರುಣಿಯರು ರತ್ನದ ಅಲಂಕಾರಗಳೆಲ್ಲವನ್ನು ಬಿಟ್ಟು ಮಧುರವಾದಂತಹ ಪ್ರೀತಿಯ ಭಾವನೆಗಳನ್ನು ಹೊಂದತಕ್ಕಂತಹ ಒಂದು ಕಾಲ, ಹಾಗೆ ನಕ್ಷತ್ರದ ಆಭರಣಗಳನ್ನು ಧರಿಸಿದಂತಹ ಹೆಣ್ಣಿನ ಹಾಗೆ ಆಕಾಶವು ಕಾಣ್ತಾ ಇದೆಯಂತೆ. ಅಂದರೆ ಕೆಂಪಾದ ನಕ್ಷತ್ರಗಳು ಹೊಳೆದು ಮೂಡ್ತಾ ಇದೆ, ಕತ್ತಲೆಯು ಕೂಡ ನಿಧಾನವಾಗಿ ಆವರಿಸ್ತಾ ಇರುವ ಹಾಗೆ ಅತ್ಯಂತ ಮಧುರವಾಗಿರತಕ್ಕಂತಹ ಮಧು ಎಂಬತಕ್ಕಂತಹ ಪ್ರೇಮರಾಗ, ಆ ಪ್ರೀತಿಯ ಜೇನೆಂಬತಕ್ಕಂತಹ ಒಂದು ಸಿಹಿಯಾದಂತಹ ಮನೋಭಾವನೆ ತುಂಬಿಕೊಂಡಿದೆ ಎಲ್ಲರಲ್ಲಿ ಕೂಡ. ಹಾಗಾಗಿ ದಿನದ ಆ ರಾತ್ರಿಯ ಹೊತ್ತಿಗೆ ಸರ್ವರೂ ಸುಖಭೋಗದಲ್ಲಿ ಮಗ್ನರಾಗಿದ್ದಾರೆ.

ಅರ್ಜುನನ ಸೈನ್ಯ ಸಾಗರ ಅಧಿಕವಾಗಿ ಮಣಿಪುರದ ಹೊರಗೆ ಬೀಡಿಬಿಟ್ಟಿದೆ. ನಗರದ ಉದ್ಯಾನಗಳಲ್ಲಿ ಬೀದಿಗಳಲ್ಲಿ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ. ಈ ಕಡೆ ಬಬ್ರುವಾಹನ ಸಂಜೆಯಾಗಿದೆ, ಶುದ್ಧನಾಗಿ ಸಂಧ್ಯಾ ವಂದನಾದಿಗಳನ್ನು ಆಚರಣೆ ಮಾಡಿದ್ದಾನೆ. 10,000 ಕಂಬಗಳಿಂದ ರಚಿತವಾಗಿರತಕ್ಕಂತಹ ಅದ್ಭುತವಾದಂತಹ ಆಸ್ಥಾನ ಮಂಟಪಕ್ಕೆ ಹೋಗಿದ್ದಾನೆ. ಅತ್ಯಂತ ಸಂಭ್ರಮ ಸಡಗರಗಳಿಂದ ಸಿಂಹಾಸನದಲ್ಲಿ ಕೂತ್ಕೊಂಡು ಆ ರಾತ್ರಿಯೇ ಪ್ರಮುಖರೆಲ್ಲರ ಸಭೆಯನ್ನ ನಡೆಸ್ತಾ ಇದ್ದಾನೆ ಆ ಆಸ್ಥಾನ ಮಂಟಪದಲ್ಲಿ.

ಬಹುಶಃ ಆಸ್ಥಾನದ ಒಂದು ಆ ಮಂಟಪದ ನಿರ್ಮಾಣದ ವೈಭವವನ್ನು ನೋಡಿದ್ರೆ ಬಬ್ರುವಾಹನನ ಐಶ್ವರ್ಯ ಎಷ್ಟಿದೆ ಅನ್ನುವುದನ್ನು ಊಹೆ ಮಾಡಿಕೊಳ್ಬಹುದಾಗಿತ್ತು ಏನೋ. ಹಾಗಾಗಿ ಇಲ್ಲಿ ಲಕ್ಷ್ಮೀಶ ಆಸ್ಥಾನ ರಚನೆಯ ವೈಭವವನ್ನು ಹೇಳ್ತಾ ಇದ್ದಾನೆ, ಆ ಕೌಶಲ್ಯವನ್ನು ತಿಳಿಸ್ತಾನೆ. ಥಳಥಳ ಹೊಳಿತಾ ಇದೆಯಂತೆ ನೆಲ, ಶ್ರೇಷ್ಠವಾದಂತಹ ರತ್ನದ ಜಗುಲಿ ನಿರ್ಮಾಣ ಆಗಿದೆ, ಆ ಕಂಬಗಳೆಲ್ಲವೂ ಕೂಡ ವಜ್ರ ಖಚಿತವಾಗಿರ್ತಕ್ಕಂತಹ ಮಣಿಗಳಿಂದ ಶೋಭಿಸ್ತಾ ಇದೆ, ಇನ್ನು ಕಂಬವನ್ನು ನಿಲ್ಲಿಸಿರ್ತಕ್ಕಂತಹ ಬೋದಿಗೆಗಳು ಕೂಡ ರತ್ನದಿಂದ ಮಾಡಿದೆಯಂತೆ. ನವರತ್ನಗಳಾದ ಗೋಮೇಹಿದಿಕಾ, ಪುಷ್ಯರಾಗ ಈ ಎಲ್ಲವುಗಳಿಂದ ಚಿನ್ನದ ಬೊಂಬೆಗಳಂತೆ ಹೊಳಿತಾ ಇದೆಯಂತೆ ಆ ಚಾವಡಿ. ಕಂಬ ಕಂಬಗಳಲ್ಲಿರ್ತಕ್ಕಂತಹ ಮೂರ್ತಿಗಳು, ಆ ಪ್ರತಿಮೆಗಳು, ಇವೆಲ್ಲವೂ ಕೂಡ ನೋಡುಗರನ್ನು ಆಶ್ಚರ್ಯಚಕಿತರನ್ನಾಗಿಸುವುದಷ್ಟೇ ಅಲ್ಲ, ಮನರಂಜನೆಯನ್ನು ಸಂತೋಷವನ್ನು ಉಂಟು ಮಾಡ್ತಾ ಇದೆ.

ಆಸ್ಥಾನದ ಎಲ್ಲ ಕಡೆ ನೋಡಿ ನೋಡ್ತಾ ಇರೋ ಹಾಗೇನೆ ಎಲ್ಲ ದಿಕ್ಕುಗಳಲ್ಲಿ ಸ್ತ್ರೀ ಪುತ್ಥಳಿಗಳು ಶೋಭಿಸ್ತಾ ಇದೆಯಂತೆ. ಮೊಗ್ಗಿನ ಮಾಲೆ ಮುಡಿತಾ ಇರತಕ್ಕಂತಹದ್ದು, ತಿಲಕವನ್ನು ಹಣೆಗೆ ಇಡ್ತಾ ಇರತಕ್ಕಂತಹ ಬೊಂಬೆ, ಮುಖವನ್ನು ತಿರುಗಿಸಿ ಕನ್ನಡಿಯಲ್ಲಿ ತನ್ನ ಅಲಂಕಾರವನ್ನು ನೋಡಿಕೊಳ್ತಾ ಇರತಕ್ಕಂತಹ ಒಬ್ಬ ಪುತ್ಥಳಿ, ನಾನಾ ರೀತಿಯ ನರ್ತನದ ಭಂಗಿಗಳು, ವೀಣೆ ಮುಂತಾದಂತಹ ವಾದ್ಯಗಳನ್ನು ನುಡಿಸ್ತಾ ಇರತಕ್ಕಂತಹದ್ದು, ನಾನಾ ಕಲೆಗಳನ್ನು ತೋರಿಸ್ತಾ ಇರತಕ್ಕಂತಹ ಕಣ್ಣಿಗೆ ಆನಂದದಾಯಕವಾದಂತಹ ಆ ಪುತ್ಥಳಿಗಳು ಬಹುಶಃ ನೋಡುಗರು ಹೇಗೆ ಕಾಣಿಸ್ತಾ ಇದೆಯಪ್ಪ ಅಂದರೆ, ಅವು ಸಜೀವವಾದಂತಹ ಸಾಮಾನ್ಯರಾಗಿರ್ತಕ್ಕಂಥ ಸುಂದರಿಯ ಸ್ತ್ರೀಯೇ ಅದಾಗಿದೆ ಅನ್ನುವ ಹಾಗೆ ಆ ಬೊಂಬೆಗಳು ಕಾಣ್ತಾ ಇದೆ. ನವರತ್ನಭೂಷಣದ ಆ ಎಲ್ಲ ಕಡೆಯ ಕಾಂತಿಯಿಂದ ಸಭೆಯೂ ಕೂಡ ಶೋಭಾಯಮಾನವಾಗಿದೆ.

ಹಂಸ ಪಕ್ಷಿಗಳಿದೆ, ಬೆಳದಿಂಗಳ ಹಕ್ಕಿ ಇದೆ, ಕ್ರೌಂಚ ಪಕ್ಷಿಗಳಿವೆ, ಗಿಳಿ, ಕೋಗಿಲೆಗಳು, ದುಂಬಿಗಳು, ನಾನಾ ರೀತಿಯ ಹಕ್ಕಿ ಪಕ್ಷಿಗಳು ಕೂಡ ಸಜೀವವಾಗಿದೆಯೇನೋ ಅನ್ನುವ ಹಾಗೆ ಆ ಬೊಂಬೆಗಳಲ್ಲಿ ಕಾಣ್ತಾ ಇದೆ. ಐದು ಮುಖಗಳನ್ನು ಹೊಂದಿರತಕ್ಕಂತಹ ಮೃಗ ಸಮೂಹಗಳು, ಆನೆ, ಕುದುರೆಗಳ ಸಮೂಹ, ಬಹುಶಃ ಬ್ರಹ್ಮನ ಸೃಷ್ಟಿಯಲ್ಲಿ ಮೂರು ಲೋಕದಲ್ಲೇ ಕಾಣದಲ್ಲಿ ಇರತಕ್ಕಂತಹ ಚಿತ್ರ ಪತ್ರಗಳಿಂದ, ವಿಚಿತ್ರವಾದಂತಹ ವಸ್ತುಗಳಿಂದ ಆ ಸಭೆ ಅತ್ಯಂತ ಮನೋಹರವಾಗಿ ಕಾಣ್ತಾ ಇದೆ.

ನೀಲಮಣಿಯ ಕಾಂತಿ, ಹೆಚ್ಚಾಗಿರುವ ಮುತ್ತುಗಳ ಬೆಳಕಿನ ರಾಶಿ, ಮಾಣಿಕ್ಯದ ಕಿರಣಗಳ ಕಾಂತಿ ಹಮ್ಮಿದೆ, ಹೊಮ್ಮಿದೆ, ಚಿಮ್ಮಿದೆ. ಸಂಜೆಯ ಕೆಂಪು, ಇದು ಹಗಲೋ ಇದು ರಾತ್ರಿಯೋ ಯಾವುದೂ ತಿಳಿಯದ ಹಾಗೆ, ಸಮಯದ ವ್ಯತ್ಯಾಸದ ಅರಿವೇ ಆಗದ ಹಾಗೆ ಆ ಮಹಾಸಭೆ ಸಾಕ್ಷಾತ್ ದೇವೇಂದ್ರನ ಮಹಾಸಭೆಯ ಮಂಟಪ. ಆ ವೈಭವಕ್ಕಿಂತ 8 ಪಟ್ಟು ಹೆಚ್ಚಾಗಿದೆ

ಕಸ್ತೂರಿ ಮುಂತಾದ ಸುವಾಸಿತ ದ್ರವ್ಯಗಳಿಂದ ನೆಲವನ್ನೆಲ್ಲ ಶುದ್ಧಗೊಳಿಸಿದ್ದಾರೆ. ಕುಂಕುಮಾದಿಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಶ್ರೇಷ್ಠವಾದಂತಹ ಸುಗಂಧದ ಧೂಪದ ಸುವಾಸನೆ ಎಲ್ಲೆಲ್ಲೂ ಹರಡಿದೆ. ಕರ್ಪೂರ ಮತ್ತು ತೈಲಗಳಿಂದ ಉರಿತಾ ಇರತಕ್ಕಂತಹ ದೀಪಗಳು ಬೆಳಕನ್ನ ಚೆಲ್ತಾ ಇದ್ದುವೆ. ಆಯುಧಗಳನ್ನು ಹಿಡಿದಿದ್ದಾರಲ್ಲ, ಅದು ಎಷ್ಟು ಹೊಳಪಿದೆ ಅಂದ್ರೆ ಈ ಎಲ್ಲ ಹೊಳಪುಗಳಿಂದ ಆ ಮಹಾಸಭೆ ಸಕಲ ರೀತಿಯ ಸೌಭಾಗ್ಯಗಳಿಂದ ಶೋಭಿಸ್ತಾ ಇತ್ತು. ಅಂತಹ ಶ್ರೇಷ್ಠ ಸಮಯದಲ್ಲಿ ರಾಜರ ಸಮೂಹದ ಸಹಿತವಾಗಿ ರಾಜಾಧಿರಾಜನಾದಂತಹ ಬಭ್ರುವಾಹನ ಆಸ್ಥಾನ ಮಂಟಪಕ್ಕೆ ಬಂದು ಸಿಂಹಾಸನದ ಮೇಲೆ ವಿರಾಜಮಾನನಾಗಿ ಕೂತ್ಕೊಂಡಿದ್ದಾನೆ.

ಲೆಕ್ಕಕ್ಕೆ ಸಿಗದಷ್ಟು ರಾಜರ ಸಮೂಹ ಆ ಸ್ಥಾನಕ್ಕೆ ಬಂದಿದೆ. ಅವರೆಲ್ಲರ ಕಿರೀಟಗಳ ಕಾಂತಿಯ ಅಲೆಗಳು ಎಲ್ಲ ಕಡೆ ಹಬ್ಬಿದೆ. ಸಭಾಮಣಿಗಳ ಸಮೂಹ ತಮ್ಮ ಕೈಗಳನ್ನು ಮುಗಿತಾ ರಾಜನನ್ನ ಅಭಿನಂದಿಸಲಿಕ್ಕೆ ಧಾವಿಸ್ತಾ ಇದ್ದಾರಂತೆ. ಅಂತಹ ಸಂದರ್ಭದಲ್ಲಿ ಅವರು ಕೊರಳಲ್ಲಿ ಧರಿಸಿದಂತಹ ಮುತ್ತುರತ್ನಗಳ ಹಾರ ಕೆಲವೊಮ್ಮೆ ಕಿತ್ತು ಚೆಲ್ಲಾಡಿ ಹರಡ್ತಾ ಇದೆಯಂತೆ ಆ ಸ್ಥಾನದಲ್ಲಿ. ಬಬ್ರುವಾಹನನ ಅವನನ್ನು ನೋಡುವುದೇ ತಮ್ಮ ಜನ್ಮದ ಸಾರ್ಥಕತೆ ಅಂತ ಭಾವಿಸಿರ್ತಕ್ಕಂತಹ ಜನರ ನೂಕು ನುಗ್ಗಲಲ್ಲಿ ಆ ರಂಗವಲ್ಲಿಯನ್ನ ಹಾಕಿದ್ರೆ ಹೇಗೆ ಕಾಣುತ್ತೋ ಹಾಗೆ ಮುತ್ತುರತ್ನಗಳು ಚೆಲ್ಲಾಡಿದುವಂತೆ.

0: ಅತ್ಯಂತ ಸಂಭ್ರಮ ಸಡಗರಗಳಿಂದ ಕೂಡಿದೆ ಆ ರಾಜಮಂದಿರ. ಇಂತಹ ರಾಜಮಂಡಲದ ವೈಭವವನ್ನ ನೋಡಿದಂತಹ ಆಕಾಶದ ರಾಜಮಂಡಲ, ಅಯ್ಯೋ ನನಗಿನ್ಯಾಕೆ ಬೇಕಿದು ಅಂತ ಹೇಳಿ ಅದೇ ನಾಚಿಕೆಯಿಂದ ತಲೆ ತಗ್ಗಿಸಿಬಿಡ್ತೋ ಅನ್ನುವ ರೀತಿಯಲ್ಲಿ ಇಲ್ಲಿ ಶೋಭಾಯಮಾನವಾಗಿ ಕಾಣ್ತಾ ಇರತಕ್ಕಂತಹ ಈ ರಾಜಸ್ಥಾನದಲ್ಲಿ ಅತ್ಯಂತ ಸುರಸುಂದರಿಯರು, ಕಮಲ ದಳದಂತೆ ಕಣ್ಣುಳ್ಳಂತಹ ಆ ಕಾಮಿನಿಯರು ಬಭ್ರುವಾಹನನ ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಆತನಿಗೆ ಚಾಮರವನ್ನ ಬೀಸಿ ಸೇವೆ ಮಾಡ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ

ಕಾರ್ಯ ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಾರಂಭವಾಗುವುದು. ನಮ್ಮ ಇಂದಿನ ಕಾರ್ಯಕ್ರಮಗಳನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ನಾಳೆ ಮತ್ತೆ ಸಿಗೋಣ. ಶುಭರಾತ್ರಿ. ಜೈ ಹಿಂದ್. ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ನಾಳೆ ಮತ್ತೆ ಸಿಗೋಣ. ಶುಭರಾತ್ರಿ. ಜೈ ಹಿಂದ್.